107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saturn 107.8 FM. Radio Saturn. Iga app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: வணக்கம்.
1: 107.8 FM ரேடியோ சாரங் ஈக ஆப்னல்லு கூட லப்யா.

0: ರೇಡಿಯೋ ಸಾರಂಗ್ 107.8 FM.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: Radio Sarang 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಈ ಬಾಳಿಗೊಂದು ನಂಬಿಕೆ ಅನ್ನುವಂಥ ಪುಸ್ತಕ ಡಿ ವಿ ಜಿ ಅವ್ರದ್ದು. ಗಾತ್ರದಲ್ಲಿ ತುಂಬ ಸಣ್ಣ ಪುಸ್ತಕ, ಆದರೆ ಆಳದಲ್ಲಿ ತುಂಬ ಆಳವಾದಂಥ ಪುಸ್ತಕ ಅದು. ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದರು. ನಾನು ಹಿಂದಕ್ಕೆ ಇದ್ರ ಬಗ್ಗೆ ಮಾತಾಡಿದ್ದುಂಟು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. 5 ದಿವಸ ಮಾತಾಡಿದ್ದೆ. ಮೊದಲು ನನ್ನ ಕೇಳಿದರು ಸ್ನೇಹಿತರೆಲ್ಲ, 5 ದಿವಸ ಏನು ಮಾತಾಡ್ತೀರಿ, ಇರೋದು 50 ಪೇಜಿನ ಪುಸ್ತಕ ಅದು ಅಂತ. ನಾ ಪ್ರಯತ್ನ ಮಾಡ್ತೀನಿ ಅಂತ ಹೋಗಿ ಕೊನೆಗೆ ನನಗೆ ಸಮಯ ಸಾಲಿಲ್ಲ ಅನ್ನೋದನ್ನು ಹೇಳಬೇಕು. ಅದು ನನ್ನ ಮಿತಿಯಲ್ಲಿ ಸಾಲಿಲ್ಲ. ಇನ್ನೂ ತುಂಬ ತಿಳಿದವರು ಮಾತಾಡಿದರೆ 10 ದಿವಸ ಮಾತಾಡಿದರೂ ಆಗ್ತಿರಲಿಲ್ಲೇನು, ಅಷ್ಟು ವಿಷಯ ಗರ್ಭಿತವಾಗಿರುವಂಥದ್ದು. ಈ ಬಾಳಿಗೊಂದು ನಂಬಿಕೆ ಅನ್ನುವಂಥ ಶೀರ್ಷಿಕೆ ಒಳಗೇನೆ 2 ಭಾಗ ಇದ್ದಾವೆ. ಒಂದು ಬಾಳು, ಇನ್ನೊಂದು ನಂಬಿಕೆ, ಎರಡಿದ್ದಾವೆ. ಬಾಳಿಗೆ ಒಂದು ನಂಬಿಕೆ ಬೇಕು ಅಂತ ಪುಸ್ತಕ ಬರೆದರು ಡಿ ವಿ ಜಿ. ನಂಬಿಕೆ ಯಾಕೆ ಬೇಕು ಅಂತ, ಈ ನಂಬಿಕೆ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಅನ್ನಿಸ್ತು ನನಗೆ. ನಂಬಿಕೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಾವು ಒಂದು ಕ್ಷಣ ಕೂಡ ಬದುಕೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಗವತದಲ್ಲಿ ಒಂದು ಕತೆ ಬರ್ತದೆ. ಒಬ್ಬರು ಪುರೋಹಿತರು, ಅವರು ಹರಿಕತೆ ಮಾಡಿಕೊಂಡು ತಮ್ಮ ತಿಳಿದಂಥ ವಿಷಯಗಳನ್ನು ತಿಳಿಸಿ ಪಾಠ ಮಾಡ್ತಿದ್ರು. ಹಳ್ಳಿ ಜನ ಎಲ್ಲ ಕೂತ್ಕೊಂಡು ಕೇಳಬೇಕು. ಅವರಿರುವಂಥ ಊರು ಹೇಗಿತ್ತು ಅಂದರೆ, ನಮ್ಮ ಶ್ರೀರಂಗಪಟ್ಟಣದ ಹಾಗೆ ನದಿ 2 ಕವಲಾಗಿ ಒಡೆದು ಹಳ್ಳಿನ ಸುತ್ತುವರೆದು ಬಿಡ್ತದೆ, ದ್ವೀಪ ಆದಂಗೆ ಆಗುತ್ತೆ. ಬಾಕಿ ದಿವಸ ಏನು ತೊಂದರೆ ಇಲ್ಲ, ಮಳೆಗಾಲ ದಿವಸದಲ್ಲಿ ಮಾತ್ರ ನದಿ ಪ್ರವಾಹ ಬಂದಾಗ ಆ ಊರು ನಡುಗಡ್ಡೆ ಆಗಿಬಿಡ್ತದೆ. ಅದು ಸುಮಾರು 3-4 ದಿವಸ ಪ್ರವಾಹ ಕಮ್ಮಿ ಆಗೋವರೆಗೂ ಆ ಊರಿಗೆ ಹಾಲು ಮೊಸರು ಪೂರೈಕೆ ಆಗುವಂಗಿಲ್ಲ, ಅದೆಲ್ಲ ಹೊರಗಡೆಯಿಂದ ಬರಬೇಕಾದ. ಒಂದ್ಸಲ ಹೀಗೆ ಜೋರಾಗಿ ಮಹಾಪೂರ ಬಂತು, ನದಿ ಬಂದು ಊರು ನಡುಗಡ್ಡೆ ಆಯಿತು. ಪುರೋಹಿತರು ಅಂದ್ಕೊಂಡ್ರು, ಆಯ್ತಪ್ಪ ಇನ್ನು 4 ದಿವಸ ನೀರು ಇಳಿಯೋವರೆಗೂ ಹಾಲು ಮೊಸರು ಇಲ್ಲ ನಮಗಿನ್ನ ಅಂದ್ಕೊಂಡ್ರು. ಆದರೆ ಬೆಳಗ್ಗೆ 9 ಗಂಟೆಗೆ ಹಾಲಿನೊಳಗೆ ಬಂದುಬಿಟ್ಲು, ಬುಟ್ಟಿ ಇಟ್ಕೊಂಡು ಹಾಲು ಮೊಸರೆಲ್ಲ ತಂದಿದ್ದಾಳೆ. ಇವ್ರಿಗೆ ಆಶ್ಚರ್ಯವೂ ಆಶ್ಚರ್ಯ, ಅಲ್ಲಮ್ಮ ನಾವು ಕೂಡ ಬರೋಂಗಿಲ್ಲ, ಅಷ್ಟು ಜೋರಾಗಿದೆ ನದಿ ಪ್ರವಾಹ, ನೀನು ಹೇಗೆ ಬಂದೆ, ಇಲ್ಲೇ ಇದೆಯಾ ನೀನು? ಇಲ್ಲ, ನಮ್ಮೂರಿಂದ ಬಂದೆ. ಮತ್ತೆ ಹೇಗೆ ಬಂದೆ ನೀನು? ನೀವು ಹೇಳಿದ್ರಲ್ಲ ಸ್ವಾಮಿ ಮನೆ ಹರಿಕತೆ ಮಾಡ್ತಾ. ನಂಬಿಕೆ ಇರಬೇಕಮ್ಮ, ನಂಬಿಕೆ ಇದ್ರೆ ಏನು ಅದ್ರ ಆಗ್ತದೆ ಅಂತ ಹೇಳಿದ್ರಿ, ಅದೇನಾಯ್ತು ಈಗ ಅಂತ ಕೇಳಿದರು. ದೇವ್ರ ಮೇಲೆ ನಂಬಿಕೆ ಇದ್ರೆ ಏನಾದರೂ ಆಗ್ತದೆ ಅಂತ ಹೇಳಿದ್ರಲ್ಲ, ಅದು ನೋಡಿಬಿಡ್ಬೇಕು ಅಂತ ಹೇಳಿ ನನ್ನ ಹಾಲು ಮೊಸರು ಬುಟ್ಟಿಯಲ್ಲಿ ಇಟ್ಕೊಂಡೆ. ನೀವೇ ಕಲಿಸಿದ್ರಲ್ಲ ಮಂತ್ರ, ನದಿ ಹತ್ರ ಬಂದೆ, ನಾರಾಯಣ ನಾರಾಯಣ ಅಂದ್ಕೊಂಡು ನಡ್ಕೊ ಬಂದ್ಬಿಟ್ಟೆ ನೀರ ಮೇಲೆ. ನಿಜವಾಗ್ಲೂ ಬಂದ್ಯಾ ಅಂತ ಕೇಳಿದ್ರು. ಹೌದು, ನೀವು ಹೇಳಿದ್ದಿರಲ್ಲ ಸರ್ ನಾರಾಯಣ ಅಂದ್ಕೊಂಡು ಬಂದೆ ತಂದಿದ್ದೀನಿ ಈಗ, ಮತ್ತೆ ವಾಪಸ್ ಹಂಗೆ ಹೋಗ್ತೀಯಾ? ಮತ್ತೆ ಹಂಗೆ ಹೋಗ್ಬೇಕಲ್ಲ, ಬೇರೆ ಹಾದಿಯಲ್ಲಿದೆ ನನಗೆ ಅಂದ್ಲು. ಇದು ನೋಡ್ಬೇಕನ್ನಿಸ್ತು, ನಾನು ಹೇಳಿದ ಮಾತೇ ಇಷ್ಟು ಪ್ರಭಾವ ಆಗಿರ್ಬೇಕಾದ್ರೆ ನಾನು ಹೋದ್ರೆ ಏನಾಗ್ಬೋದು? ಆಕೆ ಜೊತೆಗೆ ಹೋದ್ರು, ಆಕೆ ಸೀದಾ ಹೋದ್ಲು, ತಲೆ ಮೇಲೆ ಇಟ್ಕೊಂಡ್ಲು, ಕಣ್ಣು ಮುಚ್ಕೊಂಡ್ಲು, ನಾರಾಯಣ ನಾರಾಯಣ ನಡ್ಕೊಂಡು ಹೋಗ್ಬಿಟ್ಲು ನೀರ ಮೇಲೆ. ಇವರೊಂದು ನಾನು ಕಲಿಸಿದ ವಿದ್ಯೆನೇ ಇಷ್ಟು ಪ್ರಭಾವ ಆಗಿರಬೇಕಾದ್ರೆ ನಾನು ನೋಡೇ ಬಿಡಬೇಕು ಅಂದರು. ನೀರು ಮುಟ್ಟು ನೋಡಿದ್ರು, ಭಾಳ ಚಳಿ ಇತ್ತು, ತಣ್ಣಗಾಗಿತ್ತು. ನಾರಾಯಣ ಅಂದ್ಕೊಂಡು ನೀರಲ್ಲಿ ಕಾಲು ಇಟ್ಕೊಂಡು ಕೊಚ್ಕೊಂಡು ಹೋದರು. ಯಾಕಂದರೆ ಇವ್ರು ಹೇಳೋದಷ್ಟೇ ಗೊತ್ತಿತ್ತು, ನಂಬಿಕೆ ಯಾಕೆಗಿತ್ತು. ಅದಕ್ಕೆ ಭಾಗವತಲ್ಲಿ ಬರೋ ಮಾತು, ಪುರೋಹಿತರಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಕೇಳಿದವ್ರು ಮಾತ್ರ ಖಂಡಿತ ಆಗತ್ತೆ. ಈ ನಂಬಿಕೆ ಅನ್ನುವಂಥದ್ದು ಆಳವಾಗಿದ್ದರೆ ಯಾವುದಾದ್ರೂ ಕೆಲಸ ಮಾಡ್ತದೆ ಅಂತ.

ನನ್ನ ಅನುಭವ ಸ್ವಾಮಿ ಇದು. ಯಾವುದನ್ನಾದರೂ ನೀವು ಖಚಿತವಾಗಿ ನಂಬಿಕೊಂಡ್ರೆ ಹಾಗೆ ಆಗ್ಬಿಡುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಎಷ್ಟೋ ಸಲ ನಿಮ್ಮ ಅನುಭವಕ್ಕೆ ಬಂದಿದೆ, ಕೂತಿರ್ತೀರಿ, ಫೋನ್ ಸಪ್ಪಳಾಗತ್ತೆ, ಬಹುಶಃ ಅವ್ರದೇ ಇರಬೇಕಿದು ಫೋನು ಅಂತೀರ, ಅವ್ರದೇ ಇರುತ್ತೆ, ಅದೇಂಗೆ ಗೊತ್ತಾಯ್ತು ನಿಮ್ಗೆ ಬರ್ತದೆ ಅಂತ. ಅಥವಾ ಇವತ್ತು ಯಾಕೋ ಪಾಪ ಫೋನ್ ಮಾಡಿಲ್ಲ, ಮಗ ಭಾಳ ದಿವಸದಿಂದ ಮಾಡಿಲ್ಲ, ಇವತ್ತು ಬರ್ಬೋದೇನೋ ಫೋನು ಅಂದ್ಕೊಂಡಿದ್ದೀರಿ, ಫೋನ್ ಬರ್ತದೆ, ಅದು ಕಾಕತಾಳೀಯ ಅಂತ ಕರಿಬೋದೇನೋ ನೀವು. ಅದು ನನಗೇನಂದರೆ ಯಾವುದನ್ನಾದರೂ ಗಟ್ಟಿಯಾಗಿ ನಂಬಿಕೊಂಡ್ರೆ ಹಾಗೆ ಆಗಿಬಿಡ್ತದೆ ಅಂತ ಒಂದು ಉದಾಹರಣೆ ಹೇಳಿದೆ ಈಗ ನಾನು ಅವ್ರಿಗೆ. ನನಗೆ ಭಗವಂತನ ಕೃಪೆಯಿಂದ ಕಲಾಂ ಅವ್ರ ಪರಿಚಯ ಭಾಳ ವರ್ಷ ಆಯಿತು. 2001 ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಪರಿಚಯ ಇದ್ದಂಥದ್ದು. 2001 ಅಣ್ಣಾ ಯೂನಿವರ್ಸಿಟಿ ಅಂತಿದೆ ಚೆನ್ನೈದಲ್ಲಿ, ಅಲ್ಲಿ ನಾನು MBA ಹುಡುಗರಿಗೆ ಪಾಠ ಮಾಡೋಕ್ಕೆ ಪ್ರತಿ ತಿಂಗಳು ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ಅವಾಗ ಕಲಾಂ ಅವರು ಸರ್ಕಾರದಿಂದ ರಿಟೈರ್ ಆಗಿ ಅಲ್ಲಿ ಪ್ರೊಫೆಸರ್ ಎಮರಿಟಸ್ ಅಂತ ಆಗಿದ್ದರು. ಕೆಲವೊಂದು ಕ್ಲಾಸ್ ತಗೋತಾ ಇದ್ದರು, ಒಂದು ರೂಮ್ ಕೊಟ್ಟಿದ್ದರು ಅವರಿಗೆ. ಡಾಕ್ಟರ್ ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸ್ಲರು, ನನ್ನ ಸ್ನೇಹಿತ ಅವರು, ಅವರು ಕಲಾಂ ಥರನೇ ಕೂದಲೆಲ್ಲ ಬಿಟ್ಟು ಹಾಗೆ ಇದ್ದಾರೆ ಅವರು. ಅಲ್ಲಿಗೆ ಹೋದಾಗ ಒಂದು ಲೆಕ್ಚರ್ ಮುಗಿದ ತಕ್ಷಣ ಅವರು ವೈಸ್ ಚಾನ್ಸ್ಲರ್ ರೂಮಲ್ಲಿ ಊಟ ಮಾಡೋದು, ಬನ್ನಿ ಶಾಲ್ ವಿ ಗೋ ಟು ಕಲಾಂ ಅನ್ನೋರು, ಹೋಗೋಣ ಬರ್ರಿ ಅಂತಿದ್ವಿ. ಅವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವಾಗ ಹೋಗಿ ಕೂತ್ಕೊಂಡು ಸ್ವಲ್ಪ ಖಾಲಿ ಫ್ರೀ ಆಗಿರೋರು, ಊಟ ಆಯ್ತಾ ಅಂತ ಕೇಳೋರು. ಆಯಿತು ಅಂದ ತಕ್ಷಣ ಪಕ್ಕದ ಮುಚ್ಚಳ ತೆಗೆದು ಒಂದು ಮುಷ್ಟಿ ಹುರಿದು ಶೇಂಗಾ ಕೊಡಬೇಕು ನಮಗೆ, ಕಡಲೆಕಾಯಿ ಬೀಜ ಕೊಡಬೇಕು, ತಿನ್ನಿ, ಒಳ್ಳೇದು, ಗುಡ್ ಫಾರ್ ಹೆಲ್ತ್ ಅನ್ನೋರು. ನಮಗೇನು ಕೆಲಸ, ವಿಮಾನಕ್ಕೆ ವಾಪಸ್ ಬೆಂಗಳೂರು ಬರ್ತಂಗೆ ನಂಗೆ ಖಾಲಿ ಇದ್ದೆ. ಆ ಹಟ್ಟೆ ತಮ್ಮ ಕತೆ ಎಲ್ಲ ಹೇಳೋರು, ಅನುಭವ ಹೇಳ್ತಿದ್ರು. ಒಂದ್ಸಲ ಕೇಳಿದರು, ಡು ಯು ಗೋ ಟು ಟೆಂಪಲ್ ಅಂದರು. ಯಾ, ಐ ಗೋ ಟು ಟೆಂಪಲ್ ಸಮ್ ಟೈಮ್ಸ್ ಅಂದೆ. ವೈ ಅಂದರು, ಐ ಫೀಲ್ ಹ್ಯಾಪಿ ಅಂದೆ. ವಾಟ್ ಡು ಯು ಆಸ್ಕ್ ಗಾಡ್, ದೇವ್ರನ್ನೇನು ಕೇಳ್ಕೊತೀಯ ಅಲ್ಲಿ ಹೋಗಿ ಅಂದರು. ನಾನೇನು ಕೇಳ್ಕೊಳ್ಳಲ್ಲ ಅಂದೆ. ಯಾಕೆ ಅಂದರು, ದೇವ್ರೇನು ತಹಶೀಲ್ದಾರ ಅವನು ಅಪ್ಲಿಕೇಶನ್ ಕೊಡೋದಕ್ಕೆ, ಇದು ಕೊಡು ಇದು ಕೊಡೋದಕ್ಕೆ, ಅವ್ನು ಗೊತ್ತಿರಬೇಕಲ್ಲ, ಗೊತ್ತಿಲ್ಲದವ್ರು ಅದೆಂಥ ದೇವ್ರು ಅವನು. ನನಗೇನು ಕೊಡಬೇಕು ಅಂತ ಗೊತ್ತಿದೆ, ಏನು ಕೊಡಬಾರ್ದು ಅಂತ ಗೊತ್ತಿದೆ, ಯಾವಾಗ ಕೊಡಬೇಕಂತ ಗೊತ್ತಿದೆ, ಎಷ್ಟು ಕೊಡಬೇಕಂತ ಗೊತ್ತಿದೆ, ನಾವು ಕೇಳಬಾರ್ದು. ನಾನು ಹೇಳಿದೆ, ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ಭಗವಂತನ ಏನೂ ಕೇಳಬಾರ್ದು, ಕೇಳಿದರೆ ಎರಡೇ ಕೇಳಬೇಕು, ಭಾಳ ಚೆನ್ನಾಗಿರುವಂಥದ್ದು. ದೀನ ಮಾಡಬೇಡ ನನ್ನ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ ಅಂತ ಹೇಳ್ತಾರೆ. ಎರಡನ್ನೇ ಕೇಳಬೇಕಂತೆ, ದಯವಿಟ್ಟು ಭಗವಂತ ಯಾರು ಒಂದು ಕೈ ಚಾಚಿ ನನ್ನ ದೀನ ಮಾಡಬೇಡಪ್ಪ, ಮರೆ ಹೆಲ್ಪ್ಲೆಸ್ ಮಾಡಬೇಡ ನನ್ನ. ಕೊನೆಗೆ ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂದ ಹಾಗೆ ಆರಾಮಾಗಿ ಸಾವು ಕೊಡಪ್ಪ, ಮತ್ತೊಬ್ಬರಿಗೆ ಭಾರ ಆಗೋಂಗೆ ಮಾಡಬೇಡ ಅಂತ ಬೇಡ್ಕೋಬೇಕಂತೆ. ಒನ್ ಮಿನಿಟ್ ಅಂದರು. ಧೈರ್ಯ ತೆಗೆದ್ರು, ಅಲ್ಲಿ ರೈಟ್ ಇಟ್, ಫಸ್ಟ್ ಒನ್ ಈಸ್ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್ ರೈಟ್ ಅಂದರು. ಎಸ್ ಸರ್. ಸೆಕೆಂಡ್ ಒನ್ ಈಸ್ ಗಿವ್ ಮೇ ಕಂಫರ್ಟೇಬಲ್ ಡೆತ್ ರೈಟ್ ಅಂದರು. ಎಸ್ ಅಂದೆ. ಬರ್ಕೊಂಡ್ರು, ಡೈರಿ ಮುಚ್ಚಿದ್ರು, ಟಪ್ ಅಂತ ಟೇಬಲ್ ಬಿಡಿದ್ರು. ಯುನೋ ಐ ವಾಂಟ್ ಟು ಡೈ ಟೀಚಿಂಗ್. ಇದು ನನಗೆ ಹೇಳಿದ್ದು 2001 ಸ್ವಾಮಿ. 2015 ಹಾಗೆ ಆಯಿತು. ಅವತ್ತಿನ ದಿವಸ ನಾನು ರಾಯಚೂರಲ್ಲಿ ಇದ್ದೀನಿ, ನಾನು ಇಡೀ ದಿವಸ ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸಿಗೆ ಕೆಲಸ, ಕ್ಲಾಸ್ ಮುಗಿಸಿ ನಾನು ಹೋಟೆಲ್ಗೆ ಹೋಗಿದ್ದೆ, ನನ್ನ ಮೊಬೈಲ್ ಆಫ್ ಮಾಡಿಕೊಂಡಿದ್ದೆ. ಆನ್ ಮಾಡಿದ ತಕ್ಷಣ ನೋಡ್ತೀನಿ ಮನೆಯಿಂದ ನಾನು ಹೆಂಡ್ತಿದ್ದು 16 ಫೋನ್ ಕಾಲ್ ಇತ್ತು. ಏನಿರಬೇಕು ಅಂತ ಫೋನ್ ಮಾಡಿದ್ದೆ. ಏನಾಯಿತು ಅಂತ ಕೇಳಿದೆ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ಲು. ಯಾಕೆ ಅಂದರೆ ಕಲಾಂ ಹೋಗ್ಬಿಟ್ರಂತೆ. ಅದಕ್ಕಿಂತ 2 ಮೊದಲೇ ಅವ್ರ ಜೊತೆ 3 ಕಳೆದು ಬಂದಿದ್ದೀನಿ ನಾನು. ಏನು ಆಕ್ಸಿಡೆಂಟ್ ಆಯಿತಾ ಅಂತ ಕೇಳಿದೆ. ಇಲ್ಲ, ಅದೇನು ಲೆಕ್ಚರ್ಗೆ ಹೋದ್ರಂತೆ, ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಭಾಷಣಕ್ಕೆ ನಿಂತ್ಕೊಂಡ್ರಂತೆ, ಹಿ ಕೊಲ್ಯಾಪ್ಸ್ ಅಂಡ್ ಹಿ ಡೈಡ್ ಅಂತ. ನಂದು ಹಿ ಗಾಟ್ ವಾಟ್ ಯು ವಾಂಟೆಡ್. ನನಗೊಂದು ನಂಬಿಕೆ ಇದೆ ಸ್ವಾಮಿ, ಇಫ್ ಯು ಬಿಲೀವ್ ಸಮಥಿಂಗ್ ಇಂಟೆನ್ಸ್ಲಿ ಇಟ್ ಹ್ಯಾಪನ್ಸ್. ಯಾವುದನ್ನು ಗಟ್ಟಿಯಾಗಿ ನಂಬಿಕೊಂಡ್ರೆ ಹಂಗೆ ಆಗ್ಬಿಡುತ್ತೆ. ಆ ನಂಬಿಕೆ ಬಲ ಇರಬೇಕು. ನಂಬಿಕೆ ಅರ್ಧ ಮರ್ಧ ಇದ್ರೆ ಆಗೋಲ್ಲ.

ಟಾಲ್ಸ್ಟಾಯ್ ಬರೀತಾನೆ ಒಂದು ಕಥೆನ. ಒಬ್ಬ ಪಾದ್ರಿ ಕಾಡಿನಲ್ಲಿ ಹೋಗ್ತಾ ಇದ್ದ ಕಾರಲ್ಲಿ, ತಟ್ಟ ಕಾಡು, ಯಾರು ಇರೋಕೆ ಸಾಧ್ಯ ಇಲ್ಲ. ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದ್ ಕಡೆಗೆ ಮೂರು ಜನ ಮುದುಕರು ಕೂತಿದ್ದಾರೆ, ಬಿಳಿ ಕೂದಲು, ಬಿಳಿ ಉದ್ದ ಗಡ್ಡ. ಏನ್ ಮಾಡ್ತಿದ್ದಾರೆ ಮೂರು ಜನ ಮುದುಕರು ಇಲ್ಲಿ ಅಂತ ನೋಡ್ದ. ಕಾರಿಂದ ಇಳ್ದ, ಹತ್ರ ಹೋಗಿ ನೋಡ್ದ, ಅವ್ರ ಮೂರು ಜನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಪ್ರಾರ್ಥನೆ ಬಹಳ ಸುಲಭ. ವಿ ಆರ್ ತ್ರೀ ಯು ಆರ್ ತ್ರೀ ಬ್ಲೆಸ್ಸಸ್. ಇವನಂದಂತ ಪಾದ್ರಿ, ಇದೆಂತ ಮಂತ್ರರಿ ಇದು, ಇದು ಪ್ರಾರ್ಥನೆನ ಇದು? ಅವ್ರಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಇದು ಯಾರೋ ಕಲಿಸಿದ್ರು, ನಾವು ಮೂರು ಜನ, ಅವ್ರು ಮೂರು ಜನ, ಫಾದರ್ ಸನ್ ಅಂಡ್ ದಿ ಹೋಲಿ ಗೋಸ್ಟ್ ಮೂರು, ಅವ್ರು ಕಾಪಾಡಲಿ ನನ್ನ ಅಂತ ಕೇಳ್ಕೊತೀವಿ ಅಂದ್ರಂತೆ. ಇವನು ಹೇಳಿದಂತೆ, ಹಂಗಲ್ಲಪ್ಪ, ಅದು ಪ್ರಾರ್ಥನೆ ಹಂಗಲ್ಲ, ನಾ ಕಲಿಸ್ಕೊಡ್ತೀನಿ ಅಂತ ಹೇಳಿ ತಾಳ್ಮೆಯಿಂದ ಇದು ಮೊದಲನೇ ಪ್ರಾರ್ಥನೆ, ಇದು ಎರಡನೇ ಪ್ರಾರ್ಥನೆ, ಇದು ಮೂರನೇ ಪ್ರಾರ್ಥನೆ ಅಂತೆಲ್ಲ ಕಲಿಸಿದ. ಪಾಪ ವಯಸ್ಸಾಗಿದೆ, ನೆನ್ಪುಳಿಯಲ್ಲ ಅವರಿಗೆ. ಇನ್ನೊಂದು ಎರಡು ಸಲ ಕೇಳಿಸ್ಕೊಂಡ್ರು, ಸಮಾಧಾನ ಆಯ್ತು ಇವನಿಗೆ, ಅಂತೂ ಪ್ರಾರ್ಥನೆ ಕಲಿಸಿದೆ ನಾನು ಇವರಿಗೆ ಅಂಥೇಳಿ. ವಾಪಸ್ ಕಾರಲ್ಲಿ ಬರ್ತಾ ಇದ್ದಾನೆ, ದೊಡ್ಡದೊಂದು ಕೆರೆ, ಆ ಕೆರೆ ಸುತ್ತ ಕಾರ್ ಬರ್ಬೇಕು ಹಿಂಗೆ. ಅವ್ನು ಬರುವ ಕೆರೆ ನೋಡ್ತಾ ಇದ್ದ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಎದೆ ಗುಂಡಿಗೆ ಹೊಡೆದೋಯ್ತು. ಒಂದು ನೋಡ್ತಾನೆ, ಮೂರು ಜನ ಮುದುಕರು ನೀರು ಮೇಲೆ ಓಡ್ಕೊಂಬರ್ತಾ ಇದ್ದಾರೆ. ಕಾರ್ ನಿಲ್ಸೋಂದ, ನೀರು ಮೇಲೆ ಹೆಂಗೆ ಓಡ್ಕೊಂಬರ್ತಿದ್ದಾರಪ್ಪ ಇವರು? ಆ ಮೂರು ಜನ ಬಂದರು, ಎದುರಿಸಿ ಬಿಡ್ತಾ ಇದ್ದಾರೆ. ಏನಾಯಿತು ಅಂತ ಕೇಳಿದ. ಸ್ವಾಮಿ, ನೀವು ಒಂದು ಎರಡು ನೆನಪಾಯಿತು, ಆ ಮೂರನೇದು ಮರೆತು ಹೋಗ್ಬಿಟ್ಟಿದ್ದು, ಇನ್ನೊಂದು ಕಲಿಸಿ ಅಂದ್ರಂತವ್ರು. ಇವನಂದ, ಮೂರನೇದು ಹಾಳಾಗೋಯ್ತು, ನೀವು ನೀರು ಮೇಲೆ ಹೆಂಗೆ ಬಂದ್ರಿ ಅಂತ ಕೇಳ್ದ. ಅದು ಗೊತ್ತಾಗಲಿಲ್ಲ ನಮಗೆ, ನೀವು ಕಲಿಸಿದ್ರಲ್ಲ ಮಂತ್ರ ಅಂದ್ಬಿಟ್ವಿ, ಆ ಮೂರನೇದು ಮರೆತು ಹೋಗಿದೆ ಅಂತ. ಇವನು ತಕ್ಷಣ ಹೇಳಿದಂತೆ, ಸ್ವಾಮಿ, ನನ್ನ ಮಂತ್ರ ಭಗವಂತನಿಗೆ ಅರ್ಪಿತ ಆಗಲಿಲ್ಲ. ನೀವೇನು ಹೇಳ್ತಿದ್ರಲ್ಲ, ವಿ ತ್ರೀ ಯು ತ್ರೀ ಕಾಪಾಡಿ ನಮ್ಮನ್ನು ಅಂತ, ಅದು ಭಗವಂತನಿಗೆ ಇಷ್ಟ ಆಯಿತು. ಭಗವಂತನಿಗೆ ಶಬ್ದ ಬೇಕಾಗಿಲ್ಲ, ಅದರಿಂದ ಇರುವಂಥ ಭಾವ ಬೇಕಾಗತ್ತೆ, ಆ ನಂಬಿಕೆ ಬೇಕು ಭಗವಂತ ಇದ್ದಾನೆ ಅಂತ ಹೇಳಿ. ನೋಡಿ, ಭಾರತದಲ್ಲಿ ಭಾಗವತದ ಕಥೆ, ರಷ್ಯಾದಲ್ಲಿ ಟಾಲ್ಸ್ಟಾಯ್ ಬರೆದಂಥ ಕಥೆ, ಎರಡು ಸಂವಾದಿಯಾಗಿರುವಂಥದ್ದು. ಮೂಲ ತತ್ವ ಅದೇನೆ, ನಂಬಿಕೆ ಇದ್ದರೆ ಕೆಲಸ ಆಗ್ತದೆ, ನಂಬಿಕೆ ಇಲ್ಲದ್ರೆ ಆಗೋಲ್ಲ ಅಂತ.

ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರೆಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ಎಷ್ಟು ಚಂದ ಹೇಳೋದು ನಾಲ್ಕು ಸಾಲಲ್ಲಿ. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ನಂಬಲಿಲ್ಲ, ದೇವರಿಲ್ಲ ಅಂತ ಹೇಳಿದ, ನಾನೇ ದೇವರು ಅಂದ್ಕೊಂಡ ಅವನು. ನಂಬದಿರ್ದನು ತಂದೆ, ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ನೋ ಅಷ್ಟೇ ಗಟ್ಟಿಯಾಗಿ ಮಗ ದೇವರಿದ್ದಾನೆ ಅಂತ ನಂಬಿದ ಪ್ರಹ್ಲಾದ. ನಂಬಿದನು ಪ್ರಹ್ಲಾದ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಂಬಿಯೂ ನಂಬದಿರುವ ಇಬ್ಬಂದಿ ನೀವು. ನಾವು ಗಮನಿಸ್ಬೇಕು ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಆದರೆ ಸಾಧನೆ ಆಗಿಬಿಟ್ರೆ, ನಾನೇ ಮಾಡಿದ್ದು ಸರ್, 2 ವರ್ಷ ಕಷ್ಟಪಟ್ಟದ್ದು ನಾನೇ ಮಾಡಿದ್ದು. ಅಕಸ್ಮಾತ್ ಆಗದೆ ಹೋದರೆ ದೇವ್ರಿಗೆ ಕಣ್ಣೇ ಇಲ್ಲ ಸರ್, ಅವನು ಕಣ್ಣಿಲ್ಲ ಮೂಗಿಲ್ಲ, ನಾವು ಅನಾಟಮಿನೇ ಹೇಳಿಬಿಡ್ತೀವಿ ಅಂತ. ಅದು ಬೇಕಿಲ್ಲ ನಾವು, ಯಾಕೆಂದರೆ ನಾವು ಬೇಕಾದಾಗ ನಂಬುತ್ತೀವಿ, ಬೇಕಾದಾಗ ನಂಬಲ್ಲ. ಅದಕ್ಕೆ ಗುಂಡಪ್ಪನವ್ರು ಹೇಳೋದು, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕೆಲವೊಂದ್ಸಲ ನಂಬುತ್ತೇನೆ, ಕೆಲವೊಂದ್ಸಲ ನಂಬಲ್ಲ, ಇಬ್ಬಂದಿ ನೀನು. ನೋಡಿ ಮೂರನೇ ಸಾಲ ಎಷ್ಟು ಚೆನ್ನಾಗಿದೆ. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರು ಹೆಂಗಾಯ್ತು. ಹಿರಣ್ಯಕಶಿಪು ಕಂಬದಿಂದ ಒಡೆದು ಬಂದು ನರಸಿಂಹ ಅವತಾರ ದರ್ಶನ ಕೊಟ್ಟ. ಹಿರಣ್ಯಕಶಿಪು ಕಂಬದಿಂದ ಬಂದ, ಮುಂದೆ ಶಾಂತನಾಗಿ ತನ್ನ ಸಾಕ್ಷಾತ್ ಬಿಂಬದಿಂದ ಪ್ರಹ್ಲಾದನ ದರ್ಶನ ಕೊಟ್ಟ. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರು ಹೆಂಗಾಯ್ತು, ಸಿಂಬಳದಿ ನೊಣನೇನು ಮಂಕುತಿಮ್ಮ. ಅಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನೊಣ, ಹಾರ್ತದೆ ಹಾರಲ್ಲ, ಒದ್ದಾಡ್ತದೆ ಒದ್ದಾಡ್ತದೆ, ಒದ್ದಾಡೋದೇ ಜೀವನ ಆಗೋಯ್ತು. ಯಾಕಂದರೆ ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಖಚಿತವಾಗಿ ನಂಬಿದರೆ ಆಗುವಂಥದ್ದು ಅಂತ ಹೇಳ್ತಾರೆ. ನಂಬಿಕೆ ಇಲ್ಲದೆ ಮನುಷ್ಯ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ಲ, ನನಗೆ ಯಾರೋ ಒಬ್ಬರು ಕೇಳಿದರು ಹಾಗೆ ಅಂತ. ನಂಬಿಕೆ ಇದ್ದ ಮನುಷ್ಯನಿಗೂ ನಂಬಿಕೆ ಇಲ್ಲದ ಮನುಷ್ಯನಿಗೂ ಇಲ್ಲದ ವ್ಯತ್ಯಾಸ ಏನು ಅಂದರೆ, ಒಂದು ಮರಕ್ಕೂ ಇಲೆಕ್ಟ್ರಿಕ್ ಕಂಬಕ್ಕೆ ಇರುವಂಥ ವ್ಯತ್ಯಾಸ ಅಂತ ಹೇಳ್ತೇನೆ. ಒಂದು ಮರ ಇದೆ, ಪಕ್ಕದಲ್ಲಿ ಇಲೆಕ್ಟ್ರಿಕ್ ಕಂಬ ಇದೆ. ಇಲೆಕ್ಟ್ರಿಕ್ ಕಂಬ 10 ವರ್ಷ ಇದ್ದರೂ 1 ಇಂಚ್ ಉದ್ದಾಗಲ್ಲ, ಒಂದು ಹೂ ಬಿಡಲ್ಲ, ಒಂದು ಎಲೆ ಬಿಡಲ್ಲ, ಆದರೆ ಮರ ಬಿಡ್ತದೆ. ಯಾಕಂದರೆ ಅದು ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ, ನಂಬಿಕೊಂಡಿದೆ ಅದು. ಇದಕ್ಕೆ ಬೇರಿಲ್ಲ, ಬೇರಿಲ್ಲದ ಮನುಷ್ಯ ನಂಬಿಕೆ ಇಲ್ಲದ ಮನುಷ್ಯ ಇದ್ದ ಹಾಗೆ. ಎಷ್ಟು ಕಡೆ ನೋಡಿ ನಮ್ಮ ಜೀವನದಲ್ಲಿ ನೋಡ್ತೀವಿ, ಒಂದು ಕ್ಷಣನೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಮಗು ಹುಟ್ಟಿದ ತಕ್ಷಣ ಅಳತ್ತೆ, ಹುಟ್ಟಿದ ತಕ್ಷಣ ಅಳತ್ತೆ, ಗಾಬರಿಗಳತ್ತೆ. ಅಮ್ಮ ಎತ್ಕೊಂಡ ತಕ್ಷಣ ಆರಾಮಾಗಿರ್ತದೆ, ಅದಕ್ಕೆ ನಂಬಿಕೆ ಬಂತು, ನಾನು ಕಾಪಾಡ್ತಾಳೆ ಇವಳು ಅಂತ. ಅದಕ್ಕೆ ಮಗುಗೆ ತಾಯಿ ಸ್ಪರ್ಶ ಹೆಂಗೆ

ಆಗ್ಬಿಡುತ್ತೆ ಅಂದರೆ ಅದು ಮೂರ್ನಾಲ್ಕು ತಿಂಗಳು ಅನ್ಕೋತದೆ ಎಲ್ಲ ಕಡೆಯೂ ಹೋಗ್ತದೆ. ಸ್ವಲ್ಪ ತಾಯಿ ಮುಖ ಪರಿಚಯ ಆದಮೇಲೆ ಬೇರೆಯವ್ರ ಕಡೆ ಹೋಗಲ್ಲ ಮಗು, ಯಾಕಂದರೆ ಅಭದ್ರತೆ, ತಾಯಿ ನಂಬಿಕೆ ಇದೆ ಅದನ್ನು ಇಟ್ಕೋತಾಳೆ ಅಂತ ಗೊತ್ತದು. ಅಲ್ಲಿ ಹುಟ್ಟಿದಾಕ್ಷಣ ನಂಬಿಕೆ ಶುರು ಆದದ್ದು ಸ್ವಲ್ಪ ಮಗು ಬೆಳೆದ ಹಾಗೆ ಪರಿಚಿತರ ಕಡೆ ಹೋಗೋಕೆ ಶುರು ಆಗುತ್ತೆ, ಯಾಕಂದರೆ ನಂಬಿಕೆ ಇದೆ ಅವ್ರ ಜೊತೆಗೆ. ಹೊಸಬ್ರ ಕಡೆ ಹೋಗಲ್ಲ, ಮುಖ ಹೋಗಲ್ಲ, ಅಲ್ಲಿ ಮನೆಯಲ್ಲಿದ್ದ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರಿರ್ತಾರೋ ಅವ್ರ ಕಡೆಯೇ ಹೋಗ್ತದೆ. ನಾವು ಅದೇ ಮಾಡಲ್ವಾ?

ಬೇರೆ ದೇಶಕ್ಕೆ ಹೋದರೆ ಹುಡುಕಾಡ್ಕೊಂಡು ನಮ್ಮೂರು ಯಾರಿದ್ದಾರೆ ನೋಡ್ರಿ ಕನ್ನಡದವರು ಅಲ್ಲ. ನಾವು ಸುಮ್ಮನೆ ಅಮೇರಿಕಾಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತೀವಿ ಅಷ್ಟೇ, ಅಲ್ಲಿ ಇರೋದು ಭಾರತದವರೇ ಇರ್ತೀವಿ ನಾವು. ಅಲ್ಲಿ ನಮ್ಮದೇ ಒಂದು ಗುಂಪು ಕಟ್ಕೊಂಡು ಅಲ್ಲಿ ಎಂದಿದ್ದುಕೊಂಡು ನಾನು ಹೋಸ್ಟೆಲ್ ಹೋದಾಗ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಕನ್ನಡ ಸಂಘ ಇನ್ ನ್ಯೂಯಾರ್ಕ್ ಈಸ್ ಮೋರ್ ಸ್ಟ್ರಾಂಗರ್ ದನ್ ಕನ್ನಡ ಸಂಘ ಇನ್ ಬೆಂಗಳೂರು ಅಂತ. ಯಾಕಂದ್ರೆ ಅಲ್ಲಿ ನಮ್ಮವರು ಬೇಕಾಗ್ತದೆ. ನೀವು ನೋಡ್ಬೇಕಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ, ಹಠ ಹಿಡಿದಿರ್ತಾರೆ. ಅಕಸ್ಮಾತ್ ಯಾರಾದರೂ ಕನ್ನಡ ಬಿಟ್ಟು ಏನು ಮಾತಾಡಿದರೆ ದಂಡ ಹಾಕ್ತೀವಿ ನಿಮಗೆ, ಇಷ್ಟು ಪೌಂಡ್ ಡಾಲರ್. ನಾನು 3 ತಿಂಗಳ ಕೆಳಗೆ ಕೊವೆಂಟ್ರಿಯಲ್ಲಿದ್ದೆ, ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಹೋದಾಗ 1000 ಜನ ಬಂದಿದ್ದಾರೆ. ಕಂಡೀಷನ್ನು ತಪ್ಪಿ ಕೂಡ ಇಂಗ್ಲೀಷ್ ಮಾತಾಡೋಂಗಿಲ್ಲ, ಮಾತಾಡಿದರೆ 1 ಪೌಂಡ್ ಫೈನು. ಅದು ಅಫ್ಕೋರ್ಸ್ ಸೊಸೈಟಿ ಯೂಸ್ ಮಾಡೋದು ಅಂತ. ಅಷ್ಟು ಗಟ್ಟಿಯಾಗಿ ನಾವು ಮಾತಾಡಲ್ಲ, ಬೆಂಗಳೂರಲ್ಲಿ ಮಾತಾಡಲ್ಲ, ಮಂಗಳೂರಲ್ಲಿ ಮಾತಾಡಲ್ಲ ಸ್ವಚ್ಛ ಕನ್ನಡ. ಯಾಕಂದರೆ ಅವ್ರಿಗೆ ಸಿಕ್ಕೋದಿಲ್ಲಲ್ಲ ಅದು. ನಮ್ಮವರು ನಮ್ಮವರು ಅಂತ ಬೇಕಲ್ಲ, ಹುಡ್ಕೊಂಡು ಹೋಗ್ತೀವಲ್ಲ, ಹಾಗೆ ನಂಬಿಕೆಯಿಂದ ಸೊಸೈಟಿ ಸಂಘ ಬೆಳೀತದೆ ಅಂತ. ಹಾಗೆ ಮುಂದೆ ಹಾಗೆ ಬೆಳೆದಂತೆಲ್ಲ ಅದ್ಯಾಕೆ ನೋಡಿ, ನೀವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಹತ್ತು ಕೂತ್ಕೋತೀರಿ, ಯಾವತ್ತಾದರೂ ಡ್ರೈವರ್ ಕ್ವಾಲಿಫಿಕೇಶನ್ ಕೇಳಿದ್ದೀರಾ, ಅವ್ನು ಲೈಸೆನ್ಸ್ ಇದೆಯಾ ಅಂತ ನೋಡಿದ್ದೀರಾ? ನಂಬಿಕೆ ಮೇಲೆ ಕೂತದ್ದಪ್ಪ, ಅವನಿಗೆಲ್ಲ ಗೊತ್ತಿದೆ ಅಂತ ನಂಬಿಕೆಯಲ್ಲಿ ಕೂತಿದ್ದೀವಿ ನಾವು. ಬಸ್ನಲ್ಲಿ ಕೂತ್ಕೊಂಡಾಗ ಡ್ರೈವರ್ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಲ್ಲ ಎದುರಿಗೆ ಬರೋ ಡ್ರೈವರ್ ಮೇಲೂ ನಂಬಿಕೆ ಇದೆ ನಮಗೆ. ನಮ್ಮ ಡ್ರೈವರ್ ಒಬ್ಬನೇ ಸರಿಯಾಗಿ ಓಡಿಸಿದ್ರೆ ಮುಖ್ಯ ಅಲ್ಲ, ಎದುರಿಗೆ ಬರೋನು ಅವನು ಸರಿಯಾಗಿ ಓಡಿಸ್ಬೇಕಲ್ಲ. ಅವನ ಮೇಲೆ ನಂಬಿಕೆ ಇದೆ ನಮಗೆ, ಅವ್ನು ಬರ್ತಾನೆ ಅಂತ ಹೇಳಿ. ಪಕ್ಕದಲ್ಲಿ ಕುಳಿತವ್ರ ಮೇಲೆ ನಂಬಿಕೆ ಇದೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಹೇಳಲ್ವಾ, 1 ನಿಮಿಷ ನನ್ನ ಬ್ಯಾಗ್ ನೋಡ್ಕೊಂಡಿರ್ತೀರಾ, ನಾನು ನೀರು ತಂದುಬಿಡ್ತೀನಿ, ಅವ್ರು ಯಾರು ಅಂತ ಗೊತ್ತು ನಿಮಗೆ? ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಆದರೆ 1 ನಿಮಿಷ ನನ್ನ ಬ್ಯಾಗ್ ನೋಡ್ಕೊಳ್ಳಿ, ನಂಬಿಕೆ ಪಾಪ ಒಳ್ಳೆಯವ್ರು ಇರ್ತಾರೆ ಅಂತ ನಂಬಿಕೆ. ನೀವು ಮೋಟರ್ ಸೈಕಲ್ ತೊಗೊಂಡು ಹೋಗ್ತೀರಿ, ಪಾರ್ಕ್ ಮಾಡ್ತೀರಿ ಒಂದು ಕಡೆಗೆ, ಹೆಲ್ಮೆಟ್ ಏನು ಮಾಡೋದು? ಹೆಲ್ಮೆಟ್ ಕಂಪಲ್ಸರಿ ಅಲ್ವಾ? ಎಲ್ಲಿ ಇಡೋದು ನೋಡ್ತೀರಿ. ಅಲ್ಲ ಹುಡುಗ ಇರ್ತಾನೆ, ಇಡ್ಬೋದೇನಪ್ಪ ಹೆಲ್ಮೆಟ್, ಇಟ್ಟೋಗಿಮ್ಮ ತೊಂದರೆ ಇಲ್ಲ ಅಂತಾನೆ. ಅವ್ನು ಯಾರು ಅಂತ ಗೊತ್ತಿಲ್ಲ ನಿಮಗೆ, ಹೆಲ್ಮೆಟ್ ಇಟ್ಟು ಹೋಗ್ತೀರಿ, ಅವನಿದ್ದಾನೆ ಕಾಪಾಡ್ತಾನೆ ಅಂತ ನಂಬಿಕೆ ನಮ್ಮ ಮೇಲೆ. ಅಲ್ಲಿಂದ ಶುರು ನೋಡಿ ನಂಬಿಕೆ ನಮ್ದು ಹುಡ್ಕೊಂಡ್ಕೊಂಡು ಹೋಗೋದು. ಇಲ್ಲಿ ಬಂದದ್ದು ಅಷ್ಟೇ ಅಲ್ವಾ, ನೀವು ಕೂಡ ಒಂದು ನಂಬಿಕೆ ಮೇಲೆ ಬಂದಿದ್ದೀರಿ, ಭಾಳ ಬೋರ್ ಮಾಡಲಿಕ್ಕಿಲ್ಲ ಇವನು ಪರವಾಗಿಲ್ಲ ಅಂತ ಬಂದಿದ್ದೀರಿ. ಆ ನಂಬಿಕೆ ಮೇಲೆ ಬರುತ್ತಾನೆ ನಾವೆಲ್ಲ ಬಂದದ್ದು. ವಿಚಾರ ವಜಾ ಹೇಳ್ಬಿಡ್ತೀನಿ ನಿಮ್ಗೊಂದು ತಮಾಷೆ, ನಾನು ಕಾರ್ ಡ್ರೈವ್ ಮಾಡೋದು ಅಪರೂಪ, ಕೆಲವೊಂದ್ಸಲ ಡ್ರೈವ್ ಮಾಡ್ತೀನಿ. ಬೆಂಗಳೂರಲ್ಲಿ ಡ್ರೈವ್ ಮಾಡಬೇಕಾದ್ರೆ ಧೈರ್ಯ ಇರಬೇಕು. ರೋಡ್ ಟ್ರಾಫಿಕ್ ರೂಲ್ಸ್ ಅಂತ ನಮ್ಮಲ್ಲಿ ಇಲ್ಲ. ನೀವು ಮಾಡಿದ್ದೆ ರೂಲ್, ಓವರ್ಟೇಕ್ ಮಾಡಬೇಕಾದ್ರೆ ಬಲಗಡೆನೆ ಮಾಡಬೇಕು ಅಂತಿಲ್ಲ, ಎಡಗಡೆ ಮಾಡ್ಬೋದು, ಚಾನ್ಸ್ ಸಿಕ್ಕರೆ ಮೇಲಿಂದ ಹೋಗ್ತಾರೆ ಎಲ್ಲ. ರಸ್ತೆ ಕ್ರಾಸ್ ಮಾಡೋದಂತೂ ಪಟಕ್ಕನೆ ಕ್ರಾಸ್ ಮಾಡಿಬಿಡ್ತಾರೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬ ಪೇಷನ್ಸ್ ಬೇಕಾಗ್ತದೆ, ಸಿಟ್ಟು ಬರ್ತದೆ. ಒಂದ್ಸಲ ನನ್ನ ಕಾರ್ ಒಂದು ಪಟಕ್ಕನೆ ಓಡೋಗ್ಬಿಟ್ಟ ಅವನು, ನಾನು ತಕ್ಕಂದು ಬ್ರೇಕ್ ಹಾಕದೆ ಹೋದ್ರೆ ಹಾಯ್ದೆ ಬಿಡ್ಬೇಕು ಅವನು. ನಾನು ನಕ್ಬಿಟ್ಟೆ ಜೋರಾಗಿ, ನನ್ನ ಹೆಂಡತಿ ಕೇಳಿದ್ದು ಸಿಟ್ಟು ಬರಲಿಲ್ವಾ ಅಂತ. ಸಿಟ್ಟು ಹೆಂಗೆ ಬರ್ತದೆ ಎಂದೆ. ಅವನು ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ನೋಡು, ನನಗೆ ನಂಬಿಕೆ ಇಲ್ಲ ಅವ್ನು ಹಾಯಿಸೋಲ್ಲ ಅಂಥೇಳಿ. ಆದರೆ ಅವನಿಗೆ ನಾನು ಅಡ್ಡ ಹೋದರೂ ಹಾಯಿಸೋಲ್ಲ ಅಂತ ನಂಬಿಕೆ ಇದೆ ಅವನಿಗೆ. ಅವ್ನು ನಂಬಿಕೆ ಇದ್ದವನಿಗೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಅವನ ಮೇಲೆ ಅಲ್ವಾ? ಅಷ್ಟು ನಂಬಿಕೆ ಇಟ್ಕೊಂಡಿದ್ದ ನನ್ನ ಮೇಲೆ ಅವನು ಅಲ್ವಾ? ಈ ಜೀವನದಲ್ಲಿ ನಂಬಿಕೆಗಳನ್ನು ಸಮಾಧಾನ ಪಡ್ಕೊಳ್ಳೋಕೆ ಒಂದು ಹಾದಿ ಬೇಕಲ್ಲ ನನಗೇನಾದರೂ. ಸಾಕಷ್ಟು ಜನ ಬರ್ತಾರೆ, ಆದರೆ ನಿಜವಾಗ್ಲೂ ಹೇಳ್ತೀನಿ ಸರ್ ಅಂತ ಓಡ್ ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ನಂಬಿಕೆ ಇರಬೇಕ್ರಿ ನಿಮ್ಮ ಡ್ರೈವಿಂಗ್ ಮೇಲೆ ಅವರಿಗೆ ಅಲ್ಲ? ಆದ್ದರಿಂದ ಈ ನಂಬಿಕೆಗಳು ಸರಮಾಲೆ ನಡ್ಕೊಂಡು ಹೋಗ್ತದೆ.

ನಾನು ಬಹಳ ಹಿಂದೆ ಯೂನಿವರ್ಸಿಟಿ ಗ್ರಾಂಡ್ಸಿ ಬೋರ್ಡಲ್ಲಿ ಮೆಂಬರ್ ಆಗಿದ್ದೆ. ಅಲ್ಲಿ ಚೇರ್ಮನ್ ನನಗೆ ಒಂದು ಆರ್ಟಿಕಲ್ ಬರೀರಿ ಯು ಜಿ ಸಿ ಮ್ಯಾಗ್ಝಿನ್ಗೆ ಅಂತ ಕೇಳಿದರು. ಹ್ಯೂಮನ್ ಎಕ್ಸಲೆನ್ಸ್, ಮನುಷ್ಯನ ಶ್ರೇಷ್ಠತೆ ಬಗ್ಗೆ ಒಂದು ಆರ್ಟಿಕಲ್ ಬರೀರಿ ಅಂದರು. ನನಗೇನು ಬರೀಬೇಕು ಅಂತ ತಲೆ ಕೆಡಿಸ್ಕೊಂಡು ಬರೆದು ಬರೆದು ಹರಿದು ಹಾಕಿ ಕೊನೆಗೊಂದು ಸಲ ಇದು ನಮಗೆ ಕೊನೆಗೆ ಅಲ್ಲಿಗೆ ಬೇರೆ ಅಲ್ಲಿಗೆ ಹೋಗಬೇಕಲ್ಲ, ರಾತ್ರಿ ಊಟ ಆದಮೇಲೆ ಅಡ್ಡಾಡುವ ಅಭ್ಯಾಸ ಮಳಿಗೆ ಮೇಲೆ. ನಾನೇನು ತಿಳಿಯದೆ ನಿಮ್ಮ ಮಲ್ಕೋ ನಾನು ಹೊರಗಡೆ ಕೂತ್ಕೊಂಡಿರ್ತೀನಿ. ಓತಾಡ್ತಿರ್ಬೇಕಾದ್ರೆ ಇನ್ನೊಂದು ಗಮನಿಸಿರಬೇಕು, ನೀವು ಸಣ್ಣಂದಿರ್ತ ಕಲ್ತದ್ದು ಬೇಗ ಮರೆಯಲ್ಲ, ಆಮೇಲೆ ಕಲ್ತದ್ದು ಮರ್ತು ಹೋಗಿರುತ್ತೆ. ನಾನು 6 ವರ್ಷ ಗುರುಕುಲಕ್ಕೆ ಹೋದವನು. ನಮ್ಮ ಅಜ್ಜ ಗುರುಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಾನು ಕಳಿಸಿದ್ದು. ಆಗ ನನ್ನ ಗುರುಗಳು ಹಿಡಿದು ಹಿಡಿದು ಕಲಿಸೋರು ನನಗೆ, ಭಾಳ ಚಂದ ಇದ್ರು ನನ್ನ ಗುರುಗಳು ನೋಡೋದಕ್ಕೆ. ಬೆಳಗ್ಗೆ 3:30-4 ಗಂಟೆಗೆ ಹೋಗ್ಬೇಕು ನಾನು. ಯಾರಿಗೆ ಸಂತೋಷ ಆದಿತ್ರಿ ಹುಡುಗರಿಗೆ? ಅದು ಬೆಳಗ್ಗೆ ಧಾರವಾಡ ಚಳಿ ನಿಮ್ಗೆ ಗೊತ್ತು, ವಿಪರೀತ ಚಳಿ. ಸೈಕಲಲ್ಲಿ ಅಡ್ಗಾಲು ಹಾಕ್ಕೊಂಡು ಹೋಗಬೇಕು, ಮೇಲೆ ಕೂಡುವಷ್ಟು ವಯಸ್ಸಲ್ಲ, ಅಡ್ಗಾಲು ಹಾಕ್ಕೊಂಡು ಸೈಕಲ್ ಹೋಗಬೇಕು. ಬೆಳಗ್ಗೆ ಹೋದ ತಕ್ಷಣ ಬಾವಿಯಲ್ಲಿ ಎಳ್ಕೊಂಡು ನೀರು ತಣ್ಣೀರು ಸ್ನಾನ ಮಾಡಬೇಕು, ಅವ್ರ ಮುಂದೆ ಕೂತ್ಕೋಬೇಕು, ಅವ್ರ ಮಂತ್ರ ಹೇಳಬೇಕು, ತಪ್ಪಿಸ್ಬಾರ್ದು. ನಡೀದಲ್ಲಿ ನೋಡೋಕೆ ಭಾಳ ಚಂದ ಇದ್ರು ನನ್ನ ಗುರುಗಳು. ಪಕ್ಕದಲ್ಲಿ ಒಂದು ತಾಂಬೂಲ ತಂಬಿಗೆ ಇಟ್ಕೊಂಡಿರಬೇಕು, ನೀರು ತುಂಬಿಕೊಂಡಿರೋರು. ಆ ಮಂತ್ರ ಹೇಳುವಾಗ ಒಂಚೂರೇನಾದರೂ ಉಚ್ಚಾರಣೆ ಸರಿ ಆಗದೆ ಹೋದರೆ ಟಕ್ ಅಂತ ತಂಬಿಗೆ ಹಿಡ್ಕೊಂಡು ಆ ಮುಖಕ್ಕೆ ನೀರು ಎರಚಬೇಕು, ಹೇಳೋ ಇನ್ನೊಮ್ಮೆ ಸ್ನಾನ ಮಾಡಬಹುದು. ಅಲ್ಲಿ ಹುಣಸೆನ್ ಕೆಟ್ಟಿದ್ದೀನಿ ನನ್ನ ಕಟ್ಟೆ ಮೇಲೆ, ಕಾಲಿಗೆ ಉಜ್ಜಿಕೊಂಬ, ಉಚ್ಚಾರಣೆ ಸರಿ ಬರ್ತಾ ಇಲ್ಲ ಅನ್ನೋರು. ನಮ್ಗೆ ಎಷ್ಟು ಹೆದರಿಕೆ ಆಗಿತ್ತು ಅಂದರೆ ಮಂತ್ರಕ್ಕಿಂತ ಬಾವಿಗೆ ಹೋಗಿ ಸ್ನಾನ ಮಾಡೋ ಹೆದರಿಕೆ ನಮಗೆ. ಸಣ್ಣವರಿದ್ದರೆ ನಮ್ಗೆ ಎಳ್ಕೊಳ್ಳೋಕ್ಕಾಗಲ್ಲ ಬಾವಿ ನೀರು. ಒಂದಿಬ್ಬರು ಹುಡುಗಿಯ ಹಿರಿಯ ಹುಡುಗರು ತಯಾರಾಗಿರ್ತಿದ್ರು, ಭಾಳ ಖುಷಿ ಅವರಿಗೆ, ಇದೊಂಥರ ಸ್ಯಾಡಿಸ್ಟಿಕ್, ಭಾರಿ ಖುಷಿ ಅವರಿಗೆ. ಈ ಯಾರು ಬರೋ ಬರೋ ಹಾಕ್ತೀನಿ ಬಾರೋ, ತಣ್ಣೀರು ಹಾಕಬೇಕು, ನಾವು ಕಟ ಕಟ ನಡಿಗೆ ಎಲುಬು ಕೂಡ ಅಲುಗಾಡಿಬಿಡ್ಬೇಕು, ಆ ಥರ ಆಗ್ತಿತ್ತು. ಬಂದು ಕೂತ್ಕೊಂಡು ಬೈಕೋತಾ ಇದ್ದೆ, ಒಂದೇ ಉಸಿರಲ್ಲಿ ಮಜ್ಜನ್ನ ನಮ್ಮ ಗುರುಗಳನ್ನ ಬೈಕೋತಾ ಇದ್ದೆ ನಾನು, ಯಾಕೆ ಹಾಕಿದ್ರು ನಾನು ಇಲ್ಲಿ ಅಂತ. ಒಂದ್ಸಲ ಗುರುಗಳಿಗೆ ಕೇಳಿದ್ದೆ, ಇದೇನೋ ಕಲಿಸ್ತೀರಿ ನನಗೆ, ಉಪನಿಷತ್ ಕಲಿಸ್ತೀರಿ, ಬಾಯಿಗೆ ಬೈಪಾಠ ಮಾಡಿಸ್ತೀರಿ, ನನಗೆ ಅರ್ಥವೇ ಗೊತ್ತಿಲ್ಲ, ಏನು ಪ್ರಯೋಜನ ಕಲಿತರು, ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಬಹಳಷ್ಟು ಜನ ಹುಡುಗರ ಮನಸ್ಸಲ್ಲಿ ಇದೆ. ಅಂದರೆ ಏನು ಪ್ರಯೋಜನ, ಬರೀ ಮಂತ್ರ ಅರ್ಥ ಇಲ್ಲದೆ ಅಂದರೆ ಪ್ರಯೋಜನ ಏನು? ನನ್ನ ಗುರುಗಳು ಹೇಳಿದರು, ಮೊದಲು ಮಂತ್ರ ಬಾಯಿಗೆ ತೊಗೊಂಬಾರಯ್ಯ, ಆಮೇಲೆ ಹೃದಯಕ್ಕೆ ಬರ್ತದೆ ಅದು. ಬಾಯಿಗೆ ಬರದೆ ಅದು ಹೃದಯಕ್ಕೆ ಹೆಂಗೆ ಬಂದಿತ್ತು?

0: रेडियो सारंग 107.8 FM
1: 107.8 FM रेडियो सारंग 107.8 FM रेडियो सारंग ईगा ऐप नल्लू कूड़ा लभ्य
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ನಮಸ್ಕಾರ ಕೇಳುಗರೇ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸಚಿವರಿಗೆ ಖಾತೆ ಹಂಚಿಕೆ, ಪ್ರಿಯಾಂಕ್ ಗೃಹ, ಪರಮೇಶ್ವರ್ ಕಂದಾಯ, ಖಾದರ್ ಆರೋಗ್ಯ, ಜಾರಕಿಹೊಳಿ ಲೋಕೋಪಯೋಗಿ, ಯತೀಂದ್ರ ನಗರಾಭಿವೃದ್ಧಿ ಎಂದಿದೆ ಒಂದು ಪ್ರಮುಖ ಸುದ್ದಿ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಣಕಾಸು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತಚರ, ಸಂಪುಟ ವ್ಯವಹಾರ ಸೇರಿದಂತೆ ಇನ್ನಿತರ ಇಲಾಖೆಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದು ನೂತನ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಕಂದಾಯ ಮತ್ತು ಕ್ರೀಡಾ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಐಟಿ ಬಿಟಿ ಇ ಆಡಳಿತ, ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ, ಹಾಗೆಯೇ ಇಂಧನ ಮತ್ತು ಪ್ರವಾಸೋದ್ಯಮ ಕೆಜೆ ಜಾರ್ಜ್, ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಕೆಎಚ್ ಮುನಿಯಪ್ಪ, ಬೃಹತ್ ಮತ್ತು ಮಧ್ಯಮ ನೀರಾವರಿ ರಾಮಲಿಂಗಾರೆಡ್ಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈಶ್ವರ್ ಖಂಡ್ರೆ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಎಂಬಿ ಪಾಟೀಲ್, ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ, ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರಾಗಿ ಕೃಷ್ಣ ಬೈರೇಗೌಡ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ಯುಟಿ ಖಾದರ್, ಸಾರಿಗೆ ಸಚಿವ ಬೈರತಿ ಸುರೇಶ್, ನಗರಾಭಿವೃದ್ಧಿ ನಗರ ನೀರು ಪೂರೈಕೆ ಮತ್ತು ಒಳಚರಂಡಿ ಮಂಡಳಿಯ ಸಚಿವರಾಗಿ ಡಾಕ್ಟರ್ ಯತೀಂದ್ರ, ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಎಂದಿದೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಹೊಸ ಸಚಿವಾಲಯವನ್ನು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಗುರುವಾರ ವಿಧಾನಸೌಧ ಸಮ್ಮೇಳನದ ಸಭಾಂಗಣದಲ್ಲಿ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅನಿವಾಸಿ ಭಾರತೀಯರಿಗೆ ಪ್ರತ್ಯೇಕ ಸಚಿವಾಲಯ ತೆರೆಯಲು ಸರ್ಕಾರ ಮುಂದಾಗಿದೆ. ನಮ್ಮ ರಾಜ್ಯದಲ್ಲಿ ಎನ್ಆರ್ಐಗಳು ಬಂಡವಾಳ ಹೂಡಿಕೆಗೆ ಆಸಕ್ತಿ ಹೊಂದಿದ್ರೆ ಅವರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲು ಈ ಸಚಿವಾಲಯ ಸಹಾಯ ಒದಗಿಸಲಿದೆ. ಇದಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲು ಸೂಚಿಸಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಲಾದ ಅನಿವಾಸಿ ಕನ್ನಡಿಗರ ಸಚಿವಾಲಯದ ಸೃಜನೆ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದ್ದು, ಇದು ಅನಿವಾಸಿ ಕನ್ನಡಿಗರ ಹಲವು ವರ್ಷಗಳ ಬೇಡಿಕೆ ಮತ್ತು ಬಯಕೆಯಾಗಿದೆ. ಅನಿವಾಸಿ ಸಚಿವಾಲಯ ಸ್ಥಾಪಿಸಬೇಕೆಂಬ ಕನಸು ಇವತ್ತು ನನಸಾಗ್ತಾ ಇರುವುದು ಅತ್ಯಂತ ಸಂತಸದ ಕ್ಷಣ ಎಂದು ವಿಧಾನ ಪರಿಷತ್ ಸದಸ್ಯೆ ಡಾ ಆರತಿ ಕೃಷ್ಣ ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಒತ್ತಡವನ್ನು ನಿಗ್ರಹಿಸಲು ತುರ್ತು ಪರಿಸ್ಥಿತಿಯಂತಹ ಕ್ರಮವನ್ನು ಹೇರಲು ಪ್ರಯತ್ನಿಸಬಹುದು ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬುಧವಾರ ಹೇಳಿದರು. ಒಂದು ವರ್ಷದ ಒಳಗಡೆ ಮೋದಿ ಪ್ರಧಾನಿ ಹುದ್ದೆಯಲ್ಲಿ ಇರುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ. ಇನ್ನು ಚುನಾವಣೆಗಳಲ್ಲಿ ಅಕ್ರಮ ನಡೆಯುತ್ತಾ ಇದೆ, ಆರ್ಥಿಕ ಒತ್ತಡ, ಬಡತನ ಮತ್ತು ಸಂಕಷ್ಟಗಳು ಜನರಲ್ಲಿ ಆಕ್ರೋಶ ಮೂಡಿಸಲಿವೆ, ಇಡೀ ವ್ಯವಸ್ಥೆಯು ಒಳಗಿನಿಂದಲೇ ನಡುಗುತ್ತಿದೆ ಎಂದು ಅವರು ಹೇಳಿದರು. ರಾಜ್ಯದ ಕರಾವಳಿ ಭಾಗದಲ್ಲಿ ಜೂನ್ 5 ರಿಂದ 11 ರವರೆಗೆ ಉತ್ತಮ ಮಳೆಯಾಗುವ ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಈ ಅವಧಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ಗಾಳಿ ಮಳೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರವು ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದೆ. ಸಾರ್ವಜನಿಕರು ಮಳೆ, ಗಾಳಿ, ಸಿಡಿಲಿನ ಸಂದರ್ಭ ಹೊರಗೆ ತಿರುಗಾಡದೆ ಸೂಕ್ತ ಕಟ್ಟಡದಲ್ಲಿ ಆಶ್ರಯ ಪಡೆಯಬೇಕು. ನದಿ ನೀರಿರುವ ಪ್ರದೇಶ ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸಬೇಕು. ಅಪಾಯಕಾರಿ ಮರ, ವಿದ್ಯುತ್ ಕಂಬದ ಬಳಿ ಹೋಗಬಾರದು. ತುಂಡಾದ ವಿದ್ಯುತ್ ತಂತಿಯಿಂದ ದೂರವಿರಬೇಕು. ಅದೇ ರೀತಿ ದುರ್ಬಲವಾದ ಹಳೆಯ ಕಟ್ಟಡ, ಮರಗಳ ಬಳಿ ಕೆಳಗಡೆ ನಿಲ್ಲಬಾರದು. ಭೂಕುಸಿತ ಸಂಭವಿಸುವ ಸಾಧ್ಯತೆ ಇರುವಂತಹ ಪ್ರದೇಶಗಳ ಜನರು ತಹಶೀಲ್ದಾರ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಯನ್ನು ಸಂಪರ್ಕಿಸಿ ಹತ್ತಿರದ ಕಾಳಜಿ ಕೇಂದ್ರಗಳಲ್ಲಿ ಉಳಿದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿಪತ್ತು ನಿರ್ವಹಣಾ ಕಂಟ್ರೋಲ್ ರೂಮ್ಗೆ ಅಥವಾ ಆಯಾ ತಾಲೂಕು ತಹಶೀಲ್ದಾರ್ ಕಚೇರಿಯನ್ನು ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ನೋಡಲ್ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು ಎಂದಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಜಿಲ್ಲಾಸ್ಪತ್ರೆಗಳು ಯಾವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗಿಂತ ಕಡಿಮೆ ಏನಲ್ಲ ಎಂಬುದನ್ನು ಹಲವು ಬಾರಿ ಸಾಬೀತುಪಡಿಸಿವೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ನಾಯಿಗಳ ಗುಂಪಿನಿಂದ ಗಂಭೀರವಾಗಿ ಹಲ್ಲೆಗೆ ಒಳಗಾಗಿ ಜೀವನ ಮರದ ಪರಿಸ್ಥಿತಿಯಲ್ಲಿ ದಾಖಲಾಗಿದ್ದ 8 ಹರೆಯದ ಬಾಲಕನಿಗೆ ಮಂಗಳೂರಿನ RAPCC ಆಸ್ಪತ್ರೆ ವೆಂಡ್ಲಾಕ್ ಅಧೀನದ ಪ್ರಾದೇಶಿಕ ಸುಸಜ್ಜಿತ ಮಕ್ಕಳ ಆರೈಕೆ ಕೇಂದ್ರ ವೈದ್ಯರ ತಂಡ ಪುನರ್ಜನ್ಮ ನೀಡಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಚಿಕಿತ್ಸೆ ಸೌಲಭ್ಯಗಳಿಂದಾಗಿ ಮೃತ್ಯು ಅಂಚಿನಲ್ಲಿದ್ದ ಬಾಲಕ್ ಮದನ್ ಸುಮಾರು 2 ಚಿಕಿತ್ಸೆಯ ಬಳಿಕ ಇದೀಗ ಚೇತರಿಸಿಕೊಳ್ಳುತ್ತಿದ್ದಾನೆ. ತಮಿಳುನಾಡು ಮೂಲದ ದಂಪತಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ತೋಟವೊಂದರಲ್ಲಿ ಕೂಲಿ ಕಾರ್ಮಿಕರಾಗಿದ್ದು ಅವರ ಪುತ್ರ 8 ಹರೆಯದ ಮದನ್ ಮೇಲೆ April 14 4-5 ನಾಯಿಗಳು ಏಕಾಏಕಿ ದಾಳಿ ನಡೆಸಿದ್ದವು. ಮಾರಣಾಂತಿಕ ದಾಳಿಯಿಂದ ಗಂಭೀರ ಅವಸ್ಥೆಗೆ ತಲುಪಿದ್ದ ಬಾಲಕನನ್ನು ಕಳಸದಿಂದ ವೆಂಡ್ಲಾಕ್ನ RAPCCಗೆ ದಾಖಲಿಸಲಾಗಿತ್ತು. ನಾಯಿಗಳ ದಾಳಿಯಿಂದ ಮಗುವಿನ ತಲೆ, ಭುಜ, ಬೆನ್ನು, ತೊಡೆ ಭಾಗದ ಮಾಂಸವೇ ಕಿತ್ತು ಬಂದಿತ್ತು. ಮಾತ್ರವಲ್ಲ, ಕುತ್ತಿಗೆಯ ಬಳಿ ದಾಳಿ ಮಾಡಿದ್ದರಿಂದ ಶ್ವಾಸಕೋಶದ 4 ಹಾನಿಯಾಗಿ ಉಸಿರಾಟಕ್ಕೆ ತೊಂದರೆಯಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ RAPCC ಆಸ್ಪತ್ರೆ ವೈದ್ಯರು, KMC ತಜ್ಞ ವೈದ್ಯರ ತಂಡ ಸತತ 6 ಕಾಲ ಶಸ್ತ್ರಚಿಕಿತ್ಸೆ ನಡೆಸಬೇಕಾಯಿತು ಎನ್ನುತ್ತಾರೆ RAPCಯ ಹಿರಿಯ ಮಕ್ಕಳ ತಜ್ಞೆ ಡಾಕ್ಟರ್ ನಿವ್ಯಶ್ರೀ. ತೀವ್ರ ರೀತಿಯಲ್ಲಿ ಹಲ್ಲೆಗೆ ಒಳಗಾಗಿ ಬದುಕುಳಿಯುವ ಸಾಧ್ಯತೆ ಕಡಿಮೆ. ಇದ್ದಂತಹ ಪ್ರಕರಣದಲ್ಲಿ ವೆನ್ಲಾಕ್ನ RAPCC KMCಯ ತಜ್ಞ ವೈದ್ಯರ ತಂಡ ಮಗುವಿಗೆ ಆಸರೆಯಾಗಿದ್ದು ಶಸ್ತ್ರಚಿಕಿತ್ಸೆಯ ಮೂಲಕ ಇದೀಗ ಮಗು ಚೇತರಿಸಿಕೊಳ್ಳುತ್ತಾ ಇದೆ. ಯಾವ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲದಂತೆ ನಮ್ಮ ಜಿಲ್ಲಾ ಮಟ್ಟದ ಸರ್ಕಾರಿ ಆಸ್ಪತ್ರೆಗಳು ಕಾರ್ಯನಿರ್ವಹಿಸ್ತಾ ಇದೆ ಎಂದು ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಪ್ರಕಾಶ್ ಅವರು ಹೇಳಿದರು. ಇನ್ನು ಭಾರತದ ಚುನಾವಣೆ ಆಯೋಗದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 30 BOGಳ ಮನೆ ಭೇಟಿಯ ಮೂಲಕ ಆರಂಭಗೊಳ್ಳಲಿದ್ದು ಪ್ರಕ್ರಿಯೆ 29 ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿರುವ ದರ್ಶನ್ HV ಅವರು ತಿಳಿಸಿದ್ದಾರೆ. ಪಡೀಲ್ನ ಪ್ರಜಾಸೌಧದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ರಾಜ್ಯದಲ್ಲಿ 1 ಅರ್ಹತಾ ದಿನವನ್ನಾಗಿ ಪರಿಗಣಿಸಿ SIR ಪ್ರಕ್ರಿಯೆ ಆರಂಭಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಪ್ರಕ್ರಿಯೆಗೆ ಸಂಬಂಧಿಸಿದ ಅಧಿಕಾರಿಗಳ ಸಿದ್ಧತೆ, ತರಬೇತಿ ಮತ್ತು ಮುದ್ರಣ ಕಾರ್ಯ 20 June 29 ನಡೆಯಲಿದೆ. ಬಳಿಕ 1 ಮತಗಟ್ಟೆ ಅಧಿಕಾರಿಗಳು ಮನೆಗೆ ಮನೆಗೆ ಭೇಟಿ ನೀಡಲಿದ್ದಾರೆ. July 29 ಒಳಗಡೆ ಮತಗಟ್ಟೆಗಳ ತಾರ್ಕಿಕ ಮರುಹೊಂದಾಣಿಕೆ ನಡೆಯಲಿದೆ ಎಂದು ಅವರು ತಿಳಿಸಿದರು. ಪರಿಸರ ಜನರನ್ನು ವ್ಯಸನದಿಂದ ಮುಕ್ತಗೊಳಿಸಿ ಧಾರ್ಮಿಕ ಚಟುವಟಿಕೆಯತ್ತ ತರುವ ಧ್ಯೇಯದೊಂದಿಗೆ 72 ಹಿಂದೆ ಜಪ್ಪು ಅರೆಕೆರೆಬೈಲು ಅಂಬಾನಗರದಲ್ಲಿ ಆರಂಭವಾದ ಶ್ರೀ ಅಂಬಾ ಮಹೇಶ್ವರಿ ಭಜನಾ ಮಂದಿರದ ಅಂಗಸಂಸ್ಥೆಯಾಗಿ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಇವತ್ತು ಸಾರ್ವಜನಿಕರಲ್ಲಿ ಪರಿಸರ ಕಾಳಜಿ ಮೂಡಿಸುವ ಭಜನೆಯಲ್ಲಿ ಸಕ್ರಿಯವಾಗಿದೆ. ರಾಮಕೃಷ್ಣ ಮಠದ ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ನಿರಂತರ ಭಾಗಿಯಾದ ಭಜನಾ ಮಂಡಳಿಯ ಸದಸ್ಯರು ಅಭಿಯಾನದಿಂದ ಪ್ರೇರಣೆ ಪಡೆದು ಹುಟ್ಟು ಹಾಕಿದ ಸಂಸ್ಥೆ ಈ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್. ಜಪ್ಪು ವ್ಯಾಪ್ತಿಯ ಮಂಗಳಾದೇವಿ ಬೋಳಾರ ಹೊಯ್ಗೆಬಜಾರ್ ವಾರ್ಡನ್ನು ಕೇಂದ್ರೀಕರಿಸಿ ನಡೆಸ್ತಾ ಇರುವ ಚಟುವಟಿಕೆಯ ಯಶಸ್ಸನ್ನು ಬೇರೆಡೆಗೂ ವಿಸ್ತರಿಸುವ ಚಿಂತನೆಯಲ್ಲಿದೆ. 1% ಕೂಡ ತ್ಯಾಜ್ಯ ವಿಂಗಡಣೆಯಂತಹ ಸಮಯದಲ್ಲಿ ಸುಮಾರು 5,800 ಮನೆಗಳಿಗೆ ಭೇಟಿ ನೀಡಿ ಹಸಿ ಕಸ, ಒಣತ್ಯಾಜ್ಯ ವಿಂಗಡಣೆ ಬಗ್ಗೆ ಜಾಗೃತಿ ಮೂಡಿಸಿದ ಪರಿಣಾಮ ಇವತ್ತು 90% ತ್ಯಾಜ್ಯ ಮನೆಯಿಂದಲೇ ವಿಂಗಡಣೆಯಾಗಿ ಪಾಲಿಕೆ ವಾಹನಕ್ಕೆ ಸೇರ್ತಾ ಇದೆ. ಮಾತ್ರವಲ್ಲ, ಭಜನಾ ಮಂಡಳಿಯಿಂದ 2 7,000 ಬಟ್ಟೆ ಚೀಲವನ್ನು ವಿತರಿಸಲಾಗಿದ್ದು ಇದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಲ್ಲಿಯೂ ನೆರವಾಗಿದೆ. ರಾತ್ರಿ ವೇಳೆ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯದಂತಹ ಸದಸ್ಯರು ಕಾವಲು ಕುಳಿತ ಕಾರಣ ಬ್ಲ್ಯಾಕ್ ಸ್ಪಾಟ್ಗಳು ಕೂಡ ಕಡಿಮೆಯಾಗಲಿದೆ. ಕಾಂಗ್ರೆಸ್ ಸರ್ಕಾರ ತನ್ನ 2 ಇನ್ನಿಂಗ್ಸ್ನಲ್ಲಿ ಅರ್ಹ ಫಲಾನುಭವಿಗಳ ನೆಪದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಕೈಹಾಕುವ ಸಾಧ್ಯತೆ ಇದೆ. 5 ಗ್ಯಾರಂಟಿಯಲ್ಲಿ ಅತಿ ಹೆಚ್ಚು ಆರ್ಥಿಕ ಹೊರೆಯಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯಲ್ಲಿ ಈ ಪ್ರಯೋಗ ನಡೆಯಲಿದ್ದು ಈ ಪ್ರಕ್ರಿಯೆಯಲ್ಲಿ 1,000 ಜನ ಹೊರಗುಳಿಯಲಿದ್ದಾರಾ ಎಂಬ ಪ್ರಶ್ನೆ ಮೂಡುತ್ತಾ ಇದೆ. ಈ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಾವು ಪರಿಷ್ಕರಣೆ ಮಾಡುತ್ತಿಲ್ಲ, ಅರ್ಹರಿಗೆ ಎಂದಿನಂತೆ ಗ್ಯಾರಂಟಿ ಯೋಜನೆಗಳು ಅಬಾಧಿತ ಆಗಿರಲಿವೆ, ಅನರ್ಹರನ್ನ ಕೈಬಿಡಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ವಾಣಿಜ್ಯಕ್ಕೆ ಗೃಹಜ್ಯೋತಿ ಬಳಿಕ ಶಂಕೆ, ಪತ್ತೆಗೆ ವಿಶೇಷ ನಿಗಾ ಇಡಲಾಗಿದೆ. ಗೃಹಜ್ಯೋತಿಯಲ್ಲಿ ಫಲಾನುಭವಿಗಳ ಮೊಬೈಲ್ ವಿವರಗಳಲ್ಲಿ ವ್ಯತ್ಯಾಸ ಕೂಡ ಕಂಡುಬರ್ತಾ ಇದೆ. ರಾಜ್ಯ ಹೊರರಾಜ್ಯದವರನ್ನು ಪ್ರತ್ಯೇಕವಾಗಿ ಗುರುತಿಸಲು ಕೂಡ ನಿರ್ಣಯ ಕೈಗೊಳ್ಳಲಾಗಿದೆ. ಮೃತರ ಹೆಸರಿನಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಪಡೆಯುತ್ತಾ ಇದ್ದಾರೆ, ಹಾಗಾಗಿ ಅದಕ್ಕೂ ಕೂಡ ಕಡಿವಾಣ ಹಾಕಲಾಗ್ತಾ ಇದೆ. ಇನ್ನು ನಿಖರ ದತ್ತಾಂಶಕ್ಕಾಗಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಪಡೀತಾ ಇರುವವರು ಅನರ್ಹರು ಕೂಡ ಕೆಲವೊಂದು ಕಂಡುಬಂದಿದೆ, ಹಾಗಾಗಿ ಅನರ್ಹರನ್ನು ಕೈಬಿಡಬೇಕಾಗುತ್ತದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ದೇಶದ ಅತಿದೊಡ್ಡ ಕಾರ್ಪೊರೇಟ್ ಹಗರಣ ಎಂಬ ಕುಖ್ಯಾತಿ ಪಡೆದಿರುವ ಸತ್ಯಂ ಕಂಪ್ಯೂಟರ್ಸ್ ರೀತಿಯದ್ದೇ ಮತ್ತೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ದೇಶದ ಪ್ರಮುಖ ಚಿನ್ನದ ರಫ್ತು ಆಭರಣ ತಯಾರಿಕಾ ಸಂಸ್ಥೆ ಬೆಂಗಳೂರು ಮೂಲದ ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಕಳೆದ 5 ವರ್ಷಗಳಲ್ಲಿ ಒಟ್ಟು 15.15 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೊತ್ತದ ಯಾವುದೇ ಪರಿಶೀಲನೆಗೆ ಒಳಪಡದ ನಕಲಿ ಆದಾಯವನ್ನು ತೋರಿಸಿದೆ ಎಂದು ಸೆಬಿ ಹೇಳಿದೆ. ಸೆಬಿ ತನಿಖೆಯಲ್ಲಿ ಚಿನ್ನ ರಫ್ತು ಮಾಡುವ ಕಂಪನಿಯೆಂದು ಬಯಲಾಗಿದೆ. 15.5 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಹೆಚ್ಚುವರಿಯಾಗಿ ತೋರಿಸಿ ವಂಚನೆ ಮಾಡಲಾಗಿದೆ. ಷೇರು ವ್ಯವಹಾರ ನಡೆಸದಂತೆ ಕಂಪನಿಗೆ ಸೆಬಿ ನಿಷೇಧ ಕೂಡ ಮಾಡಲಾಗಿದೆ. ಷೇರು ಮೌಲ್ಯವು ಪತನ ಷೇರುದಾರರಿಗೆ ಆತಂಕ ಕೂಡ ಆಗಿದೆ. ಆರೋಪ ಸಾಬೀತಾದರೆ ಅತಿದೊಡ್ಡ ಕಾರ್ಪೊರೇಟ್ ಹಗರಣವೆಂಬ ಕುಖ್ಯಾತಿ ಕೂಡ ಪಡೆಯಲಿದೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫುಲ್ಕುತ್ತಾರ್. ನಮಸ್ಕಾರ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN.
2: ಕೇಳುಗರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ, ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಕಾರ್ಯಕ್ರಮ 8:30 ಕೊಂಕಣಿ ಕಾರ್ಯಕ್ರಮ ಪಿಂತ್ರ ಕತೆ ಪ್ರಸಾರವಾಗುತ್ತೆ. 9:00 ಗಜಲ್ ಹಾಡುಗಳು ಪ್ರಸಾರ. 9:30 ವಿಜಯಶ್ರೀ ಆಲಾಡಿ ಅವರು ಮಾತನಾಡಿದ ಮಾತುಗಳು ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ. ಕೇಳುಗರೆ, 10:00 ಇವತ್ತು ಹಲೋ ಡಾಕ್ಟರ್ ಕಾರ್ಯಕ್ರಮ ಮೂಡಿಬರುತ್ತೆ. ತಂಬಾಕು ಮುಕ್ತ ದಿನ ಅಂತ ಹೇಳಿಕೊಂಡು ಡಾಕ್ಟರ್ ಅವಿನಾಶ್ ಅವರ ಜೊತೆಗೆ ಸಂದರ್ಶನ ನಡೆಯಲಿದೆ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮಲ್ಲಿರುವಂತಹ ತಂಬಾಕಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಯನ್ನು ಕೇಳ್ಬೋದು. 6-3-6-2-0-4-9-4-9 ಈ ಒಂದು ಸಂಖ್ಯೆಗೆ. 11:00 ಯಕ್ಷಗಾನ ಭೀಷ್ಮಾರ್ಜುನ ಕಾಳಗ ಭಾಗ ಒಂದು ಪ್ರಸಾರವಾಗುತ್ತೆ. 11:30 ತುಳು ಕಾರ್ಯಕ್ರಮದಲ್ಲಿ ಕುಶಾಲಕ್ಷಿ ಪಿ ಕುಲಾಲ್ ಅವರ ಮಾತುಗಳು ಪ್ರಸಾರ. ಹಾಗೆಯೇ ಮಧ್ಯಾಹ್ನ 3:00 ಒಲವಿನ ಹಾಡು, 4:00 ಮಾರ್ಗದರ್ಶಿ, 6:00 ರೇಡಿಯೋ ಸಂಜೆ, ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, 8:30 ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 107.8 FM ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ಕೇಳುಗರೆ, ಇದು ಇವತ್ತು ಮೂಡಿಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 07.8 FM, ಬಣ್ಣ ಬಣ್ಣದ ಬದುಕು.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ವಿಜಯಶ್ರೀ ಆಲಾಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ನಾನು ಮಕ್ಕಳ ಸಾಹಿತ್ಯ ಮತ್ತು ವರ್ತಮಾನದ ಸವಾಲುಗಳು ಎಂಬ ವಿಷಯದ ಕುರಿತು ಇವತ್ತು ಒಂದಿಷ್ಟು ಹೊತ್ತು ಚರ್ಚಿಸ್ತೇನೆ. ಹೀಗೆ ಇವತ್ತು ಈ ಮಕ್ಕಳ ಸಾಹಿತ್ಯದ ಕುರಿತಾದ ಸವಾಲು ಇದೆಯಲ್ಲ, ಇದು ನನ್ನ ಸವಾಲು ಕೂಡ ಹೌದಾಗಿರುವುದರಿಂದ ಹೀಗೆ ಮಾತಾಡ್ತಾ ನಾನು ಒಂದಿಷ್ಟು ಈ ವಿಷಯಗಳನ್ನು ತಿಳ್ಕೊಳ್ಬೋದು ಎಂಬ ಆಸಕ್ತಿಯಿಂದ ಮಾತಾಡ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯವನ್ನು ಕುರಿತು ಒಂದಿಷ್ಟು ಆರಂಭದಲ್ಲಿ, ಮಕ್ಕಳ ಸಾಹಿತ್ಯ ಅಂದರೆ ಏನು ಅನ್ನುವ ಒಂದು ಪ್ರಶ್ನೆ ನಮ್ಮೆದುರು ಬಂದಾಗ, ಮಕ್ಕಳ ಸಾಹಿತ್ಯ ಅಂದರೆ ಮಕ್ಕಳಿಗಾಗಿ ದೊಡ್ಡವರು ಬರೆಯುವ ಸಾಹಿತ್ಯ, ಇದನ್ನು ನಾವು ಮಕ್ಕಳ ಸಾಹಿತ್ಯ ಅಂತ ಕರಿತೇವೆ. ಈಗ ಮಕ್ಕಳು ಕೂಡ ಸಾಹಿತ್ಯವನ್ನು ಬರೀತಾರೆ. ಅನೇಕ ಮಕ್ಕಳು ಒಂದು 8ನೇ ಕ್ಲಾಸ್ ಇರುವಾಗ, ಅದಕ್ಕಿಂತ ಚಿಕ್ಕ ಇರುವಾಗಲೇ ಸಾಹಿತ್ಯವನ್ನು ಬರೀತಾರೆ. ಆದರೆ ಅದನ್ನು ನಾವು ಮಕ್ಕಳ ಸಾಹಿತ್ಯ ಅಂತ ಗುರುತಿಸಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅದು ಮಕ್ಕಳು ಬರೆದ ಸಾಹಿತ್ಯ. ಮಕ್ಕಳ ಸಾಹಿತ್ಯ ಅಂದರೆ ದೊಡ್ಡವರು ತಾವು ಮಕ್ಕಳಿಗಾಗಿ ಏನನ್ನು ಕೊಡಬೇಕು ಅಂತ ಯೋಚಿಸಿ, ಪ್ರಜ್ಞಾಪೂರ್ವಕವಾಗಿ ಯೋಚಿಸಿ, ಆಮೇಲೆ ಅವರ ಕವಿ ಸಮಯದಿಂದ ಪ್ರಭಾವಿತರಾಗಿ ಬರೆಯುವ ಸಾಹಿತ್ಯ ಅನ್ನೋದು ಒಂದು ಸರಿಯಾದ ಅದಕ್ಕೆ ವ್ಯಾಖ್ಯಾನ ಅಂತ ಹೇಳ್ಬೋದು. ಮಕ್ಕಳ ಸಾಹಿತ್ಯ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ, ಅದು ಯಾವುದೇ ಸಾಹಿತ್ಯ ಇರ್ಬೋದು, ಕಾಲದ ಇದಕ್ಕೆ ಪ್ರಭಾವಕ್ಕೆ ಅನುಗುಣವಾಗಿ ಸ್ವರೂಪವನ್ನು ಪಡ್ಕೊಳ್ತದೆ. ಹಾಗೆ ಮಕ್ಕಳ ಸಾಹಿತ್ಯ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿರಬೇಕು ಅಂತ ನಾವು ತುಂಬ ಗಂಭೀರವಾದ ಒಂದು ಆಲೋಚನೆ ಇದು. ಯಾಕೆಂದರೆ ಇವತ್ತಿನ ಬದಲಾದ ಕಾಲಘಟ್ಟ ಮತ್ತು ಸನ್ನಿವೇಶದಲ್ಲಿ ಬಹಳ ಹಿಂದಿನಿಂದಲೂ ಈ ಮಕ್ಕಳ ಸಾಹಿತ್ಯ ಹೇಗೆ ಹುಟ್ಟಿರ್ಬೋದು, ಹೇಗೆ ಹುಟ್ಟಿತು, ಅದ್ರ ಮೂಲ ಏನಿರ್ಬೋದು ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದರೆ, ಮೊದಲ ಮಗು ಹುಟ್ಟಿದಾಗಲೇ ಬಹುಶಃ ಮಕ್ಕಳ ಸಾಹಿತ್ಯ ಹುಟ್ಟಿತು ಅಂತ ವಿಮರ್ಶಕರು ಗುರುತಿಸ್ತಾರೆ. ಯಾಕೆಂದರೆ ಅಪ್ಪ ಅಮ್ಮ ಮತ್ತು ಹಿರಿಯರ ಎದೆಯ ಪ್ರೀತಿ ಕಾವ್ಯವಾಗಿ ಕಥನವಾಗಿ ಹೊರಹೊಮ್ಮಿ ಆ ಅಕ್ಕರೆ ಇವೆಲ್ಲ ಒಂದು ಸಾಹಿತ್ಯ ಆಗಿರ್ಬೋದು. ಅದು ಮೊದಲನೆಯ ಮಕ್ಕಳ ಸಾಹಿತ್ಯ ಅಷ್ಟು ಮಕ್ಕಳ ಸಾಹಿತ್ಯ ಅದು ಜನಪದ ಸಾಹಿತ್ಯ ಅಂತ ನಾವು ಇವತ್ತು ಅದನ್ನು ಕರಿಬೋದು. ಜನಪದ ಸಾಹಿತ್ಯ ಇವತ್ತು ನಾವು ಅಂತ ನೆನೆಸ್ಕೊಂಡ ತಕ್ಷಣ ನಮಗೆ ಮೊದಲಿಗೆ ಜ್ಞಾಪಕಕ್ಕೆ ಬರೋದು ತ್ರಿಪದಿಗಳು. ತ್ರಿಪದಿಗಳು ಅಂದ ತಕ್ಷಣ ಇನ್ನು ಮಗುವಿಗಾಗಿ ಮುಖ್ಯವಾಗಿ ಇಲ್ಲಿ ಮಹಿಳೆಯರೇ ಹಾಡಿದ ಹಾಡುಗಳು ಅನೇಕ ನಾವು ಇವತ್ತು ನೆನಪಿಸ್ಕೋಬೋದು. ಆಡಿಬಾನನ ಕಂದ, ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು, ಬಂಗಾರದ ಮೋರೆ ತೊಳೆದೇನ ಮುಂತಾದ ಹಾಡುಗಳು. ಹೀಗೆ ಜನಪದ ಸಾಹಿತ್ಯದ ರಚನೆಯಲ್ಲಿ ಮತ್ತು ಇವುಗಳೆಲ್ಲ ಏನು ಅಂದರೆ ಸ್ಥಳೀಯವಾಗಿ ಆಯಾಯ ಕಾಲ, ನಾವೇನು ಎಲ್ಲಿಯೋ ಜನಪದ ಸಾಹಿತ್ಯವನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ನಮ್ಮ ಮನೆಗಳಲ್ಲೇ ಮಕ್ಕಳನ್ನು ಆಡಿಸುವಾಗ ನಾವು ಪ್ರದೇಶಕ್ಕೆ ಅನುಗುಣವಾಗಿ ಅನೇಕ ರೀತಿಯ ರಚನೆಗಳನ್ನು ಕಾಣ್ತೇವೆ. ಇವೆಲ್ಲ ಮಕ್ಕಳ ಸಾಹಿತ್ಯವೇ. ಉದಾಹರಣೆಗೆ ನಮ್ಮ ಕಡೆಯಲ್ಲೆಲ್ಲ ಪ್ರಚಲಿತದಲ್ಲಿರುವ ಒಂದು ಹಾಡು, ಮತ್ತು ಇದು ಎಲ್ಲ ಕಡೆಯೂ ಇದೆ, ಆನೆ ಬಂತೊಂದ ಆನೆ, ಯಾವೂರ ಆನೆ, ಸಿದ್ದಾಪುರದ ಆನೆ ಇಲ್ಲಿಗೆಕ್ಕೆ ಬಂತು, ಹಾದಿ ತಪ್ಪಿ ಬಂತು, ಬೀದಿ ತಪ್ಪಿ ಬಂತು, ಬಚ್ಚಲ ಮನೆಗೆ ಹೋಯಿತು, ಕಾಲು ಜಾರಿ ಬಿತ್ತು. ಇಲ್ಲಿ ಇದು ಏನೊಂದು ಒಂದು ಪ್ರಾಸಬದ್ಧವಾಗಿದೆ ಮತ್ತು ಮಕ್ಕಳಿಗೆ ಖುಷಿ ಪಡಿಸುವ ಆಗಿದೆ. ಒಂದು ದೊಡ್ಡ ಆನೆ ಬಚ್ಚಲ ಮನೆಗೆ ಹೋಗಿ ಕಾಲು ಜಾರಿ ಬಿತ್ತು ಅನ್ನೋದು. ಹೀಗೆ ಇನ್ನೂ ಅನೇಕ ಇಂಥ ರಚನೆಗಳನ್ನೆಲ್ಲ ನಾವು, ಅದು ತಾಯಂದಿರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವೆಲ್ಲವನ್ನು ಹಾಡಿ ಮಕ್ಕಳನ್ನು ಬೆಳೆಸಿರೋದು. ನಮ್ಮ ಕುಂದಾಪುರ ಕನ್ನಡದಲ್ಲೊಂದಿದೆ, ಅದೇನೆಂದರೆ ಕೈ ಬೆರಳುಗಳನ್ನು ಮಡಿಸ್ತಾ ಇಳಿದು, ದ್ವಾಸಿ ಮಾಡ್ಲಕ್ಕಿತ್ತಲೆ, ಅಕ್ಕಿ ಇಲ್ಲಿಯಲೆ, ಅಕ್ಕಿ ತಪ್ಪುಗ ಅಕ್ಕನ ಮನೆಗೆ ಹಾಪೋಲೆ, ಅಕ್ಕನ ಮನೆ ಎಲ್ಲಿತ್ತು, ಅಕ್ಕನ ಮನೆ ಎಲ್ಲಿತ್ತು ಅಂತ ಆ ಮಗುವಿಗೆ ಕಚ್ಚುಗುಳಿಯನ್ನು ಕೊಡ್ತಾ ಅದ್ರ ಕಂಕಳ ಅಡಿಗೆ ಕಚ್ಚುಗುಳಿ ಕೊಡೋದು, ಇದೆಲ್ಲ ಹೀಗೆ ಈ ಮಗುವನ್ನು ಖುಷಿ ಪಡಿಸೋದು, ಅದಕ್ಕೊಂದೇನೋ ಇದು ಏನು ಒಂದು ಮನೋರಂಜನೆಯನ್ನು ನೀಡುವುದು, ಹೀಗೆ ಇದನ್ನು ನಾವು ನೋಡ್ತೇವೆ. ಇಂಥ ಅನೇಕ ಸಾಹಿತ್ಯ ಇದೆ, ಇದು ಮಕ್ಕಳ ಸಾಹಿತ್ಯವೇ. ಅದು ವಿಪುಲವಾಗಿದೆ, ಸಮೃದ್ಧವಾಗಿದೆ ಮತ್ತು ಅಷ್ಟೇ ಮೌಲ್ಯಯುತವಾಗಿದೆ. ಮಕ್ಕಳೆಲ್ಲ ಕೈಗಳನ್ನು ನೆಲದಲ್ಲಿ ಇಟ್ಟು ಅವಲಕ್ಕಿ ಪವಲಕ್ಕಿ ಕಾಂಚಾಣ ಮಿಣಿಮಿಣಿ ಡಾಮ್ ಡೂಮ್ ದಸ್ ಪುಸ್ ಅಂತ ಒಂದು ಮಾತು ಆಡ್ತೀವಿ, ಇವೆಲ್ಲವೂ ಕೂಡ ಮಕ್ಕಳ ಸಾಹಿತ್ಯವೇ, ಯಾಕಂದರೆ ಅದು ಜನಪದ ಸಾಹಿತ್ಯ. ಇಂತಹ ಅನೇಕ ರಚನೆಗಳನ್ನು ನಾವು ಕಾಣ್ತೇವೆ. ನಮ್ಮ ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದಲ್ಲಿ ನೋಡಿದರೆ, ನಮಗೆಲ್ಲರಿಗೂ ಸಾಧಾರಣವಾಗಿ ಗೊತ್ತಿರುವಂತೆ ನವೋದಯ ಕಾಲಘಟ್ಟದ ಕವಿಗಳು ತಮ್ಮ ಬದ್ಧತೆ ಅಂದ್ಕೊಂಡು ಅವರು ಹೇಗೆ ಪ್ರೌಢ ಸಾಹಿತ್ಯವನ್ನು ಬರೆದ್ರು ಹಾಗೆ ಮಕ್ಕಳ ಸಾಹಿತ್ಯವನ್ನು ಕೂಡ ಬರೆದ್ರು. ಅದರಲ್ಲಿ ಕುವೆಂಪು ಅವರಿಂದ ತೊಡಗಿ ಶಿವರಾಮ್ ಕಾರಂತರು, ಕುವೆಂಪು ಅವರು, ಪಂಜೆ ಮಂಗೇಶ್ವರಾಯರು, ಸಿದ್ದಯ್ಯ ಪುರಾಣಿಕರು, ಹೀಗೆ ಅನೇಕ ಜನರ ಹೊಯ್ಸಳರು, ಆಮೇಲೆ ಇವರು ಅನೇಕ ಜನರ ಹೆಸರುಗಳನ್ನು ನಾವು ತಗೊಂಬೋದು. ಕುವೆಂಪು ಅವರ ಮಕ್ಕಳ ಸಾಹಿತ್ಯ ಉಳಿದ ನವೋದಯ ಕಾಲದ ಕವಿಗಳ ಮಕ್ಕಳ ಸಾಹಿತ್ಯದಂತ ಅಲ್ಲದೆ ಅದು ಕುವೆಂಪು ಅವರು ತಮ್ಮ ಬಾಲ್ಯವನ್ನು ತಾವೇ ಕಂಡುಕೊಳ್ಳಲು ಮತ್ತು ಅದನ್ನು ನೆನಪಿಸಿಕೊಳ್ಳಲು ಬರೆದ ಸಾಹಿತ್ಯ ಅಂತ ಇತ್ತೀಚೆಗೆ ವಿಮರ್ಶಕರು ಗುರುತಿಸ್ತಾರೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನವ್ಯ ಮತ್ತು ಪ್ರಗತಿಶೀಲ ಕಾಲಘಟ್ಟದಲ್ಲಿ ಇಂತಹ ಬದ್ಧತೆ ಸಾಹಿತಿಗಳಲ್ಲಿ ಕಂಡು ಬರಲಿಲ್ಲ ಅಂತ ವಿಮರ್ಶಕರು ಗುರುತಿಸ್ತಾರೆ. ಅದಕ್ಕೆ ಆ ಕಾಲಘಟ್ಟದ ಒತ್ತಡ ಅನಿವಾರ್ಯತೆ ಕಾರಣ ಇದ್ದಿರ್ಬೋದು. ಆ ಕಾಲಘಟ್ಟದಲ್ಲಿ ಸಾಹಿತಿಗಳು ಹೆಚ್ಚಾಗಿ ಮಕ್ಕಳ ಸಾಹಿತ್ಯವನ್ನು ರಚಿಸಿಲ್ಲ ಅಂತ. ಆಮೇಲೆ ಅದರಿಂದ ಮುಂದೆ ಬಂದಾಗ ಮತ್ತೊಂದು ಕಾಲ ಬಂತು, ನವ್ಯ, ಪ್ರಗತಿಶೀಲ, ಬಂಡಾಯ. ಈ ಬಂಡಾಯದ ನಂತರದ ಒಂದು ಕಾಲಘಟ್ಟದಲ್ಲಿ ವಿಪುಲವಾದ ಮಕ್ಕಳ ಸಾಹಿತ್ಯದ ರಚನೆ ಆಯಿತು. ಅದು ಅಲ್ಲಿ ಆ ಕಾಲದ ಕವಿಗಳನ್ನು ಹೇಳಿದರೆ ಲಕ್ಷ್ಮೀನಾರಾಯಣ ಭಟ್ರು, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು, ಸುಮತೀಂದ್ರ ನಾಡಿಗರು, ಪಳಕಳ ಸೀತಾರಾಮ್ ಭಟ್ರು, ನಮ್ಮ ಮೂಡಬಿದ್ರೆಯ ಪಳಕಳ ಸೀತಾರಾಮ್ ಭಟ್ರು, ವೈದೇಹಿಯವರು, ಶ್ರೀನಿವಾಸ್ ಉಡುಪ, ಕೆ ಶ್ರೀನಿವಾಸ್ ಉಡುಪ ಅವರು ಮುಂತಾದ ಅನೇಕ ಹೆಸರುಗಳನ್ನು ತಗೊಂಡ್ರೆ ಆ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ತುಂಬ ಹೊಸತನದಿಂದ ರಚನೆ ಆಯಿತು. ಇವತ್ತು ಒಂದು ನಾನು ತುಂಬ ಸಂತಸದ ಸುದ್ದಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಕ್ಕಳ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಕ್ಷೇತ್ರ ಅನೇಕ ಭಾಷೆಗಳಲ್ಲಿ ಸೊರಗಿದೆ, ಆದರೆ ಕನ್ನಡದಲ್ಲಿ ಹೊಸ ಚೈತನ್ಯದಿಂದ ಇದಾಗ್ತಾ ಇದೆ. ಯಾಕಂದರೆ ಹೊಸ ಬರಹಗಾರರು ಕನ್ನಡ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಮತ್ತು ಹೊಸತನದಿಂದ ಬರಿತಾ ಇದ್ದಾರೆ. ಪಳಕಳ ಸೀತಾರಾಮ್ ಭಟ್ರು, ಮೂಡುಬಿದ್ರೆಯ ನಮ್ಮ ಈ ಮಣ್ಣಿನ ನೆಲದ ಒಬ್ಬ ಅದ್ಭುತ ಕವಿ. ಅವರು ಸುಮಾರು 163 ಪುಸ್ತಕಗಳನ್ನು ರಚಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಇದರಲ್ಲಿ 118 ಪುಸ್ತಕಗಳು ಅವರು ಮಕ್ಕಳಿಗಾಗಿ ಬರೆದಂಥವು. ಬರೀ ಇಷ್ಟೊಂದು ಅವರು ಅಧ್ಯಾಪಕರಾಗಿದ್ದುಕೊಂಡು ಇಷ್ಟೊಂದು ಬರೆದದಲ್ಲದೆ ಮಕ್ಕಳಿಗಾಗಿ ಸಂಸ್ಥೆಗಳನ್ನು ಆರಂಭಿಸಿ ಕೆಲಸ ಮಾಡಿದರು. ಹಾಗೆ ಒಬ್ಬ ಅದ್ಭುತ ಚೇತನ ಕವಿಯವರು. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಬಾಲ ಸಾಹಿತ್ಯ ಪುರಸ್ಕಾರವನ್ನು ನೀಡಿತ್ತು, ನಿಮಗೆಲ್ಲ ಗೊತ್ತಿರುವಂತೆ. ಈ ಸಂದರ್ಭದಲ್ಲಿ ನಾನು ಪಳಕಳರ ಒಂದು ಕವಿತೆಯನ್ನು ಓದಿದರೆ ಇಲ್ಲಿ ಇದು ವಿಷಯಾಂತರ ಆಗೋದಿಲ್ಲ, ನಾನಿವತ್ತು ಅದು ನನ್ನ ಕರ್ತವ್ಯ ಅಂದ್ಕೊಂಡು ಅವರ ಒಂದು ಪದ್ಯವನ್ನು ಓದ್ತೇನೆ. ಈ ಪದ್ಯ ತುಂಬ ಚೆನ್ನಾಗಿದೆ ಕೂಡ, ಯಾಕೋ ಗೊತ್ತಿಲ್ಲ ಅನ್ನೋದು ಈ ಪದ್ಯದ ಹೆಸರು. ನನ್ನಪ್ಪ ಅಷ್ಟೇತ್ರ, ನನ್ನಮ್ಮ ಇಷ್ಟೇತ್ರ, ನಾನು ಮಾತ್ರ ಇಷ್ಟೇ ಎತ್ತರ, ಯಾಕೋ ಗೊತ್ತಿಲ್ಲ. ಮೀಸೆ ಬಂದಿದೆ ಅಪ್ಪನಿಗೆ, ಉದ್ದ ಜಡೆ ಇದೆ ಅಮ್ಮನಿಗೆ, ನನಗೆ ಮಾತ್ರ ಎರಡೂ ಇಲ್ಲ, ಯಾಕೋ ಗೊತ್ತಿಲ್ಲ. ಕೋಟು ತೊಡುವನು ನನ್ನಪ್ಪ, ಸೀರೆ ಉಡುವಳು ನನ್ನಮ್ಮ, ನನಗೆ ಮಾತ್ರ ಅಂಗಿ ಚಡ್ಡಿ, ಯಾಕೋ ಗೊತ್ತಿಲ್ಲ. ಆಫೀಸ್ ಕೆಲಸವು ಅಪ್ಪನಿಗೆ, ಅಡುಗೆಯ ಕೆಲಸವು ಅಮ್ಮನಿಗೆ, ನನಗೆ ಮಾತ್ರ ಶಾಲೆಯ ಕೆಲಸ, ಯಾಕೋ ಗೊತ್ತಿಲ್ಲ. ನಸ್ಯವ ಸೇದುವ ನಮ್ಮಜ್ಜ, ತಂಬುಲ ತಿಂಬಳು ನಮ್ಮಜ್ಜಿ, ಆದರೆ ನನಗವು ಎರಡೂ ಇಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ, ಈ ಪದ್ಯವನ್ನು ಓದ್ತಿದ್ದಾಗೆ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇದು ಪಳಕಳ ಸೀತಾರಾಮ್ ಭಟ್ ಸರ್ ಅವರಿಗೆ ಸಲ್ಲಿಸಿರುವ ಗೌರವ. ಈ ಪದ್ಯದಲ್ಲಿ ಇವತ್ತು ನಮ್ಮ ಮಕ್ಕಳ ಸಾಹಿತ್ಯ ಹೇಗಿರಬೇಕು ಅನ್ನೋದಕ್ಕೆ ಒಳ್ಳೆ ಉತ್ತರ ಇದೆ. ಹೊಸತನ ಇದೆ ಮತ್ತು ಮಗುವಿನ ಒಂದು ಸಹಜ ಕುತೂಹಲ, ಮತ್ತದು ಒಂದು ಮಗು ಸಾಮಾಜೀಕರಣಗೊಳ್ಳಲಿಕ್ಕೆ ಹೊರಟಿರುವ ಒಂದು ಆಲೋಚನೆ, ಇವೆಲ್ಲವೂ ಈ ಪದ್ಯದಲ್ಲಿ ಕಾಣ್ತಾ ಇದೆ. ಹಾಗೆ ಈಗ ನಾವು ಇಂದಿನ ಈ ಮಕ್ಕಳ ಸಾಹಿತ್ಯದ ಸದ್ಯದ ಸವಾಲುಗಳ ಬಗ್ಗೆ ಬರೋಣ. ಈಗ ನಾನು ಹೇಳಿದ ಹಾಗೆ ಇಲ್ಲಿ ಎಚ್ ಎಸ್ ವಿ ಮತ್ತು ಲಕ್ಷ್ಮೀನಾರಾಯಣ ಭಟ್ರು, ಪಳಕಳ ಸೀತಾರಾಮ್ ಭಟ್ರು, ವೈದೇಹಿಯವರು, ಶ್ರೀನಿವಾಸ ಉಡುಪರು ಮುಂತಾದವರ ಈ ಕಾಲದ ಘಟ್ಟದಲ್ಲಿ ಹೇಗೆ ಹೊಸ ಸಾಹಿತ್ಯ ಹೊಸತನವನ್ನು ಕಾಣ್ತು, ಅದು ಇವತ್ತು ಮುಂದುವರೆದು ಮಕ್ಕಳ ಸಾಹಿತ್ಯ ಇವತ್ತು ಗಟ್ಟಿ ಕಾಳಿನಂಥ ರಚನೆಗಳು ಇವೆ. ಇನ್ನು ಮಕ್ಕಳ ಸಾಹಿತ್ಯ, ಒಂದು ಕ್ಷಣ ಈ ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ. ಮಕ್ಕಳ ಸಾಹಿತ್ಯ ಅಲಕ್ಷಿತ ಅನ್ನುವ ಮಾತು ಸದಾ ಕೇಳಿ ಬರ್ತಾ ಇದೆ. ಹಾಗೆ ಮಕ್ಕಳ ಸಾಹಿತಿಗಳು ಅಲಕ್ಷಿತರು, ಈ ಎರಡೂ ಮಾತು ಕೂಡ ಸತ್ಯ ಕನ್ನಡದ ಸಂದರ್ಭದಲ್ಲಿ. ಯಾಕಂದರೆ ಎಲ್ಲ ವಿಮರ್ಶೆಗಳು ಪ್ರೌಢ ಸಾಹಿತ್ಯದ ಕೃತಿಗಳಿಗೆ ಮೀಸಲಾಗಿವೆಯೇ ಹೊರತು ಮಕ್ಕಳ ಸಾಹಿತ್ಯದ ಕಡೆ ವಿಮರ್ಶಕರು ನೋಡೋದು ತುಂಬ ಕಮ್ಮಿ. ಅದೇ ರೀತಿ ಇನ್ನೊಂದು ಭಾವನೆಯು ನಮ್ಮಲ್ಲಿದೆ, ಓದುಗರಾದ ನಮ್ಮಲ್ಲಿದೆ, ಏನಂದರೆ ಮಕ್ಕಳ ಸಾಹಿತ್ಯ ಅಂದರೆ ಇದನ್ನು ಮಕ್ಕಳು ಮಾತ್ರ ಓದಬೇಕು ಅಂತ. ಹಾಗಲ್ಲ, ಮಕ್ಕಳ ಸಾಹಿತ್ಯದ ವ್ಯಾಖ್ಯೆಯೇ ಹಾಗೆ ಏನು ಅಂದರೆ, ದೊಡ್ಡವರು ಓದಬಹುದಾದ ಸಾಹಿತ್ಯ ಮಕ್ಕಳ ಸಾಹಿತ್ಯ. ಅದು ದೊಡ್ಡವರು ಓದಬಹುದಾದ ಸಾಹಿತ್ಯ ಆದರೆ ಮಾತ್ರ ಅದು ನಿಜವಾದ ಮಕ್ಕಳ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ. ನೀವು ಒಳ್ಳೆಯ ರಚನೆಗಳನ್ನು ನೋಡಿದರೆ ಈ ಗುಣ ಅದರಲ್ಲಿ ಇರ್ತದೆ. ಈಗ ಮಕ್ಕಳ ಸಾಹಿತ್ಯ ಯಾಕೆ ಅಲಕ್ಷಿತ, ಹಾಗೆಯೇ ಮಕ್ಕಳ ಸಾಹಿತ್ಯ ಯಾಕೆ ಅಲಕ್ಷಿತ ಆಗಿದೆ ಅಂತ ನಾವು ಯೋಚನೆ ಮಾಡಿದರೆ, ನಮ್ಮ ಸಮಾಜದಲ್ಲಿ ಮಕ್ಕಳು ಅಲಕ್ಷಿತರು. ನಾವು ದೊಡ್ಡವರು ನಮಗಾಗಿ ಮಾಡಿಕೊಂಡ ಸಮಾಜದಲ್ಲಿ ಮಕ್ಕಳಿಗೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಕಷ್ಟದಲ್ಲಿ ಬದುಕ್ತಿದ್ದಾರೆ. ನಿಜವಾಗಿ ಅವರು ಒಂದು ಸ್ಪೇಸ್ ಮಾಡಿಕೊಂಡು ಬದುಕಬೇಕಾಗಿದೆ. ಮಕ್ಕಳಿಗಾಗಿ ನಾವು ಈ ವ್ಯವಸ್ಥೆಯನ್ನು ಇಲ್ಲ, ನಮ್ಮಲ್ಲಿ ಕಳಕಳಿ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕಾಳಜಿ ಇದೆ ನಮಗೆಲ್ಲ. ನಮ್ಮ ಜೀವನದ ಮುಖ್ಯ ಗುರಿ ಏನು? ನಮ್ಮ ಮಕ್ಕಳು. ನಮ್ಮ ಮಕ್ಕಳಿಗಾಗಿ ನಾವು ಹಗಲಿರುಳು ದುಡಿತೇವೆ, ಕಷ್ಟಪಡ್ತೇವೆ. ಆದರೆ ಮಕ್ಕಳಿಗಾಗಿ ನಾವು ಏನನ್ನು ಕೊಡಬೇಕು, ಹೇಗೆ ಕೊಡಬೇಕು, ಏನನ್ನು ರೂಪಿಸಬೇಕು ಅನ್ನೋದನ್ನು ನಾವು ರೂಪಿಸ್ತಾ ಇದ್ದೇವಾ ಅಂತ ನಾವು ದೊಡ್ಡವರು ಒಂದು ಕ್ಷಣ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ. ಅದು ಎಲ್ಲೇ ಇರ್ಬೋದು, ಮನೆ ಇರ್ಬೋದು, ಒಂದು ಮಾರ್ಕೆಟ್ ಪ್ಲೇಸ್ ಇರ್ಬೋದು, ಒಂದು ಶಾಲೆ ಇರ್ಬೋದು, ಇನ್ನೆಲ್ಲ ಕಡೆ ನಾವು ಇದನ್ನು ಹೆಚ್ಚು ಗಮನಿಸಬೇಕಾಗಿದೆ. ಮಕ್ಕಳು ಅಲಕ್ಷ ಇನ್ನು ನಮ್ಮ ಸಮಾಜದಲ್ಲಿ ಒಂದು ಶ್ರೀಮಂತ ಅಥವಾ ಒಂದು ಅನುಕೂಲಕರ ಮನೆಯಿಂದ ಬಂದ ಮಗುವೇ ಅಲಕ್ಷಿತ ಮಗು. ಯಾಕಂದರೆ ಆ ಮಗುವಿಗೆ ಯಾವುದಾದ್ರೂ ಒಂದು ಅಭಿಪ್ರಾಯ ಇದೆ ಅಂತ ನಾವು ಯಾರೂ ಒಪ್ಲಿಕ್ಕೆ ತಯಾರಿಲ್ಲ. ನಾವೇನು ಮಾಡ್ತೇವೆ, ಮೊದಲು ಇದು ನನ್ನ ಮಗು, ಇವನು ಅಥವಾ ಇವಳು ನಾನು ಹೇಳಿದಾಗೆ ಕೇಳಬೇಕು, ನಾನು ಹೇಳಿದಾಗೆ ಬೆಳಿಬೇಕು ಅಂತ ನಮ್ಮ ತಲೆಯಲ್ಲಿ ಒಂದು ಅಹಂ ಇರ್ತದೆ. ಹೌದು, ಹಿರಿಯರ ಮಾರ್ಗದರ್ಶನ ಬೇಕು. ಆದರೆ ಆ ಮಗುವಿನ ತಲೆ ಅದು ಖಾಲಿ ತಲೆ ಅಲ್ಲ, ಖಂಡಿತ ಖಾಲಿ ತಲೆ ಅಲ್ಲ. ತುಂಬ ಬುದ್ಧಿಶಕ್ತಿ ಇದೆ, ಆಲೋಚನಾ ಶಕ್ತಿ ಇದೆ, ಕುತೂಹಲ ಇದೆ, ನಿಸರ್ಗದ ಬಗ್ಗೆ ಸಹಜವಾದ ಪ್ರೀತಿ ಇದೆ, ವಿಸ್ಮಯ ಇದೆ, ಉತ್ಸಾಹ ಇದೆ, ಪುಟಿಯುವ ಉತ್ಸಾಹ ಇದೆ, ಕಾರ್ಯಶಕ್ತಿ ಇದೆ, ನಾನೇನೋ ಮಾಡಬೇಕು ಮುಂದೆ ಅನ್ನೋದು ಅದು ನಿಸರ್ಗ ಸಹಜವಾಗಿ ಆ ಮಗುವಿಗೆ ಬಂದಿದೆ. ಯಾಕಂದ್ರೆ ವಯಸ್ಸಾದಾಗೆ ನಮ್ಮನ್ನು ನಾವು ಒಂದಿಷ್ಟು ಪುಷ್ ಮುಂದೆ ತಳ್ಕೋಬೇಕಾಗುತ್ತೆ, ಆದರೆ ಮಗುವಿಗೆ ಹಾಗಲ್ಲ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಈ ಮಗು ಅಂದ್ರೇನು, ಇದು ಖಾಲಿ ತಲೆ, ನಾವೇ ತುಂಬಿಸಬೇಕು ಒಳಗೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಈ ನಮ್ಮ ಅಭಿಪ್ರಾಯವನ್ನು ನಾವು ಬದಲಿಸಿದಾಗ ಒಂದು ಒಳ್ಳೆಯ ಸಮಾಜ ಮಕ್ಕಳಿಗೆ ಇಲ್ಲಿ ಆಗ್ತದೆ. ಇನ್ನು ಒಂದು ಅನುಕೂಲಕರ ಮನೆಯಿಂದ ಬಂದ ಮಗುವೇ ಇಷ್ಟು ಅಲಕ್ಷಿತ ಅನ್ನುವಾಗ, ಇನ್ನು ಶೋಷಿತ ಮನೆಯಿಂದ ಬಂದ ಮಗು, ಇವತ್ತು ಡೇರೆಗಳಲ್ಲಿ ಬದುಕ್ತಾ ಇರುವ ಒಂದು ಮಗು, ಅದಕ್ಕೆ ಸರಿಯಾಗಿ ಊಟ ಇಲ್ಲ, ಇನ್ಯಾವುದೋ ಮೂಲಭೂತವಾದ ಯಾವುದೇ ಸೌಕರ್ಯ ಇಲ್ಲದೆ ಇರುವಾಗ, ಆ ಮಗುವಿಗೆ ಒಂದು ಎಜುಕೇಷನ್, ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಅದರ ನಂತರ ಸಾಹಿತ್ಯ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಅಂತ ನನ್ನ ಕಳಕಳಿಯಿಂದ ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಇನ್ನು ಇವತ್ತಿನ ಈ ಸವಾಲು ಇದೆಯಲ್ಲ, ಏನು ಮಕ್ಕಳ ಸಾಹಿತ್ಯವನ್ನು ಬರೀದಕ್ಕೆ ಸವಾಲು ಬಂದಿರೋದಕ್ಕೆ ಕಾರಣ ಏನು ಅಂತ ನಾವು ಒಂದಿಷ್ಟು ಯೋಚಿಸಿದರೆ, ಕನ್ನಡ ನೆಲದ ಮಕ್ಕಳು, ಇವತ್ತು ಬಹುತೇಕ ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಗೊತ್ತಿರುವ ಸತ್ಯ. ಇಂಗ್ಲಿಷ್ ಮಾಧ್ಯಮ ಏನಾಗಿದೆ, ಸೆಳಿತಾ ಇದೆ, ಅಲ್ಲಿಗೆ ಮಕ್ಕಳು ಹೋಗ್ತಾರೆ. ಆ ಬೆಳಿಗ್ಗೆ ಇದು ಹಳ್ಳಿ ಮತ್ತು ಪಟ್ಟಣ ಎಲ್ಲ ಕಡೆಯೂ ಇರುವಂಥ ವಿದ್ಯಮಾನ. ನಮ್ಮ ಸರ್ಕಾರಿ ಶಾಲೆಗಳು ಬೆಳಿಗ್ಗೆ ನಿಟ್ಟುಸಿರಿಡ್ತಾ ಹಳ್ಳಿ ಹಳ್ಳಿಗಳಲ್ಲಿ ಈ ವಿದ್ಯಮಾನವನ್ನು ನೋಡ್ತಾ ನಿಂತಿರ್ತವೆ. ಇದರಿಂದ ಸಹಜವಾಗಿ ಏನಾಗಿದೆ, ಇಲ್ಲಿ ಮಾಧ್ಯಮದ ಪ್ರಶ್ನೆ ಮಾತ್ರ, ಭಾಷೆಯ ಪ್ರಶ್ನೆ ಇಲ್ಲ. ಇಂಗ್ಲೀಷ್ ಭಾಷೆ ಬೇಕು, ಅದನ್ನು ಎಲ್ಲ ಭಾಷೆಗಳನ್ನು ನಾವು ಪ್ರೀತಿಸಬೇಕು ಮತ್ತು ಕಲಿಬೇಕು, ಇದು ಮಾಧ್ಯಮದ ಪ್ರಶ್ನೆ. ಹೀಗೆ ಆದಾಗ ಏನಾಗ್ತಾ ಇದೆ ಅಂದರೆ, ಮಗು ತನ್ನ ನೆಲದ ಭಾಷೆಯನ್ನು, ಮಾತೃಭಾಷೆಯನ್ನು, ಅದರಲ್ಲೇ ಮಾತೃಭಾಷೆಯಲ್ಲೇ ಮಗು ಶಿಕ್ಷಣ ಮಾಡಬೇಕು, ಅದೇ ಒಳ್ಳೆಯದು ಅಂತ ತಜ್ಞರೆಲ್ಲರೂ ಹೇಳಿದ್ದಾರೆ, ನಮಗೂ ಗೊತ್ತಿದೆ. ಆ ಮಗು ಕನ್ನಡವನ್ನೇ ಮರಿತಾ ಹೋದ ಹಾಗೆ ಇವತ್ತು ನಮ್ಮ ಕನ್ನಡ ಮಕ್ಕಳ ಸಾಹಿತ್ಯವನ್ನು ಓದುವುದಾದರೂ ಎಲ್ಲಿಂದ? ಇದೊಂದು ದೊಡ್ಡ ವಿಸ್ಮೃತಿ, ಒಂದು ಪರಂಪರೆಯ ವಿಸ್ಮೃತಿ. ಇದು ಎಲ್ಲಿಂದ ಓದ್ತದೆ, ಹೇಗೆ ಓದ್ತದೆ, ಇದು ನಮ್ಮ ಮುಂದಿರುವ ಒಂದು ಸವಾಲು. ಜೊತೆಗೆ ಇದ್ರ ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ, ಇದು ಟೆಕ್ನಾಲಜಿಯ ಭರಾಟೆಯ ಕಾಲ. ಟೆಕ್ನಾಲಜಿ ಬೇರೆ ಬೇರೆ ರೂಪದಲ್ಲಿ ನಮ್ಮ ಬದುಕನ್ನು ಪ್ರವೇಶಿಸಿದೆ. ಅದರಲ್ಲಿ ಒಳ್ಳೆಯದೂ ಇದೆ ನಮ್ಮ ಬದುಕಿಗೆ. ಇವತ್ತು ಟೆಕ್ನಾಲಜಿ ಇಲ್ಲದ್ರೆ ನಮ್ಮ ಬದುಕು ನಡೆಯುವುದಿಲ್ಲ, ಆ ಹಂತಕ್ಕೆ ನಾವು ತಲುಪಿದ್ದೇವೆ. ಸರಿ, ಅದರಿಂದ ಒಳ್ಳೆಯದಿದೆ, ಆದರೆ ಕೆಟ್ಟದ್ದು ಅನೇಕ ಇದೆ. ಇವತ್ತು ಕೊರೋನಾ ಸಮಯದಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಬಂತು ಮತ್ತು ಅದಲ್ಲೇ ಉಳೀತು. ಮಕ್ಕಳಿಗೆ ಮತ್ತು ನಮಗೆ ಎಲ್ರಿಗೂ ಕೂಡ ಇವತ್ತು ಯಾವುದು ಇಂಟರ್ನೆಟ್ ಇಂದ ಸಿಗುವ ಮಾಹಿತಿಗಳು, ಮೊಬೈಲ್, ಆಮೇಲೆ ದೂರದರ್ಶನ, ಆಮೇಲೆ ಇನ್ನು ಯೂಟ್ಯೂಬ್ ಚಾನೆಲ್ಗಳು, ಗೂಗಲ್ ಮುಂತಾದವುಗಳಿಂದ ಭರಪೂರ ಮಾಹಿತಿಗಳು ಸಿಗ್ತಾ ಇವೆ. ಆ ಲೆಕ್ಕಕ್ಕೆ ಇದು ತುಂಬ ಒಳ್ಳೆಯ ಕಾಲ. ಮೊದಲೆಲ್ಲ ನಮಗೊಂದು ಮಾಹಿತಿ ಬೇಕಂದಿದ್ರೆ ಎಲ್ಲೋ ಒಂದು ಪೇಪರ್ ಪೀಸಲ್ಲಿ ಬರ್ಕೊಂಡು ನಾವು ಹುಡುಕಿ ಇದು ಮಾಡಬೇಕಿತ್ತು. ಆದರೆ ಏನ್ ಮಾಡೋದು, ಅಲ್ಲಿ ಬರುವ ಮಾಹಿತಿಗಳಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹುಡುಕೋದೆ ನಮ್ಗೆ ಇವತ್ತು ಹಿರಿಯರಿಗೆ ಕಷ್ಟ ಆಗಿದೆ. ಆಮೇಲೆ ಸಿಕ್ಕಾಪಟ್ಟೆ ಮಾಹಿತಿ, ಇದನ್ನು ಹೇಗೆ ಅರಗಿಸಿಕೊಳ್ಳೋದು ಅನ್ನೋದು ನಮ್ಮ ದೊಡ್ಡವರಿಗೆ ಕಷ್ಟ ಆಗಿರುವಾಗ ಮಕ್ಕಳು ಇದನ್ನು ಹೇಗೆ ನಿರ್ವಹಿಸ್ತಾರೆ? ಅವರ ಕೈಯಲ್ಲಿ ಮೊಬೈಲ್ ಇಲ್ಲ, ಅದರಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಅವ್ರಿಗೆ ಸಿಗ್ತಾ ಇವೆ. ಅನೇಕ ಸಂದರ್ಭಗಳಲ್ಲಿ ಮಕ್ಕಳು ವರ್ಣರಂಜಿತವಾದ ಆ ಮಾಹಿತಿಗಳಿಗೆ ಬಲಿ ಬೀಳುವ ಸಾಧ್ಯತೆ ಖಂಡಿತ ಇದೆ. ಹೀಗಿರುವಾಗ ನಾವು ಕೊಡುವ ಮಕ್ಕಳ ಸಾಹಿತ್ಯ ಇದು ಸಪ್ಪೆ ಅನ್ನಿಸ್ಕೊಳ್ಳೋದು ಖಂಡಿತ ಸಹಜವಾದ ವಿದ್ಯಮಾನ. ಇದೆಲ್ಲವನ್ನು ಮೀರಿ, ಈ ಸವಾಲುಗಳನ್ನು ಮೀರಿ ನಾವು ಇವತ್ತು ಮಕ್ಕಳ ಸಾಹಿತ್ಯವನ್ನು ಕೊಡಬೇಕಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಸವಾಲೇನೆಂದರೆ ನಾವು ಬರೆದ ಈ ಮಕ್ಕಳ ಸಾಹಿತ್ಯ ಮಕ್ಕಳಿಗೆ ತಲುಪುವುದು ಹೇಗೆ? ಹೌದಪ್ಪ, ನಾನು ಈಗ 6 ಪುಸ್ತಕಗಳನ್ನು ಬರೆದಿದ್ದೇನೆ, ಆಯಿತು, ಇನ್ನೊಬ್ಬರು ಬರ್ತಾರೆ, ಅವ್ರ ಪದ್ಯಗಳು ಚಂದ ಇವೆ, ಅವ್ರ ಕತೆಗಳು ಚೆನ್ನಾಗಿವೆ, ಇದು ಮಕ್ಕಳನ್ನು ಹೇಗೆ ತಲುಪ್ತದೆ? ನಾವಿವತ್ತು ಗಂಭೀರವಾಗಿ ಆಲೋಚಿಸಿದರೆ ತುಂಬ ನಿರಾಸೆ ಆಗುವ ಒಂದು ಇದು ಏನಂದರೆ, ಇಂಟರ್ನೆಟ್ಟಲ್ಲಿ ಕೂಡ ನಾವು ಪೋಷಕರು ಹೆಚ್ಚಿನವ್ರು ಏನು ಮಾಡ್ತೀವಿ, ಒಂದು ಮಗುವಿಗೆ ಇಂಗ್ಲೀಷ್ ರೈಮ್ಸನ್ನೇ ಹಾಕಿಕೊಡ್ತೇವೆ. ಆದರೆ ಅಲ್ಲಿ ಹುಡುಕಿದ್ರು ಕನ್ನಡ ಹಾಡುಗಳು ಚೆನ್ನಾಗಿ ಸಿಗುವುದಿಲ್ಲ ಅಂತ ಅವ್ರೇನು ಹೇಳ್ತಾರೆ, ಅವರು ಹೇಳ್ತಾರೆ ಅದು ಸಹಜ, ಅಲ್ಲಿ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಆ ಸಾಹಿತ್ಯವನ್ನು ಮಕ್ಕಳಿಗೆ ರೀಚ್ ತಲುಪಿಸಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇದು ನಮ್ಮೆಲ್ಲರ ಕರ್ತವ್ಯ. ಆಮೇಲೆ ಇನ್ನೊಂದೇನೆಂದರೆ ಮಕ್ಕಳು ಸಾಹಿತ್ಯ ಹೇಗಿರಬೇಕು, ಯಾವ ಈಗ ಹೇಗಿತ್ತು ಮತ್ತು ಹೇಗಿರಬೇಕು? ನಾವು ಒಂದು ಕಾಲದ ಮಕ್ಕಳ ಸಾಹಿತ್ಯ, ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಆದರೆ ಮಕ್ಕಳ ಸಾಹಿತ್ಯ ಅಲಕ್ಷಿತ ಅಂತ ನಾನು ಆಗಲೇ ಹೇಳಿದೆ. ಅಲಕ್ಷಿತ ಆಗುವುದಕ್ಕೆ ಕಾರಣವೂ ಒಂದಿದೆ, ಏನಂದರೆ ಅದು ಎರಡು ಕಡೆಯಿಂದ ಕಾರಣ ಇದೆ. ಒಂದು ಆಗ ಹೇಳಿದ ಕಾರಣ, ಇನ್ನೊಂದು ನಾವು ಮಕ್ಕಳ ಸಾಹಿತಿಗಳದ್ದು ತಪ್ಪಿದೆ. ಏನಂದರೆ ಏನೋ ಒಂದು ಸರಳವಾಗಿ ಬರೆದ್ರಾಯಿತು, ಅದೇ ಮಕ್ಕಳ ಸಾಹಿತ್ಯ ಅನ್ನುವ ಭ್ರಮೆ ಕೆಲವು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ. ಸರಳವಾಗಿರುವುದೇ ಮಕ್ಕಳ ಸಾಹಿತ್ಯ, ಪ್ರಾಸ ಇದ್ದರೆ ಆಯಿತು ಅಂತ. ಆದರೆ ಹಾಗೆ ಖಂಡಿತ ಅಲ್ಲ. ಒಂದು ಮಗು ಇದೆಯಲ್ಲ, ಅದು ಮಗು ಚೈತನ್ಯದ ಚಿಲುಮೆ, ಅದು ನಾವು ಈ ಬೇಸರ ತರಿಸುವ ನಮ್ಮ ಸಾಹಿತ್ಯವನ್ನು ಖಂಡಿತ ಮಗು ಇಷ್ಟಪಡುವುದಿಲ್ಲ. ಲಕ್ಷ್ಮೀನಾರಾಯಣ ಭಟ್ರದ್ದು ಅಥವಾ ಇನ್ನು HSV ಅವರದ್ದು, ಇವು ವೈದೇಹಿ ಅವರದ್ದು ಸಾಹಿತ್ಯ ಯಾಕೆ ಮಕ್ಕಳಿಗೆ ಪಳಕಳರದ್ದು ಸಾಹಿತ್ಯ ಮಕ್ಕಳಿಗೆ ಯಾಕೆ ಪ್ರಿಯವಾಯಿತು ಅಂದರೆ ಅದು ಹಾಗಿದೆ, ಅದರಲ್ಲಿ ಹೊಸತನ ಇದೆ, ಅದರಲ್ಲಿ ಆ ಏನು ಜೀವಂತಿಕೆ ಇದೆ. ಅಂತಹ ಸಾಹಿತ್ಯ ನಿಜವಾಗ ಮಕ್ಕಳ ಸಾಹಿತ್ಯ ಅನ್ನಿಸ್ಕೋಬೋದು, ಅದರಿಂದಾಗಿ ಮಕ್ಕಳ ಸಾಹಿತಿಗಳಿಗೆ ಗೌರವ ಬರ್ಬೋದು. ಮಕ್ಕಳ ಸಾಹಿತ್ಯ ಕೊಡುವಾಗ ಕೂಡ ಇದು ತುಂಬ ಯೋಚನೆ ಮಾಡಬೇಕಾದ ಒಂದು ವಿಷಯ. ಮತ್ತು ಇವತ್ತಿನ ಕಾಲದಲ್ಲಂತೂ ಮತ್ತಷ್ಟು ಏನು ಇದು ಸೂಕ್ಷ್ಮ ವಿಷಯ ಆಗಿದೆ. ಮತ್ತು ಇನ್ನೊಂದು ಏನಂದರೆ ಮಕ್ಕಳ ಸಾಹಿತಿಗಳಂದರೆ ಅವರು ಪ್ರೌಢ ಸಾಹಿತಿಗಳ ಮಟ್ಟಕ್ಕೆ ಬರುವುದಿಲ್ಲ ಅನ್ನುವ ಒಂದು ಭಾವನೆ ನಮ್ಮೊಳಗೆ ಇದೆ. ಅಥವಾ ಮಕ್ಕಳ ಸಾಹಿತಿಗಳಾದ ನಮ್ಮಲ್ಲೇ ಇರ್ಬೋದು ಒಂದು ಕೀಳರಿಮೆ ಇರ್ಬೋದು, ಅಯ್ಯೋ ಇದು. ಆದರೆ ಖಂಡಿತ ಹಾಗಲ್ಲ, ಇದು ಮಕ್ಕಳ ಸಾಹಿತ್ಯ ಅನ್ನೋದು ಮಕ್ಕಳಿಗಾಗಿ ನಾವು ಕೊಡಬೇಕಾದದ್ದು. ಇದನ್ನು ಇಡೀ ಸಮಾಜ ಕೂತು ಚರ್ಚಿಸಿ ಈ ವಿಷಯವನ್ನು ಪ್ರೌಢ ಸಾಹಿತಿಗಳು ಮಕ್ಕಳ ಸಾಹಿತಿಗಳು ಒಟ್ಟಿಗೆ ಕೂತು ಚರ್ಚಿಸಬೇಕಾದ ಒಂದು ಗಂಭೀರ ವಿಷಯ ಇದು. ನಾವೆಲ್ಲರೂ ನಮ್ಮ ಬಾಲ್ಯದಲ್ಲಿ ಒಳ್ಳೆಯ ಮಕ್ಕಳ ಸಾಹಿತ್ಯವನ್ನು ಓದಿದ್ವಿ, ಆಮೇಲೆ ಕ್ಯಾಸೆಟ್ಗಳಿತ್ತು. ಆ ಕಾಲ ನನ್ನ ಬಾಲ್ಯ ಅಲ್ಲ, ನನಗೆ ನೆನಪಿರೋ ಹಾಗೆ ನಾನು PUC ಮತ್ತು ಪದವಿ ತರಗತಿಗಳಲ್ಲಿ ಓದ್ತಿದ್ದಾಗ ಆ ಕ್ಯಾಸೆಟ್ಗಳ ಹಾಡುಗಳನ್ನು ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ದೆ ನಾನು. ಅಂದರೆ ನನ್ನ ಮನೆಯಲ್ಲಿ ನನ್ನ ಅಕ್ಕಂದಿರು ಅಣ್ಣನ ಮಕ್ಕಳಿಗೆ ಹಾಕ್ತಾ ಇದ್ರು. ಆವಾಗ ಕೇಳಿದ ಆ ಹಾಡುಗಳು ಇವತ್ತಿಗೂ ಬಾಯಲ್ಲಿವೆ. ಲಕ್ಷ್ಮೀನಾರಾಯಣ ಭಟ್ರದ್ದು, HSV ಅವರದ್ದು, ಭಾಳ ಒಳ್ಳೆಯವ್ರು ನಮ್ಮಿಸು, ಏನು ಹೇಳಿದರು SS, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ನನ್ನ ಪ್ರಕಾರ ಇದೊಂದು ಕವಿತೆ ಇದೆಯಲ್ಲ, ಈ ಕವಿತೆಯನ್ನು ಓದ್ಕೊಂಡವರು ಇನ್ನೊಂದು ಟೀಚರ್ ಬಗ್ಗೆ ಇನ್ನೊಂದು ಪದ್ಯ ಬರೆಯೋದು ತುಂಬ ಕಷ್ಟ. ಆ ಪದ್ಯ ಸಮಗ್ರವಾಗಿ ಎಲ್ಲದನ್ನ ಒಳಗೊಂಡಿದೆ, ಅದೆಂತ ಚೆನ್ನಾಗಿದೆ ಅಂತ. ಯಾಕಂದ್ರೆ ಇದೊಂದು ಉದಾಹರಣೆ ಕೊಟ್ಟೆ, ನಂಗೆ ತಕ್ಷಣ ನೆನಪಿಗೆ ಬಂದಿದ್ದು. ಈ ಮಕ್ಕಳ ಸಾಹಿತ್ಯವನ್ನು ಕೇಳ್ತಾ ಕೇಳ್ತಾ ಬೆಳೆದು ನಾವೆಲ್ಲ GP ರಾಜರತ್ನಮ್ಮ ಅವರದ್ದು ಓದಿದ್ದು, ಇವುಗಳೆಲ್ಲ ಇದೆಯಲ್ಲ ನಮ್ಮನ್ನು ಎಷ್ಟೊಂದು ಪ್ರಭಾವಿಸಿದೆ ಅದು. ಮಗು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮಗುವಿನ ಮನಸ್ಸು ಹಸಿ ಗೋಡೆಯಂತೆ, ಅಲ್ಲಿ ಏನೇ ಬಿದ್ದರೂ ಅದು ಅಂಟುಕೊಳ್ಳುತ್ತೆ. ಇದರಲ್ಲಿ ಏನು ಹಾಗಿರುವಾಗ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ದೊಡ್ಡದಿದೆ. ಈ ಮಕ್ಕಳ ಸಾಹಿತ್ಯವನ್ನು ಹೇಗೆ ರೀಚ್ ಮಾಡಿಸೋದು, ಒಳ್ಳೆಯ ಮಕ್ಕಳ ಸಾಹಿತ್ಯವನ್ನು, ಅದು ಶಾಲಾ ಲೈಬ್ರರಿಗಳು ಮತ್ತು ಪೋಷಕರು ನಾವು ಆದರೂ ಕೂಡ ಅಷ್ಟೇ. ಮಗುವಿಗಾಗಿ ಎಷ್ಟೊಂದು ಖರ್ಚು ಮಾಡ್ತೀವಿ ನಮ್ಮ ಮಕ್ಕಳಿಗಾಗಿ, ಆದರೆ ಒಂದು ಒಳ್ಳೆಯ ಪುಸ್ತಕವನ್ನು ತೆಕ್ಕೊಡೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ. ಇವತ್ತಿಗೂ ಕೂಡ ಅದು ಆಟದ ಸಾಮಾನು ಬೇಕು, ಬಟ್ಟೆಗಳು ಬೇಕು, ಸ್ವೀಟ್ಸ್ಗಳು ಬೇಕು, ಎಲ್ಲವನ್ನು ಧಾರಾಳವಾಗಿ ತೆಕ್ಕೊಡುವ ನಾವು. ಪುಸ್ತಕ ಅಂತ ಮಗು ಹಠ ಮಾಡಿದ್ರೆ ಅದರಲ್ಲಿ ಏನಿದೆ ಬಾ ನೀನು ಅಂತ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೇವೆ. ಇದು ಬಹುತೇಕ ಸನ್ನಿವೇಶವನ್ನು ನಾವು ನೋಡ್ತೇವೆ. ಇದು ಬದಲಾಗಬೇಕಾಗಿದೆ. ಹಾಗೆಯೇ ಒಳ್ಳೆಯ ಮಕ್ಕಳ ಪುಸ್ತಕ ಯಾವುದು ಅನ್ನುವ ಮಾಹಿತಿ ಕೂಡ ಜನರಿಗೆ ತಲುಪಬೇಕಾಗಿದೆ. ಹಳ್ಳಿಗಳಲ್ಲಿ ಅಥವಾ ಇದು ನಮ್ಮ ಮೂಡುಬಿದ್ರೆ, ನಾವೊಂದು ಹಳ್ಳಿ ಅದೊಂದು ಒಂದು ಸಣ್ಣ ಊರು ಅಂತ ಕರೆಯೋದಾದರೆ ನಮ್ಮಲ್ಲಿ ಅಂಥ ಪುಸ್ತಕಗಳು ಸಿಗೋದಿಲ್ವಲ್ಲ ಅನ್ನೋ ಬೇಸರ ನನಗೆ ಯಾವಾಗಲೂ ಕಾಡ್ತದೆ. ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರಂಥ ಸಿಟಿಗಳಲ್ಲಿರುವ ಮಗುವಿಗೆ ಸಿಗ್ಬೋದು. ಹಾಗೆ ಇವುಗಳನ್ನು ಕ್ಯಾಸೆಟ್ಗಳ ಮೂಲಕ ಮಕ್ಕಳಿಗೆ ಕೇಳಿಸುವ ಅಗತ್ಯ ಕೂಡ ಇದೆ. ಆಮೇಲೆ ಪಂಚತಂತ್ರ ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಬೋಧನೆಗಳು ಇರಬೇಕು, ಪಂಚತಂತ್ರ ಮಾದರಿಯ ಕತೆ ಇರಬೇಕು, ಆಮೇಲೆ ರಾತ್ರಿ ಬೆಳಗೂ ಹೇಳಿ ಮುಗಿಯದಂಥ ದೊಡ್ಡ ದೊಡ್ಡ ಉದ್ದುದ್ದ ಕತೆ ಇರಬೇಕು ಅನ್ನುವ ಒಂದು ಸಾಮಾನ್ಯ ತಿಳುವಳಿಕೆ ಇದೆ. ಆದರೆ ಅದು ಖಂಡಿತ ಅಲ್ಲ. ಒಂದು ಒಳ್ಳೆಯ ಸಾಹಿತ್ಯ ಅಂದರೆ ಬೋಧನೆ ಅನ್ನು ನೇರವಾಗಿ ಹೇಳುವುದಲ್ಲ, ಅದರ ಅಂತರಾಳದಲ್ಲಿ ಆ ಎಲ್ಲ ವಿಷಯಗಳು ಇರ್ತವೆ. ಬೋಧನೆಯನ್ನು ನಾವು ಮಾಡುವುದೇ ಮಕ್ಕಳ ಸಾಹಿತ್ಯ ಅನ್ನುವ ತಪ್ಪು ಗ್ರಹಿಕೆಯಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಮಕ್ಕಳ ಸಾಹಿತ್ಯ ಸೋತಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ಇವತ್ತು ಮಕ್ಕಳ ಸಾಹಿತ್ಯಕ್ಕೆ ನಾವು ಮುಖ್ಯವಾಗಿ ಯಾವ ವಸ್ತುಗಳನ್ನು ಆಯ್ದುಕೋಬೋದು ಅಂತ ಒಂದು ನಾಲ್ಕು ವಿಷಯಗಳನ್ನು ಸುಮ್ಮನೆ ಹೇಳೋದಾದರೆ, ಸಂವಿಧಾನಬದ್ಧವಾದ ವಿಷಯಗಳು, ಸಂವಿಧಾನಬದ್ಧವಾದ ಸಮಾಜವನ್ನು ಕಟ್ಟುವಿಕೆ, ಆಮೇಲೆ ಲಿಂಗ ತಾರತಮ್ಯವನ್ನು ಪೋಷಿಸದೇ ಇರುವ ಸಾಹಿತ್ಯ ಬೇಕಾಗಿದೆ. ಇವುಗಳನ್ನೆಲ್ಲ ಒಂದಿಷ್ಟು ಶೋಷಿತರ ಬದುಕು, ಶೋಷಿತರ ಬದುಕು ಅಂದ ತಕ್ಷಣ ಅದನ್ನು ಅಷ್ಟೇ, ಯಾವುದನ್ನೇ ಆದರೂ ಘೋಷಣೆಗಳ ಮೂಲಕ ಹೇಳದೆ ಅದನ್ನೊಂದು ಅನುಭವ ಕಥನ, ನಮ್ಮ ಅನುಭವಗಳು, ಇವುಗಳನ್ನೆಲ್ಲ ನಾವು ಮಕ್ಕಳಿಗಾಗಿ ಬರೆದ್ರೆ ಅವುಗಳೇ ಒಳ್ಳೆಯ ಸಾಹಿತ್ಯ ಆಗ್ತವೆ. ನಮ್ಮ ಬಾಲ್ಯದ ಅನುಭವ ಆವಾಗ ಹೇಗಿತ್ತು, ನಮ್ಮ ಬಾಲ್ಯದ ಅನುಭವ ಹೇಗಿತ್ತು, ಆವಾಗಿನ ಕಾಲ ಹೇಗಿತ್ತು, ಇದನ್ನೆಲ್ಲ ಹೇಳೋದಲ್ಲ, ಬದಲಿಗೆ ಬರೆಯೋದು. ನಾನು ನಂಬ ಅವತ್ತೊಂದು ಈ ಘಟನೆ ಆಯಿತು, ಇವತ್ತೊಂದು ಈ ಘಟನೆ ಆಯಿತು, ಹಿಂಗೆ ಬರೆದ್ರೆ ಇದೇ ಒಳ್ಳೆಯ ಮಕ್ಕಳ ಸಾಹಿತ್ಯ ಆಗ್ತದೆ ಅನ್ನೋದು ನನ್ನ. ಆಮೇಲೆ ಇನ್ನೊಂದು, ಮೊದಲೇ ಹೇಳಿದಾಗೆ ಗುಣಮಟ್ಟದ ಸಾಹಿತ್ಯವನ್ನು ಮಕ್ಕಳಿಗೆ ಹೇಗೆ ನಾವು ತಲುಪಿಸುವುದು ಅನ್ನೋದು. ಇನ್ನು ಸಾಹಿತಿಗಳ ಕೂಡ ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತ ನಂಗೆ ಅನ್ನಿಸ್ತದೆ. ನಮಗೆ ಬಿಡುವಾದಾಗ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿ ನಮ್ಮ ಅಥವಾ ನಮ್ಮ ಜೊತೆ ಬರಿತಾ ಇರುವ ಬೇರೆಯವರ ಪುಸ್ತಕಗಳಿಂದ ಒಂದಷ್ಟು ಓದಿ ಹೇಳೋದು, ನಮ್ಮೊಳಗೆ ಒಂದು ತಂಡಗಳನ್ನು ಮಾಡಿಕೊಂಡು ಮಕ್ಕಳೆದುರು ನಾವೇ ಪ್ರಸ್ತುತಪಡಿಸೋದು ಅಥವಾ ಮಕ್ಕಳಿಂದ ಅದನ್ನು ಹೇಳೋಕ್ಕೆ, ಹೀಗೆ ಇಂಥವುಗಳನ್ನು ಕೆಲವು ಕಡೆ, ಕರ್ನಾಟಕದ ಕೆಲವು ಕಡೆ ಗಂಭೀರವಾಗಿ ಈ ಕೆಲಸಗಳು ನಡೀತಾ ಇರೋದನ್ನು ನಾನು ಗಮನಿಸ್ತೇನೆ. ನಾವು ಕೂಡ ಮನಸ್ಸು ಮಾಡಿ ಇವುಗಳನ್ನೆಲ್ಲ ಮಾಡ್ಬೋದು ಅಂತ, ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನೇನಂದರೆ ಕವಿತೆ, ಈ ಒಂದು ಈ ಮಗು ಇದೆಯಲ್ಲ, ಮಗುವಿನ ಬಗ್ಗೆ ನಾವು ಒಂದಿಷ್ಟು ಯೋಚಿಸೋದಾದರೆ, ಮೊದಲೇ ಹೇಳಿದಾಗೆ ನಮ್ಮ ಸಮಾಜದಲ್ಲಿ ನಾವು ದೊಡ್ಡವರಿಗಾಗಿ ಮಾಡಿಕೊಂಡ ವ್ಯವಸ್ಥೆಯಲ್ಲಿ ಒಂದು ಸ್ಪೇಸನ್ನು ಮಾಡಿಕೊಂಡು ಮಕ್ಕಳು ಬದುಕ್ತಾ ಇದ್ದೇವೆ. ಮಗುವನ್ನು ನೆಲದ ನಕ್ಷತ್ರ ಅಂತ ಕರಿಬೋದು. ಇನ್ನು ಕಣ್ಣೆದುರು ಕಾಣುವ ದೇವರು ಏನಾದರೂ ಇದ್ದರೆ ಅದು ಮಗು. ಮಗುವಿನಲ್ಲಿ ಯಾವುದೇ ಕಲ್ಮಶವೂ ಇಲ್ಲದ ಮನಸ್ಸು ಮತ್ತು ಅಪಾರವಾದ ಜೀವನ ಪ್ರೀತಿ. ಮಗು ಒಂದು ಅಪರಿಚಿತರನ್ನು ಕೂಡ ಅದು ನಂಬುತ್ತದೆ ಮತ್ತು ಅಪರಿಚಿತರ ಜೊತೆ ಕೂಡ ಖುಷಿಯಾಗಿ ನಗಾಡ್ತದೆ, ಮಾತಾಡ್ತದೆ. ಅದರ ಮನಸ್ಸಿನಲ್ಲಿ ಯಾವುದೇ ಕಳಕು ಇಲ್ಲ. ಇಂತಹ ಮಕ್ಕಳು ತಮ್ಮ ಸುತ್ತಲೂ ಶೋಷಿತ ಮಕ್ಕಳು ತುಂಬ ಜನ ಇದ್ದಾರೆ. ಈ ಕುರಿತು ನಾವು ಗಮನಿಸೋದೇ ಇಲ್ಲ. ನಮ್ಮ ಮನೆ ಮಕ್ಕಳು, ನಮ್ಮ ಶಾಲೆ ಮಕ್ಕಳು, ಹೀಗೆ ಇಷ್ಟೇ ಪ್ರಪಂಚದಲ್ಲಿ ನಾವಿದ್ದೇವೆ. ಇದರಿಂದ ಆಚೆಗೆ ಒಂದು ಇದೆಯಲ್ಲ, ಅದ್ರ ಬಗ್ಗೆ ನಾವು ಯಾವತ್ತೂ ಗಮನಿಸಿಲ್ಲ. ಡೇರೆಗಳಲ್ಲಿ ವಾಸಿಸುವ ಮಕ್ಕಳಿರ್ಬೋದು, ಇವರೆಲ್ಲ ನಾನು ದೆಹಲಿಯಲ್ಲಿ ನೋಡಿದ ಇದಂತೂ ನಂಗೆ ತುಂಬ ಸಂಕಟ ತಂತು. ಬರೀ ರಸ್ತೆಯ ಹತ್ತಿರದ ಒಂದು ಸಣ್ಣ ಪುಟ್ಟ ಬಾತ್, ಅದರಲ್ಲಿ ಈ ಕಡೆಯ ದಂಡೆಗೆ ಒಂದು ಡೇರೆಗಳು ಅಷ್ಟೇ, ಇಲ್ಲೇ ರಸ್ತೆ ಫುಟ್ಪಾತ್, ಈ ಕಡೆ ದಂಡೆ, ಅದಕ್ಕೆ ಇವರು ಡೇರೆಗಳನ್ನು ಹಾಕ್ಕೊಂಡು ಬದುಕ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಮಗು, ದೊಡ್ಡವರದ್ದು ಹೇಗೂ ಆಯಿತು, ಅದೂ ಒಂದು ದೊಡ್ಡ ಮಗು ಯಾವ ಥರ ಅದು ಬೆಳೀತಾ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚಿಸ್ಬೇಕು. ನಮ್ಮ ಸರ್ಕಾರ ಅನೇಕ ಇಂಥ ಶೋಷಿತರಿಗಾಗಿ ಅನೇಕ ಸೌಲಭ್ಯಗಳನ್ನು ಯೋಜನೆಗಳನ್ನು ತರ್ತದೆ. ಅದನ್ನು ನಾವೆಲ್ಲರೂ ಒಂದಿಷ್ಟು, ನಾವು ಮುಖ್ಯವಾಗಿ ಸಾಹಿತಿಗಳಂದರೆ ಸುಮ್ಮನೆ ಅಥವಾ ಬರೆಯೋದು ಮಾತ್ರ ಅಲ್ಲ, ಇಂಥ ಬದ್ಧತೆಯ ಕೆಲಸಗಳು ಕೂಡ ನಮ್ಮ ಜವಾಬ್ದಾರಿ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಸಾಧ್ಯವಾದರೆ ನಮ್ಮಿಂದಾದದ್ದನ್ನು ನಾವು ಮಾಡಬೇಕು ಅಂತ ಹೇಳ್ತಾ, ಈ ನೆಲದ ಎಲ್ಲ ಮಕ್ಕಳು ಎಲ್ಲ ದೊಡ್ಡವರು ಖುಷಿಯಾಗಿರಲಿ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ಹಾಗೆ ಮೂಡುಬಿದ್ರೆಯ ಈ ಮೊದಲ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯದ ಕುರಿತು ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನಾನು ಪ್ರೌಢ ಸಾಹಿತ್ಯವನ್ನೇ ಬರಿತಾ ಇದ್ದವಳು, 2009-10 ಮಕ್ಕಳ ಸಾಹಿತ್ಯವನ್ನು ಬರೆಯೋಕ್ಕೆ ಆರಂಭಿಸಿದೆ. ಅದು ಬಹುಶಃ ಖುಷಿಯಾದದ್ದು ಇವತ್ತು ಈ ನೆಲದ ಹಿರಿಯ ಮಕ್ಕಳ ಸಾಹಿತಿ ಪಳಕಳ ಸೀತಾರಾಮ್ ಭಟ್ ಅವರನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ನಿಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
0: ಇಷ್ಟರವರೆಗೆ ವಿಜಯಶ್ರೀ ಆಲಾಡಿ ಅವರ ಮಾತುಗಳನ್ನ ಕೇಳ್ತಾ ಬಂದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಕೇಳುಗ್ರೆ, ಇವತ್ತಿನ ಹಲೋ ಡಾಕ್ಟರ್ನ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಪ್ರಸಿದ್ಧ ತಜ್ಞ ವೈದ್ಯರೊಂದಿಗೆ ಕೂಡ ನಾವು ಚರ್ಚೆ ಮಾಡ್ತೀವಿ, ಒಂದಿಷ್ಟು ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ನಿಮ್ಮ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಮೂಡಿ ಬರ್ತಾ ಇದೆ. ಹಾಗೆಯೇ ಕೇಳುಗ್ರೆ, ನಮಗೆಲ್ಲ ಗೊತ್ತು, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆರೋಗ್ಯವೇ ಮಹಾಭಾಗ್ಯ ಎಂದು ಕೂಡ ನಾವು ಹೇಳ್ತೀವಿ. ಆದರೆ ನಮ್ಮ ಸಮಾಜದಲ್ಲಿ ಒಂದು ಕಡೆ ನಾವು ನೋಡಲಿಕ್ಕೆ ಹೋದರೆ ಒಳಗಿನಿಂದಲೇ ಕೊರೆದು ತಿಂತಾ ಇರತಕ್ಕಂತಹ ಒಂದು ದೊಡ್ಡ ಪಿಡುಗಂದರೆ ಅದು ತಂಬಾಕು. ಸೊ ಹಾಗಾಗಿ ಆ ಒಂದು ತಂಬಾಕಿನ ವಿಚಾರದಲ್ಲಿ ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ. ಸೊ ಅದರ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸುವ ಸಲುವಾಗಿಯೂ ಕೂಡ ನಮ್ಮ ಜೊತೆಗೆ ಇಬ್ಬರು ತಜ್ಞ ವೈದ್ಯರು ಕೂಡ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತುಕತೆ ಕೂಡ ಮಾಡ್ತೀವಿ. ಒಂದು ನಿಟ್ಟಿನಲ್ಲಿ ನಾವು ನೋಡಲಿಕ್ಕೆ ಹೋದರೆ ಈ ವರ್ಷದ ಥೀಮ್ ಕೂಡ ಹೇಳುವ ಹಾಗೆಯೇ ತಂಬಾಕು ಮತ್ತು ನಿಕೋಟಿನ್ ವ್ಯಸನದ ಹಿಂದಿರುವ ಆಕರ್ಷಣೆಯ ಮುಖವಾಡವನ್ನು ಕಳಚಿ ಅದರ ವಿರುದ್ಧ ಹೋರಾಡುವುದು ಅಂತ ಈ ವರ್ಷದ ಥೀಮ್ ಕೂಡ ಬೇರೆ ಇದೆ. ಸೊ ಹಾಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಹಾಗೆಯೇ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡ್ತೀವಿ ಅಂತ ಕೂಡ ಹೇಳುತ್ತಾ ನಮ್ಮ ಜೊತೆಗೆ ಇವತ್ತು ಮಂಗಳೂರಿನ ಮಣಿಪಾಲ ದಂತ ಆಸ್ಪತ್ರೆಯ ಸಾರ್ವಜನಿಕ ಆರೋಗ್ಯ ದಂತ ವೈದ್ಯಕೀಯ ವಿಭಾಗದ ಹಿರಿಯ ಉಪನ್ಯಾಸಕರು ಆಗಿರುವಂತಹ ಡಾಕ್ಟರ್ ಅವಿನಾಶ್ ಬಿ ಆರ್ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಬಹಳ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ.
0: ಎಸ್, ಹಾಗೆಯೇ ಮತ್ತೋರ್ವರು ಮಂಗಳೂರಿನ ಕೆಎಂಸಿಯ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಅಜಯ್ ಮಲ್ಯ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ.
0: ಎಸ್, ಕೇಳುಗ್ರೆ, ಇದು ಇವತ್ತಿನ ಈ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇಬ್ಬರು ವೈದ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಮಾತುಕತೆ ಮಾಡ್ತೀವಿ. ನಿಮ್ಮಲ್ಲಿಯೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. 6364249949 ಈ ಒಂದು ಸಂಖ್ಯೆಗೆ ಅಂತ ಕೂಡ ಹೇಳುತ್ತಾ ಹಾಗೆಯೇ ಡಾಕ್ಟರ್, ಪ್ರತಿ ವರ್ಷ ನಾವು 31 ವಿಶ್ವ ತಂಬಾಕು ರಹಿತ ದಿನ ಅಂತ ಕೂಡ ನಾವು ಆಚರಿಸ್ತೀವಿ. ಆದರೆ ಇವತ್ತು ಕೂಡ ಒಂದು ದಿನದ ವಿಶೇಷತೆ ದಿನದಲ್ಲೂ ಕೂಡ ಇದ್ದೀವಿ. ಪರಿಸರ ದಿನವೂ ಕೂಡ ಹೌದು. ಸೊ ಪರಿಸರಕ್ಕೆ ಪೂರಕವಾಗಿಯೂ ಕೂಡ ಈ ಒಂದು ಟಾಪಿಕ್ ಕೂಡ ತುಂಬ ಸೂಕ್ತ ಅಂತ ಕೂಡ ಅನಿಸುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ತಂಬಾಕಿನ ವಿಚಾರವಾಗಿ ನಾವು ಮಾತನಾಡಲಿಕ್ಕೆ ಹೋದರೆ ಪ್ರಸ್ತುತ ದಿನಗಳಲ್ಲಿ ಎಷ್ಟು ಮಹತ್ವ, ಪ್ರಸ್ತುತ ದಿನಗಳಲ್ಲಿ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ ಎಷ್ಟು ತುರ್ತು ಅಗತ್ಯ ಇದೆ? ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್?
1: ತಂಬಾಕು ಮತ್ತು ಅಡಿಕೆ ಎರಡು ಕೂಡ ನಮ್ಮ ವಾಣಿಜ್ಯ ವಹಿವಾಟುಗಳಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ಪಾತ್ರ ವಹಿಸ್ತದೆ. ಹಾಗೆ ನೀವು ಅದನ್ನು ಪೂರ್ತಿ ತೆಗಿಲಿಕ್ಕೂ ಆಗುದಿಲ್ಲ, ಇಡ್ಲಿಕ್ಕೂ ಆಗುದಿಲ್ಲ ಹೇಳುವ ಸಂದರ್ಭದಲ್ಲಿ ನಾವಿದ್ದೇವೆ ಈಗ ಸದ್ಯಕ್ಕೆ. ಸೊ ತಂಬಾಕು ಮುಕ್ತ ಮಾಡಿದ್ರೆ ರೈತರಿಗೆ ಪರ್ಯಾಯ ಬೆಲೆ ಕೊಡಬೇಕು. ಅಡಿಕೆಯನ್ನು ನಾವು ಮುಕ್ತ ಮಾಡಿದ್ರೆ ನಮ್ಮ ದಕ್ಷಿಣ ಕನ್ನಡ, ಕೇರಳ ಹಾಗೆ ಉತ್ತರ ಭಾರತದ ಕೆಲವು ಪ್ರದೇಶಗಳು ತುಂಬಾ ಎಕಾನಮಿಯ ಕೊಲ್ಯಾಪ್ಸ್ ಆಗ್ತದೆ. ಸೊ ರೈತರಿಗೆ ಒಂದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಇದಕ್ಕೆ ಪೂರ್ವಕವಾದ ಬೆಳೆಗಳನ್ನು ಅವರಿಗೆ ಕೊಡಬೇಕು. ಅದು ಮುಖ್ಯವಾದ ಕೆಲಸ ಒಂದು. ಮತ್ತೊಂದು, ನಮ್ಮ ಎಕಾನಮಿಯಲ್ಲಿ ಅದರದ್ದು ಪಾತ್ರ ತುಂಬಾ ಇದೆ. ಹಾಗಂತ ಇದು ಎರಡು ಕೂಡ ನಮ್ಮ ಆರೋಗ್ಯಕ್ಕೆ ಬೇಕಾದದ್ದು ಒಂದೂ ಅಲ್ಲ. ಹಾಗಂತ ಬರೀ ತಂಬಾಕು ಅಡಿಕೆ ಅಂತ ಅಲ್ಲ, ನಾವು ತುಂಬಾ ಕೆಲಸಗಳು ಆರೋಗ್ಯಕ್ಕೆ ಬೇಡದ್ದು ವ್ಯಸನಗಳು ನಮ್ಮಲ್ಲಿ ಇದೆ. ಸೊ ಇದನ್ನೆಲ್ಲವನ್ನು ನಾವು ರಿಪ್ಲೇಸ್ ಮಾಡಬೇಕಾಗ್ತದೆ. ರಿಪ್ಲೇಸ್ ಮಾಡಬೇಕಾದ್ರೆ ತುಂಬಾ ಟೈಮ್ ತಗೊಳ್ತದೆ, ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ತುಂಬಾ ಅದರ ಅವಲಂಬಿತವಾದ ಕ್ಷೇತ್ರಗಳು ತುಂಬಾ ಇದೆ. ಸೊ ನಾವೀಗ ಮಾಡಬೇಕಾದ ಏನು ಅಂತ ಹೇಳಿ, ನಮ್ಮ ತಿಳುವಳಿಕೆ, ಇದು ನಮಗೆ ಬೇಕಾ ಬೇಡವ. ಸರ್ಕಾರ ಎಲ್ಲವೂ ಕೊಡ್ತದೆ ನಿಮಗೆ. ಸರ್ಕಾರ ಅದಕ್ಕೆ ಬೇಡವಾದದ್ದು ಕೊಡ್ತದೆ, ಬೇಕವಾದದ್ದು ಕೊಡ್ತದೆ ನಿಮಗೆ. ತೆರಿಗೆ ಕೂಡ ಉಂಟು ಅದನ್ನು ಉಪಯೋಗಿಸಿದ ಹಾಗೆ. ಹಾಗಂತ ಮಾರ್ಕೆಟಿಂಗ್ ಪ್ಲೇಸಸ್ಸು ಇದೆ ಅದಕ್ಕೆ. ಅದನ್ನು ಖರೀದಿಸುವ ಕ್ಷೇತ್ರ, ಖರೀದಿಸಲಾಗದಂತ ಜಾಗಗಳು ಇದೆ. ಸೊ ನೀವು ಅದನ್ನು ರೆಸ್ಟ್ರಿಕ್ಷನ್ಸ್ ಇದೆ ಗವರ್ಮೆಂಟ್ ಇದು, ಅದಕ್ಕೆ ಸೆಲ್ಲಿಂಗ್ ಇದೆ. ಈಗ ರೈತರಿಗೆ ಬೇಕಾಗಿ ಸೆಲ್ಲಿಂಗ್ ಮಾಡಲೇಬೇಕಾಗ್ತದೆ. ನಮಗೆ ಬೇಕಾಗಿ ನಾವು ಅದನ್ನು ತೆರಿಗೆ ಏರಿಸ್ತೇವೆ, ಯಾಕಂದ್ರೆ ಮಕ್ಕಳು ಅದಕ್ಕೆ ಹೋಗಬಾರದು ತಿಳಿದವರು. ಬಟ್ ಈಗ ನಮ್ಮ ತಿಳುವಳಿಕೆ, ಮುಖ್ಯವಾಗಿ ಸರ್ಕಾರಗಳು ಈಗ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾ ಉಂಟು, ಯಾಕೆ ತಂಬಾಕು ಬೇಡ, ಮೂವಿ ಸ್ಟಾರ್ಟ್ ಆಗುವಾಗ ಇರಬಹುದು. ಸೊ ನಾವು ನಮ್ಮ ಸ್ವಂತ ತಿಳುವಳಿಕೆ, ನಮಗೆ ಯಾವ್ದು ಬೇಕು, ನಮಗೆ ಯಾವ್ದು ಬೇಡ ಹೇಳುದ್ರ ಮೇಲೆ ಹೋಗಿ ನಮ್ಮ ನಮ್ಮ ಅವಲಂಬಿತವರು ಅಥವಾ ನಮ್ಮ ಫ್ರೆಂಡ್ಸ್, ನಮ್ಮ ಪರಿಚಯದವರಿಗೆಲ್ಲ ನಾವು ತಿಳುವಳಿಕೆ ಹೇಳಿ ಅದರಿಂದ ಹೊರಗೆ ಬರುವಂತದ್ದು ಹುಡುಕ್ಬೇಕಷ್ಟೇ ಹೊರತು ಯಾವ್ದು ಉಂಟು ಯಾವ್ದು ಬೇಡ ಹೇಳುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು. ನಮಗೆ ಯಾವ್ದು ಬೇಕು ಹೇಳುದ್ರ ಮೇಲೆ ಸೆಲ್ಫ್ ಅವೇರ್ನೆಸ್ ಆಗಿ ನಾವು ಅದನ್ನು ತಗೊಳ್ಳುವಂತ ಅಭ್ಯಾಸಗಳನ್ನು
0: ಮುಂದುವರಿಸಬೇಕು ಅಂತ. ಎಸ್ ಡಾಕ್ಟರ್ ಹೇಳಿ ನಿಮ್ಮ ಅನಿಸಿಕೆ.
2: ಈಗ ಏನಾಗ್ತದೆ ಅಂದ್ರೆ ನಮ್ಮ ಯುವಕರಲ್ಲೆಲ್ಲ ಈ ತಂಬಾಕು ಜಾಸ್ತಿ ಆಗೋದ್ರಿಂದ ಮುಂದೆ ಏನಾಗುತ್ತೆ ಅಂದ್ರೆ ಪ್ರೊಡಕ್ಟಿವಿಟಿ ಅವ್ರದ್ದು ಕಮ್ಮಿ ಆಗ್ತದೆ. ಮುಂದೆ ಹೋಗ್ತಾ ನಮ್ಮ ಯುವಕರು ಅವರ ದೇಶದ ಸಿವಿಲಿಯನ್ಸ್ ಆಗುವಾಗ ಅವರಲ್ಲಿ ಈ ತಂಬಾಕಿಂದ ಆಗುವ ಬೇರೆ ಬೇರೆ ಕಾಯಿಲೆಗಳು ಇವೆಲ್ಲ ಬರೋದ್ರಿಂದ ನಮ್ಮ ದೇಶದ ಮುಂದೆ ಡೆವಲಪ್ಮೆಂಟ್ಗೂ ಇದು ಎಫೆಕ್ಟ್ ಆಗ್ತದೆ. ಸೊ ಹಾಗಾಗಿ ಇನ್ನೊಂದೇನಂದ್ರೆ ತಂಬಾಕುವಿನಿಂದ ಆಗುವ ಈ ತೊಂದರೆಗಳು ದೇ ಆರ್ ಪ್ರಿವೆಂಟೇಬಲ್ ಕಾಸಸ್ ಆಫ್ ಡೆತ್ಸ್ ಅಂಡ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಸೊ ಅದನ್ನ ಸುಲಭದಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯವಿರುವುದರಿಂದ ನಾವು ಇವಾಗಲೇ ನಮ್ಮ ಯುವಕರಲ್ಲಿ ಅದನ್ನ ಚಟ ಬರದಾಗೆ ಎಲ್ಲ ನೋಡ್ಬೇಕಾಗುತ್ತೆ
0: ಅಂತ. ಎಸ್, ಓಕೆ, ತುಂಬಾ ಒಳ್ಳೆಯ ವಿಚಾರ. ಸೊ ಖಂಡಿತವಾಗಿ ಇಲ್ಲಿ ನಾವು ನೋಡಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಆ ಒಂದು ಸೆಲ್ಫ್ ಅವೇರ್ನೆಸ್ ಅದು 100% ಬೇಕಾಗುತ್ತೆ ಅಂತ. ಎಕನಾಮಿಕಲ್ ಆಗಿರ್ಬೋದು, ರೈತರಿಗೆ ಆಗಿರ್ಬೋದು, ಅದು ಅನುಕೂಲ ಬೇರೆ ವಿಷಯ. ನೀವು ಹೇಳಿದಾಗೇ ಒಂದು ಕಡೆ ನಮಗೆ ನೋಡಲಿಕ್ಕೆ ಬೇಕಾದದ್ದು ಅದು ನಮಗೆ ಎಷ್ಟು ಉಪಕಾರಿನ, ಅದು ನಮಗೆ ಆರೋಗ್ಯಕ್ಕೆ ಮಾರಕನ, ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅದು ನಾವು ಮಾಡಿದರೆ, ನಮ್ಮಲ್ಲಿ ಸೆಲ್ಫ್ ಜಾಗೃತಿ ಉಂಟಾದರೆ ಅದು ಖಂಡಿತವಾಗಿಯೂ ಕೂಡ ನಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೆಯದು, ನಮ್ಮ ಎಲ್ಲ ವಿಚಾರಕ್ಕೂ ಕೂಡ ಒಳ್ಳೆಯದು ಅನ್ನುವಂತಹ ಒಂದು ಉತ್ತಮ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಹಾಗೆಯೇ ಡಾಕ್ಟರ್ ಅವಿನಾಶ್ರವರೇ, ನಾನು ಕೇಳುವಂಥದ್ದು, ಇವಾಗ ತಂಬಾಕಂದರೆ ಕೇವಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು ಅಂತ ಕೂಡ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ನಿಜವಾಗಿ ತಂಬಾಕು ಬಾಯಿಯ ಮೂಲಕ ಹೋಗುತ್ತೆ. ಇಲ್ಲಿ ಆಗುವಂಥದ್ದು ಬಾಯಿಯ ಆರೋಗ್ಯ ಕೂಡ ಎಷ್ಟು ಬಹಳ ಮುಖ್ಯ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗತ್ತೆ. ಕೇವಲ ಬಾಯಿ ಮಾತ್ರ ಅಲ್ಲ, ದೇಹಕ್ಕೂ ಕೂಡ ಇದರಿಂದ ಯಾವ್ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಬಹುದು ಅಂತ ಏನು ಹೇಳ್ತೀರಿ ಡಾಕ್ಟರ್ ಅವಿನಾಶ್?
1: ತಂಬಾಕು ಸೇವನೆಯಲ್ಲಿ ಎರಡು ಬಗೆ ಇದೆ. ಒಂದು ಹೊಗೆ, ಹೊಗೆ ಬರುವಂತದ್ದು ಸ್ಮೋಕಿಂಗ್, ಮತ್ತೊಂದು ಸ್ಮೋಕ್ಲೆಸ್, ಒಂದು ಹೊಗೆ ರಹಿತ. ಈಗ ಹೊಗೆ ಬರುವಂತಂದ್ರೆ ಬೀಡಿ, ಸಿಗರೇಟು, ಸಿಗಾರ್ ಇಂಥದ್ದೆಲ್ಲ ಬರ್ತದೆ. ಹೊಗೆ ರಹಿತವಾದದಲ್ಲಿ ಜರ್ದಗಳು, ಬೀಡ, ಗುಟ್ಕಾ ಇಂಥದ್ದು ಬರ್ತದೆ. ಸೊ ಈಗ ನಿಮ್ಮ ಹೊಗೆ ಇರುವಂತದ್ದು ಸ್ಮೋಕಿಂಗ್ ಅಲ್ಲಿ ಡೈರೆಕ್ಟ್ ಲಂಗ್ಸ್ ಅಂತದೆಲ್ಲ ಪ್ರಾಬ್ಲಮ್ ಆಗ್ತದೆ. ಸ್ಮೋಕ್ ಲೆಸ್ ಅಲ್ಲಿ ನೀವು ಗುಟ್ಕಾ ಇದೆಲ್ಲ ತಿನ್ನುವಾಗ ಹಲ್ಲಿನ ಆರೋಗ್ಯ, ಬಾಯಿಯ ಆರೋಗ್ಯ ಅಂತ ಹೇಳಿದ್ರೆ ಬಾಯಿಯ ಕ್ಯಾನ್ಸರ್, ಕೆಲವರಿಗೆ ಬಾಯಲ್ಲಿ ಇಡುವ ಅಭ್ಯಾಸ ಉಂಟು ತುಂಬ ಹೊತ್ತು, ಅಲ್ಲಿ ನಾವು ಟೊಬ್ಯಾಕೋ ಪೌಚ್ ಹೇಳ್ತೇವೆ, ನಿಧಾನಕ್ಕೆ ಅದು ಕ್ಯಾನ್ಸರ್ಗೆ ತಿರುಗ್ತದೆ. ಸೊ ಯಾವಾಗ ನೀವು ನಮ್ಮ ಬಾಯಿ ಆರೋಗ್ಯಕ್ಕೆ ಮೇನ್ ಮಾರಕ ಅಂತ ಇರುವಂತದ್ದು ಹೊಗೆ ರಹಿತ ಅಥವಾ ಗುಟ್ಕಾ, ಪಾನ್, ಮಸಾಲ ಚೂಯಿಂಗ್ ಇಂಥದ್ದೆಲ್ಲ. ಸೊ ಅದರಿಂದಾಗಿ ಬಾಯಿಯ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಅಂದ್ರೆ ಯಾವ್ದು ಆಗ್ತಾ ಉಂಟು ಅದು ತುಂಬಾ ಜಾಸ್ತಿ ಉಂಟು. ಮತ್ತೆ ನೀವು ಸಿಗರೇಟಿಗೆ ಮತ್ತೆ ಗುಟ್ಕಾಕ್ಕೆ ಮಾಡಿದ್ರೆ ನಾವು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಹೇಳ್ತೇವೆ, ಹಣ ಇದ್ದವರು, ಹಣ ಇಲ್ಲದವರು ಅಥವಾ ಸೋಷಿಯಲಿ ಅಕ್ಸೆಪ್ಟೇಬಲ್, ಅದೇ ಹಾಗೆ ಒಂದು ಕಾನ್ಸೆಪ್ಟ್ ಇದೆ ನಮ್ಮದಲ್ಲಿ. ಸೊ ತುಂಬಾ ಹಣ ಇದ್ದವರಿಗೆ ಸಿಗಾರು, ಸಿಗರೇಟ್ ಸುಲಭವಾಗಿ ಸಿಗ್ತಂತೆ. ಈಗ ನಾವು ಕೆಳವರ ವರ್ಗ ಎಕನಾಮಿಕಲಿ ಹೋದಾಗ ಅವರಿಗೆ ಗುಟ್ಕಾ 1 ರೂಪಾಯಿ ಚೀಟಿ, 2 ರೂಪಾಯಿ ಚೀಟಿ ತುಂಬಾ ಸುಲಭದಲ್ಲಿ ಸಿಗ್ತಾ ಉಂಟು. ಸೊ ಈ ಟಾರ್ಗೆಟ್ ಆಡಿಯನ್ಸ್ ಅಲ್ಲಿ ತುಂಬಾ ಜಾಸ್ತಿ ಆಗ್ತಾ ಉಂಟು ನಮ್ಮದು ಈ ಬಾಯಿಯ ಕ್ಯಾನ್ಸರ್. ಸೊ ಬಾಯಿಯ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದು ಈ ವರ್ಗದಲ್ಲಿ ಇದರಿಂದಾಗಿ. ಸೊ ಅದರಿಂದ ತಡೆಗಟ್ಟುವಂತದ್ದಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ.
0: ಎಸ್, ಓಕೆ, ಅದು ತುಂಬಾ ಗಂಭೀರವಾದಂತಹ ಒಂದು ವಿಚಾರವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ತುಂಬಾ ಮಂದಿಗೆ ಅದರಿಂದ ಏನೇನು ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ ಅದರ ಬಗ್ಗೆ ಹೋಗಲ್ಲ, ಏನೋ ಒಂದು ಕ್ಷಣಿಕ ಸುಖ ಅದರಲ್ಲಿ ಒಂದು ಸಿಗುತ್ತೆ ಅಂತ ಹೇಳಿಕೊಂಡು ಸೊ ಅದಕ್ಕೆ ಅವರು ಮುಂದೆ ಹೋಗುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಹಾಗೆಯೇ ಡಾಕ್ಟರ್ ಅಜಯ್ರವರೇ, ಈ ವರ್ಷದ ಥೀಮ್ ಕೂಡ ಇರುವಂಥದ್ದು ಆಕರ್ಷಣೆಯ ಮುಖವಾಡವನ್ನು ಕಳಚುವ ವಿರುದ್ಧ ಹೋರಾಡುವುದು ಅಂತ ಕೂಡ ಒಂದು ಕಡೆ ಇದೆ. ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ತುಂಬ ಮಂದಿಗೆ ಇಂದಿನ ಯುವ ಪೀಳಿಗೆಯಲ್ಲೂ ಕೂಡ ಯುವ ಜನರಲ್ಲಿ ಅಟ್ರಾಕ್ಷನ್ ಮಾಡುವಂಥದ್ದು ಫ್ಲೇವರ್ ಸಿಗರೇಟ್ ಇದೆ, ಇ ಸಿಗರೇಟ್ ಇದೆ, ಈ ರೀತಿಯ ಕೆಲವೊಂದಿಷ್ಟು ಕಂಪನಿಯ ಜಾಹೀರಾತುಗಳಲ್ಲೇ ಜನರು ಮರುಳಾಗಿ ಅದರ ಹಿಂದೆ ಹೋಗುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಸೊ ಯಾವ್ಯಾವ ರೀತಿಯಲ್ಲಿ ಆಕರ್ಷಣೆ ಮಾಡ್ತಾರೆ ಮತ್ತು ಇದರಿಂದ ಯುವ ಜನರು ಕೂಡ ಹೇಗೆ ಅದಕ್ಕೆ ಬೀಳ್ತಾ ಇದ್ದಾರೆ, ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್?
2: ಸೊ ಒಂದೇನಂದ್ರೆ ಕಂಪನಿಗಳು ಮುಖ್ಯವಾಗಿ ಏನ್ ಮಾಡೋದಂದ್ರೆ ಚಂದ ಪ್ಯಾಕೇಜಿಂಗ್ ಮಾಡಿ ಕಲರ್ ಕಲರ್ ಅದೆಲ್ಲ ಯುವಕರಿಗೆ ಅಟ್ರಾಕ್ಟ್ ಮಾಡುವಾಗೆ ಅದನ್ನ ಮಾಡ್ತಾರೆ. ಸೆಕೆಂಡ್ ಏನಂದ್ರೆ ಫ್ಲೇವರಿಂಗ್ ಆಗ್ಲಿ, ಈಗ ತಂಬಾಕು ಸ್ಮೋಕ್ ಮಾಡೋದ್ರಿಂದ ಉಪಯೋಗಿಸೋದ್ರಿಂದ ಕೆಟ್ಟ ಸ್ಮೆಲ್ ವಾಸನೆ ಅದು ಬರುವ ಚಾನ್ಸ್ ಇದೆ, ಅದನ್ನ ತಡೆಗಟ್ಟಲಿಕ್ಕೆ ಫ್ಲೇವರ್ಗಳಾಗ್ಲಿ, ಸೆಂಟೆಡ್ ಇವೆಲ್ಲ ಮಾಡಿ ಯುವಕರಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಫಿಲ್ಟರ್ಡ್ ಸಿಗರೇಟ್ ಅಂತ ಇದು ಮಾಡ್ತಾರೆ, ಈಗ ಕೆಲವರಿಗೆ ಗೊತ್ತಿದೆ ಅದರಿಂದ ತಂಬಾಕು ಸೇವನೆಯಿಂದ ತೊಂದರೆ ಆಗುತ್ತೆ ಅಂತ ಹೇಳಿ, ಬಟ್ ಅದು ಫಿಲ್ಟರ್ಡ್ ಸಿಗರೇಟ್, ಅದಕ್ಕೆ ಫಿಲ್ಟರ್ ಎಕ್ಸ್ಟ್ರಾ ಹಾಕುದು ಅಂತದಲ್ಲ, ಈವನ್ ಅಡಿಷನಲ್ ಫಿಲ್ಟರ್ಸ್ ಕೂಡ ಆನ್ಲೈನ್ ಈಗ ಎಲ್ಲರಿಗೆ ಅವೈಲೇಬಲ್ ಇದೆ. ಸಿಗರೇಟ್ ಅಲ್ಲಿ ಇರುವ ಫಿಲ್ಟರ್ ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾರೆ, ಅದರೊಟ್ಟಿಗೆ ಅಡಿಷನಲ್ ಫಿಲ್ಟರ್ ಕೂಡ ಅದನ್ನೆಲ್ಲ ಮಾರ್ತಾರೆ. ಸೊ ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಅಟ್ರಾಕ್ಟ್ ಆಗ್ಲಿಕ್ಕೆ, ಯುವಕರಿಗೆಲ್ಲ ಅಟ್ರಾಕ್ಟ್ ಆಗ್ಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಇನ್ನೊಂದೇನಂದ್ರೆ ನಾವು ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೇವೆ, ತಂಬಾಕು ರಹಿತ ಪ್ರಾಡಕ್ಟ್ ಗಳನ್ನ ಅಡ್ವರ್ಟೈಸ್ ಮಾಡೋದು. ಬಟ್ ಅದು ಟೊಬ್ಯಾಕೋ ಕಂಪೆ, ಅದಕ್ಕೆ ಒಂದು ಟೊಬ್ಯಾಕೋ ತಂಬಾಕು ಇರುವಂತ ಬೇರೆ ಇದಿರ್ತದೆ. ಫಾರ್ ಎಕ್ಸಾಂಪಲ್ ಇಲೈಚಿ, ಪಾನ್ ಮಸಾಲ, ಅದನ್ನ ತಂಬಾಕು ಪ್ರಾಡಕ್ಟ್ ಅಂತ ಹೇಳಿ ಅವರು ಅಡ್ವರ್ಟೈಸ್ ಮಾಡುದಿಲ್ಲ. ಬಟ್ ಅದರದ್ದೇ ಒಂದು ತಂಬಾಕು ಇರುವಂತ ಒಂದು ಪ್ರಾಡಕ್ಟ್ ಕೂಡ ಇರ್ತದೆ. ಸೊ ಏನಾಗುತ್ತೆ ಅಂತ ಹೇಳಿ ಇದನ್ನ ಯೂಸ್ ಮಾಡಿದ್ರೆ ಅವರಿಗೆ ಮುಂದೆ ಆ ಬ್ರ್ಯಾಂಡಿಂಗ್ ಅದೆಲ್ಲ ತಲೆಯಲ್ಲಿ ಉಳ್ಕೊಂಡು ಮುಂದೆ ಅವರು ಟೊಬ್ಯಾಕೊ ಇರುವಂತ
0: ಇದೆ ಅಂತ ಹೇಳ್ಕೊಂಡು ಹೆಚ್ಚಿನ ಜನರು ಅದೇ ಯೋಜನೆ ಏನಾಗುತ್ತೆ ಅಂದ್ರೆ ಅದೊಂದು ಆಕರ್ಷಣೆ ಭಯಂಕರ ಇದ್ರೆ ಸೊ ಅದಕ್ಕೆ ಬೇಗ ಮರುಳಾಗಿ ಅದನ್ನ ತಗೊಳ್ಳುವಂಥದ್ದು. ಸೊ ಅದು ಮುಂದಿನ ಏನಾಗುತ್ತೆ, ಮುಂದೆ ಇದರ ದುಷ್ಪರಿಣಾಮ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬಗ್ಗೆ ಚಿಂತನೆ ಮಾಡಲ್ಲ. ಒಮ್ಮೆಲೆ ಯಾವುದೋ ಒಂದು ಕ್ಷಣಿಕ ಸುಖಕ್ಕಾಗಿ ಆಗ ಹೇಳಿದ್ನಲ್ಲ, ಸೊ ಅದೇ ಇದರಲ್ಲಿ ಹೋಗ್ತಾ ಇರುವಂಥದ್ದು. ಬಹುಶಃ ಇದನ್ನ ಜನರು ಅರ್ಥ ಮಾಡಿಕೊಳ್ಬೇಕು, ಸೊ ಹಾಗೇನೆ ಎತ್ತವರು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ಅರ್ಥ ಮಾಡಿಕೊಂಡಾಗ ಮಾತ್ರ ಇದನ್ನು ನಮಗೆ ಸ್ವಲ್ಪ ಆದರೂ ಕೂಡ ಕ್ರಮೇಣವಾಗಿ ಇಳಿಕೆಯನ್ನು ಕಾಣ್ಬೋದು ಇದರಲ್ಲಿ ನಮಗೆ. ಮತ್ತೊಂದು ನೋಡಲಿಕ್ಕೆ ಹೋದರೆ ಇವಾಗ ಧೂಮಪಾನ ಮಾಡದಿದ್ರೂ ಕೂಡ ಕೇವಲ ಗುಡ್ಕ ಅಥವಾ ಜಗಿಯುವ ತಂಬಾಕಿಯನ್ನು ಬಳಸುವುದರಿಂದ ಬಾಯಿಯ ಕ್ಯಾನ್ಸರ್ ಏನಾದರೂ ಒಂದು ಬರುವ ಸಾಧ್ಯತೆ ಎಷ್ಟಿರುತ್ತೆ ಅಂತ ಹೇಳ್ಕೊಂಡು.
1: ಕ್ಯಾನ್ಸರ್ ತಂಬಾಕು ತಿಂದವರಿಗೂ ಬರಬಹುದು, ತಿನ್ನದವರಿಗೂ ಬರುತ್ತೆ. ನಾವೇನ್ ಹೇಳ್ತೇವೆ ಅಂದ್ರೆ ಯಾರಿಗೆ ಹೆಚ್ಚು ಚಾನ್ಸಸ್ ಇದೆ ಅಂತ. ಈಗ ನಡಿಯೋನೆ ಬೀಳ್ತಾನೆ ಅಂತ ಹೇಳೋದೊಂದಿದೆ, ನಡಿಯದೇ ಕೂತ್ರೆ ಬೀಳುವ ಚಾನ್ಸಸ್ ಇಲ್ಲ. ಬಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಎಲ್ಲರಿಗೂ ಉಂಟು, ಒಂದು ಕಾರಣ ಮಾತ್ರ. ಈಗ ತಂಬಾಕು ಇಂದಾಗಿ ಕ್ಯಾನ್ಸರ್ ಬರ್ತದೆ, ಬಟ್ ಬರೀ ತಂಬಾಕು ಇಂದಾಗಿ ಕ್ಯಾನ್ಸರ್ ಬರುವುದಲ್ಲ. ತುಂಬಾ ನಮ್ಮ ವಾತಾವರಣ, ನಾವು ತಿನ್ನುವ ಆಹಾರ, ನಮ್ಮ ಬಾಯಿಯ ರಚನೆಯಲ್ಲಿರುವ ಹಲ್ಲುಗಳು ಶಾರ್ಪ್ ಇದ್ರೆ ಅಥವಾ ನಾವು ಹಾಕುವ ಸೆಟ್ ಶಾರ್ಪ್ ಇದೆ ಅದರಿಂದ ಸಹ ಬರುವ ಚಾನ್ಸಸ್ ಉಂಟು. ಸೊ ತುಂಬಾ ಈಗ ತಂಬಾಕು ಸೇವನೆಗೂ ಮಾಮೂಲಿ ಜನರಿಗೂ ಕಂಪೇರ್ ಮಾಡಿದ್ರೆ ಅವರಿಗೊಂದು 3-4 ಪಟ್ಟು ಜಾಸ್ತಿ ಚಾನ್ಸ್ ಇರ್ತದೆ ಯಾರು ತಂಬಾಕು ಸೇವನೆ ಮಾಡ್ತಾರೆ. ಹಾಗಾಗಿ ನಾವು ಬರೀ ತಂಬಾಕು ನಿಲ್ಲಿಸಿದ್ರೆ ನಮಗೊಂದು 3 ಪಟ್ಟು ಚಾನ್ಸಸ್ ಕಮ್ಮಿ ಇರ್ತದೆ ಕ್ಯಾನ್ಸರ್ ಬರೋದು. ಹಾಗೆ ಆ ನಿಟ್ಟಿನಲ್ಲಿ ನಾವು ಕ್ಯಾನ್ಸರ್ ಬಿಡಬೇಕಾಗ್ತದೆ, ಟೊಬ್ಯಾಕೋ ಬಿಡಬೇಕಾಗ್ತದೆ.
0: ಎಸ್, ಓಕೆ. ಒಬ್ರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ,
3: ನಮಸ್ತೆ.
0: ನಮಸ್ತೆ, ನಮಸ್ತೆ.
3: ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು.
0: ನಿಮಗೂ ಕೂಡ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯ. ಹೇಳಿ.
3: ನಮಸ್ತೆ ಸರ್, ನನಗೆ ಡಾಕ್ಟರ್ ಎರಡು ಪ್ರಶ್ನೆ ಕೇಳಿದ್ದೆ.
0: ಎಸ್ ಡಾಕ್ಟರ್ ಇದ್ದಾರೆ, ಕೇಳಿ ಪ್ರಶ್ನೆ.
3: ಡಾಕ್ಟರ್, ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನೋಡಿ ಒಂದು ಕೆಲವೊಂದು ಅಂಗಡಿಗಳಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ ಅಂತ ಒಂದು ಬೋರ್ಡ್ ಹಾಕ್ತಾರೆ.
0: ಓಕೆ.
3: ಆ ಬೋರ್ಡ್ ಹಾಕಿ ಅಲ್ಲಿಯೇ ಎಂತ ಎಲ್ಲ ಕೊಡ್ತಾರೆ ಅಂದ್ರೆ ಎಲ್ಲ ಅಲ್ಲೇ ಇರ್ತದೆ ಅಲ್ವಾ. ಡಾಕ್ಟ್ರೆ, ಈಗ ನೋಡಿ ನಮ್ಮ ಅಂದ್ರೆ ನಮ್ಮ ಬುದ್ಧಿಯಲ್ಲೇ ನಾವು ತಿಳ್ಕೊಳ್ಬೇಕಂತ ಹೇಳ್ತಾರೆ ಎಲ್ಲ. ನಾವೇ ನಾವು ಧೂಮಪಾನ ಅದೆಲ್ಲ ಮಾಡ್ಕೊಳ್ಬಾರ್ದು ಅಂತ. ಹೌದು, ಹೇಳುದು ಹೌದು. ಕೆಲವರು ಏನಾಗ್ತದೆ ಅಂದ್ರೆ ಈಗ ಇವಾಗ ಹೆಚ್ಚಿನವರು 25 ವರ್ಷಕ್ಕಿಂತ ಸಣ್ಣವರೇ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಇದು ಯಾಕೆ ಸರ್ ಇದನ್ನೊಂದು ಸರ್ಕಾರವೇ ಇದನ್ನು ನಿಲ್ಲಿಸಬಾರ್ದು ಅಂತ? ಅಂದ್ರೆ ಎಲ್ಲ ಕಡೆಯೂ ತಂಬಾಕು ಮತ್ತು ಧೂಮಪಾನ ಎಂಬುದನ್ನು ಯಾಕೆ ನಿಷೇಧವೇ ಮಾಡಲಿಲ್ಲ ಈ ಸರ್ಕಾರ ಗೌರ್ಮೆಂಟ್ ಅಂತ? ಅದು ಯಾಕೆ ಮಾಡ್ತಾ ಇಲ್ಲ? ಈಗ ಹೆಚ್ಚು ಸಾಯ್ತಾ ಇದ್ದಾರೆ ಅಂದ್ರೆ ಯುವಕ ಯುವತಿಯರು ಸಣ್ಣವರೇ ಸಾಯ್ತಾ ಇದ್ದಾರೆ ಸರ್, ಯಾಕೆ ಇರ್ಬೋದು ಸರ್? ಮತ್ತೆ ಈಗ ಕೆಲವರು ಧೂಮಪಾನ ಇದು ಎಲೆ ಅಡಿಕೆ ಅದೇ ತಂಬಾಕೆಲ್ಲ ತಿಂದು ಉಗುಳ್ತಾರೆ, ಅದೇ ಪ್ಲೇಸ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ, ಆ ಎಂಜಲಿನಿಂದ ಏನಾದ್ರೂ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ?
0: ಓಕೆ, ಓಕೆ, ಓಕೆ. ನಿಮ್ಮ ಎರಡು ಪ್ರಶ್ನೆ ಅಲ್ವಾ? ಕಾರ್ಕಳದಿಂದ ಅಮ್ಮಣ್ಣಿ ಇವರು ಕರೆ ಮಾಡಿದ್ರು. ಸೊ ಹಾಗೇನೆ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದು, ಸರ್ಕಾರ ಯಾಕೆ ನಿಷೇಧ ಮಾಡಲ್ಲ? ಗೊತ್ತಿದೆ 25 ವರ್ಷಕ್ಕಿಂತ ಕೆಳಗಿನ ಮಕ್ಕಳೇ ಹೆಚ್ಚಾಗಿ ಇದನ್ನ ಸೇವನೆ ಮಾಡ್ತಾರೆ. ಮತ್ತೊಂದು ಕಡೆ ಎಲೆ ಅಡಿಕೆ ಅದು ಇದನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಕೂಡ ಉಗುಳ್ತಾರೆ. ಸೊ ಅದರಿಂದ ಬೇರೆಯವರಿಗೆ ಏನಾದರೂ ಒಂದು ಅದರಿಂದ ಎಫೆಕ್ಟ್ ಆಗುತ್ತಾ? ಸೊ ಅದ್ರ ಬಗ್ಗೆ
2: ಆಕ್ಚುಲಿ ನಮ್ಮ ಭಾರತ ಸರ್ಕಾರದಿಂದ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಆಕ್ಟ್, ಕೋಟ್ಪಾ ಅಂತ ಒಂದು ರೂಲ್ ಇದೆ. ಅದ್ರ ಪ್ರಕಾರ ಆಕ್ಚುಲಿ ಪಬ್ಲಿಕ್ ಅಲ್ಲಿ ಸ್ಮೋಕಿಂಗ್ ಮಾಡೋದನ್ನ ಆಕ್ಚುಲಿ ನಿಷೇಧ ಮಾಡಿದೆ ತಮ್ಮ ಗವರ್ಮೆಂಟ್ ತಮ್ಮ ಕಡೆಯಿಂದ ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಓನ್ಲಿ ಏನಂದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈಗ ಪೊಲೀಸರಿಗೂ ಈ ವಿಷಯ ಗೊತ್ತಿರುತ್ತೆ, ಬಟ್ ಎಲ್ಲಾ ಮೂಲೆ ಮೂಲೆಯಲ್ಲಿ ಇರುವ ಅಂಗಡಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಕ್ಚುಲಿ ಕಷ್ಟ ಆಗ್ತದೆ. ಸೊ ಗವರ್ಮೆಂಟ್ ಪ್ರಕಾರ ಇದು ಬ್ಯಾನ್, ಪಬ್ಲಿಕ್ ಅಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕೆ ಇಲ್ಲ. ಸೊ ಬಟ್ ಅದೇ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಕಷ್ಟ. ಇನ್ನೊಂದೇನಂದ್ರೆ
0: ಎಲೆ ಅಡಿಕೆ ಅದು ಇದನ್ನೆಲ್ಲ ಆ ಕಡೆ ಈ ಕಡೆ ಉಗುಳುತ್ತಾರೆ. ಸೊ ಅದರಿಂದ
2: ಅದರಿಂದ ಆಸ್ ಸಚ್ ಕ್ಯಾನ್ಸರ್ ಅಥವಾ ತಂಬಾಕು ರಿಲೇಟೆಡ್ ಇದು ಬರುವ ಸಾಧ್ಯತೆ ಆಕ್ಚುಲಿ ತುಂಬಾ ಕಮ್ಮಿ. ಆಕ್ಚುಲಿ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದ್ರೆ ಗೊತ್ತಿರಬಹುದು, ಪ್ಯಾಸಿವ್ ಸ್ಮೋಕಿಂಗ್, ಅದನ್ನ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಈಗ ನಮ್ಮ ಒಬ್ಬ ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಯೂಸ್ ಮಾಡೋ ಪ್ರಾಡಕ್ಟ್ ಅನ್ನ ಉಗುಳುವಾಗ ಅಥವಾ ಹೋಗಿ ಹೊರಗೆ ಬರುವಾಗ ಅದರಲ್ಲಿ ಇರುವ ಕಾಂಪೊನೆಂಟ್ಸ್ ಸರ್ಫೇಸ್ ಮೇಲೆ ಎಲ್ಲಾದ್ರೂ ಡೆಪಾಸಿಟ್ ಆಗಿ ಅದು ಕಾಂಟ್ಯಾಕ್ಟ್ ಗೆ ಬಂದ್ರೆ ಬರುವ ಸಾಧ್ಯತೆ ಉಂಟು. ಬಟ್ ಇದು ಸ್ವಲ್ಪ ರೇರ್ ಅಂದ್ರೆ ಪಬ್ಲಿಕ್ ಅಲ್ಲಿ ಇದು ಮಾಡ್ತಾರಲ್ಲ, ಸೊ ಅಷ್ಟೊಂದು ಸಾಧ್ಯತೆ ಇಲ್ಲ ಅಂತ ಹೇಳ್ತೇವೆ ನಾನು. ಬಟ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅನ್ನೋ ಕಾನ್ಸೆಪ್ಟ್
0: ಇದೆ ಅಂತ. ಯಾಕಂತ ಹೇಳಿದ್ರೆ ತುಂಬಾ ಮಂದಿಗೆ ಅದೊಂದು ಹೆದರಿಕೆ ಇರುತ್ತೆ, ಅಲ್ಲಿ ಬಿಸಾಡಿ ಇರ್ತಾರೆ. ಸೊ ಅದರಿಂದ ಯಾಕಂದ್ರೆ ಈ ಕೊರೋನಾ ಬಂದ ಮೇಲೆ ಎಲ್ರಿಗೂ ಕೂಡ ಸ್ವಲ್ಪ ಜಾಗೃತರಾಗಿದ್ದಾರೆ, ಸ್ವಲ್ಪ ಏನಾದ್ರೂ ಒಂದು ಎಂಜಲು ತಾಗಿದ್ರೆ ಸಾಕು ಆ ರೀತಿ ಬರುತ್ತೆ ಅಂತ
2: ಹೇಳ್ಬೋದು
0: ಅಂತ ಹೇಳ್ಬೋದು. ಎಸ್, ಮುಂದಿನ ಕರೆಯತ್ತ. ಹಲೋ, ನಮಸ್ತೆ ನಮಸ್ತೆ
3: ನಮಸ್ತೆ
0: ನಮಸ್ತೆ.
3: ಮುಂಚಿನ ಕಾಲದಲ್ಲಿ ಮದುವೆಗೆ ಎಲ್ಲ ಇದು ವೀಳ್ಯದೆಳೆ ಬಟ್ಟಲಲ್ಲಿ ಇಟ್ಟು ಮತ್ತೆ ಒಂದು ಕೆಂಬಿನಲ್ಲಿ ನೀರಿಟ್ಕೊಂಡು ಮರ್ಯಾದೆಯಲ್ಲಿ ಸ್ವೀಕರಿಸುವುದು, ಆಮಂತ್ರಿಸುವುದು, ಅದನಂತರ ಊಟಕ್ಕೆ ಹೊತ್ತಾಗುವಾಗ ವೀಳ್ಯದೆಲೆ ಬಟ್ಟಲಲ್ಲಿ ಎಲ್ಲ ಇಟ್ಟು ಅದರ ಮತ್ತೆ ನೀರು ಹಿಡ್ಕೊಂಡು ಊಟಕ್ಕೆ ಹೊತ್ತಾಯ್ತು ಎಲ್ಲರೂ ಹೇಳಿ ಅಂತ ಮರ್ಯಾದೆ ಕೊಡುವುದು ಅದೆಲ್ಲ ಮುಂಚೆ ಇತ್ತಲ್ಲ ಸರ್. ಆವಾಗ ಖಾಲಿ ವೀಳ್ಯದೆಲೆ ಮತ್ತೆ ಸುಣ್ಣ ಮತ್ತೆ ಅಡಿಕೆ ಮತ್ತೆ ಇದ್ರೆ ಒಂದು ಇದು ಎಂತದೊಂದು ಅದೊಂದು ಖಾರದ್ದು ಒಂದು ಎಂತದ್ದು ಹೇಳಲಿಕ್ಕೆ ನಂಗೆ ಹೆಸರು ಬರುದಿಲ್ಲ, ಅದು ಇತ್ತು. ಮತ್ತೆ ಇದು ಇರ್ಲಿಲ್ಲ, ಎಂತ ಗುರ್ಕ ಬಿಡ್ಕ ಅದು ಇದು ಈಗ ಸಿಗುವಂತದೆಲ್ಲ ಮುಂಚೆ ಇರ್ಲಿಲ್ಲ. ಈಗ ಜನರು ಬೀಡಿ ಕಟ್ತಾರೆ, ಅದು ಬೀಡಿ ಕಟ್ಟುವುದು ಯಾಕೆ ನಿಲ್ಲಿಸುವುದಿಲ್ಲ, ಸಿಗರೇಟ್ ಮಾಡುವುದು ಯಾಕೆ ನಿಲ್ಲಿಸುವುದಿಲ್ಲ, ಅದನ್ನು ನಿಲ್ಲಿಸ್ಲಿ. ಬೀಡಿ ಕಟ್ಟಿದ್ರಿಂದ ಎಲ್ಲ ಜನರು ಎಳೆಯುವುದು, ಸಿಗರೇಟ್ ಮಾಡಿದ್ರಿಂದ ಎಲ್ಲ ಜನರು ಎಳೆಯುವುದು, ಅದನ್ನು ನಿಲ್ಲಿಸಿ ಜನರಿಗೆ ಬೇರೆ ಕೆಲಸ ಕೊಡ್ಲಿಕ್ಕೆ ಹೇಳಿ. ಈಗ ನಮ್ದು ಇದು ಮೊನ್ನೆ ಮಂತ್ರಿಯವರು ಸಹ ಬೇರೆ ಆಗಿದ್ದಾರೆ, ಅದು ಒಂದು ಕೈಯಲ್ಲಿ ಹಿಡಿದುಕೊಳ್ಳಿ ನಾನು ಹೇಳುವುದು. ಧನ್ಯವಾದಗಳು.
0: ಧನ್ಯವಾದ ಧನ್ಯವಾದಗಳು ಗ್ರೇಸ್ ಮಿರಂದ. ಅವರು ಉದ್ದವಾಗಿ ಹೇಳ್ತಾ ಹೋದ್ರು, ಆದ್ರೆ ಅವರು ಹೇಳಿದ ಒಂದು ಪಾಯಿಂಟ್ ಅಂತೂ ನಿಜಾನೇ. ಹಿಂದೆ ಎಲ್ಲ ಅದಕ್ಕೊಂದು ಪದ್ಧತಿ ಅಂತಿತ್ತು, ಆದ್ರೆ ಅದು ಆರೋಗ್ಯಕ್ಕೆ ಪೂರಕ ಕೂಡ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಆದ್ರೆ ಅದರ ಮತ್ತೊಂದು ಇದು ನೋಡ್ಲಿಕ್ಕೆ ಹೋದ್ರೆ ಬೇರೆನೇ ಇದೆ ಒಂದು ಕಡೆ. ಸೊ ಏನು ಹೇಳ್ತೀರಾ ಅವರು ಹೇಳಿದ ವಿಚಾರ?
1: ಒಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಆಗ್ಲಿ ಕೇರಳ ಆಗ್ಲಿ ನಮ್ಮ ಸಂಸ್ಕೃತಿಯ ಇದಕ್ಕೆ ಹೋಗುದಾದ್ರೆ ವೀಳ್ಯದೆಲೆ ಅಡಿಕೆ ಇದೆಲ್ಲ ನಾವು ಬೆಳೆಯುವ ಪ್ರಮುಖ ಕೃಷಿಗಳು, ಅದರದ್ದು ಲಾಭ ಇರ್ಲಿ ನಷ್ಟ ಇರ್ಲಿ ನಮ್ಮ ಪ್ರಮುಖ ಕೃಷಿಗಳು. ಹಾಗಾಗಿ ಅದನ್ನು ನಾವೊಂದು ಮರ್ಯಾದೆ ಪೂರ್ವಕವಾಗಿ ಬಂದವರಿಗೆ ಅತಿಥಿಗೆ ಕೊಡುವಂತದ್ದು, ಸೀರೆ ಕೊಡುದು ಉತ್ತರ ಕರ್ನಾಟಕ ಭಾರತದಲ್ಲೆಲ್ಲ ಉಂಟು. ಸೊ ಅದೊಂದು ಸಿಸ್ಟಮ್
0: ಸಿಸ್ಟಮ್.
1: ಈಗ ಕೊಡುದು ಸರಿ ತಕ್ಕೊಳ್ಳುದು ಸರಿ, ಹೆಣ್ಣೊಪ್ಪಿಸುವಾಗ ಸಹ ವೀಳ್ಯದೆಲೆ ಕೊಡುದು ಅದೆಲ್ಲ ಸಿಸ್ಟಮ್ ಇದೆ ನಮ್ಮದಲ್ಲಿ, ಇಲ್ಲ ಅಂತ ಹೇಳುದಿಲ್ಲ. ಸೊ ಅದನ್ನು ನಾವೀಗ ಮುಂಚೆಯವರು ಮಾಡಿದ್ದು ಸರಿ ಅಂತ ಹೇಳುದು ತಪ್ಪು, ಅದೀಗ ಆಚರಣೆಯಲ್ಲಿ ಇದೆ ಅದು ಇರ್ಲಿ, ಅದೊಂದು ಧಾರ್ಮಿಕ ಆಚರಣೆಯಾಗಿ ನಾವು ತಕ್ಕೊಳ್ಳುವ. ಈಗ ಕೊಟ್ಟ ವೀಳ್ಯದೆಲೆ ಇರುವ ತಂಬಾಕನ್ನು ಸೇರಿಸಿ ತಿನ್ಬೇಕಾ ಬೇಡ ಅಂತ ಹೇಳುದು ಮಾತ್ರ ವಿವೇಚನೆ ನಮ್ಮಲ್ಲಿ ಇರ್ಬೇಕು. ಈಗ ತಿನ್ನುವ ಇದು ಕಡಿಮೆ ಆಗಿದೆ ಕೇಳಿದ್ರೆ ಕಡಿಮೆಯೂ ಆಗಿರ್ಬೋದು ಜಾಸ್ತಿಯೂ ಆಗಿರ್ಬೋದು. ಮುಂಚೆಷ್ಟು ನಮಗೆ ಅಂತ ಹೇಳಿದ್ರೆ ಸ್ಟ್ರೆಸ್ ಒತ್ತಡ ಕೆಲಸದ ಒತ್ತಡ ಇರಲಿಲ್ಲ, ಈಗ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ಜೀವನದ ವೇಗ ಜಾಸ್ತಿ ಆಗಿದೆ, ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಜನಗಳು ಬೇರೆ ಬೇರೆ ರೀತಿ ಇಟ್ಕೊಳ್ತಾರೆ. ಕೆಲವರು ಯೋಗ ಮಾಡ್ಬೋದು, ಕೆಲವರು ಕುಡಿಬಹುದು. ಈಗ ಯೋಗ ಯಾಕೆ ಮಾಡ್ತಿದ್ದಾರೆ, ಇವ್ರು ಯಾಕೆ ಕುಡಿಬಾರ್ದು, ಅದೆಲ್ಲ ನಮ್ಮ ನಮ್ಮ ಮೇಲೆ ಇರುದು. ಈಗ ನಮಗೆ ಸ್ಟ್ರೆಸ್ ನಾವು ಹೇಗೆ ತೆಕ್ಕೊಳ್ತೇವೆ ಹೇಳಿದ್ರ ಮೇಲೆ ಒಂದು ಪ್ರಮುಖವಾದ ವಿಚಾರ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು, ಬೇರೆಯವರ ಮೇಲೆ ಅಲ್ಲ. ಆಚರಣೆಯನ್ನು ಆಚರಣೆಯ ರೀತಿಯಲ್ಲಿ ನೋಡ್ಬೇಕು. ಈಗ ಬೀಡಿ ಕಟ್ಟುವುದನ್ನು ನಿಲ್ಲಿಸಬಹುದು, ದೊಡ್ಡ ಸಮಸ್ಯೆ ಅಲ್ಲ. ನಿಮ್ಗೆ ಇಮ್ಮಿಡಿಯೇಟ್ ಪರ್ಯಾಯ ಅವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗ್ತದ? ಈಗ ನಾವು ಮಾತಾಡ್ಬೋದು, ನಾವು ನೀವು ಕೂತು ಎಷ್ಟು ಮಾತಾಡ್ಬೋದು, ಇಮ್ಮಿಡಿಯೇಟ್ ಸಬ್ಸ್ಟಿಟ್ಯೂಟ್ ಇದೆಯಾ ಅದಕ್ಕೆ ಎಕಾನಮಿಯಲ್ಲಿ? ಇಲ್ಲದಿದ್ದಾಗ ನಿಧಾನವಾಗಿ ಆಗ್ಬೇಕು. ಈಗ ನಿಮ್ಮದು ಒಳ್ಳೆ ಚಟವೇ ಆಗ್ಲಿ ಕೆಟ್ಟ ಚಟವೇ ಆಗ್ಲಿ, ಈಗ ದಿನ ನೀವು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರಿ, ಯಾರನ್ನು ಮೀಟ್ ಆಗ್ತಾ ಇದ್ದೀರಿ, ಅವರು ತೀರಿ ಹೋದ್ರು, ನಿಮಗೆ ಅದು ಬೇಜಾರ ಒಂದು ತಿಂಗಳು ಎರಡು ತಿಂಗಳವರೆಗೆ ಇರ್ತದೆ. ಯಾಕೆ ಮಾರನೇ ದಿವಸ ನಿಲ್ಲುದಿಲ್ಲ? ಅದಕ್ಕೆ ಟೈಮ್ ಬೇಕು, ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಬಿಡ್ಲಿಕ್ಕೆ ಅದರದ್ದೇ ಆದ ಪ್ರಕ್ರಿಯೆಗಳಿದೆ. ಸೊ ನಾವು ಇದನ್ನು ಮಾಡ್ಬೇಕಾದ್ರೆ ಸರ್ಕಾರದ ಒಂದು ಮೇನ್ ಪಾತ್ರ ಇದೆ, ನಮ್ಮ ಪಾತ್ರವೂ ಇದೆ. ಈಗ ಬೀಡಿ ಕಟ್ಟುವರಿಗೆ ಚೈನಾ ಎಲ್ಲ ಬೀಡಿ ಕಟ್ಟುದು ಬಿಟ್ಟು ಇಲೆಕ್ಟ್ರಾನಿಕ್ ಕಾಂಪೋನೆಂಟ್ ಕಟ್ಟಿ ಮುಂದೆ ಹೋದ್ರು. ಸೊ ನಾವು ಅದನ್ನು ಇನ್ನು ಮೆಲ್ಲ ಶುರು ಮಾಡಬೇಕಾಗಿದೆ. ಈಗ
0: ಅಂದ್ರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂದ್ರೆ ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಸೊ ಇನ್ನು ಕೂಡ ನಾವು ಸ್ಪೀಡ್ ಅಪ್ ಆಗಿಲ್ಲ.
1: ಸ್ಪೀಡ್ ಅಪ್ ಅಂತಲ್ಲ,
0: ಯೋಚನೆಯಲ್ಲಿ ನಾವು ಇವಾಗ ತಂಬಾಕು ಕೂಡ ಅದು ತೆಗೆಯುವುದು ಬಿಡುವುದು ಅದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟದ. ಆದರೆ ನಮಗೆ ಅದರಿಂದ ಆರೋಗ್ಯಕ್ಕೆ ಮಾರಕ ಇದೆ ಅಂದರೆ ಅದನ್ನು ತ್ಯಜಿಸಿದೆ ಎಷ್ಟೋ ಬೆಟರ್ ಅಂತ ಅನ್ನುವಂತಹ ಒಂದು ಮಾತು.
1: ಈಗ ಬೀಡಿ ಕಟ್ಟುವವರೇ ಆಗಲಿ ಅವರಿಗೆ ಬೇರೆ ಯಾವ ಉದ್ಯೋಗ ಉಂಟು ಅಂತ ಅವರು ಸಹ ಯೋಚನೆ ಮಾಡಬೇಕು. ಈಗ ನಾವು ಏನು ಯೋಚನೆ ಮಾಡಿದ್ರೆ ಬರೀ ಬೀಡಿ ಕಟ್ತಾ ಇದ್ರೆ ಜೀವನದ ಬೇರೆ ನಾಳೆ ಸಡನ್ ತಂಬಾಕು ಬ್ಯಾನೇ ಆಯ್ತಪ್ಪ, ಇವ್ರು ಏನ್ ಮಾಡಿ. ಸೊ ಎಲ್ಲ ಕಡೆಯಿಂದ ಸಹ ಪ್ರಯತ್ನ ಮಾಡಬೇಕಾಗ್ತದೆ
0: ಖಂಡಿತ. ಸೊ ಇನ್ನೊಂದು ಡಾಕ್ಟರ್ ಅಜಯ್ ಅವರೇ, ತಂಬಾಕು ಸೇವನೆ ಅನ್ನುವಂಥದ್ದು ಕೇವಲ ಇವಾಗ ಬಾಯಿ ನಮ್ಮ ದೇಹಕ್ಕೆ ಎಲ್ಲದಕ್ಕೂ ಕೂಡ ಓಕೆ, ಒಂದು ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ತಂದೊಡುತ್ತೆ, ದುಷ್ಪರಿಣಾಮವನ್ನು ಕೂಡ ಬೀರುತ್ತೆ ಅನ್ನುವಂಥ ಒಂದು ಮಾತು ಇದು. ಆದರೆ ಇದು ಕೌಟುಂಬಿಕವಾಗಿ ಒಂದು ಕಮ್ಯುನಿಟಿ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಕೂಡ ಬೀರುತ್ತೆ ಅಂತ.
2: ಓಕೆ, ಕಮ್ಯುನಿಟಿ ಮೇಲೆ ಅಂದ್ರೆ ಈಗ ನಾನು ಇವಾಗಲೇ ಹೇಳಿದ ಯುವಕರಲ್ಲಿ ಅದರಲ್ಲಿ ಬೇರೆಯವರಿಗೆ ಈ ಅಭ್ಯಾಸ ಈ ಚಟ ಹರಡುವ ಸಾಧ್ಯತೆ ಇದೆ, ಒಬ್ಬರನ್ನ ನೋಡಿ ಇನ್ನೊಬ್ರು ಸ್ಟಾರ್ಟ್ ಮಾಡಿ. ಸೊ ಓವರ್ಆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಕಮ್ಯುನಿಟಿಯಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಅಂದ್ರೆ ಎಂತ ಹೇಳುದು, ಕೆಲಸಕ್ಕೆ ಹೋಗು, ಈವನ್ ಶಾಲೆ ಮಕ್ಕಳಲ್ಲಿ ಈಗ ಇದನ್ನೆಲ್ಲ ಸ್ಟಾರ್ಟ್ ಆದ್ರೆ ಅವರು ಅದರಿಂದ ಸಿಕ್ನೆಸ್ ಆಬ್ಸೆಂಟಿಸಮ್ ಅಂತ ಹೇಳ್ತೇವೆ, ಅಂದ್ರೆ ಅದ್ರ ದುಷ್ಪರಿಣಾಮದಿಂದ ಶಾಲೆಗೆ ಅಥವಾ ಕೆಲಸಕ್ಕೆ ಹೋಗದೇ ಇರೋದು, ಇವೆಲ್ಲ ಆಗುವ ಚಾನ್ಸಸ್ ಇದೆ. ಇನ್ನೊಂದೇನಂದ್ರೆ ನಮ್ಮ ಹೆಲ್ತ್ ಕೇರ್ ಇದ್ರ ಮೇಲೆ ಬರ್ಡನ್ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಗವರ್ಮೆಂಟ್ ಈ ತಂಬಾಕು ಸೇವನೆಯಿಂದ ಬರುವ ರೋಗಗಳಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಗವರ್ಮೆಂಟ್ ಕೂಡ ಇದ್ರ ಮೇಲೆ ಖರ್ಚು ಮಾಡ್ಬೇಕಾಗ್ತದೆ ಈಗ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ. ಸೊ ಹೆಲ್ತ್ ಕೇರ್ ಮೇಲೆ ಕೂಡ ಈ ಬರ್ಡನ್ ಬರ್ತದೆ.
0: ಹೌದು. ಸೊ ಮತ್ತೊಂದು ಕಡೆ ನಾವು ನೋಡ್ಲಿಕ್ಕೆ ಹೋದ್ರೆ ಇವಾಗ ಸಿಗರೇಟ್ ಸೇರ್ತಾ ಇದ್ದಾರೆ ಅಂತ, ಇವಾಗ ಶಾಲಾ ಮಕ್ಕಳು ಹೋಗ್ತಾ ಇರ್ತಾರೆ, ತುಂಬಾ ಮಂದಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಸಿಗರೇಟ್ ಸೇರ್ತಾರೆ. ಸೊ ಅದು ಎಲ್ಲಿ ಸೇದುವಂಥದ್ದು, ಅವರಿಗೆ ಯಾವುದಾದ್ರು ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ತಂದೆ ಅಲ್ಲಿ ಹೋಗಪ್ಪ ಅಂಗಡಿ ಹೋಗಿ ಒಂದು ಸಿಗರೇಟ್ ತಂದು ಬಂದ, ಅವ ತರ್ತಾನೆ, ಅಪ್ಪ ಯಾವತ್ತೂ ಕೂಡ ಸಿಗರೇಟ್ ಸೇರ್ತಾ ಇರುವುದನ್ನು ನೋಡಿ ನೋಡಿ ನೋಡಿ ಗಮನಿಸಿಕೊಂಡು ಆತ ಎಲ್ಲೋ ಹೋಗಿ ಅದನ್ನು ಅಭ್ಯಾಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದರಿಂದಾಗಿ ಕ್ರಮೇಣವಾಗಿ ಅವನಲ್ಲಿ ಆ ಒಂದು ಬದಲಾವಣೆಯಾಗಿ ಆತ ಕೂಡ ಸಿಗರೇಟ್ ಸೇವನೆ ಮಾಡುವುದು, ಮತ್ತೆ ಮುಂದೆ ತಂಬಾಕು ಸೇವನೆ ಮಾಡುವಂಥದ್ದು ಈ ರೀತಿ ಆಗುತ್ತೆ. ಸೊ ಅದನ್ನು ಆರಂಭಿಕವಾಗಿ ನಾವು ಹೇಗೆ ಪತ್ತೆ ಹಚ್ಚಬಹುದು ಅಂತ, ಈ ಒಂದು ವಿದ್ಯಾರ್ಥಿಗಳಲ್ಲಿ
2: ನಾವು ಸಣ್ಣದ್ರಿರುವಾಗ್ಲಿಂದ ಶಾಲೆಗೆಲ್ಲ ಹೋಗಿ ಪ್ರೋಗ್ರಾಮ್ ಕೊಟ್ಟು ಇದರಿಂದ ಏನು ತೊಂದರೆ ಬರ್ತದೆ ಅಂತ ಒಂದು ಜನಜಾಗೃತಿ ಬರಿಸ್ಬೇಕು. ಒಂದು ಮುಖ್ಯವಾಗಿರೋ ಪಾಯಿಂಟ್ ಏನಂದ್ರೆ, ಈಗ ನಾವು ತಂಬಾಕು ಸೇವನೆಯಿಂದ ಬರುವ ರೋಗ ಅಥವಾ ಕಾಯಿಲೆ ಆಲೋಚನೆ ಮಾಡಿದ್ರೆ ನಮ್ಗೆ ಮೆಜಾರಿಟಿ ಜನರಿಗೆ ಫಸ್ಟ್ ಮನಸ್ಸಿಗೆ ಬರುದೇನಂದ್ರೆ ಕ್ಯಾನ್ಸರ್ ಅವೆಲ್ಲ ಫಸ್ಟ್ ಬರ್ತದೆ. ಬಟ್ ಕೆಲವರಿಗೆ ಏನಾಗುತ್ತೆ, ಕ್ಯಾನ್ಸರ್ ಬರುವುದು ಲೇಟ್, ಒಂದು 60 ಚಿಲ್ಲರೆ ಅದಾದ್ಮೇಲೆ ಬರುವಂತ ಕಾಯಿಲೆ ಅದು, ಅವಾಗ ನೋಡ್ಕೊಳ್ಳುವ ಅಂತ ಮನಸ್ಸಲ್ಲಿದೆ. ಬಟ್ ನಾವು ಜನರಲ್ಲಿ ಏನು ಇದು ಮುಖ್ಯವಾಗಿ ಜಾಗೃತಿ ತರಬೇಕು ಅಂತಂದ್ರೆ, ಕ್ಯಾನ್ಸರ್ ಬರುವ ಮುಂಚೆ ಸುಮಾರು ಹಲವಾರು ಪ್ರಾಬ್ಲಮ್ ಬರುತ್ತೆ. ಅಂದ್ರೆ COPD ಅಂತ ಹೇಳ್ತೇವೆ, ಉಸಿರಾಡ್ಲಿಕ್ಕೆ ಆಗುವ ತೊಂದರೆಗಳು, BP ಅಂದ್ರೆ ಹೈಪರ್ ಟೆನ್ಷನ್ ಅಥವಾ BP ಹೆಚ್ಚಾಗುವುದು, ಸ್ಟ್ರೋಕ್ ಆಗುವುದು, ಇದು ಯಂಗ್ ಏಜ್ ಅಲ್ಲೇ ಬರ್ತದೆ. ತಂಬಾಕುಯಿಂದ ಬರುವ ಪ್ರಾಬ್ಲಮ್ ಏಜ್ ಆಗಿ 60+ ಆಗೋಕ್ಕಿಂತ ಮುಂಚೆ ಅಲ್ಲ, ವೆರಿ ಯಂಗ್ ಏಜ್ ಅಲ್ಲಿ ಪ್ರಾಬ್ಲಮ್ ಬರ್ತದೆ. ಕಿಡ್ನಿಯಿಂದ ಆಗುವ ತೊಂದರೆ ಇವೆಲ್ಲ ಬರ್ತದೆ. ಸೊ ಸಣ್ಣ ಮಕ್ಕಳಲ್ಲೇ ನಾವು ಇದನ್ನೆಲ್ಲ ಕಲಿಸಿದ್ರೆ ಅವ್ರಿಗೆ ಇದೆಲ್ಲ ತೊಂದರೆ ಆಗತ್ತೆ, ನಿಮ್ಗೆ ಮುಂದೆ ಹೋಗಿ ಓದ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಕೂಡ ತೊಂದರೆ ಆಗಿ ಫೈನಲಿ ಮತ್ತೆ ತನ್ನ ಜೀವನದಲ್ಲಿ ಮುಂದೆ ಹೋಗಿ ಆರ್ಥಿಕ ಸಮಸ್ಯೆ ಇವೆಲ್ಲ ಬರ್ತದೆ ಅಂತ ನಾವು ಸಣ್ಣವರಿರುವಾಗ್ಲಿಂದಲೇ ಅವ್ರಿಗೆ ಇದನ್ನ
0: ಟ್ರೈನಿಂಗ್ ಕೊಡ್ಬೇಕು. ಎಸ್, ಓಕೆ. ಅದರಲ್ಲಿ ಬಹಳ ಮುಖ್ಯ ಪಾತ್ರ ಅಂದರೆ ಹೆತ್ತವರದ್ದು. ಸೊ ಅವರದ ಪಾತ್ರ ಕೂಡ ಖಂಡಿತವಾಗಿಯೂ ಕೂಡ ಇದೆ. ಇವಾಗ ತುಂಬ ಮಂದಿಗೆ ಒಂದು ರೀತಿಯಲ್ಲಿ ಇರುತ್ತೆ, ಅಂದರೆ ನಾನು ಈ ಸಿಗರೇಟ್ ತಂಬಾಕು ಸೇವನೆಯಿಂದ ನಾನು ಮುಕ್ತನಾಗಬೇಕು, ನಾನೊಂದು ಒಳ್ಳೆಯ ದಾರಿಯನ್ನು ಹಿಡಿಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಆದರೆ ತುಂಬ ಮಂದಿಗೆ ಅದರ ದಾರಿ ಗೊತ್ತಿರಲ್ಲ, ಕೆಲವರಿಗೆ ಅದರ ಬಗ್ಗೆ ಮಾಹಿತಿಯ ಕೊರತೆ ಇರುತ್ತೆ, ಕೆಲವರು ನಿಕೋಟಿನ್ ಗಮ್ ಅಂತ ಸೇವಿಸ್ತಾರೆ. ಸೊ ಈ ರೀತಿಯೆಲ್ಲ ಮಾಡಿ ಏನಾದರೂ ಒಂದು ಕೂಡ ನಾ ಇದರಿಂದ ತ್ಯಜಿಸಬೇಕು ಅಂತ ಕೂಡ ಇರುತ್ತೆ. ಆದರೆ ನಿಜವಾಗಿಯೂ ಕೂಡ ಅವರಿಗೊಂದು ಮಾಹಿತಿ ಕೇಂದ್ರ ಅಥವಾ ಅವರಿಗೊಂದು ಕೌನ್ಸಿಲಿಂಗ್ ಸೆಂಟರ್ ಅಂತ ಬೇಕಾಗುತ್ತೆ. ಎಲ್ಲಾದರೂ ಕೂಡ ಅದರಿಂದ ಮುಕ್ತರಾಗಬೇಕು ಅಂತ ಅನ್ನುವಂತಹ ಒಂದು ಒಂದು ಒಳ್ಳೆಯ ಲೈಫನ್ನು ನಾನು ಲೀಡ್ ಮಾಡಬೇಕು ಅಂತ ಹೇಳಿಕೊಂಡು ಅನ್ನುವಂಥ ಆಸೆ ಇರುತ್ತೆ. ಸೊ ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆಗಳು ಇದೆ ಡಾಕ್ಟರ್ ಅವಿನಾಶ್ರವರು?
1: ಒಂದು ಫಸ್ಟ್ ಮೋಟಿವೇಶನ್, ಅವರಿಗೆ ಬಿಡಬೇಕು ಅಂತ ಅವರ ಮನಸ್ಸಲ್ಲಿ ಬರಬೇಕು, ಆವಾಗ ಸ್ವಯಂ ಆಗಿ ಅವರೇ ಆಗಿಯೇ ಬರ್ತಾರೆ ಸೆಂಟರ್ಗಳಿಗೆ. ಇನ್ನೊಂದು, ಅವರ ಫ್ರೆಂಡ್ಸ್ ಫ್ಯಾಮಿಲಿ ಯಾರೋ ಸ್ವಲ್ಪ ಒತ್ತಡ ಹಾಕಿ ಬರ್ತಾರೆ. ಸೊ ಯಾವಾಗ ನಿಮಗೆ ಬರ್ತಾರೆ ನೀವು ಬಿಡಬೇಕು ಅಂತ ಇರುವಾಗ ಚಾನ್ಸಸ್ ಆಫ್ ಕ್ವಿಟಿಂಗ್ ಆರ್ ಹೈಯರ್. ಆಯ್ತಾ, ಯಾವಾಗ ನೀವು ಯಾರದ್ದೋ ಒತ್ತಡದಲ್ಲಿ ಬರ್ತೀರಿ ಅಂತ ಪುನಃ ರಿಪೀಟ್ ಮಾಡುವ ಚಾನ್ಸಸ್ ಇರ್ತದೆ. ಸೊ ಈಗ ಎರಡು ಕ್ಯಾಟಗರಿ ಇದೆ, ಬಟ್ ಇಬ್ಬರಿಗೂ ಬಿಡಬೇಕಾಗಿರ್ತದೆ ಯಾವುದೋ ಒಂದು ಕಾರಣಗಳು. ಕೆಲವರಿಗೆ ಅನಾರೋಗ್ಯದ ಕಾರಣದಿಂದ ಬಿಡಬೇಕಾಗಿ ಬರ್ತದೆ, ಕೆಲವರಿಗೆ ಸಾಂಸಾರಿಕ ಒತ್ತಡ ಅಥವಾ ಯಾರು ಹೇಳಿ ಬಿಡಬೇಕು ಅಂತ ಆಗ್ತದೆ, ಕೆಲವರು ಸ್ವಂತ ಬುದ್ಧಿಯಲ್ಲಿ ಬಿಡಬೇಕು ಅಂತ ಆಗ್ತದೆ. ಈ ಮೂರು ಕ್ಯಾಟಗರಿ ಅಂತ ತಕೊಂಡಾಗ ಎಲ್ಲಿಗೆ ಹೋಗ್ಬೇಕು ನೀವು ಬಿಡ್ಲಿಕ್ಕೆ ಅಂತ ಆದ್ರೆ, ವೆನ್ಲಾಕ್ ಅಲ್ಲಿ ವ್ಯಸನ ಮುಕ್ತ ಕೇಂದ್ರಗಳಿದೆ. ನೀವು ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಎಲ್ಲ ಸಮಾಲೋಚನೆ ಕೂಡ ಗೌಪ್ಯವಾಗಿ ಇರ್ತದೆ. ನೀವು ಬಂದದ್ದು ಹೋದದ್ದು ಯಾರಿಗೂ ಗೊತ್ತಾಗಲು, ಓನ್ಲಿ ರೆಕಾರ್ಡ್ಸ್ ವಿಲ್ ಬಿ ಕೆಪ್ಟ್ ಅವರ ಇದಕ್ಕೆ ಬೇಕಾಗಿ. ಸೊ ನೀವು ಕೌನ್ಸಿಲಿಂಗ್ ತಗೊಳ್ತೀರಿ ಅಂತ

0: ಕೌನ್ಸಿಲಿಂಗ್ ಅಲ್ಲಿ ಆಗ್ತದೆ. ಡಾಕ್ಟರ್ ಹತ್ರ ರೆಗ್ಯುಲರ್ ಕೌನ್ಸಿಲಿಂಗ್ ಮಾಡಿ ಬಿಡಿಸಬಹುದು. ಇಲ್ಲ ಕೆಲವರಿಗೆ ಸ್ವಲ್ಪ ಎಡಿಕ್ಷನ್ ಆಗಿದೆ, ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು ಅಂತಂದ್ರೆ ನಾವು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಈ ನೀವು ಹೇಳಿದಾಗೆ ಚೂಯಿಂಗ್ ಗಮ್ಸ್ ಆಗಲಿ, ಪ್ಯಾಚಸ್ ಆಗಲಿ, ಸುಮಾರು ವಿಧಗಳಿದೆ. ಇನ್ನೊಂದು, ಬರೀ ಇದರಲ್ಲಿ ಆಗುದಿಲ್ಲ, ಅವರು ಬರೀ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಕೂಡ ಅವಲಂಬಿತವಾಗಿರ್ತಾರೆ. ಎಲ್ಲ ಯಾವುದು ರೀತಿ ಆಗುದಿಲ್ಲ. ಅವರಿಗೆ ಬೆಳಗ್ಗೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಸಿಗರೇಟ್ ಬೇಕು ಅಥವಾ ತಂಬಾಕು ಬೇಕು. ದಿನನಿತ್ಯ ಕೆಲಸ ಮಾಡಬೇಕಾದ್ರೆ ಅಥವಾ ಇವತ್ತು ಬೆಳಿಗ್ಗೆ ಒಂದು ನಿಮ್ಮ ಆಫೀಸಿಗೆ ಹೋಗಿ ಇವತ್ತು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ತಂಬಾಕು ಹೇಳಿದ್ರೆ ಮಾತ್ರ ಮೆದುಳು ಕೆಲಸ ಮಾಡೋದು ಇರ್ತಾರೆ ಕೆಲವರು, ಆ ಸ್ಟೇಜ್ಗೆ ತಲುಪಿರ್ತಾರೆ. ಆವಾಗ ಮೆಡಿಸಿನ್ಸ್ ಕೂಡ ನಾವು ಕೊಡ್ತೇವೆ. ಸೊ ಇದು ಮೂರು ಪ್ರಕ್ರಿಯೆ ಇರ್ತಾರೆ. ಸೊ ಅಂತ ಸ್ಟೇಜಲ್ಲಿ ನೀವು ವೈದ್ಯರನ್ನು ಕನ್ಸಲ್ಟ್ ಆಗಲೇಬೇಕು. ಈಗ ನಿಮಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಚೂಯಿಂಗ್ ಗಮ್ಸ್ ಎಲ್ಲ ಇದರಲ್ಲಿ ಕೂಡ ಅಮೆಝಾನ್ ಅಲ್ಲಿ ಕೂಡ ಬೈ ಮಾಡಬಹುದು, ಶಾಪ್ಸ್ ಅಲ್ಲಿ ಕೂಡ ಬೈ ಮಾಡಬಹುದು. ಬಟ್ ವೈದ್ಯರಲ್ಲಿ ಹೋಗಿ ಕರೆಕ್ಟ್ ಯಾವುದು ಅಂತ ತಿಳ್ಕೊಂಡು ಇದು ಕೌನ್ಸಿಲಿಂಗ್ ಆಗಿ ಮಾಡೋದು ಬೆಟರ್
1: ಅಂತ. ಓಕೆ, ಒಬ್ರು ಕರೆಯಲಿದ್ದಾರೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ಯಾರು ಮಾತನಾಡ್ತಿರೋದು?
2: ಇದು ಮಂಗಳೂರಿಂದ.
1: ಪ್ರಶ್ನೆ ಕೇಳಿ ಮೇಡಮ್. ಓಕೆ, ಕರೆಯಕ್ಕೂ ಕಡಿತಗೊಂಡಿದೆ, ಏನೋ ಒಂದು ನೆಟ್ವರ್ಕ್ ಸಮಸ್ಯೆ ಇರಬೇಕು. ಎನಿವೇ, ಇನ್ನಷ್ಟು ಮಾತುಕತೆ ಖಂಡಿತವಾಗಿಯೂ ಕೂಡ ಮಾಡೋಣ. ಒಂದು ಸಣ್ಣ ವಿರಾಮವನ್ನು ಕೂಡ ಪಡೀತಾ ಇದ್ದೀನಿ, ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗರೆ, ನಿಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಗಳು ಇದ್ದರೆ ಖಂಡಿತವಾಗಿಯೂ ಕೂಡ ಕೇಳ್ಬೋದು. 6364240949, ಈ ತಂಬಾಕು, ಇದರಿಂದ ದುಷ್ಪರಿಣಾಮಗಳು ಯಾವ ರೀತಿಯಲ್ಲಿ ಜಾಗೃತಿ ಉಂಟು ಮಾಡ್ಬೋದು? ಸೊ ಇದಕ್ಕಿರುವಂತಹ ಏನು, ತಂಬಾಕಿನಿಂದ ನಾನು ಮುಕ್ತನಾಗಬೇಕು ಅಂತ ಹೇಳಿದರೆ ಅದಕ್ಕಿರುವಂತಹ ವ್ಯವಸ್ಥೆಗಳೇನು? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ವೈದ್ಯರುಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ತುಂಬ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇರುವಂಥದ್ದು. ಕೇಳುಗ್ರೆ, ಕೇಳ್ತಾನೆ ಇರಿ. ಹಲೋ ಡಾಕ್ಟರ್ ಕಾರ್ಯಕ್ರಮ. ಸೊ ಹಾಗಿನ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತೆ ಕಾರ್ಯಕ್ರಮ.

0: ಎಸ್ ಕೇಳು ಗುರಿ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ತಂಬಾಕು ಮುಕ್ತ ರಹಿತ ಸಮಾಜ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಡಾಕ್ಟರ್ ಅವಿನಾಶ್, ಡಾಕ್ಟರ್ ಅಜಯ್ ಇವರು ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತುಕತೆ ಮಾಡ್ತಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ ಒಂದಿಷ್ಟು ವಿಚಾರಗಳ ಬಗ್ಗೆ, ಅಂದರೆ ಈ ಒಂದು ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಹಾಗೆಯೇ ಡಾಕ್ಟರ್ ಅವಿನಾಶ್ ಅವರೇ, ಇವಾಗ ತಂಬಾಕಾಗಲಿ ಅಥವಾ ಸಿಗರೇಟ್ ಆಗಲಿ ಸೇರ್ತಾ ಇರ್ತಾರೆ, ಆದರೆ ಅವರ ಏನು ಬಾಯಿಯಲ್ಲಿ ಸ್ಟ್ರೈನ್ ಆಗುವಂಥದ್ದು, ಕಲೆಯಾಗುವಂಥದ್ದು, ಸೊ ಈ ರೀತಿಯ ಕೆಲವೊಂದಿಷ್ಟು ಪ್ರಾಬ್ಲಮ್ ಕೂಡ ನಾವು ನೋಡ್ತಾ ಇರ್ತೀವಿ. ಅದು ಸೌಂದರ್ಯ ಅಂತ ಹೇಳಿಕೊಂಡು ಆ ರೀತಿಯಲ್ಲಿ ಬಿಟ್ಟು ಬಿಡ್ಬೋದು, ನಿರ್ಲಕ್ಷ್ಯ ಮಾಡ್ಬೋದಾ, ಅಥವಾ ಅದು ಬಾಯಿಯಲ್ಲಿ ಆಗುವಂತಹ ಕೆಲವೊಂದಿಷ್ಟು ಕಾಯಿಲೆಯ ಮುನ್ಸೂಚನೆ ಕೂಡ ಆಗಿರ್ಬೋದಾ, ಹೇಗೆ? ಸೊ ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ.
1: ಹಲೋ, ಗುಡ್ ಮಾರ್ನಿಂಗ್ ಸರ್.
0: ಹಲೋ, ಗುಡ್ ಈವ್ನಿಂಗ್. ಹಲೋ,
1: ನಾವು ಡಾಕ್ಟರ್ ಅವಿನಾಶ್ ಸರ್ ಜೊತೆ ಮಾತಾಡ್ಬೋದಾ ಸರ್?
0: ಕೇಳಿ ಕೇಳಿ.
1: ಹಲೋ.
2: ಹಲೋ, ಕೇಳಿ
0: ಕೇಳಿ ಕೇಳಿ.
1: ನಮಸ್ತೆ ಸರ್.
2: ನಮಸ್ತೆ, ಹೇಳಿ.
1: ಈಗ ನಾವು ತಂಬಾಕು ತಿನ್ಬಾರ್ದು, ತಿಂದ್ರೆ ಈ ತರ ಬರ್ತದೆ, ಆ ತರ ಕಾಯಿಲೆ ಬರ್ತದೆ ಅಂತೆಲ್ಲ ನಾವು ಹೇಳ್ತೇವಲ್ಲ ಸರ್, ಅಂತವರಿಗೆ ನಾವು ಹೇಗೆ ಅವಾಯ್ಡ್ ಮಾಡುದು ಸರ್?
0: ಅಂದ್ರೆ
2: ನಿಮ್ಮ ಹತ್ತಿರದವರ ಅಥವಾ ಪರಿಚಯ ಇಲ್ಲದವರ ಹೇಳುದ್ರ ಮೇಲೆ ಹೋಗ್ತದೆ. ನಿಮ್ಮ ತುಂಬಾ ಹತ್ತಿರದವರಾದ್ರೆ ನಿಮಗೆ ಗೊತ್ತಿರ್ತದೆ ಅವರಿಗೆ ಹೇಗೆ ಹೇಳಿದ್ರೆ ಅರ್ಥ ಆಗ್ತದೆ ಅಂತ. ಪ್ರೀತಿಯಲ್ಲಿಯ ಜೋರಲ್ಲಿಯ ಹೇಗಾದ್ರೂ ಹೇಳಿ ಅವರಿಗೆ ಒಂದು ನೀವು ಮನೆ ಮೂಡುವಾಗೆ ಮಾಡಬೇಕು, ಅವರನ್ನ ಬಿಡುವಾಗೆ. ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಿಮ್ಮ ಪ್ರೀತಿ ಪಾತ್ರದವರಿಗೆ ಅಂತಾರೆ, ನಮ್ಮಲ್ಲಿ ಕರ್ಕೊಂಡು ಬನ್ನಿ, ನಾವು ಕೌನ್ಸಿಲಿಂಗ್ ಟೆಕ್ನಿಕಲ್ಲಿ ಆಗ್ಲಿ ಮೆಡಿಸಿನ್ಸ್ ಅಲ್ಲಿ ಆಗ್ಲಿ ನಾವು ಬಿಡುವಾಗೆ ಮಾಡ್ತೇವೆ. ಬಿಟ್ಟ ಮೇಲೆ ಪುನಃ ಬರದಾಗ ಮಾಡುವಂತ ಜವಾಬ್ದಾರಿ ನಿಮ್ಮದೇ ಇರ್ತದೆ. ಅವರೊಟ್ಟಿಗಿದ್ದು ಅವರಿಗೆ ಏನಾದ್ರು ಸ್ಟ್ರೆಸ್ ಆದಾಗ ಸಮಾಧಾನ ಮಾಡುವಂತದ್ದಾಗ್ಲಿ ಅಥವಾ ಚಟಗ ಹತ್ರ ಹೋಗುವಾಗ ಹೋಗದಾಗ ಮಾಡುವಂತದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತೆ ಸಮಾಜದ್ದು ಅಂತ ಹೇಳುವಾಗ ನಮ್ಮ ಜವಾಬ್ದಾರಿ ಬರ್ತದೆ ಮುಖ್ಯವಾಗಿ, ನಮ್ಮದ್ದು ಮತ್ತೆ ಸರಕಾರದ್ದು. ಪ್ರೋಗ್ರಾಮ್ಸ್ ಗಳು ಮಾಡ್ತೇವೆ ನಾವು ತುಂಬಾ, ಈಗ ತುಂಬಾ ಓರಲ್ ಹೆಲ್ತ್ ಪ್ರೋಗ್ರಾಮ್ ಮಾಡ್ತೇವೆ ನಾವು, ಜನರಲ್ ಹೆಲ್ತ್ ಪ್ರೋಗ್ರಾಮ್ ಮಾಡ್ತೇವೆ ನಾವು ಮತ್ತೆ KMC ಸೇರಿ. ಅದರಲ್ಲಿ ನಾವು ಟಾರ್ಗೆಟ್ ಗ್ರೂಪ್ ನೋಡ್ತೇವೆ, ನಮಗೆ ಬಾಯಿ ನೋಡುವ ಗೊತ್ತಾಗ್ತದೆ, ಆರೋಗ್ಯ ನೋಡುವ ಗೊತ್ತಾಗ್ತದೆ, ಅವರಿಗೆ ವ್ಯಸನ ಉಂಟಾ ಇಲ್ವಾ ಅಂತ. ಸೊ ಅವರನ್ನು ನಾವು ಸಪರೇಟ್ ಆಗಿ ಅವರಿಗೆ ಕೌನ್ಸಿಲಿಂಗ್ ಕೊಡುದು, ಅವರ ಸ್ಮಿಯರ್ಸ್ ತೆಗೆದು ಅದರದ್ದು ಇವ್ಯಾಲ್ಯೂಯೇಷನ್ ಮಾಡುದು. ಇಂತಹ ಪ್ರೋಗ್ರಾಮ್ ಸುಮಾರು ವರ್ಷದಿಂದ ಆಗ್ತಾ ಉಂಟು, ಅದರಿಂದ ಪ್ರಯೋಜನ ಪಡೆದವರು ಇರ್ತದೆ. ಹಾಗೆ ಇಂಥದ್ದು ಎರಡು ಪ್ರೋಗ್ರಾಮ್ ನಮ್ಮ ಕಡೆಯಿಂದ ಆಗ್ತಾ ಇರ್ತಾರೆ. ಮತ್ತೆ ತಿಳುವಳಿಕೆ ಮಾಡುದು, ಮಕ್ಕಳ ಶಾಲೆಗಳಿಗೆ ಹೋಗಿ ನಾವು ತಂಬಾಕುವಿನ ಬಗ್ಗೆ ಮಾಹಿತಿ ಕೊಡುದು, ಒಳ್ಳೇದು ಕೆಟ್ಟದ್ರ ಬಗ್ಗೆ ಹೇಳುವಂತದ್ದು, ಆರೋಗ್ಯದ ಮೇಲೆ ಆಗುದು, ಇದೆಲ್ಲ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇರ್ತೇವೆ. ನಮ್ಮನ್ನು ಬಂದು ಮೀಟ್ ಆಗುದಾದ್ರೆ ನೀವು ಬಾವುಟಗುಡ್ಡೆಯಲ್ಲಿ ಇರುವ ಡೆಂಟಲ್ ಆಸ್ಪತ್ರೆಗೆ ಬರಬೇಕು. ಎಂಕ್ವಾಡ್ಸ್ ಡೆಂಟಲ್ ಆಸ್ಪತ್ರೆ ಇದೆ, ಅಲ್ಲಿಗೆ ಬಂದು ನಮ್ಮದೇ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ ಇದೆ ಡೆಂಟಲ್ ಇದು, ಅಲ್ಲಿಗೆ ಬಂದು ಮೀಟ್ ಆದ್ರೆ ನಾವು ಸಹಾಯ ಮಾಡ್ತೇವೆ ನಮ್ಮ ಕೈಯಲ್ಲಾದದ್ದು.
0: ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ತುಂಬಾ ಮಂದಿಗೆ ಅದೇ ಮಾಹಿತಿಯ ಕೊರತೆ ಇರುತ್ತೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ತಂಬಾಕಿನಿಂದ ಮುಕ್ತರಾಗಬೇಕು ಅಂತ ಕೂಡ ಇರುತ್ತೆ ಮನಸ್ಸು, ಬಟ್ ಅವರಿಗೆ ಆ ವ್ಯವಸ್ಥೆಗಳು ಎಲ್ಲಿದೆ ಅಂತ ಕೂಡ ಅವರಿಗೆ ಗೊಂದಲ ಉಂಟಾಗಿರುತ್ತೆ. ಸೊ ಅದನ್ನೇ ಅವಾಗ ನೀವು ಹೇಳಿದ್ರೆ ವೆನ್ಲಾಕ್ನಲ್ಲಿ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ ಇದೆ, ಮಣಿಪಾಲದಲ್ಲೂ ಕೂಡ ಇದೆ, ಸೊ ಹಾಗೆಯೇ KMC ಕೂಡ ಇದೆ. ಸೊ ಅಲ್ಲಿ ಏನು ಬಂದು ಭೇಟಿ ಆಗ್ಬೋದು, ಸೊ ಅದರ ಬಗ್ಗೆ ಮಾಹಿತಿ ಪಡೆಯಬಹುದು, ತಂಬಾಕಿನಿಂದ ಮುಕ್ತರಾಗ್ಬೋದು. ಸೊ ಎನಿವೆ, ಮಾತಾಡ್ತಾ ಇದ್ದೆ ಈ ಬಾಯಿಯ ಮುನ್ಸೂಚನೆ. ಹೌದೌದು.
2: ಸೊ ಬಾಯಲ್ಲಿರುವ ಕಲೆಯಿಂದಾಗಿ ಆರೋಗ್ಯಕ್ಕೆ ಸಮಸ್ಯೆ ಅಂತ, ಅದರಿಂದಾಗಿ ಸಮಸ್ಯೆ ಏನಿಲ್ಲ
0: ಏನಿಲ್ಲ,
2: ಅದು ನಮಗೆ ಇಂಡಿಕೇಶನ್ ಅಷ್ಟೇ, ಅವರು ವ್ಯಸನ ಮಾಡ್ತಾ ಇದ್ದಾರೆ ಅಲ್ಲ ಅಂತ ನೋಡ್ಲಿಕ್ಕೆ ಗೊತ್ತಾಗ್ತದೆ. ಅದನ್ನು ಬರೀ ನಾವು ಕ್ಲೀನಿಂಗ್ ಮಾಡಿ ಸರಿ ಮಾಡ್ಲಿಕ್ಕೆ, ಮೇ ಬಿ ಒಂದು ಸಿಟ್ಟಿಂಗ್, ಎರಡು ಸಿಟ್ಟಿಂಗ್, ಮೂರು ಸಿಟ್ಟಿಂಗ್ ಮಾಡಿ ಕ್ಲೀನಿಂಗ್ ಮಾಡಿ ಕೊಡಬಹುದು. ಸೊ ಒಂದು ಅದರಿಂದ ಮುಖ್ಯವಾದ ಪ್ರಾಬ್ಲಮ್ಗಳು ಅಂತ ಹೇಳಿದ್ರೆ ಅದರಿಂದ ಆಗುವಂತ ಚಟದಿಂದ ಆಗುವಂತ ಪ್ರಾಬ್ಲಮ್ಗಳು, ಅದನ್ನು ಬಿಡಿಸಬೇಕಾದ್ರೆ ಮತ್ತೆ ಪುನಃ ಹೀಗೆ ನಾವು ಕೌನ್ಸಿಲಿಂಗ್ ಇದನ್ನೇ
0: ಮಾಡಬೇಕಾಗುತ್ತೆ ಅಂತ. ಎಸ್, ಓಕೆ. ಮುಂದಿನ ಮತ್ತೂರು ಅವರು ಕರೆಯಲಿದ್ದಾರೆ. ಹಲೋ.
3: ಹಲೋ ಸರ್, ನಮಸ್ತೆ. ಜಯಪ್ರಕಾಶ್.
0: ನಮಸ್ತೆ ಜಯಪ್ರಕಾಶ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ.
3: ಇಬ್ಬರು ವೈದ್ಯರಿಗೂ ನಮಸ್ತೆ ಸರ್.
2: ನಮಸ್ತೆ.
3: ಅದೇ ಈಗಾಗಲೇ ಸರ್ ಹೇಳಿದಿರಿ ಮಾತಾಡುವಾಗ, ಶಾಲೆಗಳಿಗೆ ಹೋಗಿ ಜಾಗೃತಿ ಮೂಡಿಸ್ತೀರಿ ಅಂತ ಸರ್. ಇದು ಶಾಲೆಗಿಂತ ಸಹ ಈ ಮನೆಯಲ್ಲಿ ದೊಡ್ಡವರು ಮಕ್ಕಳಿಂದಲೇ ಆ ತಂಬಾಕು ವಸ್ತುಗಳನ್ನು ತರಿಸ್ತಾರೆ ಅಂಗಡಿಯಿಂದ ಒಂದು, ಮತ್ತೆ ಮನೆಯಲ್ಲಿ ಮಕ್ಕಳೆದುರು ಇಳಿಯುವುದ ಅಥವಾ ತಿನ್ನುವುದ ಈ ರೀತಿ ಮಾಡ್ತಾ ಇರ್ತಾರೆ. ನೀವು ಯಾವಾಗಾದ್ರೂ ಒಮ್ಮೆ ಶಾಲೆಗೆ ಹೋಗುವುದಕ್ಕಿಂತ ಅವ್ರು ಕಲಿಯುದು ಅಲ್ಲಿ ಮನೆಯಲ್ಲಿ ತುಂಬಾ ಅದರಿಂದ ಅವರು ನೇರವಾಗಿ ಕಲಿಯುವುದು ಬೇರೆ, ಮತ್ತು ಪ್ಯಾಸಿವ್ ಸ್ಮೋಕಿಂಗ್ ಅಥವಾ ಆ ರೀತಿಯ ಆರೋಗ್ಯ ಕೆಡುವ ಸಂದರ್ಭ ಸಹ ಉಂಟು ಸರ್. ಈ ರೀತಿಯಾಗಿ ಮನೆಯವರಿಗೆ ಅಥವಾ ಹಿರಿಯರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದೆಯಾ, ಈ ಬಗ್ಗೆ ಹೇಳಿ ಡಾಕ್ಟ್ರೆ. ನಾನು ರೇಡಿಯೋದಲ್ಲಿ ಕೇಳಿ.
0: ಓಕೆ ಓಕೆ, ಥ್ಯಾಂಕ್ ಯು,
3: ಧನ್ಯವಾದಗಳು.
0: ಧನ್ಯವಾದಗಳು. ಎಸ್, ಹಿರಿಯರಿ ಹೌದು
4: ಸರ್ ಹೇಳಿದಾಗೆ ನಾವು ಜನರಲ್ ಹೆಲ್ತ್ ಕ್ಯಾಂಪ್ ಮಾಡ್ತೇವೆ.
0: ಓಕೆ,
4: ಸೊ ಆ ಹೆಲ್ತ್ ಕ್ಯಾಂಪ್ ಅಲ್ಲಿ ಬಂದವರಿಗೆ ಅವರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಇದರ ಬಗ್ಗೆ ಮಾಹಿತಿ
0: ಕೊಡ್ತೇವೆ.
4: ತಂಬಾಕು ಉಪಯೋಗಿಸುವವರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಮಕ್ಕಳಿಗಾಗ್ಲಿ ಬೇರೆ ಇವರಿಗಾಗ್ಲಿ ಅಲ್ಲಿ ಬೇರೆಯವರಿಗೆ ತೊಂದರೆ ಬರ್ತದೆ ಅಂತ ಅಲ್ಲಿ ಆ ಸಂದರ್ಭದಲ್ಲಿ ನಾವು
0: ಅದೇ ಅವರು ಹೇಳಿದ್ದು ಕೂಡ ಹೇಗೆ ಅಂದ್ರೆ ಮನೆಯೇ ಮೊದಲ ಪಾಠ ಶಾಲೆ, ಸೊ ಅಲ್ಲಿಯೇ ಕಲಿಯುವಂಥದ್ದು ಅಂತ. ಸೊ ಅದನ್ನೇ ನಾನು ಕೇಳೋಕ್ಕಿಂತ ಕೂಡ ಬಂದೆ ಅವರ ಮಾತಿನಂತೆ. ಈ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಇರುತ್ತೆ, ಸೊ ಇದು ಕೂಡ ಬಹಳ ಎಷ್ಟು ಎಫೆಕ್ಟ್ ಆಗಿರುತ್ತೆ ಅಂತ, ಅದು ಯಾವ ರೀತಿಯಲ್ಲಿ ಅದು ಕಾರ್ಯ ಆಗುತ್ತೆ ಅಂತ, ಸೊ ಅದರ ಬಗ್ಗೆ ಹೇಳ್ತೀರಾ?
4: ಪ್ಯಾಸಿವ್ ಅಥವಾ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದ್ರೆ ಯಾರು ಸ್ಮೋಕ್ ಮಾಡ್ತಾರೆ ಅವರು ಹೊರಗೆ ಬಿಡುವ ಹೊಗೆಯಿಂದ ಅದನ್ನ ಬೇರೆಯವರು
0: ಸೇವನೆ ಮಾಡಿ
4: ಅದರಿಂದ ಆಗುವ ತೊಂದರೆಗಳು. ಸೊ ಇದರಿಂದ ಇದು ಇದರಿಂದ ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಈಗ ಸ್ಮೋಕ್ ಮಾಡುವವರಲ್ಲಿ ಎಷ್ಟು ತೊಂದರೆ ಆಗತ್ತೆ, ಲಂಗ್ ಕ್ಯಾನ್ಸರ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅವೆಲ್ಲ ಕಾಯಿಲೆಗಳು ಎಷ್ಟು ಬರುವ ಸಾಧ್ಯತೆ, ಅದೇ ರೀತಿ ಈ ಪ್ಯಾಸಿವ್ ಸ್ಮೋಕಿಂಗ್ ಇಂದ ಕೂಡ ಅಷ್ಟೇ ಪರಿಣಾಮ ಆಗುವ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಎಸ್ಪೆಷಲಿ ಮನೆಯಲ್ಲಿ ವೆಂಟಿಲೇಷನ್ ಎಲ್ಲ ಕರೆಕ್ಟ್ ಇಲ್ಲದೆ ಇರುವಾಗ ಮನೆಯಲ್ಲಿ ಹಿರಿಯರು ಸ್ಮೋಕಿಂಗ್ ಮಾಡಿದ್ರೆ ಸಣ್ಣ ಮಕ್ಕಳಲ್ಲಿ ಇದರಿಂದ ಇವಾಗಲೇ ಹೇಳಿದಾಗೆ ರಿಸ್ಕ್ ಬರುವ ಚಾನ್ಸ್ ಇದೆ. ಅದೇ ರೀತಿಯಲ್ಲಿ ಶ್ವಾಸಕೋಶದ ಹಲವಾರು ತೊಂದರೆ ಬರುವುದು ಇವೆಲ್ಲ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಅದರ ಅವರ ಮೇಲೆ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗ ತಾಯಿಯಲ್ಲಿ ಹೇಳಿಕ್ ಹೋದ್ರೆ ಅವರಲ್ಲಿ ಮಿಸ್ಕ್ಯಾರೇಜ್ ಆಗುವ ಸಾಧ್ಯತೆ ಇದೆ. ಸಿವಿಯರ್ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇಂದ ಮಿಸ್ಕ್ಯಾರೇಜ್ ಆಗೋದು, ಇಲ್ಲ ಪ್ಲಾಸೆಂಟ ಅಂತ ಹೇಳ್ತೇವೆ ಗರ್ಭಾಂಶ ಅಂತ, ಅದರ ಕೆಲವು ತೊಂದರೆಗಳು ಬರುವ ಸಾಧ್ಯತೆ ಇದೆ. ಹೊಟ್ಟೆಯಲ್ಲಿ ಇರುವ ಮಗುವಿಗೆ IUGR ಅಂತ ಹೇಳ್ತೇವೆ, ಇಂಟ್ರಾ ಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್. ಅಂದ್ರೆ ಈ ತಂಬಾಕು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ತನಾಳಗಳನ್ನ ಟೈಟ್ ಮಾಡುತ್ತೆ, ಅಂದ್ರೆ ಅದರಿಂದ ಏನಾಗುತ್ತೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಮಗುವಿಗೆ. ಸೊ ಇದರಿಂದ ಮಗುವ ಬೆಳವಣಿಗೆ ತಾಯಿಯ ಹೊಟ್ಟೆ ಒಳಗಡೆ ಇರುವಾಗಲೇ ಆ ಬೆಳವಣಿಗೆ ಆಗದಾಗೆ
0: ಇದೆ ಅಂತ ಹೇಳ್ಕೊಂಡು. ಸೊ ಅದನ್ನೇ ನಾವು ಹೇಳ್ತಿರುವಂಥದ್ದು, ಯಾಕಂದ್ರೆ ಹಿರಿಯರು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸ್ಮೋಕಿಂಗ್ ಮಾಡಬೇಕು ಅಂತ ಹೇಳಿದರೆ ಅದರದ್ದೇ ಆದಂಥ ಎಲ್ಲಾದರೂ ಕೂಡ ಒಂದು ನೀವು ಮಾಡಲೇಬೇಕು ಅಂತ ಹೇಳಿದರೆ ಆ ಭಾಗದಲ್ಲಿ
4: ಹೊರಗಡೆ ಹೋಗಿ ಅಥವಾ ಮಕ್ಕಳ
0: ಎದುರುಗಡೆ ಮಾಡುವಂಥದ್ದು, ಮತ್ತೆ ಮಕ್ಕಳ ಎದುರುಗಡೆನೆ ಅವರ ಹತ್ರನೇ ಬೀಡಿ ತಗೊಂಡು ಸಿಗರೇಟ್ ತರಿಸುವುದು, ಸೊ ಈ ರೀತಿ ಎಲ್ಲ ಮಾಡಬಾರದು ಅಂತ ಹೇಳಿ
4: ಮಾಡಬಾರದು. ಅದೇ ರೀತಿ ಇನ್ನೊಂದು ಏನಂದ್ರೆ ಈವನ್ ಅಂಗಡಿಗಳವರು ಒಂದು ಇದು ಮಾಡಿದ್ರೆ ಇಲ್ಲ ನಾವು ಮಕ್ಕಳಿಗೆ ಕೊಡುವುದಿಲ್ಲ ಅಂದ್ರೆ ಗೊತ್ತಿದೆ ಅವರು ಮಕ್ಕಳು ಉಪಯೋಗಿಸ್ಲಿಕ್ಕೆ ಕೇಳುವುದಲ್ಲ ಅಂತ, ಆದ್ರೂ ನಾವು ಮಕ್ಕಳಿಗೆ ಕೊಡುವುದಿಲ್ಲ ಅಂತ ಅವರು ಒಂದು ನಿರ್ಧಾರ ತಕೊಂಡ್ರೆ ಇದನ್ನ ಇನ್ನೂ ಸ್ವಲ್ಪ ಕಮ್ಮಿ ಮಾಡಬಹುದು.
0: ನಿಜ ನಿಜ, ನಾ ಯಾಕಂದ್ರೆ ಮಂಗಳೂರಿನ ಕೆಲವೊಂದಿಷ್ಟು ಅಂಗಡಿಯನ್ನ ನಾನು ನೋಡಿದ್ದೀನಿ, ಸೊ ಅಲ್ಲಿಯೂ ಕೂಡ ಮಕ್ಕಳಿಗೆ ನಾವು ಬಿಲ್ಕುಲ್ ಕೊಡಲ್ಲ ಅಂತ ಹೇಳ್ಕೊಂಡು ಅವರು ನಿರ್ಧಾರ ಮಾಡಿದ್ರೆ ಅದು ಒಳ್ಳೆಯ ಶ್ಲಾಘನೀಯ ಒಂದು ಕೆಲಸ ಅಂತ ಕೂಡ ಹೇಳ್ಬೋದು. ಎನಿವೆ, ಡಾಕ್ಟರ್ ಹೇಳಿದ್ರಿ ಅವಿನಾಶ್ ಅವರೇ, ಕೆಲವೊಂದಿಷ್ಟು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ ಅಂತ, ಇನ್ನು ಯಾವ್ಯಾವ ರೀತಿ ಹಮ್ಮಿಕೊಳ್ತೀರಿ? ಇವಾಗ ಅವರು ಕೂಡ ಕೇಳಿದ್ದು ಹಿರಿಯರಿಗೆ ಬೇರೆಯವರಿಗೆ ಯಾವ ರೀತಿಯಲ್ಲೆಲ್ಲ ಕೊಡ್ತೀರಿ ಅಂತ ಮಾರ್ಗದರ್ಶನ ಎಲ್ಲ ಯಾವ ರೀತಿಯಲ್ಲಿ ಆಗುತ್ತೆ?
2: ನಾವು ಕ್ಯಾಂಪ್ಗಳು ಮಾಡ್ತೇವೆ, ಮುಖ್ಯವಾಗಿ ಟಾರ್ಗೆಟ್ ಆಡಿಯನ್ಸ್ ಅನ್ನು ರೀಚ್ ಆಗೋದು ಕ್ಯಾಂಪ್ಗಳಲ್ಲೇ. ಸೊ ಕ್ಯಾಂಪ್ ಅಲ್ಲಿ ಏನಾಗ್ತದೆ, ಒಂದು ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಹೋಗಿ ಬರೀ ಬಾಯಿಯ ಚೆಕಪ್ ಮಾಡೋದು ಅಥವಾ ಇವರ ಕಡೆಯಿಂದ BP ಶುಗರ್ ಮತ್ತೆ ಫುಲ್ ಬಾಡಿ ಚೆಕಪ್ ಮಾಡಿ ಏನಾದ್ರು ಪ್ರಾಬ್ಲಮ್ ಉಂಟಾ ಇಲ್ಲ ಅಂತ ಮಾಡಿ ರೆಫರಲ್ ಕೊಡ್ತೇವೆ. ಅವ್ರು ಇಲ್ಲಿ ಬಂದು ಒಂದ ಫ್ರೀ ಆಗಿ ಇರ್ತಾರೆ ಹೆಚ್ಚಿನ ಟ್ರೀಟ್ಮೆಂಟ್ಗಳು, ಇಲ್ಲ ಕನ್ಸೆಷನ್ ದರದಲ್ಲಿ ಅವರಿಗೆ ಬೇಕಾದ ಟ್ರೀಟ್ಮೆಂಟ್ಗಳನ್ನು ತಗೊಳ್ಬಹುದು. ತಂಬಾಕು ವ್ಯಸನ ಬಿಡ್ಲಿಕ್ಕೆ ಅಥವಾ ಆಲ್ಕೋಹಾಲ್ ಅಂದ್ರೆ ಕುಡಿತದ ಚಟ ಬಿಡ್ಲಿಕ್ಕೆ ಅಬ್ಸಲ್ಯೂಟ್ಲಿ ಫ್ರೀ ಇರ್ತದೆ, ಅದಕ್ಕೆ ಯಾವುದೇ ಕಾಸ್ಟ್ಗಳು ಇರುವುದಿಲ್ಲ. ಹಾಗೆ ಬಂದು ಅದರ ಉಪಯೋಗ ತಗೊಳ್ಬಹುದು. ಇದು ದೊಡ್ಡವರಿಗೆ ಮಾಡುವಂತದ್ದು. ಇನ್ನೊಂದು ಮಕ್ಕಳಿಗೆ, ಮಕ್ಕಳಲ್ಲಿ ನಾವು ತಿಳುವಳಿಕೆದು ಕ್ಯಾಂಪ್ ಮಾಡ್ತೇವೆ. ಅವರಿಗೆ ಸ್ಟ್ರೀಟ್ ಪ್ಲೇ ಮಾಡೋದಾಗ್ಲಿ, ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಆಟಗಳನ್ನ ಆಡಿಸಿ ಅಭ್ಯಾಸ ಮಾಡಿಸಿ ಇಂಥದ್ದೆಲ್ಲ ಸುಮಾರು ಕಾರ್ಯಕ್ರಮಗಳು ಮಾಡ್ತೇವೆ. ಎಲ್ಲದಕ್ಕೂ ಆರೋಗ್ಯ, ಬಾಯಿ ಆರೋಗ್ಯ ಆಗ್ಲಿ, ದೈಹಿಕ ಆರೋಗ್ಯ ಆಗ್ಲಿ, ಮಕ್ಕಳಿಗೆ ಅಭ್ಯಾಸ ಆಗುವಾಗ ಒಂದು ಮಾಡ್ತೇವೆ. ಇನ್ನೊಂದು ಟ್ರೀಟ್ಮೆಂಟ್ ಮಾಡ್ತೇವೆ ಏನಾರಿದ್ರೆ, ಆ ಸಂದರ್ಭದಲ್ಲಿ ಏನಾರಿದ್ರೆ ಬೇರೆದೆಲ್ಲವೂ ಟ್ರೀಟ್ಮೆಂಟ್ ಆಗ್ತಾರೆ. ಮತ್ತೊಂದು ನಾವು ರೆಫರಲ್ ಮಾಡ್ತೇವೆ. ರೆಫರಲ್ ಮಾಡುವಾಗ ಮಕ್ಕಳಾದ್ರೆ ಅವರ ತಂದೆ ತಾಯಿಗಳನ್ನು ಕರ್ಕೊಂಡು ಬಂದು ಫುಲ್ ಎಲ್ಲರಿಗೂ ಒಂದು ಅದರ ಬಗ್ಗೆ ತಿಳಿಸ್ತೇವೆ. ದೊಡ್ಡವರಾದ್ರೆ ಅವರ ಕುಟುಂಬ ಸಮೇತವಾಗಿ ಬಂದ್ರೆ ಅವರಿಗೆ ಕೂಡ ಕೌನ್ಸಿಲಿಂಗ್ ಮಾಡ್ತೇವೆ ನಾವು. ಸೊ ಎಲ್ಲಾ ತರವಾಗಿ, ಮತ್ತೆ ಇವರ KMC ಹಾಸ್ಪಿಟಲ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ವಿಲೇಜ್ ಅಡಾಪ್ಷನ್ ಕೂಡ ಮಾಡಿದ್ದಾರೆ, ಕಮ್ಯುನಿಟಿ ಅಡಾಪ್ಷನ್ ಅಂತ. ಸೊ ಅಲ್ಲಿ ಅವರು ಮನೆ ಮನೆಗೆ ಹೋಗ್ತಾರೆ, ಇಡೀ ಊರಿದೆ. ಈಗ ಹೆಚ್ಚಾಗಿ ವಾಮಂಜೂರು ಆ ಸೈಡ್ ಅಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಅವರ ಇಡೀ ಕುಟುಂಬದ ಸಮಸ್ಯೆಯನ್ನು ತೆಕ್ಕೊಂಡು, ಈಗ ಕೆಲವು ಸಮಸ್ಯೆಗಳನ್ನು ಒಬ್ಬರಿಗೆ ರೋಗಿಗೆ ಒಬ್ಬರಿಗೆ ತಡಿಲಿಕ್ಕೆ ಆಗುದಿಲ್ಲ, ಅವ್ರ ಇಡೀ ಕುಟುಂಬ ಸಾಯ್ಬೇಕು. ಆತರ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಿಗರೇಟಿಗಾಗ್ಲಿ, ಕುಡಿತರ ಚಟಕ್ಕಾಗ್ಲಿ, ಬೇರೆ ಯಾವುದೇ ಆರೋಗ್ಯ ಟಿ ಬಿ ಅಂತದ ಎಲ್ಲದಕ್ಕೂ ಆಗ್ಲಿ ಇಂಥ ಪ್ರಯತ್ನಗಳು ಆಗ್ತಾ ಉಂಟು ನಮ್ಮ ಕಡೆಯಿಂದ. ಬಟ್ ಟರ್ನ್ ಔಟ್ ಹೇಗೆ ಅಂತ ಹೇಳಿದ್ರೆ, ಜನರಿಗೆ ಪುರುಸೋತಿರುವುದಿಲ್ಲ, ಹಾಗಾದ್ರೆ 10-ರಿಂದ 1 ಗಂಟೆವರೆಗೆ ನಮ್ಮ ಕೆಲಸದ ಸಮಯ, ಹಾಗೆ ಅವರ ಕೋಆಪರೇಷನ್ ಕೂಡ ತುಂಬಾ ಕಡಿಮೆ ಆಗ್ತಾ ಉಂಟು. ಹಾಗೆ ನಾವು ಬರುವ ದಿನ ಮುಂಚೆ ಹೇಳಿರ್ತೇವೆ, ಸೊ ಹಾಗೇನಾದ್ರು ಬೇಕಿದ್ದವರು ಉಪಯೋಗಿಸ್ಕೊಳ್ಬಹುದು.
0: ಇವಾಗ ಒಂದು ವೇಳೆ ಒಂದು ಊರಲ್ಲಿ ನಾವು ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಇದ್ರೆ, ನಿಮ್ ಜೊತೆಗೆ ಅಸೋಸಿಯೇಷನ್ ಆಗಿ ಅಥವಾ ಟೈಪ್ ಆಗಿ ಏನಾದ್ರೂ ಒಂದು ಮಾಡಬಹುದಾ? ಹೇಗೆ?
2: ಹೌದು, ಕಮ್ಯುನಿಟಿ ಡೆಂಟಲ್ ನಮ್ಮದು ಎಂ ಕೋರ್ಸ್ಗೆ ಬಂದು ಬಾವುಟಗುಡ್ಡೆಯಲ್ಲಿ ಅರ್ಜಿ ಕೊಡಬೇಕು. ಇವರದ್ದು ಇವರ ಡಿಪಾರ್ಟ್ಮೆಂಟ್ಗೆ, ಕಮ್ಯುನಿಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅರ್ಜಿ ಕೊಡಬೇಕು. ನಾವು ಅದನ್ನು ತೆಕ್ಕೊಂಡು ನಮಗೆ ಮತ್ತೆ ಅವರಿಗೆ ಅನುಕೂಲ ಆಗುವಂಥ ದಿನವನ್ನು ನಿಗದಿಪಡಿಸಿ, ಎಂತೆಲ್ಲ ರಿಕ್ವೈರ್ಮೆಂಟ್ ಉಂಟು ನಮ್ಮ ಕಡೆ, ನೀವು ಹೇಗೆ ತಯಾರಾಗಬೇಕು, ನಾವೇನು ತಯಾರಾಗ್ತೇವೆ ಅಂತ ಎಗ್ರಿಮೆಂಟ್ಗೆ ಬಂದು ನಾವು ಬಂದು ಮಾಡಿಕೊಡ್ತೇವೆ.
0: ಮಾಡಿಕೊಡ್ತೇವೆ. ಹೌದು, ಯಾಕಂತ ಹೇಳಿದ್ರೆ ಒಂದೊಂದು ಜಾಗದಲ್ಲಿ ಈ ರೀತಿಯ ಬಗ್ಗೆ ಒಂದು ಮಾಹಿತಿ ಹೋದರೆ, ಸೊ ಅಲ್ಲಿ ಅವರಲ್ಲಿ ಒಂದು ಜಾಗೃತಿ ಉಂಟಾಗುತ್ತೆ ಅಂತ ಹೇಳಿಕೊಂಡು. ಎಸ್, ಹಾಗೆಯೇ ಡಾಕ್ಟರ್ ಅವಿನಾಶ್ರವ್ರೆ, ಸಾರಿ ಡಾಕ್ಟರ್ ಅಜಯ್ರವರೇ, ಇವಾಗ ಹೇಳಿದ್ರಿ, ಸರ್ ಕೂಡ ಹೇಳಿದರು, ಈ ಮನೆ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಕೆಲವೊಂದಿಷ್ಟು ಏನೆಲ್ಲ ಸಮಸ್ಯೆಗಳಿದೆ, ಮತ್ತು ಕುಟುಂಬದ ಮೇಲೆಯೂ ಕೂಡ ತುಂಬ ದೊಡ್ಡದಾದಂತಹ ಸಮಸ್ಯೆಯನ್ನು ಎದುರಿಸಿದವರು ತುಂಬ ಮಂದಿ ಕೂಡ ಇದ್ದಾರೆ ಅಂತ. ನಿಮಗೆ ನೀವು ನೋಡಿದ ಹಾಗೆ ಮ್ಯಾಂಗ್ಳೂರಲ್ಲಿ ಇಂತಹ ಪ್ರಕರಣಗಳು ಹೇಗಿದೆ, ಯಾವ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ತೀರಾ?
4: ಅಂದ್ರೆ ಈಗ ಮನೆ ಮನೆಗೆ ಹೋಗಿ ನೋಡುವಾಗ, ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಇದೆ, ಅದರಲ್ಲಿ ಹೋಗಿ ನೋಡುವಾಗ ಸುಮಾರು ಈಗ ಏಜ್ ಆದವರೆಲ್ಲ ಈ ಪ್ರಾಬ್ಲಮ್ ನಾವು ನೋಡ್ತೇವೆ, ಸ್ಮೋಕಿಂಗ್ ಅದೆಲ್ಲ ಇರ್ತದೆ. ಒಂದು ಪ್ರಾಬ್ಲಮ್ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೆಳಗಿನ ಸಮಯದಲ್ಲಿ ಹೋಗುದು, ಆ ಟೈಮಲ್ಲಿ ಏನಾಗುತ್ತೆ ನಮ್ಗೆ, ಯೂಶಲಿ ಅಜ್ಜಿ ಅಜ್ಜ ಅವರೆಲ್ಲ ಮನೆಯಲ್ಲಿ ಇರ್ತಾರೆ, ಅವ್ರು ಮಾತ್ರ ಸಿಗ್ತಾರೆ ನಮ್ಗೆ. ಸೊ ಅದನ್ನ ಆಕ್ಚುಲಿ ಪ್ರಾಬ್ಲಮ್ ಇರೋರು ಕೆಲ್ಸಕ್ಕೆ ಹೋಗೋರೆಲ್ಲ ನಮ್ಗೆ ಸಿಗುದಿಲ್ಲ. ಸೊ ಅವರಲ್ಲಿ ಎಷ್ಟು ಇದೆ ಅಂತ ಹೇಳಿ ನಮ್ಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅದು ಸ್ವಲ್ಪ ತೊಂದರೆ ಆಗುತ್ತೆ.
0: ಓಕೆ, ಒಬ್ರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ,
5: ಹಲೋ, ನಮಸ್ಕಾರ.
0: ನಮಸ್ತೆ, ನಮಸ್ತೆ, ಯಾರು ಮಾತನಾಡ್ತಿರೋದು?
5: ನಾನು ಸದಾನಂದ ನಾಯ್ಕ, ಉಡುಪಿ ಜಿಲ್ಲೆ ಬಂಟಕಲ್ನಿಂದ.
0: ಉಡುಪಿ ಬಂಟಕಲ್ನಿಂದ ಸದಾನಂದ ಅವರೇ, ಕೇಳಿ ನಿಮ್ಮ ಪ್ರಶ್ನೆ. ಡಾಕ್ಟರ್ಗಳಿದ್ದಾರೆ,
5: ಸ್ಮೋಕ್ ಮಾಡುವವರ ಹತ್ತಿರ ನಾವು ನಿಂತ್ರೆ ಅವರು ಬಿಟ್ಟ ಹೊಗೆಯಿಂದ ನಮ್ಗೆ ಎಷ್ಟು ಎಷ್ಟು ಆರೋಗ್ಯಕ್ಕೆ ಹಾನಿ ಆಗ್ತದೆ ಅಂತ ಸ್ಟಾರ್ಟಿಂಗ್ ಹೇಳಿದ್ರಿ, ನೀವು ಹೇಳ್ತಿದ್ರಿ, ಅದರ ಬಗ್ಗೆ ಒಂದಷ್ಟು ವಿಸ್ತಾರವಾಗಿ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿತ್ತು.
0: ರೇಡಿಯೋದಲ್ಲಿ ಕೇಳಿ.
4: ಸೊ ಅದೇ ಇವಾಗ್ಲೇ ಹೇಳಿದ ಹಾಗೆ ಅದನ್ನ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ ನಾವು. ಸೊ ಪ್ಯಾಸಿವ್ ಸ್ಮೋಕಿಂಗ್ ಎಷ್ಟರ ಮಟ್ಟಿಗೆ ಅಂತ ಎಕ್ಸಾಕ್ಟ್ ಪರ್ಸೆಂಟೇಜ್ ವೈಸ್ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಅದು ಎಷ್ಟು ಎಕ್ಸ್ಪೋಜರ್. ಈಗ ಒಂದು ಸಲ ಹೋಗಿ ಸ್ಮೋಕರ್ ಪಕ್ಕ ನಿಂತು ಅದನ್ನ ಇದು ಮಾಡೋದ್ರಿಂದ ತೊಂದರೆ ಬರುವುದಿಲ್ಲ, ಬಟ್ ಇವೆಂಚುಲಿ ಫ್ರೀಕ್ವೆಂಟ್ ಇದನ್ನ ಎಕ್ಸ್ಪೋಜರ್ ಇರೋದ್ರಿಂದ, ಅಂದ್ರೆ ಯಾವತ್ತು ಮನೆಯಲ್ಲಿ ಯಾರಾದ್ರೂ ಸ್ಮೋಕಿಂಗ್ ಮಾಡ್ತಾ ಇರೋದು ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ನಾವು ಅಲ್ಲೇ ಇರೋದು. ಸೊ ರಿಪೀಟೆಡ್ ಎಕ್ಸ್ಪೋಜರ್ ಇಂದ ಸ್ಮೋಕಿಂಗ್ ಮಾಡುವವರಲ್ಲಿ ಎಷ್ಟು ಪರಿಣಾಮ ಇದೆ, ಅದೇ ಸೇಮ್ ಪ್ರೊಪೋರ್ಷನ್ ಅಲ್ಲಿ ಇವರಿಗೆ ಪ್ಯಾಸಿವ್ ಸ್ಮೋಕರ್ಸ್ ಗೆ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ಬಹುದು. ಸೊ ರಿಸ್ಕ್ ಸೇಮ್ ಇದೆ ಪ್ಯಾಸಿವ್ ಸ್ಮೋಕಿಂಗ್ ಮಾಡೋದ್ರಲ್ಲಿ ಇಲ್ಲ ಸ್ಮೋಕಿಂಗ್ ಮಾಡೋದ್ರಲ್ಲಿ ಕೂಡ.
0: ಓಕೆ, ಸೇಮ್ ಇದೆ ಅಂತ ಹೇಳ್ಬೋದು. ಎಸ್, ಓಕೆ. ಡಾಕ್ಟರ್ ರವಿನಾಶ್ರವ್ರು, ಇವಾಗ ತಂಬಾಕು, ಇವಾಗ ನೀವೇನು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ತಾ ಇರ್ತೀರಿ ತಂಬಾಕು ಅದರಿಂದ ಮುಕ್ತರಾಗಬೇಕು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ತಂಬಾಕು ಸೇವನೆ ಮಾಡ್ತಾ ಇರ್ತಾನೆ, ಆದರೆ ಒಮ್ಮಿಂದೊಮ್ಮೆಲೆ ಆತ ಬಿಟ್ಟರೆ ಅವನಲ್ಲಿ ಏನಾದರೂ ಒಂದು ಬದಲಾವಣೆ ಆಗುತ್ತೆ, ಅಥವಾ ಕೆಲವರು ತೂಕ ಹೆಚ್ಚಾಗುತ್ತೆ, ಆ ರೀತಿ ಇದು ಬರುತ್ತೆ, ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಅಂತೆಲ್ಲ ಕೂಡ ಕೆಲವರಲ್ಲಿ ಆ ರೀತಿ ಒಂದು ಭಯ ಇರುತ್ತೆ, ಅದು ಏನು ಅಂತ?
2: ಯಾವುದೇ ಅವಲಂಬನೆ ಆಗುವಂತದ್ದು, ಅಡಿಕ್ಟಿವ್ ಹ್ಯಾಬಿಟ್ಸ್, ವ್ಯಸನಗಳು ಒಮ್ಮೆಲೆ ಬಿಡ್ಲಿಕ್ಕೆ ಆಗುದಿಲ್ಲ.
0: ಓಕೆ,
2: ಯಾಕಂದ್ರೆ ಅದು ಬರೀ ಫಿಸಿಕಲ್ ಡಿಪೆಂಡೆನ್ಸ್ ಅಲ್ಲ, ಮೆಂಟಲ್, ಫಿಸಿಕಲ್, ಬಾಡಿ ಎಲ್ಲವೂ ಅದಕ್ಕೆ ಒಗ್ಗಿ ಹೋಗಿರ್ತದೆ. ಸೊ ಒಮ್ಮೆಲೆ ನಾವು ಮಾಡಿದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಹೇಳ್ತೇವೆ, ಸಡನ್ ತೆಗೆದ್ರೆ, ಈಗ ನೀವು ಇದಕ್ಕೆಲ್ಲ ಮಾಡ್ತಾರೆ, ಡ್ರಿಂಕ್ಸ್ ಎಲ್ಲ ಆಲ್ಕೋಹಾಲ್ಗೆಲ್ಲ ಮಾಡುವಾಗ ಸಡನ್ ಅದಕ್ಕೆ ಶಿಬಿರಗಳು ಮಾಡ್ತಾರೆ. ಸೊ ಅದು ಫೇಸ್ಡ್ ಔಟ್ ಆಗಿ ಆಗ್ತದೆ. ಸೊ ನಾವೀಗ ನಿಮಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡುದು ಕೂಡ ಒಳ್ಳೇದಲ್ಲ, ನಿಕೋಟಿನ್ ಮಾತ್ರ ಕೊಡುದು. ಈಗ ಸ್ಮೋಕಿಂಗ್ ಆಗ್ಲಿ, ನೀವು ಗುಟ್ಕಾ ತಿನ್ನುದಾಗ್ಲಿ, ಅಷ್ಟರ ಒಟ್ಟಿಗೆ 1,000 ಗಟ್ಟಲೆ ಬೇಡದ ಕ್ಯಾನ್ಸರ್ ಕಾರಕ ಅಂಶಗಳು ಅದರೊಟ್ಟಿಗೆ ಇರ್ತದೆ. ಬಟ್ ನಿಮಗೆ ವ್ಯಸನಕ್ಕೆ ಬರುವಂತದ್ದು ನಿಕೋಟಿನ್ ಮಾತ್ರ, ನಿಮಗೆ ಅದನ್ನು ಅಡಿಕ್ಟ್ ಮಾಡುವಂತ ಅಂಶ ಇರೋದು ನಿಕೋಟಿನ್. ಸೊ ಅದನ್ನು ನಾವು ಹಾಕ್ತೇವೆ. ಯಾಕೆ ನಾವು ಹಾಕ್ತೇವೆ ಅಂತ ಹೇಳಿ ನಮಗೆ ಎಷ್ಟು ಡೋಸೇಜ್ ಹಾಕ್ತೇವೆ ಅಂತ ನಮಗೆ ಗೊತ್ತಿರ್ತದೆ. ನೀವು ಎಳೆಯೋದಾದ್ರೆ ಎಷ್ಟು ಎಳಿಬಹುದು, ಸೊ ನಾವು ಆ ಡೋಸೇಜ್ ಅಲ್ಲಿ ಕೊಡ್ತೇವೆ. ಸ್ಟಾರ್ಟಿಂಗ್ ಗೆ ಜಾಸ್ತಿ ಇರ್ತದೆ, ಮತ್ತೆ ನಿಧಾನಕ್ಕೆ ಅದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಈ ಕಡೆಯಿಂದ ಕೌನ್ಸಿಲಿಂಗ್, ನಮ್ಮ ಪ್ರಯತ್ನ ಮಾಡಿ ಬೇರೆ ಎಕ್ಸಸೈಸ್ ಗಳಾಗ್ಲಿ ಸಪ್ಲಿಮೆಂಟ್ ಮಾಡಿ ಕ್ರಮೇಣಕ್ಕೆ ನಿಲ್ಲಿಸ್ತೇವೆ. ಆವಾಗ ನಿಮ್ಮ ವಿಡ್ರೋವಲ್ ಸಿಂಪ್ಟಮ್ಸ್ ತುಂಬಾ ಇರುವುದಿಲ್ಲ, ಡಿಪೆಂಡೆನ್ಸಿ ತನ್ನಿಂತಾನೆ ಕಡಿಮೆ ಆಗ್ತದೆ, ಬಾಡಿ ಕೂಡ ನಿಧಾನಕ್ಕೆ ನಾರ್ಮಲ್ಗೆ ಬರ್ತದೆ. ಹಾಗೆ ನಿಮ್ಮ ಬೇರೆ ವ್ಯಾಯಾಮಗಳಾಗ್ಲಿ ಮೆಡಿಟೇಷನ್ಸ್ ಅಂತದೆಲ್ಲ ಅದು ಕೋಪ್ ಅಪ್ ಆಗ್ತದೆ. ಸೊ ಹೀಗೆ ನಾವು ಗ್ರಾಜುವಲ್, ಒಮ್ಮೆಗೆ ಆಗುದಿಲ್ಲ ಅಂತ ಪ್ರಯತ್ನಗಳು ತುಂಬಾ ಜನ ಮಾಡಿ ಬಿಡ್ತಾರೆ. ನೀವು ಎಷ್ಟೇ ಸಲ ವ್ಯಸನಿಗಳ ಹತ್ರ ಕೇಳಿದ್ರು ಕೂಡ ನಾನು 10 ಸಲ ಬಿಟ್ಟೆ 20 ಸಲ ಬಿಟ್ಟೆ ಬಿಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಅದರದ್ದೇ ಆದ ಮೆಥಡ್ ಗಳಿದೆ. ಸೊ ನೀವು ಶುರು ಮಾಡುವಾಗಲೂ ನಿಧಾನಕ್ಕೆ ಶುರು ಮಾಡ್ತೀರಿ, ಬಿಡುವಾಗ ಕೂಡ ನಿಧಾನಕ್ಕೆ ಬಿಡಬೇಕಾಗ್ತದೆ, ಒಮ್ಮೆಲೆ ಆಗುದಿಲ್ಲ.
0: ಎಸ್, ಓಕೆ. ಹಾಗೇನೆ ಮುಂದಿನ ಕರೆಯತ ಕೇಳೋಣ. ಹಲೋ
6: ಹಲೋ, ನಮಸ್ತೆ. ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
0: ಕುಸುಮಾಕರ್ ಕೊಟ್ಟಾರ ಅವರೇ, ಕೇಳಿ
6: ಡಾಕ್ಟರ್. ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ.
6: ಇದು ಈ ತಂಬಾಕು ಕೆಲವು ಈ ಬೆಳಿಗ್ಗೆ ಟಾಯ್ಲೆಟ್ ಹೋಗುದಿಲ್ಲ ಅದಕ್ಕೆ ಇಡುವುದು ಇದರಲ್ಲಿ ಇಡ್ತಾರಲ್ಲ ಬಾಯಲ್ಲಿ, ಅದು ಮಾಡ್ತಾರೆ ಕೆಲವು. ಇಲ್ಲದ್ರೆ ಅದೆಂತ ಯಾವ್ದಕ್ಕೂ ತಲೆ ಹೋಗುದಿಲ್ಲ ಅಂತ ಸಿಗರೇಟ್ ಒಲಿತಾರೆ. ಅದೆಂತ ಮಾನಸಿಕವಾ ಅಲ್ಲ ಹೌದಾ ನಿಜವಾಗಿ ಅಂತ ಒಂದು. ಮತ್ತೆ ಈ ನಾನು ಯಾವಾಗ್ಲೂ ಅದೇ ಹೇಳುದು, ಇಷ್ಟೆಲ್ಲ ಇಡೀ ದೇಶದಲ್ಲಿ ಅಲ್ಲಿ ಎಲ್ಲ ತಂಬಾಕುದೇ ತಿನ್ಬಾರ್ದು ಅದು ಹೇಳುದಕ್ಕೆ, ಅದರೊಂದು ಬೇರಿಂದ ಅದನ್ನೆಲ್ಲ ಬಂದೇ ಮಾಡಿದ್ರೆ ಎಂತ ಆಗ್ತದೆ ಇವರಿಗೆ ಗವರ್ಮೆಂಟ್ ಗೆ ಅಂತ ಎರಡು ಪ್ರಶ್ನೆ ರೇಡಿಯೋದಲ್ಲಿ ಕೇಳ್ತೇನೆ ಸರ್. ಧನ್ಯವಾದ.
0: ಓಕೆ ಓಕೆ, ಧನ್ಯವಾದಗಳು ಡಾಕ್ಟರ್ ಉತ್ತರಿಸ್ತಾರೆ ಅದಕ್ಕೆ. ಹೇಳಿ.
4: ಮೊದಲನೇದಾಗಿ ಅದನ್ನ
0: ಅದೇ ಅವರು ಕೇಳಿರುವಂತ ಪ್ರಶ್ನೆ, ತಂಬಾಕಿನಿಂದಾಗಿ ಯಾವ ರೀತಿಯಲ್ಲಿ
4: ಅದು ಸೈಕಲಾಜಿಕಲ್ ಅಥವಾ ಇದು ಫಿಸಿಕಲ್ ಡಿಪೆಂಡೆನ್ಸ್ ಕೂಡ ಇರಬಹುದು. ಈಗ ತಲೆ ಓಡುವುದಿಲ್ಲ ಅದ್ರಲ್ಲಿ ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಸೈಕಲಾಜಿಕಲ್ ಡಿಪೆಂಡೆನ್ಸ್ ಅವರಿಗೆ.
0: ಹೌದು ಹೌದು.
4: ಇನ್ನೊಂದು, ಕೆಲವರಿಗೆ ಟಾಯ್ಲೆಟ್ ಹೋಗ್ಲಿಕ್ಕೆ ಕೂಡ
0: ಕಷ್ಟ,
4: ಅದು ಅಭ್ಯಾಸ ಆಗಿರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಸ್ಮೋಕಿಂಗ್ ಮಾಡಿದಾಗ ನಮ್ಮ ಇಂಟೆಸ್ಟೈನ್ ಅಲ್ಲಿ ಇದು ಸ್ಟಿಮ್ಯುಲೇಷನ್ ಆಗಿ ಅದು ಹೊರಗೆ ಇದು ಮಾಡ್ಲಿಕ್ಕೆ ಟಾಯ್ಲೆಟ್ ಹೋಗ್ಲಿಕ್ಕೆ ಇದು ಸುಲಭ ಆಕ್ಚುಲಿ ಆಗ್ತದೆ. ಬಟ್ ದಟ್ ಇಸ್ ಡಿಪೆಂಡೆನ್ಸ್, ಅದನ್ನ ಬಿಟ್ಟರೆ ಅವರು ಇವೆಂಚುಲಿ ಅದು ಮಾಡದೆ ಕೂಡ ಅವರಿಗೆ ಹೋಗ್ಲಿಕ್ಕೆ ಆಗ್ತದೆ. ಬಟ್ ಅದನ್ನ ಇದು ಮಾಡಿ ಮಾಡಿ ಅವರಿಗೆ ಅದು ಡಿಪೆಂಡೆನ್ಸ್ ಆಗಿರುತ್ತೆ. ಮತ್ತೆ ಸ್ಟ್ರೆಸ್ ಆದಾಗ ಅದೇ ತಲೆ ಓಡುವುದಿಲ್ಲ ಕೆಲಸ ಮಾಡ್ಲಿಕ್ಕೆ, ಆಲ್ ದಟ್ ಇಸ್ ಸೈಕೊಲಾಜಿಕಲ್ ಡಿಪೆಂಡೆನ್ಸ್ ಅವರಿಗೆ. ಇನ್ನೊಂದೇನಂತ ಹೇಳಿದ್ರೆ ಅವರು ಕೇಳಿದ್ದು ಅದನ್ನ
0: ನಿಲ್ಸಬಾರ್ದು
4: ಸರ್, ಅವಾಗ್ಲೇ ಹೇಳಿದ ಹಾಗೆ ಅದನ್ನ ಸಡನ್ ಆಗಿ ಹಾಗೆ ನಿಲ್ಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಅಂದ್ರೆ ಈಗ ರೈತರಿಗೆ ಅದರಿಂದ ಬರುವ ರೆವೆನ್ಯೂ ಇದೆಲ್ಲ ಹಲವಾರು ಇದಿದೆ. ಸೊ ಗವರ್ಮೆಂಟ್ ಗೆ ಒಂದೇ ಸಲ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ.
0: ಹೌದು, ನಾವು ಒಂದು ವೈದ್ಯಕೀಯವಾಗಿ ನಾವು ಹೇಳ್ಬೋದು ಈ ರೀತಿಯ ಪರಿಣಾಮ ಇರುತ್ತೆ, ಈ ರೀತಿ ಇರುತ್ತೆ, ಈ ರೀತಿಯಲ್ಲಿ ತಗೊಳ್ಬಾರದು ಅಂತ ಹೇಳ್ಕೊಂಡು ಅದರ ವಿವೇಚನೆ ಡಾಕ್ಟರ್ ಅವಿನಾಶ್ ರವರು ಹೇಳಿದ ಹಾಗೇನೆ ಅದು ಅವರೇ ಅವರಿಗೆ ಬಿಟ್ಟದ್ದು, ನೀವು ಹೇಗೆ ತಗೊಳ್ತೀರಿ ಅದು ನಿಮಗೆ ಬಿಟ್ಟದ್ದು ಅಂತ. ಸೊ ಹಾಗೆ ಡಾಕ್ಟರ್ ಅವಿನಾಶ್ ರವರೇ, ಬಹಳಷ್ಟು ಮಾತುಕತೆ ಕೂಡ ಮಾಡ್ತಿದ್ದೆವು, ಸಮಯದ ಟೈಮ್ ಇದು ಇದು ಅಭಾವ ಕೂಡ ಇದೆ ಒಂದು ಕಡೆ. ಸೊ ನಾನು ಹೇಳುವಂಥದ್ದು ಇವಾಗ ಯಾವ ರೀತಿಯಲ್ಲಿ ತಂಬಾಕಿನ ಬಗ್ಗೆ ಒಬ್ಬೊಬ್ಬರು ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಜಾಗೃತಿ ಹೊಂದಿರಬೇಕಾಗತ್ತೆ, ಆತ ಏನು ಮಾಡಬೇಕು, ಅಥವಾ ಆ ಒಂದು ತಂಬಾಕಿನಿಂದಾಗಿ ಏನು ಅವನಿಗೆ ಬೇರೆ ಬೇರೆ ರೀತಿಯ ಎಫೆಕ್ಟ್ಗಳು ಆಗುತ್ತೆ ಎಂದು ಗೊತ್ತಿದ್ರು ಕೂಡ ಆತನಲ್ಲಿ ಒಂದು ಜಾಗೃತಿ ಯಾವ ರೀತಿಯಲ್ಲಿ ಬೇಕು, ಸೆಲ್ಫ್ ಅವೇರ್ನೆಸ್ ಯಾವ ರೀತಿಯಲ್ಲಿ ಬೇಕು ಅಂತ.
2: ನಮ್ಮ ದೇಶದಲ್ಲಿ ಮಾಹಿತಿ ಕೊರತೆ ಇಲ್ಲ, ನೀವು ಮೊಬೈಲ್ ನೋಡಿದ್ರು ಕೂಡ
0: ಮಾಹಿತಿಗಳು
2: ಬೇಕಷ್ಟಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕೂಡ ಮಾಹಿತಿಗಳು ಉಂಟು, ಮೂವಿಗೆ ಹೋದ್ರು ಕೂಡ ಅದರ ಬಗ್ಗೆ ಮಾಹಿತಿ ಉಂಟು. ಯಾರು ಕೂಡ ವ್ಯಸನಕ್ಕೆ ಮಾಹಿತಿ ಕೊರತೆಯಲ್ಲಿ ನಮ್ಮ ದೇಶದಲ್ಲಿ ಬಂದದ್ದು ನನಗೆ
0: ಗೊತ್ತಿದೆ. ಎಲ್ಲರಿಗೂ
2: ಬರುದು ಒಬ್ಬೊಬ್ಬನಿಗೆ ಬೇರೆ ಬೇರೆ ಕಾರಣಗಳಿರ್ತದೆ. ಕೆಲವರಿಗೆ ವರ್ಕ್ ಪ್ರೆಷರ್ ಇರ್ಬೋದು, ಕೆಲವರಿಗೆ ತನ್ನ ಸ್ನೇಹಿತರು ಅದೊಂದು ಖುಷಿ, ಎಲ್ಲರೂ ಎಳೆಯುವಾಗ ನಾವು ಸಹ ಒಂದು ಸಿಗರೇಟ್ ಎಳೆಯುವ, ಕುಡಿಯುವಾಗ ಒಂದು ಒಟ್ಟಿಗೆ ಕುಡಿಯುವ ಅಂತ. ಸೊ ಬೇರೆ ಬೇರೆ ರೀತಿಯ ವ್ಯಸನಕ್ಕೆ ಕಾರಣ ಇರ್ತದೆ. ಸೊ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಕಂಟ್ರೋಲ್ ಮೇನ್ ಇದರಲ್ಲಿ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ಇದರಲ್ಲಿ. ಸೊ ನೀವು ಯಾವ ರೀತಿ ತಗೊಳ್ತೀರಿ, ಹೇಗೆ ನೀವು ನಿಮ್ಮ ಪ್ರೀತಿ ಪಾತ್ರವಾಗಿ ತಿಳಿಸ್ತೀರಿ, ಅದರ ಮೇಲೆ ಹೋಗ್ತದೆ. ಮಾಹಿತಿ ಕೊರತೆಯಿಂದಾಗಿ ನಮ್ಮ ದೇಶದಲ್ಲಿ ಒಬ್ರು ವ್ಯಸನಕ್ಕೆ ಬಿದ್ರು, ಯಾವನಿಗೂ ಕುಡಿಯೋನಿಗೆ ಅದು ಕುಡಿತ ಹಾಳು ಅಂತ ಗೊತ್ತಿಲ್ಲದೆ ಕುಡಿದವನು ಯಾರು ಇರ್ಲಿಕ್ಕಿಲ್ಲ ಪ್ರಾಯಶಃ. ಸಿಗರೇಟ್ ಎಳೆಯೋನಿಗೆ ಸಹ ಸಿಗರೇಟ್ ಒಂದು ಹಾಳು ಅಂತ ಗೊತ್ತಿಲ್ಲದೆ ಹಿಡಿದ್ರು ಭಾರಿ ಕಡಿಮೆ. ಅಷ್ಟು ಮುಗ್ಧತೆ ಈಗ ನಮ್ಮ ಕಾಲದಲ್ಲಿ, ಇಷ್ಟು ಮಾಹಿತಿ ಇರುವಾಗ
0: ಕಷ್ಟ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಸೊ ಹಾಗೆ ಡಾಕ್ಟರ್ ಅಜಯ್ರವರೇ, ಒಂದು ಕಡೆ ಇವಾಗ ತಂಬಾಕಿನಿಂದ ನಾನು ಮುಕ್ತನಾಗಬೇಕು ಅಂತ ಕೆಲವರಿಗೆ ಇರುತ್ತೆ, ಯಾಕಂದ್ರೆ ಡಾಕ್ಟರ್ ಹೇಳಿದ ಹಾಗೆ ತುಂಬಾ ಕಡೆ ಎಲ್ಲ ರೀತಿಯ ಮಾಹಿತಿ ಇರುತ್ತೆ. ಸೊ ಅದನ್ನ ಪಾಲನೆ ಮಾಡಬೇಕಾದವರು ನಾವು, ಅಂದ್ರೆ ಅದನ್ನ ಹೋಗದಾಗಿ, ಅದರ ಹತ್ತಿರ ಹೋಗದಾಗಿ ನಾವು ಇರಬೇಕಾಗುತ್ತೆ. ಬಟ್ ಕೆಲವೊಂದಿಷ್ಟು ಮಾಹಿತಿಯ ಕೊರತೆ ಅವರಲ್ಲಿ ಕೂಡ ಇರುತ್ತೆ ಅಂತ. ಸೊ ಇವಾಗ ತಂಬಾಕಿನಿಂದ ಬಿಡಬೇಕು ಅಂತ ಹೇಳಿದರೂ ಕೂಡ ಕೆಲವೊಂದಿಷ್ಟು ವ್ಯವಸ್ಥೆಗಳ ಬಗ್ಗೆ ತಾವು ತಿಳಿಸಿದರೆ, ಕೆ ಎಮ್ ಸಿಯಲ್ಲಿಯೂ ಕೂಡ ಯಾವ ರೀತಿಯ ವ್ಯವಸ್ಥೆಗಳು ಏನೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಿಳಿಸಿದರೆ ಒಳ್ಳೆಯದಿತ್ತು.
4: ಓಕೆ, ನಮ್ಮ ಕೆ ಎಮ್ ಸಿ ಈಗ ತಾವರದಲ್ಲಿ ಕೂಡ ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಇದೆ. ಸೊ ಯಾವುದೇ ಯಾರಿಗಾದರೂ ಟೊಬ್ಯಾಕೋ ಬಿಡಬೇಕು ಅಂತ ಇದ್ರೆ, ಸೊ ಅವರು ಅಲ್ಲಿಗೆ ಬಂದು ಅಲ್ಲಿ ಕೌನ್ಸಿಲಿಂಗ್, ನಮ್ಮ ಕೌನ್ಸಿಲರ್ಸ್ ಇದ್ದಾರೆ ಅಥವಾ ಸೈಕ್ಯಾಟ್ರಿಸ್ಟ್ ಮಾನಸಿಕ ತಜ್ಞರು ಕೂಡ ಇದ್ದಾರೆ. ಮತ್ತೆ ಕೆಲವರು ಅದರಿಂದ ಏನಾದರೂ ಪರಿಣಾಮ ಆಗಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡಲಿಕ್ಕೆ ಪಲ್ಮೊನಾಲಜಿಸ್ಟ್ ಸುಮಾರು ಜನರು ಇದ್ದಾರೆ. ಸೊ ಯಾರಿಗೆ ಬಿಡಬೇಕು ಅಂತ ಇದೆ ಅವರು ಟೊಬ್ಯಾಕೋ ಸೆಸೇಷನ್ ಸೆಂಟರ್ಗೆ ಬಂದು ಕೌನ್ಸಿಲಿಂಗ್ ತಗೊಂಡು ಅಲ್ಲಿ ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಬರೀ ಸರ್ ಹೇಳಿದ ಹಾಗೆ ಬರೀ ಕೌನ್ಸಿಲಿಂಗ್ ಬೇಕಾ ಇಲ್ಲ ನಿಕೋಟಿನ್ ರಿಪ್ಲೇಸ್ಮೆಂಟ್ ಬೇಕಾ ಅಂತ ಡಿಸೈಡ್ ಮಾಡಿ ಅದ್ರ ಮೇಲೆ ಅವರು ಅದನ್ನ ಟ್ರೀಟ್ಮೆಂಟ್ ತಗೊಂಡು ಬಿಡ್ಲಿಕ್ಕೆ ಅವ್ರಿಗೆ ಹೆಲ್ಪ್
0: ತಗೊಳ್ಬಹುದು ಅಂತ. ಎಸ್, ಓಕೆ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು, ಕೊನೆಯ ಕ್ಷಣದಲ್ಲಿದ್ದೀವಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೊಡುವಂತಹ ಸಂದೇಶ ಏನು ಡಾಕ್ಟರ್ ಅವಿನಾಶ್ ಅವರೇ?
2: ಮೊದಲನಾಗಿ ತಂಬಾಕು ಮತ್ತೆ ಕುಡಿತ ಎರಡನ್ನು ಒಟ್ಟಿಗೆ ಹೇಳುತ್ತೇವೆ, ಅದನ್ನು ನಿಮ್ಮ ಮಕ್ಕಳ ಎದುರುಗಡೆ ಮಾಡುವುದಾಗ್ಲಿ ಅಥವಾ ಅದರ ಬಗ್ಗೆ ನೀವು ಒಂದು ಕೌಟುಂಬಿಕ ಎಲ್ಲರ ಮನೆಯ ವಾತಾವರಣ ಒಂದೇ ತರ ಇರ್ಲಿಕ್ಕಿಲ್ಲ, ಕೆಲವರು ಇಟ್ ಇಸ್ ಅಕ್ಸೆಪ್ಟೇಬಲ್ ಎಲ್ಲ ಮನೆಯಲ್ಲಿ, ಕೆಲವರಲ್ಲಿ ಇಲ್ಲ. ಸೊ ಒಂದು, ನಿಮ್ಮ ಮಕ್ಕಳ ಎದುರುಗಡೆ ನೀವು ಮಾಡಬೇಡಿ. ಎರಡನೇದು, ಮಕ್ಕಳಿಗೆ ತಿಳುವಳಿಕೆ ಕೊಡಿ. ದೊಡ್ಡವರು ನೀವಾಗಿ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಿ. ಬೇಕಾ ಬೇಡವಾ, ನಿಮ್ಮ ಕುಟುಂಬಕ್ಕೆ ಅದರದ್ದು ಅಗತ್ಯ ಉಂಟಾ ಬೇಡುವ, ನೀವು ಮಾಡಿದರೆ ನಿಮ್ಮ ಕುಟುಂಬ ಎಷ್ಟು ಅದರಿಂದ ಸಮಸ್ಯೆ ಅನುಭವಿಸುತ್ತದೆ, ಇದನ್ನು ಒಂದು ಅರಿತು ರೆಸ್ಪಾನ್ಸಿಬಲಿ. ಕುಡಿತಾಗ್ಲಿ ಸಿಗರೇಟ್ ಆಗಲಿ ಮಾಡಲೇಬಾರದು. ಅಕಸ್ಮಾತ್ ಮಾಡಿದ್ರು ಕೂಡ ನೀವು ನಿಮ್ಮ ಯಾವ ರೀತಿ ಅದಕ್ಕೆ ಹೊರಗೆ ಬರಬೇಕು ಅದರದ್ದೊಂದು ದಾರಿ ಕಂಡುಕೊಂಡು ಬಿ ರೆಸ್ಪಾನ್ಸಿಬಲ್ ಇನ್ ಯುವರ್ ಲೈಫ್ ಅಷ್ಟೇ.
0: ಎಸ್, ಓಕೆ. ಡಾಕ್ಟರ್ ಅಜಯ್ ಅವರೇ, ನಿಮ್ಮ ಸಂದೇಶ?
4: ನನ್ನ ಸಂದೇಶ ಮೇನ್ಲಿ ನಾನು ಯುವಕರಿಗೆ ಹೇಳೋದೇನಂತ ಅಂದ್ರೆ, ಈಗ ಪಿಯರ್ ಪ್ರೆಷರ್ಗೆ ಒಳಗಾಗಬೇಡಿ. ನನ್ನ ಸ್ನೇಹಿತರು ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಇದ್ದೇನೆ, ಈಗ ಮಾಡದೇ ಇರೋದ್ರಿಂದ ನಾನೇನಾದ್ರೂ ಕಮ್ಮಿ ಅಂತ ಯಾವತ್ತೂ ಅನ್ಕೋಬೇಡಿ. ನೀವು ಈ ಚಟಗಳಿಗೆ ನೀವು ಕೈ ಹಾಕದಿದ್ದಲ್ಲಿ ನಿಮ್ಮಲ್ಲಿ ನಿಮ್ಮ ಪವರ್ ಜಾಸ್ತಿ ಅಂತ ಅನ್ಕೊಳ್ಳಿ. ನಿಮ್ಗೆ ನಿಮ್ಮ ಸೆಲ್ಫ್ ಕಂಟ್ರೋಲ್ ಜಾಸ್ತಿ ಇದೆ. ಯಾವುದೇ ರೀತಿಯಲ್ಲಿ ನಾನು ನನ್ನ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ, ನಾನೇನಾದ್ರೂ ಇದನ್ನ ಮಾಡದಿದ್ರೆ ಅವರು ನನ್ಗೆ ಇದು ಗ್ರೂಪ್ ಅಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ನನ್ಗೇನಾದ್ರೂ ಕಮ್ಮಿ ಆಗತ್ತೆ ಅಂತ ಯಾವುದೇ ರೀತಿಯಲ್ಲಿ ಅನ್ಕೋಬೇಡಿ. ನೀವು ಇದು ಮಾಡದೇ ಇರೋದು, ನಿಮ್ಮ ಸೆಲ್ಫ್ ಕಂಟ್ರೋಲ್ ಜಾಸ್ತಿ ಇದೆ, ನಿಮ್ಮಲ್ಲಿ ಪವರ್ ಜಾಸ್ತಿ ಇದೆ ಈ ಅಂತ ಅನ್ಕೊಂಡು ಯಾವತ್ತೂ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ ಇದಕ್ಕೆ.
0: ಎಸ್, ಓಕೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಕೇಳುಗ್ರೆ, ಇದು ಈ ಹೊತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ. ಸೊ ಇವತ್ತಿನ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಣಿಪಾಲ ದಂತ ಆಸ್ಪತ್ರೆಯ ಸಾರ್ವಜನಿಕ ಆರೋಗ್ಯ ದಂತ ವೈದ್ಯಕೀಯ ವಿಭಾಗದ ಹಿರಿಯ ಉಪನ್ಯಾಸಕರಾಗಿ ಡಾಕ್ಟರ್ ಅವಿನಾಶ್ ಬಿ ಆರ್ ಅವರು ನಮ್ಮ ಜೊತೆಗೆ ಭಾಗವಹಿಸಿದರು. ಸೊ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಗಳೂರಿನ ಕೆ ಎಮ್ ಸಿಯ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಜಯ್ ಮಲ್ಯ ಇವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿ ಅನೇಕ ಮಾಹಿತಿಗಳನ್ನು ಕೂಡ ತಿಳಿಸಿದರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೇಳುಗ್ರೆ, ಇದು ಈ ಹೊತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ. ಹಾಗೆಯೇ ಈ ಒಂದು ಮಾಹಿತಿಯನ್ನು ಕೂಡ ಖಂಡಿತವಾಗಿಯೂ ಕೂಡ ನಿಮ್ಮ ಪರಿಚಿತರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಮನೆಯವರಲ್ಲಿ ಖಂಡಿತವಾಗಿ ಇದರ ಬಗ್ಗೆ ಈ ಮಾಹಿತಿಯನ್ನು ತಿಳಿಸಿ. ಸೊ ಹಾಗೆಯೇ ಸಮಾಜವನ್ನು, ಈ ತಂಬಾಕು ಮುಕ್ತ ಸಮಾಜವನ್ನಾಗಿ ಮಾಡೋಣ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳುತ್ತಾ ಇದು ಈ ಹೊತ್ತಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ, ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೊದಲನೇ

0: ಅರ್ಥ ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರ ಅಂತ ಬಹಳ ಪ್ರಸಿದ್ಧವಾದದ್ದು. ಜೊತೆಯಲ್ಲಿ ಕುರು ಎನ್ನುವ ಒಂದು ಶಬ್ದದ ಮೂಲಕವಾಗಿ ನಮ್ಮ ಕ್ರಿಯಾಶೀಲತೆಯನ್ನು ಮತ್ತಷ್ಟು ಪ್ರಚೋದಿಸುವಂತೆ ನಮಗೊಂದು ಮಾರ್ಗದರ್ಶನವನ್ನೋ ನಿರ್ದೇಶನವನ್ನೋ ಕೊಡ್ತಾ ಇದೆ ಈ ಒಂದು ಪ್ರದೇಶ. ಅನೇಕ ಮಂದಿ ವೀರರು ಇಲ್ಲಿ ಯುದ್ಧವನ್ನು ಮಾಡಿದರು ಒಂದು ಉದ್ದೇಶವನ್ನಿಟ್ಟುಕೊಂಡು, ಅನೇಕ ಮಂದಿ ಧಾರ್ಮಿಕರು ಇಲ್ಲಿ ಯಜ್ಞಗಳನ್ನು ಮಾಡಿದರು, ಇದು ಧರ್ಮಕ್ಷೇತ್ರವೂ ಆಯಿತು. ಗುರುವಿನಿಂದಲೇ ನಿರ್ಮಾಣಗೊಂಡಂತಹ ಪ್ರದೇಶವೇ ಹೌದಾದರೂ ಅನಂತರದ ಪರಂಪರೆಯಿಂದ ಬಂದಂತಹ ಈ ಪ್ರೇರಣೆ ಇದು ನಮ್ಮೆಲ್ಲರಿಗೂ ಕೂಡ ಸದಾ ಎಚ್ಚರದಲ್ಲಿ ಇರಬೇಕಾದದ್ದು. ಈ ಕುರುಕ್ಷೇತ್ರದಲ್ಲಿ ಸನ್ನಿಹಿತವಾದಂತಹ ಕೌರವ ಪಾಂಡವ ಪಕ್ಷಗಳ ಸೈನಿಕರು ಯೋಧರು ತಮ್ಮದಾದಂತಹ ಧರ್ಮದಲ್ಲಿ ತಮ್ಮದಾದಂತಹ ಯುದ್ಧೋದ್ಯಮದಲ್ಲಿ ಸದಾ ನಿರತರಾಗಿರುವಂತೆ ಪ್ರಚೋದನೆಯನ್ನು ಕೊಡ್ತಾ ಇದೆ ಈ ರಂಗ. ನೋಡಿದೆಯಾ ಎಂತೆಂತಹ ಮಹಾನುಭಾವರೆಲ್ಲ ಈ ಯುದ್ಧರಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ಷಾತ್ರ ಧರ್ಮಕ್ಕೆ ಬೆಲೆಯನ್ನು ಕೊಟ್ಟು ಯುದ್ಧಕ್ಕೆ ಯಾರಾದರೂ ಬನ್ನಿ ನಮಗೆ ಸಹಾಯ ಮಾಡಿ ಅಂತ ಆಹ್ವಾನ ಮಾಡಿದರೆ ಯಾರು ಮೊದಲು ಆಹ್ವಾನ ಮಾಡ್ತಾರೋ ಅವರ ಆಹ್ವಾನಕ್ಕೆ ಕಿವಿಗೊಟ್ಟು ಮೈಗೊಡುವುದಕ್ಕೋಸ್ಕರವಾಗಿ ಬರ್ತಾರೆ. ಯಾರು ಮೊದಲು ಬಂದು ತಮ್ಮನ್ನು ಆಶ್ರಯಿಸ್ತಾರೋ ಅವರಿಗೆ, ಇದು ಲೋಕದ ಒಂದು ಮರ್ಯಾದೆ. ಅಲ್ಲಿ ಪಕ್ಷ ನೋಡಲಿಕ್ಕಿಲ್ಲ, ಮೊದಲು ಯಾರು ಆಹ್ವಾನಿಸ್ತಾರೋ ಅವರಿಗೆ. ಅಲ್ಲದೆ ಇದರ ನೋಡು ನಮ್ಮ ಪಕ್ಷದಲ್ಲಿರಬೇಕಾದವರು ಕೆಲವರು ಕೌರವರ ಪಕ್ಷದಲ್ಲಿದ್ದಾರೆ,
1: ಹೋಗಿದ್ದಾರೆ
0: ಅಲ್ವಾ?
1: ಹೌದು,
0: ಹೋಗಬಾರದಿತ್ತವರು ನಿಜವಾಗಿ, ಆದರೆ ಹೋಗ್ತಾರೆ ಯಾಕೆ? ಯುದ್ಧ ಎನ್ನುವುದು ಕ್ಷಾತ್ರ ಧರ್ಮ. ಒಂದು ಉದ್ದೇಶಕ್ಕೋಸ್ಕರವಾಗಿ ಒಬ್ಬ ಯುದ್ಧವನ್ನು ಮಾಡ್ತಾ ಇದ್ದಾನೆ ಒಬ್ಬ ಮಹಾರಾಜ ಅಂತ ಆದರೆ ಅವನ ಕರೆಗೊಂದು ಬೆಲೆ ಉಂಟು. ಇದು ಈ ಕಾಲದ ಒಂದು ಮೌಲ್ಯ. ಸ್ನೇಹಕ್ಕೆ ಬೆಲೆ ಇದೆ, ಬಂಧುತ್ವಕ್ಕೆ ಬೆಲೆ ಇದೆ. ಸ್ನೇಹದ ನೆಲೆಯಿಂದ ಬಂದವರು ಅನೇಕ ಮಂದಿ ಇದ್ದಾರೆ, ಬಂಧುತ್ವದ ನೆಲೆಯಿಂದ ಬಂದವರು ಇದ್ದಾರೆ. ಇಷ್ಟೆಲ್ಲದರ ಜೊತೆಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ವೈಯಕ್ತಿಕ ಉದ್ದೇಶವು ಈ ಪ್ರಪಂಚದಲ್ಲಿ ಉಂಟೆ. ಅದನ್ನು ಯುದ್ಧದ ಮೂಲಕವಾಗಿ ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವವರು ಇದ್ದಾರೆ. ನೀವು ಪಾಂಡವರು ರಾಜಸೂಯಾಗ ಮಾಡಿದಂತಹ ಸಂದರ್ಭಗಳಲ್ಲಿ ಅನೇಕ ಮಂದಿ ರಾಜರ ಜೊತೆಗೆ ಸ್ನೇಹದ ಅಥವಾ ವೈಷಮ್ಯದ ಸಂಬಂಧಗಳನ್ನು ಕಲ್ಪಿಸಿಕೊಂಡವರು ಪಡೆದುಕೊಂಡವರು, ಅದರ ಪರಿಣಾಮವು ಈ ಯುದ್ಧರಂಗದಲ್ಲಿ ಉಂಟು. ಹಳೆ ಲೆಕ್ಕ ತೀರಿಸಲಿಕ್ಕೆ ಅಂತ ಅನೇಕರು ಇಲ್ಲಿಗೆ ಬಂದವರಿದ್ದಾರೆ. ಆದ್ದರಿಂದ ದಿನನಿತ್ಯ ಯುದ್ಧಕ್ಕೆ ನಾವು ರಥವನ್ನೇರಿದ ಸಮಯದಲ್ಲೆಲ್ಲ ನೆನಪಿರಬೇಕಾದದ್ದೇನು? ನಮ್ಮ ಧರ್ಮವನ್ನು ನಾವು ಮರೆಯದಿರೋಣ ಅಂತ. ಅದು ಸ್ವಧರ್ಮ, ನಿನಗೆ ಕ್ಷಾತ್ರದಲ್ಲಿ ಸ್ವಧರ್ಮದ ಜ್ಞಾನ ಇರಬೇಕು, ಪರಿವೇ ಇರಬೇಕು ಅಂತ. ಆದ್ದರಿಂದಲೇ ರಥವೇರಿಸಿ ನಿನ್ನನ್ನು ಮೊದಲು ಏರಿಸಿ ಆಮೇಲೆ ಸಾರಥಿಯಾದ ನಾನು ಕುಳಿತು ನಿನಗೆ ಬೇಕಾದಂತಹ ಪ್ರಚೋದನೆಯನ್ನು ಕೊಡುವುದಕ್ಕೆ ಬೇಕಾಗಿ ಮಾತಿನ ಚಮ್ಮಟಿಗೆ ಆಗಾಗ ಅದನ್ನು ಚರ್ವಣ ಮಾಡಲೇಬೇಕು. ಯಾಕೆಂದರೆ ಯುದ್ಧದಲ್ಲಿ ಎಂದೂ ಕೂಡ ನಾವು ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ಉತ್ಸಾಹವೇ ವೀರರಸಕ್ಕೆ ಸ್ಥಾಯಿ ಭಾವ. ತಿಳಿದವರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾರೆ, ಯಾವ ರಸಕ್ಕೆ ಯಾವ ಸ್ಥಾಯಿ ಭಾವ ಅಂತ. ಆದ್ದರಿಂದ ಉತ್ಸಾಹವನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಯುದ್ಧದ ಆರಂಭದ ಕಾಲದಲ್ಲಿ ನೀನು ಎರಡು ಮೋಹರಗಳ ನಡುವೆ ನಮ್ಮ ರಥವನ್ನು ನಿಲ್ಲಿಸುವ ಅಚ್ಯುತ ಅಂತ ನನ್ನನ್ನು ಕೋರಿಕೊಂಡು ಆಮೇಲೆ ಸೈನ್ಯವನ್ನು ನೋಡಿದ ಮೇಲೆ ಬಂಧುತ್ವದ ನೆಲೆಯಲ್ಲಿ ಏನೇನೋ ಮಾತನಾಡಿ ಬಹಳ ಜಾಣನ ಹಾಗೆ ಮಾತಾಡಿ ಪ್ರಜ್ಞಾವಾದವನ್ನು ಮಾಡಿ ಆ ಮೂಲಕವಾಗಿ ನಾನೇ ಒಂದು ಹಂತದಲ್ಲಿ ನಿನಗೆ ಸಾಕಷ್ಟು ಮತ್ತೆ ಉಪದೇಶವನ್ನು ಕೊಡಬೇಕಾದಂತಹ ಪರಿಸ್ಥಿತಿಯನ್ನು ತಂದಿದ್ದೇನೆ.
1: ಮೋಹವನ್ನು ಕಳೆದಿದ್ದೆ ಸ್ವಾಮಿ.
0: ನಷ್ಟೋ ಮೋಹ ಅಂತ ಹೇಳಿದ್ದಿ ನೀನು, ಅದು ಒಳ್ಳೇದಾಯ್ತು. ನಿನಗೂ ಆಗಾಗ ನೆನಪಾಗುವುದು ಅದು ಬಹಳ ಒಳ್ಳೆಯದು. ಯಾಕೆಂದರೆ ಈ ನೆನಪು ನಿನ್ನಲ್ಲಿ ಜಾಗೃತವಾಗಿ ಸದಾ ಇದೆ ಅಂತಾದರೆ ನನ್ನ ಕೆಲಸ ಕಡಿಮೆ ಆಗ್ತದೆ. ಹಾಗಾಗಿ ಈ ಹೊತ್ತಿನಲ್ಲಿ ಕುದುರೆಗಳನ್ನು ನಾನು ಕುದುರೆಗಳ ವಾಘೆಯನ್ನು ಹಿಡಿದು ಚಮ್ಮಟಿಗೆಯನ್ನು ಹಿಡಿದು ಸಾರಥ್ಯವನ್ನು ಮಾಡುವಂತಹ ಕೆಲಸವನ್ನು ಮಾಡಿದರೆ ಸಾಕಾಗ್ತದೆ.
1: ಪಾರ್ಥ ಸಾರಥಿಯಾಗಿದ್ದೆ ಸ್ವಾಮಿ.
0: ಹಾಂ, ಇದು ಒಂದು ಹೊಸತಾದಂತಹ ಒಂದು ರೀತಿಯಲ್ಲಿ ನೋಡಿದರೆ ಈ ಕ್ಷೇತ್ರದ ಸೇವೆ. ಯಾಕೆಂದರೆ ನನ್ನಲ್ಲಿಗೆ ಕೌರವ ಮತ್ತು ನೀನು ಇಬ್ಬರೂ ಬಂದು ಸೈನ್ಯದ ಸಹಾಯವನ್ನು ಕೇಳಿದಿರಿ, ಬಲವಾಗಬೇಕು ಉಭಯರಿಗೆ ಅಂತ. ಒಂದು ರೀತಿಯಲ್ಲಿ ಇಬ್ಬರದು ಧರ್ಮ ಒಂದೇ ಅಂತ ಅರ್ಥ. ಬಲವಾಗಲು ಬೇಕು ಉಭಯರಿಗೆ ಅಂದರೆ ಹೇಗೆ? ಒಬ್ಬನಿಗೆ ವಾಚ್ಯವಾದ ಅರ್ಥದಲ್ಲಿ ಬಲವಾಗಬೇಕು ಅಂದರೆ ಅವನಿಗೆ ಸೈನ್ಯ ಸಹಾಯ ಬೇಕು. ಅದಕ್ಕೋಸ್ಕರವಾಗಿ ಯಾದವ ಸೈನ್ಯವನ್ನು ಬಲರಾಮ ಸಹಿತ ಅಂತ ಒಂದು ಪಾಲಿಟ್ಟದ್ದು. ನೀನು ಬಲವಾಗಬೇಕು ಅಂತ ಕೇಳಿದ್ದು ದೈವಿಕವಾದ ಬಲವನ್ನು ಅಪೇಕ್ಷಿಸಿ ಅಂತ ಕಾಣ್ತದೆ. ಹಾಗಾಗಿ ಆಯುಧ ಹಿಡಿದು ಯುದ್ಧ ಮಾಡುವುದಿಲ್ಲ ಎಂದ ನನ್ನನ್ನೇ ನೀನು ಆಯ್ಕೆ ಮಾಡಿಕೊಂಡಿ, ಸರಿಯಲ್ವಾ?
1: ಹೌದು.
0: ಆದ್ದರಿಂದ ಈಗ ನೀನು ನನ್ನ ಬಲವನ್ನು ನೆಮ್ಮಿಕೊಂಡೇ ಮಾಡುವುದಲ್ಲ, ನಿನ್ನ ಆತ್ಮಬಲವನ್ನು ಹೆಚ್ಚಿಸಿಕೋ. ಯುದ್ಧದಲ್ಲಿ ಯಾರು ಎದುರಿಗೆ ಬರ್ತಾರೆ ಎನ್ನುವುದನ್ನು ನೀನು ಆಲೋಚನೆ ಮಾಡಿಕೋ. ಮೊದಲಿನ ಎಲ್ಲ ಮೋಹಗಳನ್ನು ಕೂಡ ಕಳೆದುಕೋ. ಯುದ್ಧಕ್ಕೋಸ್ಕರವಾಗಿ ಗಾಂಡೀವ ಧನುಸನ್ನೆತ್ತಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಸನ್ನದ್ಧನಾಗು. ನಿನಗೆ ಒಂದು ನೆನಪು ನಾನು ಮಾಡ್ತೇನೆ, ಈ ಅಗ್ನಿದತ್ತವಾದಂತಹ ದಿವ್ಯವಾದ ಭೂಮಿ ತೂಕದ ರಥ, ಇದಕ್ಕೆ ಭೂಮಿ ತೂಕದ ರಥ ಅಂತ ಪ್ರಶಂಸೆ ಉಂಟು. ತೂಕ ಯಾವಾಗಲೂ ಹೆಚ್ಚಾಗುವುದು ಕೇವಲ ಅದರಲ್ಲಿರುವಂತಹ ಸಾಮಗ್ರಿಗಳಿಂದ, ಭೌತಿಕವಾದ ವಸ್ತುಗಳಿಂದಲ್ಲ. ಅದನ್ನು ನಾವು ಹೇಗೆ ಬಳಸ್ತೇವೆ ಮತ್ತು ಯಾಕಾಗಿ ಬಳಸ್ತೇವೆ ಎನ್ನುವುದರ ಮೂಲಕ. ಸಾಮಾನ್ಯವಾದಂಥ ಒಂದು ಕಲ್ಲಿನ ತುಂಡೆಯಾದರೂ ಭೌತಿಕವಾಗಿ ಅದಕ್ಕೆ ಹೆಚ್ಚು ಬೆಲೆಯೇನೂ ಇಲ್ಲ. ಹಾಗಂತ ಅದನ್ನೊಬ್ಬ ದೇವರ ಪೂಜೆಗೆ ಬಳಸ್ತಾನೆ ಅಂತ ಆದರೆ, ಸುಂದರವಾದಂತಹ ಒಂದು ಶಿಲ್ಪ ಕಲೆಯಲ್ಲಿ ಕಲಾತ್ಮಕವಾದಂತಹ ಒಂದು ಪ್ರತಿಮೆಯನ್ನು ಮಾಡ್ತಾನೆ ಅಂತ ಆದರೆ ಆಗ ಅದಕ್ಕೆ ಬೆಲೆ ಬರ್ತದೆ. ಆದ್ದರಿಂದ ನಿನ್ನಲ್ಲಿರುವಂತಹ ಈ ಭೂಮಿ ತೂಕದ ರಥ, ನಿನ್ನಲ್ಲಿರುವಂತಹ ಭೂಮಿ ತೂಕದ ನಿನ್ನ ಗಾಂಡೀವ, ನಿನ್ನಲ್ಲಿರತಕ್ಕಂತಹ ದೇವದತ್ತವೆನ್ನುವ ಶಂಖ, ನಾನು ಪಾಂಚಜನ್ಯವನ್ನು ಮೊಳಗುವುದಕ್ಕಿಂತಲೂ ನಿನ್ನಲ್ಲಿರುವ ದೇವದತ್ತವನ್ನು ನೀನು ಮೊಳಗಿಸುವುದು ಬಹಳ ಮುಖ್ಯ. ಈಗ ನನ್ನಲ್ಲಿ ಕೊಳಲು ಸಾಮಾನ್ಯ, ದೇವದತ್ತವನ್ನು ಬಳಸಬೇಕಾದ ಅಗತ್ಯ ಹೆಚ್ಚು ಬರಲಿಲ್ಲ. ನಾನು ಕೊಳಲೂದುತ್ತಿದ್ದವನೇ ಈಗ ಅದರಿಂದ ಬದಲಾಗಿ ಪಾಂಚಜನ್ಯ ಊದಬೇಕೆನ್ನುವ ಹಂತಕ್ಕೆ ಬಂದಿದ್ದೇನೆ. ಈ ಯುದ್ಧರಂಗದಲ್ಲಿ ನಾವು ಶಂಖಗಳನ್ನು ಮೊಳಗಿಸಿದ್ದೆ ಅದಕ್ಕೋಸ್ಕರವಾಗಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ರಥವನ್ನೇರಿದ್ದೀಯಾ, ಯುದ್ಧಕ್ಕೆ ಸನ್ನದ್ಧನಾಗು. ಎದುರಾಗಿ ಇವತ್ತು ಬರುತ್ತಾ ಇರೋರು ನಮ್ಮ ಎದುರಿನಲ್ಲಿ ಸಾಮಾನ್ಯದವರಲ್ಲ,
1: ಭೀಷ್ಮಾಚಾರ್ಯ
0: ಎಂಟು ದಶಕದವರಲ್ಲ, 80 ದಶಕದವರು, ಸಾಮಾನ್ಯದವರಲ್ಲ. ಅಂಥ ಹಿರಿಯರಾದ ಒಬ್ಬರು ವೀರ ಯೋಧರು ನಮ್ಮ ಎದುರು ಬರ್ತಾ ಇದ್ದಾರೆ ಎನ್ನುವ ಎಚ್ಚರದಿಂದ ಅವರನ್ನು ಎದುರಿಸುವುದಕ್ಕೋಸ್ಕರವಾಗಿ ಸಿದ್ಧರಾಗೋಣ.

0: ಆಶ್ಚರ್ಯಲ್ಲೂ ಐದು. ಕಣ್ಣೆದುರಿನಲ್ಲೇ ಕಾಣಿಸಿಕೊಂಡನಲ್ಲ ಮಹಾನುಭಾವ, ನೋಡಿದರೆ ಆನಂದವೂ ಆಗ್ತದೆ, ಒಂದು ಆತಂಕವೂ ಆಗ್ತದೆ. ಸಮರಾಂಗಣದಲ್ಲಿ ಮುಖಾಮುಖಿಯಾಗಿ ನಿಲ್ಲಬೇಕಾದಾಗ ಇವ ಅಲ್ಲ ಎದುರು ಕಾಣಿಸಬೇಕಾದವ, ಆದರೂ ಬಂದನಲ್ಲ. ಉಳಿದವರಿಗೆಲ್ಲ ಯಾವುದು ಬೇಕು ಬೇಕು ಅಂತ ಕಾಣ್ತದೋ ಅದನ್ನೆಲ್ಲ ನಿಶಂಕೆಯಿಂದ ಬಿಟ್ಟವ ನಾನು. ಉಳಿದವರಿಗೆಲ್ಲ ಯಾವುದು ಬೇಡ ಅಂತ ಕಾಣ್ತದೋ ಅದನ್ನು ಬೇಕಾದಾಗ ಕರೆಯುವ ಸ್ವಾತಂತ್ರ್ಯ ಉಳ್ಳವ ನಾನು. ಆದರೆ ಒಂದು ವೈದೃಶ್ಯ ಏನು ಅಂತಂದ್ರೆ ಅದನ್ನು ಕರೀಬೇಕು ಅಂತ ಈಗಲೂ ಕಾಣುವುದಿಲ್ವಲ್ಲ. ನನ್ನ ಅಪ್ಪ ಹೇಳಿದ್ದು, ನೀ ಕರೆದಾಗ ಬರ್ತದೆ ಮರಣ, ಆದರೆ ಕರೀಬೇಕು ಅಂತ ಇಲ್ಲಿವರೆಗೆ ಕಾಣಲಿಲ್ಲಲ್ಲ ಇಷ್ಟು ವಯಸ್ಸಾದ ಮೇಲೂ. ಹಾಗಾದರೆ ಏನು ಈ ಜಿಜ್ಞಾಸೆಗೊಂದು ಉತ್ತರ ಸಿಗಬೇಕು ಅಂತ ಆದರೆ ನಾವು ಉತ್ತರ ಕೊಡಬಲ್ಲವರಲ್ಲಿಯೇ ಕೇಳಬೇಡುವ. ಎದುರಿದ್ದ ಮಹಾನುಭಾವವನ್ನು ಕಂಡಾಗ ಆನಂದವಾಯಿತು ಅಂತ ನಾನು ಅದಕ್ಕೆ ಹೇಳಿದ್ದು. ಲೋಕದಲ್ಲಿ ಯಾವ ಪ್ರಶ್ನೆಯನ್ನೇ ಕೇಳಿ, ಯಾವನು ಉತ್ತರ ಕೊಡ್ತಾನೋ ಅವಲ್ವ ಮಹಾಮಹೋಪಾಧ್ಯಾಯ. ಮತ್ತೆ ಮೊನ್ನೆ ಮೊನ್ನೆ ಪಾಠ ಮಾಡಿದನಲ್ಲ ಬಹಳ ವಿಸ್ತಾರವಾಗಿ ನನ್ನ ಮೊಮ್ಮಗನಿಗೆ, ಅದನ್ನು ಕಿವಿಯಿಂದ ಕಿವಿಗೆ ನಾನು ಕೇಳಿದಾಗ ಹಾಗಾದ್ರೆ ನಮ್ಮ ಪ್ರಶ್ನೆಯನ್ನು ಇವನು ಮುಂದಿಡಬಹುದಲ್ಲ ಅಂತ ಕಂಡಿತ್ತು. ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಕೊಡಬೇಕಾದವ ವಿವೇಕಿಯಾಗಿರ್ಬೇಕು. ಇವನಾದ್ರ ವಿವೇಕವೇ ಮೂರ್ತಿವೆಂತಂದೇ ಇದ್ದಾನೆ. ಹಾಗಿರುವಾಗ ಇವನೆದುರು ನಮ್ಮ ಪ್ರಶ್ನೆಯನ್ನು ಮುಂದಿಟ್ರೆ ಇನ್ನು ಯಾರೋ ಏನೋ ಉತ್ತರ ಕೊಡ್ಲಿಕ್ಕೂ ಇಲ್ಲ, ಬೇಕಾದ ಉತ್ತರವನ್ನು ಇವ ಕೊಡದೇ ಇರ್ಲಿಕ್ಕೂ ಇಲ್ಲ. ಮತ್ತೆ ಕೆಲವರಿಗೆ ಯೋಗ್ಯತೆ ದೊಡ್ಡದು, ಅವರವರಿಗೆ ಬೇಕಾದ ಉತ್ತರ ಸಿಗ್ತದೆ. ಹೇಳುವುದು ಒಂದೇ, ಆದರೂ ಪ್ರತಿಯೊಬ್ಬನಿಗೂ ಅವರಿಗೆ ಯಾವುದು ಉತ್ತರವಾಗಿ ಬೇಕೋ ಅದು ಸಿಗ್ತದೆ. ಹಾಗಿರುವಾಗ ಬಹಳ ಉತ್ತರೋತ್ತರ ನಮಗಿನ್ನಿಲ್ಲ, ಉತ್ತರ ಆದರೂ ಇದ್ದೀತಲ್ಲ ಅನ್ನುವ ಅಭಿಪ್ರಾಯದಿಂದ ಬಂದ ರಥದಲ್ಲಿ ರಥಿಕನಾಗಿ ಉಪಸ್ಥಿತನಾದ ನನ್ನ ಮೊಮ್ಮಗ ಅರ್ಜುನ ಅಸ್ತ್ರ ಪ್ರಯೋಗವನ್ನು ಮಾಡದೆ ಏನೋ ಸಾರಥಿ ಹೇಳಿದ್ದಕ್ಕೆ ತಲೆಯಾಡಿಸ್ತಲ್ಲ, ಅವ ಮೊದಲಿಂದಲೂ ಇವ ಹೇಳಿದ್ದಕ್ಕೆ ತಲೆಯಾಡಿಸುವುದು, ಇವನಿಗೊಂದು ಜನ ಬೇಕು ತಲೆಯಾಡಿಸಲಿಕ್ಕೆ. ಅಂತಹ ಅರ್ಜುನ ಯುದ್ಧಾಸನ್ನನಾಗದೇ ಇದ್ದಾಗ, ಈಗ ಹಾಗಾದ್ರೆ ಯುದ್ಧ ಅಲ್ವೋ, ಮತ್ತೆ ನಮ್ಮ ಕೆಲಸವೂ ಆಗಬೇಕಾದಷ್ಟಾಗಿದೆ. ದಿವಸ ಒಂದಕ್ಕೆ 10,000 ಮಂದಿ ವಕಟವರ್ಧನರ ತಲೆ ಕಡಿತೇನೆ, ಹೇಳಿದ್ದೇನೆ ಮಾಡಿದ್ದೇನೆ. ಇನ್ನೀಗ ತಲೆ ಕಡಿಲಿಕ್ಕೆ ಯಾವುದು ಉಳಿಲಿಲ್ಲ, ಅಲ್ಲ ಮಾಡಬಾರದು ಅಂತಿಲ್ಲ, ನಮ್ಮ ಲೆಕ್ಕದ್ದು ಮುಗಿದಿದೆ. ಹಾಗಾದ್ರೆ ನೋಡುವ ಇವನಲ್ಲಿ ಸ್ವಲ್ಪ ಮಾತಾಡಿದ್ರೇನು ಅಂತ ನನಗೆ ಕಂಡದ್ದು. ಅದಕ್ಕೆ ಕೆಲವು ಪ್ರಶ್ನೆಗಳು ಕಾಣ್ತಾ ಉಂಟು ಮೊನ್ನೆಯಿಂದ, ಇವನೆದುರೆ ಅದನ್ನು ಮಂಡಿಸುವುದು ಒಳ್ಳೆಯದಲ್ವ. ಅದಕ್ಕೆ ಬೇಕಾಗಿ ತನ್ನ ಶರಣರ ಕುರಿತಾಗಿ ಅತ್ಯಂತ ವಾತ್ಸಲ್ಯದಿಂದ ವ್ಯವಹರಿಸುತ್ತಿರುವ, ಅವರನ್ನು ಸದಾಕಾಲ ತಾನು ಪರಿಯುತ್ತೇನೆ ಎನ್ನುವ ವಾಗ್ದಾನಕ್ಕೆ ಬದ್ಧನಾಗಿರುವ ಇವನೆದುರಿನಲ್ಲಿ ನಾನು ಶರಣನಂತೆ ಅಥವಾ ಶರಣನೆಂಬ ವಿಶ್ವಾಸದಿಂದ ನಮ್ಮ ವಿಚಾರವನ್ನು ಮಂಡಿಸೋಣ ಅಂತ ಇದ್ದೇನೆ. ಅದಕ್ಕೆ ಬೇಕಾಗಿ ರಥಿಕ ನನ್ನಲ್ಲ ಸಾರಥಿಯನ್ನೇ ಮಾತಾಡಿಸೋಣ ಅಲ್ವಾ. ಸ್ವಾಮಿ
1: ನಮೋ ನಮ.
0: ಅಲ್ಲ ಅದು ನಾನು ಹೇಳಬೇಕಾದದ್ದು
1: ಅಲ್ಲ, ನಾನು ಹೇಳಬಹುದು,
0: ನಾನು ರಥದಿಂದ ಇಳಿದು ಬಂದು ಹೇಳಬೇಕು. ಆದ್ರೆ ಇಲ್ಲಿಗ ನಾನು ರಥ ಇಳಿದು ಬಂದ್ರೆ ಏನೋ ವಿಪರೀತ ಕಲ್ಪನೆ ಆದೀತು. ಯಾಕಂದ್ರೆ ನಮ್ಮ ಪಕ್ಷದವರು ಎಲ್ಲಿ ಆ ಕಡೆ ಹೋಗುತ್ತಾರೆ ಅಂತ ಇವರು ಕಾಯೋದು,
1: ತಮ್ಮ ಮನೋರಥವೇ ಇಳಿದು ಹೋಯ್ತು ಅಂತ
0: ನಮ್ಮ ಪಕ್ಷದವರಲ್ಲಿ ಈ ಕಡೆ ಬರ್ತಾರೋ ಅಂತ ಅವರು ಕಾಯೋದು. ಈ ಹೊತ್ತಿಗೆ ನಾವು ನಮ್ಮ ರಥ ಇಳಿಯದೆ ಇರುವುದು ಒಳ್ಳೇದಲ್ವ?
1: ಒಳ್ಳೇದು, ಒಳ್ಳೇದು.
0: ಮತ್ತೆ ಒಂದು ಈ ರಥಕ್ಕೆ ಕೆಲವರು ಕಣ್ಣಿಟ್ಟಿದ್ದಾರೆ, ನಾನು ಇಳಿದ್ರೆ
1: ಹಾಗೆ ಇಳಿತೀನಿ
0: ಅಲ್ಲ, ತಾವು ಕೂತ್ಕೊಳ್ಳಬಹುದಲ್ಲ. ಹಾಗಾಗಿ ಅಲ್ಲ, ಅದು ಸ್ವಲ್ಪ ದೊಡ್ಡ ಪ್ರಕರಣವೇ ಆಗಿದೆ ನಮ್ಮಲ್ಲಿ ಬಿಡು. ಈಗ ನಿನ್ನನ್ನು ಕಂಡಾಗ ಕೈ ಮುಗಿದು ದೀನನಂತೆ ಇದ್ದೇನೆ, ಮಾತಾಡಿಸೋಣ ಅಂತ ಕಂಡಿತು ಮಾತಾಡ್ಲಿಕ್ಕೆ. ಯಾಕಂದ್ರೆ ನಿನ್ನಂತವರು ಸಿಕ್ಕುವಾಗ ನಾವು ಒಂದೊಂದು ಪ್ರಸಂಗ ಮಾಡಿಕೊಂಡ್ರೆ ಬಂತು, ಯಾವಾಗ್ಲೂ ಸಿಗ್ತೀರಾ.
1: ಆದ್ರೆ ಮಾತು ಕಥೆ,
0: ಹೌದು ಹೌದು, ಮಾತು ಕಥೆ,
1: ಬರೇ ಮಾತಲ್ಲ, ಮಾತಿನಿಂದ ಕಥೆ.
0: ಕಥಾನಾಯಕನಲ್ಲಿಯೇ ಮಾತಾಡುದು ಹಾಗೆ ನೋಡಿದ್ರೆ ಆಗ್ಲಿಕ್ಕಿಲ್ವ?
1: ಆದೀತು
0: ಅಂತ
1: ಅದು ಉಯಿಲಿ ಉಲಿಯ ಉಯ್ಯಾಲೆ ಆಗ್ಲಿ
0: ಆಗ್ಲಿಪ್ಪ,
1: ಅದರಲ್ಲಿ ತೂಗುವ
0: ಅಲ್ಲ, ಉಯ್ಯಾಲೆಯನ್ನು ನೀನು ಬಿಡ್ಲಿಕ್ಕಿಲ್ಲ
1: ಅಲ್ಲಿ ಬಿಟ್ಟ ಅಭ್ಯಾಸ,
0: ಹುಲಿಯನ್ನು ನಾವು ಬಿಡ್ಲಿಕ್ಕೆ. ಹಾಗಾಗಿ ಸ್ವಾಮಿ
1: ಓ
0: ಸಾಮಾನ್ಯನೇ ನೀನು,

0: ಸ್ವಾಮಿ
1: ಆಚಾರ್ಯರೇ,
0: ನಮ್ಮೊಟ್ಟಿಗಿದ್ದರು ಪ್ರತ್ಯೇಕವಾಗಿರುವವ ನೀನು, ಪ್ರತ್ಯೇಕವಾಗಿದ್ದರು ನಮ್ಮೊಟ್ಟಿಗೆ ಇರುವವ ನೀನು. ಇಂತಹ ಶಕ್ತಿ ಇರುವುದು ಯಾರಿಗೆ?
1: ಎಲ್ಲರೊಳಗೊಂದಾಗುವವನಿಗೆ
0: ಅಲ್ಲ, ಎಲ್ಲರೂ ಯಾರೊಳಗೆ ಆಗ್ತಾರೋ ಒಂದಾಗಿ
1: ಹಾಗೂ ಹೇಳ
0: ಅವನಿಗೆ ಅಂತ ಹೇಳೋಣ.
1: ಆದೀತು.
0: ನಾವೆಲ್ಲ ನಮ್ಮ ತಾಯಿಯ ಹೊಟ್ಟೆಯಿಂದ ನಮ್ಮ ಸಂಕಲ್ಪ ಇಲ್ಲದೆ ಹೊರಗೆ ಬಂದೆವು. ಆದರೆ ನೀನು ಹಾಗಲ್ಲ, ಸಂಕಲ್ಪ ಮಾಡಿ ಇಂತಹ ತಾಯಿಯ ಹೊಟ್ಟೆಯಿಂದಲೇ ನಾನು ಹೊರಗೆ ಬರುವುದು ಅಂತ ಮೊದಲೇ ನಿರ್ಣಯ ಮಾಡಿ ಅಂತೆಯೇ ಬಂದವ. ನಿನಗೆ ಮೈ ಎಂಬುದು ನಿನ್ನ ಸಂಕಲ್ಪದಂತೆ ಒದಗುವುದು, ನಮಗೆ ಹಾಗಲ್ಲ. ನಮಗೆ ಈ ಪಂಚಭೂತಾತ್ಮಕವಾದ ಒಂದು ಶರೀರ ನಾವು ಎಣಿಸದೇ ಇದ್ದ ಇನ್ಯಾವುದೋ ಶಕ್ತಿಯ ಸಂಕಲ್ಪದಿಂದ ಒದಗುವುದು. ನಾವು ಅಧೀನರು, ನೀನು ಸ್ವತಂತ್ರನಿದ್ದಿ. ಚಿನ್ಮಯ ಅಂತ ಕರೀತಾರೆ ಯಾವುದಕ್ಕೆ? ಯಾವುದು ಜ್ಞಾನ ಗೋಚರವಾದದ್ದು? ಚಿತ್ಮಯ. ನಿನ್ನನ್ನು ಅದೇ ನೆಲೆಯಿಂದ ನಾವು ಭಗವಂತನೆಂಬ ಆರಾಧನಾ ಬುದ್ಧಿಯಿಂದ ನೋಡಿದಾಗ ಸ್ವಾಮಿನ್
1: ಓ
0: ಹೊಳೆಯುವುದು ನೀನಲ್ಲ, ಆ ಚಿನ್ಮಯ ಎಂಬ ತತ್ವ
1: ಒಳಗಿಂದ ಹೊಳೆಯುತ್ತದೆ
0: ಅಲ್ವಾ? ಒಳಗಿಂದ ಹೊಳಿಬೇಕು ಅಂತಾದ್ರೆ ಶಕ್ತಿ ಹೆಚ್ಚು ಬೇಕು. ಹೊರಗೆ ಹೊಳೆಯುವುದು ಎಷ್ಟಿಲ್ಲ ಪ್ರಪಂಚದಲ್ಲಿ, ಈ ಒಳಗಿನಿಂದ ಹೊಳೆಯುವುದು ಅದು ದೊಡ್ಡದು.
1: ಒಳಗೂ ಹೊಳೆಯುತ್ತದೆ ಅಂತ ಗೊತ್ತಾಗುವುದು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಹೊಳೆಯುವುದಿಲ್ಲ.
0: ಕೆಲವರಿಗೆ ಹೊಳೆಯುವುದು ಒಳಗೆ,
1: ಅದೇ ಒಳಗೆ
0: ಒಳಗೆ ಏನೋ ಹೊಳೆದ ಹಾಗಾಯಿತು. ಆದರೆ ಪ್ರಪಂಚದಲ್ಲಿ ಮೌಲ್ಯ ಕೊಡಬೇಕಾದದ್ದು ಹೊರಗಿನಿಂದ ಹೊಳೆಯುವುದಕ್ಕಲ್ಲ,
1: ಅಲ್ಲ,
0: ಒಳಗಿನಿಂದ ಹೊಳೆಯುತ್ತಿರುವುದಕ್ಕೆ, ಸದಾ ಕಾಲ ಹೊಸತನ್ನು ಹೊಳೆಯಿಸುವುದಕ್ಕೆ. ನಿನ್ನೆದುರು ಬಂದಾಗ ಇಷ್ಟೆಲ್ಲ ಯಾಕೆ ಮಾತು ಬರ್ತದೆ ಅಂತಂದ್ರೆ,
1: ಯಾಕೋ
0: ನನ್ನ ಮೊಮ್ಮಕ್ಕಳು ನನ್ನ ತಲೆ ಹಾಳು ಮಾಡಿ ಹಾಕಿದ್ದಾರೆ.
1: ಯಾವ ಮೊಮ್ಮಕ್ಕಳು?
0: 106 ಜನ ಇದ್ದಾರಲ್ಲ.
1: 106 ಅಂದ್ರೆ
0: 106
1: 100 ಮತ್ತು 6.
0: ಹೌದು ಅಲ್ಲ, ನಾವು 106 ಅಂತಲೇ ಹೇಳುವುದು, ಅವರು 100 ಮತ್ತು 6 ಅಂತ ಬೇರೆ ಬೇರೆ ಮಾಡಿಕೊಂಡಿದ್ದಾರೆ. ಈಗ ನೀನು
1: ಅಲ್ಲ, ಹಾಳು ಮಾಡಿದವರು ಯಾರು?
0: ಅಲ್ಲ, ಹಾಳು ಅಂತ ನಾನು ಹೇಳುವುದಿಲ್ಲ. ಯಾಕೆ ನಾವೆಲ್ಲ ಹಾಳು ಅಂತ ಹೇಳಿದರೆ ಮಾಡುವವನ ಒಂದು ಕರ್ತೃತ್ವ ಶಕ್ತಿಯನ್ನು ಒಪ್ಪಿ ಹೇಳಬೇಕಾಗ್ತದೆ. ಆಗ ಅವನೇ ಹಾಳು ಮಾಡಿದನ? ಭಗವಂತ ಇರುವುದು ಹಾಳು ಮಾಡ್ಲಿಕ್ಕ? ಹೀಗೆಲ್ಲ ಪ್ರಶ್ನೆ ಬರುವುದಿಲ್ಲ. ಮತ್ತೆ ಕೆಲವು ಉಗ್ರ ಭಕ್ತರಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಮಾತಾಡಿಬಿಟ್ರೆ ಏನೇನೋ ಆಗಿ ಹೋದೀತು, ಸಂಧಾನದ ಸಭೆಯಲ್ಲಿ ನೋಡ್ಲಿಲ್ಲ.
1: ಹೌದು,
0: ಅಂಥದ್ದಕ್ಕೆ ನಾವು ಆಸ್ಪದ ಕೊಡಬೇಕು. ಹಾಗಾಗಿ ತಾತ್ವಿಕವಾಗಿ ಭಗವಂತನನ್ನು ಚಿನ್ಮಯ ಅಂತ ಗುರುತಿಸುವಾಗ ರೂಪ ಗುಣ ಆಕಾರಗಳಿಂದ ಮೀರಿದ ಇನ್ನೇನೋ ಒಂದು ವ್ಯಾಪಕವಾದ ತತ್ವವೆಂದು ಅಂಗೀಕರಿಸಿ ಅದುವೇ ಮೈಯ ಅಂತೂ ಬಂದದ್ದು. ಆದರೂ ಚಿನ್ಮಯ ಹೌದಲ್ಲ? ಚಿನ್ಮಯ ಹೌದಾದರೂ ಸಾವಯವವಾಗಿರುವುದರಿಂದ ನಮ್ಮ ಮಾತನ್ನು ಕೇಳಲಿಕ್ಕೆ ಒಂದು ಕಿವಿ ಇರಬೇಕಲ್ಲ?
1: ಹೌದು
0: ಅಲ್ವಾ?
1: ಆಲಿಸುವುದಕ್ಕೆ ಆಲಿಕೆಯಾಗಿ ಕಿವಿ ಇರ,
0: ಆದ್ರಿಂದ ಚಿನ್ಮಯನೇ ಲಾಲಿಪುದು.
1: ಆದೀತು.
0: ಮತ್ತೊಂದು, ಲಾಲಿಪುದು ಚಿನ್ಮಯನೇ,
1: ಆಲಿಪುದು ಚಿನ್ಮಯನೇ,
0: ಚಿನ್ಮಯನೇ
1: ಆಲಿಸಿದ ಮೇಲೆ ಲಾಲಿಸುವುದು ಚಿನ್ಮಯ,
0: ಚಿನ್ಮಯನೇ ಅಂತ ಕೇಳುವಾಗ ಈ ಮೊಮ್ಮಕ್ಕಳ ಸಂಬಂಧವನ್ನು ನೋಡಿದರೆ ನೀನು ನನಗೆ ಮೊಮ್ಮಗನೇಲ್ವ?
1: ಹೌದಪ್ಪ, ಒಂದರ್ಥದಲ್ಲಿ ನಾನು ಮೊಮ್ಮಗ.
0: ಹಾಗೆ ಉಳಿದವರಿಗೆಲ್ಲ ದೊಡ್ಡವನಾದ ನೀನು ನನ್ನೆದುರು ಸಣ್ಣವಾಗಲಿಲ್ವ?
1: ಅದೇ ಮೊಮ್ಮಗ ಅಂದರೆ ಸಣ್ಣವನೇ
0: ಅಲ್ವಾ? ಹಾಗೆ ಅಂತ ನಾನು ಉಳಿದವರ ದೃಷ್ಟಿಯಿಂದ ದೊಡ್ಡವನೇ, ಆದರೆ ನಾನು ನಿನ್ನೆದುರು ಸಣ್ಣವನೇ ಅಲ್ವಾ?
1: ಹಾಗೆ ನೋಡಿದರೆ ಗಂಗೆಯ ಮಗ ನೀನು.
0: ಅಲ್ಲ, ಅದಕ್ಕಿಂತ ಹೆಚ್ಚು ಚಿನ್ಮಯನ ಎದುರಿನಲ್ಲಿ ನಾನೆಂಥದ್ದು?
1: ಅಲ್ಲ, ಅದು ಹೌದು.
0: ಆಗ
1: ಗಂಗೆಯ ಮಗನಾಗಿಯೂ ಸಣ್ಣ,
0: ಒಂದು
1: ಯಾರಿಗೆ ಯಾರು ಅಜ್ಜ, ಯಾರಿಗೆ ಯಾರು ಮೊಮ್ಮಗ ಅಂತ
0: ಒಂದು ಸಮಾನತೆಯನ್ನು ಸ್ಥಾಪಿಸಿಕೊಳ್ಳೋಣ. ನೀನು ಸ್ವಲ್ಪ ಕೆಳಗಿಳಿದ್ರೆ ನಾನು ಸ್ವಲ್ಪ ಮೇಲೆ ಬಂದರೆ
1: ಅದಾದೀತು
0: ಅಲ್ವಾ?
1: ಅದಾದೀತು. ನಾನು ಕೆಳಗಿಳಿಯದೆ ನೀನು ಮೇಲೆ ಬರುವುದಿಲ್ಲ.
0: ಇಲ್ಲ, ನೀನು ನಮ್ಮನ್ನು ಮೇಲೆ ಎತ್ತಲಿಕ್ಕೆ ಅಲ್ವಾ ಕೆಳಗಿಳಿಯುವುದು? ಅದನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಿದರೆ ಈ ಮೊಮ್ಮಕ್ಕಳು ತಲೆಹಾಳು ಮಾಡಿದ್ರು ಅಂತ ಯಾಕೆ ಹೇಳಿದೆ ಗೊತ್ತೋ? ಮೊನ್ನೆ ಸುಯೋಧನ ನನ್ನ ಎದುರು ಒಂದು ಪ್ರಶ್ನೆ ಮುಂದಿಟ್ಟ.
1: ಯಾವುದು?
0: ಯಾಕಪ್ಪ ನಿನಗೆ ಪಾಂಡವರ ಬಗ್ಗೆ ದ್ವೇಷ ಅಂತ ಕೇಳಿದರೆ, ದೊರಕಿತು ಪೂರ್ವ ಸಂಬಂಧ, ಪಾಂಡು ತನಯರಳು ದ್ವೇಷ ಅದರಿಂದ ಅಂತ ಹೇಳಿ.
1: ಪೂರ್ವ ಸಂಬಂಧ,
0: ಹಾಗಾದ್ರೆ ಈಗ ಬುದ್ಧಿಪೂರ್ವಕವಾಗಿ ಮಾಡಿದ್ದಲ್ವಾ? ನನಗೆ ಗೊತ್ತಿಲ್ಲ ಯಾಕೆ ನನಗೆ ಪಾಂಡವ ದ್ವೇಷ ಉಂಟು ಅಂತ. ನಿಷ್ಪಾಂಡವ ಪೃಥ್ವಿ ಅವನು ಪ್ರತಿಜ್ಞೆ, ಈಗ ಅವನ ಕೈ ಮೀರಿದ್ದು ಇನ್ನೇನೋ ಪ್ರವರ್ತಿಸ್ತದೆ ಅಂತಾದ್ರೆ, ಹಾಗಾದ್ರೆ ಈ ಜನ್ಮದ್ದಲ್ಲ ಅಂತ ಆಯ್ತಲ್ಲ. ಆಗ ಈ ಪಾಂಡವರನ್ನು ನೋಡೋದು ನಾನು, ಇವರು ಎಷ್ಟು ಭಾಗ್ಯವಂತರು.
1: ಏನಾಗಿದೆ?
0: ಏನೂ ಆಗಲಿಲ್ಲಲ್ಲ, ಏನೇನೋ ಮಾಡ್ಲಿಕ್ಕೆ ಹೊರಟರು.
1: ಏನೂ ಆಗಲಿಲ್ಲ ಅಂದ್ರೆ
0: ಯಾವ ಆಪತ್ತಿಗೂ ಒಳಗ ಕಾಡಿಗೆ ಹೋದ್ರೆ. ಹೌದು ಕೃಷ್ಣ, ಅವ್ರು ನಿಜವಾಗಿ ಕಾಡಿನಲ್ಲಿದ್ದದ್ದ,
1: ಮತ್ತೆ
0: ಅರಮನೆಯಲ್ಲಿದ್ದ ಹಾಗೆ
1: 12 ವರ್ಷ ಕಾಡಿನಲ್ಲಿದ್ದದ್ದು ಪ್ರಸಿದ್ಧವಾಗಿದೆ.
0: ಅರಮನೆಯಲ್ಲಿದ್ದ ಹಾಗೆ ಇದ್ದದ್ದಲ್ವ?
1: ಏನು ಅರಮನೆ?
0: ಒಂದು ದಿನ ಆದರೂ ಅವರಿಗೆ ನೆಮ್ಮದಿ ಇಲ್ಲ ಅಂತಾಗಿದ? ಒಂದು ದಿನವಾದರೂ ನಿದ್ರೆ ಇಲ್ಲ ಅಂತಾಗಿದ?
1: ಅಲ್ಲ, ಊಟ
0: ಒಂದು ದಿನವಾದರೂ ಹಸಿವಿಲ್ಲ ಅಂತಾಗಿದ?
1: ಅಲ್ಲ, ಹಸಿವು ಇತ್ತು ಊಟ ಉಯ್ತು ಒಪ್ಪತ್ತಿನ ಊಟ ಮಾಡಿಕೊಂಡಿದ್ದದ್ದಲ್ಲ.
0: ಈಗ ಹಸಿವು ಉಂಟು ಅಂತಾದ್ರೆ ಅವಲ್ಲೋ ಭಾಗ್ಯವಂತ?
1: ಖಂಡಿತವಾಗಿ
0: ಹಸಿವೆ ಇಲ್ಲದ
1: ಹಸಿವಿದ್ದರೆ ಸಾಕಾಗುದಿಲ್ಲ, ಜೀರ್ಣವೂ ಆಗುದಿಲ್ಲ.
0: ಅಲ್ಲ, ಈಗ ಹಸಿವೆ ಇಲ್ಲದವನಿಗೆ ಎಷ್ಟಿದ್ರೇನು?
1: ಹಾ,
0: ಅದು ಹಾಸಿಗೆ ಇದ್ರೆ ಸಾಕು, ನಿದ್ರೆ ಬರಬೇಡ,
1: ಬರಬೇಕು ಬರಬೇಕು.
0: ಎಷ್ಟೆಷ್ಟು ಮೆತ್ತನೆ ಮೃದುವಾದ ತಲ್ಪ ಮಲಗಿ ನಿದ್ದೆ ಬರುವುದಿಲ್ಲ ಅವನಿಗೆ.
1: ಏನು ಪ್ರಯೋಜನ ತಲ್ಪದಲ್ಲಿ ಮಲಗಿದ್ರು ನಿದ್ದೆ ಬರುವುದಿಲ್ಲ,
0: ಏನು ಪ್ರಯೋಜನ?

0: ಕಳೆದ ಜನ್ಮದಲ್ಲಿ ಪಾಪ, ಹೀಗಾಗಿ ಹೋಯ್ತಲ್ಲ.
1: ತರುತಲ ವಾಸ ಕರತಲ ಭಿಕ್ಷ
0: ಅಲ್ಲ, ಅದಾದ್ರೂ ಒಂದು ದೀಕ್ಷೆ ಅಂತ ಇಟ್ಟುಕೊಳ್ಳಲ್ಲ,
1: ಅಷ್ಟೇ ಇರುವುದು
0: ಅಂತ
1: ತಿನ್ಬೇಕಲ್ಲ,
0: ಭಾಗ್ಯಶಾಲಿ ಅಂತ ಹೇಳೋಣವೆ. ಆದ್ರೆ ಹೌದು ಅಂತ ಕಾಣ್ತದೆ. ಈಗ ಲೋಕದೃಷ್ಟಿಯಿಂದ ಯಾರು ಭಾಗ್ಯಶಾಲಿಯೋ ಅವನು ಭಾಗ್ಯಶಾಲಿ ಅಲ್ಲವೋ, ಯಾರು ಲೋಕದೃಷ್ಟಿಯಿಂದ ಭಾಗ್ಯಹೀನನೋ ಅವನೇ ಭಾಗ್ಯಶಾಲಿಯೋ. ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೆ ಹೊನ್ನಹುದು,
1: ಮುಟ್ಟಿದ್ದು ಮಣ್ಣು ಮುಟ್ಟಿದ್ರು
0: ಚಿನ್ನ. ಪುಣ್ಯಹೀನಗೆ
1: ಇನ್ನಾಗೇನಾಗ್ತದೆ?
0: ನಗರ ಕಾನೂನು,
1: ಅರಮನೆಯಲ್ಲಿದ್ದರೂ ಅರಮನೆಯ ಸುಖ
0: ಸುಖ ಇಲ್ಲ. ಹಾಗಾದ್ರೆ ಪ್ರಯೋಜನಕ್ಕೆ ಬಾರದೇ ಇದ್ದ ವಸ್ತುವಿನ ವಿಪುಲತೆ ಇದ್ದು ಲಾಭ ಏನು? ಇರಬೇಕಲ್ಲ, ನಾನು ಭಾಗ್ಯಶಾಲಿ ಆಗುವಂತೆಯೋ ಅಲ್ಲದೇ ಇರುವಂತೆಯೋ ನಿರ್ದೇಶಿಸತಕ್ಕದ್ದು ಎಲ್ಲ ಹೇಳ್ತಾರೆ. ಅವರವರು ಮಾಡಿದ್ದನ್ನು ಅವರವರು ಉಣ್ಣೋದು,
1: ಎಂಥದ್ದು
0: ಎಂಥದೇ ಆಗಲಿ ಅವರು ಮಾಡಿದ್ದನ್ನು ಅವರು ಉಣ್ಣೋದು. ಒಳ್ಳೇದು ಮಾಡಿದ್ಯೋ ಒಳ್ಳೇದು ಉಣ್ತಿ, ಕೆಟ್ಟದ್ದು ಮಾಡಿದ್ಯೋ ಕೆಟ್ಟದನ್ನು ಉಣ್ತಿ. ಮೊನ್ನೆ ಮೊನ್ನೆ ದ್ವಾರಕೆಗೆ ಬಂದು ನಿನ್ನ ರಥದಲ್ಲಿ ಕೂತವನು,
1: ಹೌದು
0: ನನ್ನ ರಥದ ಹಿಂದಿರುವವನು ಬಂದ್ರಲ್ಲ,
1: ಹೌದು
0: ಕೌರವನು ಅರ್ಜುನ,
1: ಅರ್ಜುನನು
0: ನೀನೆ ಬಲವನ್ನು ಪಡೆಯುವುದಕ್ಕೆ ಬಂದದ್ದವರು,
1: ಹೌದೌದು.
0: ಆದರೆ ಬಲವನ್ನು ಪಡೆದನು ಅಂತ ಕೇಳಿದರೆ ಕೌರವ ಪಡೆದದ್ದು ಪ್ರಯೋಜನಕ್ಕಿಲ್ಲದೆ ಇದ್ದ ಯಾದವ ಸೇನೆಯನ್ನು, ಅದಕ್ಕೊಂದು ನಾಯಕನೂ ಇಲ್ಲ. ಇವ ಅರ್ಜುನ ನಿನ್ನನ್ನೇ ಪಡೆದ,
1: ಹೌದು
0: ಹಾಗಾದರೆ ಯಾರಪ್ಪ? ಭಗವಂತನನ್ನೇ ಹೊಂದಿದವಲ್ಲೋ ಭಾಗ್ಯಶಾಲಿ.
1: ಮತ್ತೆ ಅವನಿಗೆ ನನ್ನಲ್ಲಿ ನಾನು ಬರ್ತೇನೆ ಅಂತ ವಿಶ್ವಾಸವೂ ಇರಲಿಲ್ಲ. ಹರಿಯನಿ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆ ಅಂತ ಕೇಳಿದ್ದಾನೆ.
0: ಅಲ್ಲ ಅದು ಘೋಷಣೆ ಆದ ಮೇಲಲ್ವೋ?
1: ಅಲ್ಲ ಅದೇ ಅದ ಮೇಲೆ ಅಂದ್ರೆ ಅವನಿಗೆ ಒಳಗೆ ಇದ್ದದ್ದು ಅದುವೇ.
0: ಆದ್ರೆ ಹೊರಡುವಾಗ ಅವ ನಮ್ಮಲ್ಲಿ ಹೇಳಿದ್ದೇನು,
1: ಏನು
0: ಹರಿಯ ತನ್ನೊಳಗು ಮಾಡಪ್ಪೆ ಅಂತ ಹೋದ್ದು.
1: ಅಲ್ಲ
0: ಅವ ಏನು ಅಂದುಕೊಂಡು ಅನ್ನೋದಕ್ಕಿಂತಲೂ ಯಾವುದು ಪರಮ ಸಂಪನ್ನತೆಯೋ ಅದನ್ನು ಅವ ಹೊಂದಲಿಲ್ಲ,
1: ಹೊಂದಲಿಲ್ಲ,
0: ಹೊಂದಿದ್ದು ಪ್ರಯೋಜನಕ್ಕೆ ಬರಲಿಲ್ಲ, ಬರುವುದೂ ಇಲ್ಲ. ಹಾಗಿರುವಾಗ ಈ ಭಾಗ್ಯಶಾಲಿ ಭಾಗ್ಯಹೀನ ಎಂಬುದಕ್ಕೆ ವ್ಯಾಖ್ಯಾನ ಎಂಥದ್ದು? ಮಾಡಿದ್ದನ್ನುಣ್ಣು ಎಂಬು ಎಂಬಲ್ಲಿ ಪಾಪ ಮಾಡಿದವ ಪಾಪಿಷ್ಠನಾಗ್ತಾನೆ, ಪುಣ್ಯ ಮಾಡಿದವ ಪುಣ್ಯವಂತನಾಗ್ತಾನೆ. ಆದರೆ ಪುಣ್ಯವಂತನಾದವನಿಗೆ ಭಗವಂತ ಸಿಗಬೇಕು ಅಂತಾದರೂ ಈ ಪುಣ್ಯವೇ ಬಲ ಅಂತಾದರೆ, ಈಗ ಭಗವಂತ ನಿರ್ದೇಶನ ಮಾಡುವುದೋ ಅಲ್ಲ ನಾವು ಮಾಡಿದ ಕರ್ಮ ನಮ್ಮನ್ನು ನಿರ್ದೇಶನ ಮಾಡುವುದು, ಒಂದು ಪ್ರಶ್ನೆ ಬರುವುದು. ಹಾಗೆ ಅವ ಮಾಡಿದ್ದನ್ನು ಉಣ್ತಾನೆ, ಹಾಗಾದರೆ ಭಗವಂತ ಯಾಕಿರುವುದು? ಭಗವಂತನ ದರ್ಶನವಾಗಬೇಕು ಅಂತಾದರೆ ಕೋಟಿ ಜನ್ಮಗಳ ಪುಣ್ಯ ಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗಾದರೆ ಪುಣ್ಯ ಮಾಡಿ ಭಗವಂತ ಸಿಕ್ಕುವುದು ಅಂತಾದರೆ, ಈ ಪುಣ್ಯದ ವೆಚ್ಚದಿಂದ ಭಗವಂತನನ್ನು ಸಂಪಾದನೆ ಮಾಡುವುದು ಅಂತಾದರೆ ಪುಣ್ಯಕ್ಕಿಂತ ಭಗವಂತ ಸಣ್ಣದು ಅಂತಾಗಲಿಲ್ಲ. ಅಲ್ಲ, ದೈವವಾದವೇ ಪ್ರಬಲ ಅಂತ ಆಗುವಾಗ ಇದಕ್ಕೆಂಥದ್ದು ಅರ್ಥ? ಅಲ್ಲ, ಇದೇ ಪ್ರಬಲವಾದರೆ ಅದಕ್ಕೆಂಥದ್ದು ಅರ್ಥ? ಇದನ್ನು ಆಲೋಚನೆ ಮಾಡುವಾಗ ಹೇಳಬಹುದೋ ಹೇಳಬಾರ್ದೋ, ಹೇಳಬಹುದೋ ಹೇಳಬಾರ್ದೋ,
1: ನೀವು ಅರ್ಧ ಹೇಳಿದಾಗಾಯ್ತು.
0: ಹೌದು, ಇನ್ನು ಅರ್ಧ ಹೇಳಲಿಕ್ಕೆ ನಿನ್ನ ಅನುಮತಿ ಬೇಕು.
1: ಅಲ್ಲ, ಕೆಲವರು ಹಾಗೆ ಹೇಳುದು, ಹೇಳಲಾರೇನು ಹೇಳದೆಯೇ ತಾಳಲಾರೇನು.
0: ಅದು ಈಗ ನಾನು ತೊಡಗಿದ್ದು ಅಲ್ಲಿಯೇ, ಹೇಳಲಾರೇನು ಹೇಳದ ಉಪಾಯ ಇಲ್ಲ.
1: ಹೌದು,
2: ಇದುವರೆಗೆ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೊದಲನೆಯ ಕಂತು ಕೇಳಿದಿರಿ. ನಾಳೆಯ ಪ್ರಸಾರದಲ್ಲಿ ಮುಂದಿನ ಕಂತು ಕೇಳ್ತಾ ಇರಿ. ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM
1: ನಿಖುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು ಇತ್ತೆ ತುಳು ಪ್ರಸಾರ

ಇನಿತ್ತ ತುಳು ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರಣ ಕಬಿತೆಲೆನ ಕೇನ್ಗಾ.

0: ಕವಿತೆದ ಪೊದರ್ ಬಲಿ ತರೆದಾಂತಿಜುವ ಬಲಿ
1: Hello, test. Check.
2: Hello. Check.

0: Hello, check. Check.
1: Hello.
0: Hello, check.

0: हेलो चेक हेलो
1: हेलो
0: हेलो
1: हेलो।

हेलो हेलो हेलो हेलो हेलो हेलो चेक हेलो हेलो हेलो

हेलो चेक, हेलो।

ಬಂದು ಬೈತ ಮುಟ್ಟೆಗು ಬಾನನೀಕು ಪುಡಮಿಮೀತು ಏತು ಮೋಕೆಯ ಪಕ್ಕಿದಾತ ಬೇಲಿದಾಂತಿ ಮಲ್ಲ ಬಿತ್ತಲು ಪಕ್ಕಿಗಾತ ಬೇಲಿದಾಂತಿ ಮಲ್ಲ ಬಿತ್ತಲು ಕಡಿರಂತಾಯೇ ಆತೆ ತೂಲ ಅವಳು ಒಕ್ಕೇಲು ಕಡಿರಂತಾಯೇ ಆತೆ ತೂಲ ಅವಳು ಒಕ್ಕೇಲು ಇರ್ಲ ನಾಲಿಕೆ ಪೇರ ಬೋಲಿಕೆ ಇಜ್ಜಿ ಕುರ್ತೇಲು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕ.

ಇನಿತ್ತ ತುಳು ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರಣ ಕಬಿತೆಲೆನ ಕೇನ್ಗಾ.

ಕವಿತೆ ದಪುದರ್ ಬಲಿ ತರೆದಾಂತಿ ಜೀವ ಬಲಿ ಬರೋಂದು ಉಂಡು, ಕಣ್ಣು ಕೆಬಿದಾಂತೆ ಗೆಬ್ಬೆಟ್ಟ ಒಂದು. ತರೆದಾಂತಿ ಜೀವ ಬಲಿ ಬರೋಂದು ಉಂಡು, ಕಣ್ಣು ಕೆಬಿದಾಂತೆ ಗೆಬ್ಬಟ್ಟ ಒಂದು. ಬಾನ ಮುಟ್ಟುನ ಗುಡ್ಡೆನು ಗೋರ್ ಗೋರುದು ದಿಂಜಾದು, ನುಪ್ಪುದ ಕರನು ನಿಗುತ್ತು ನೀರ್ ಸಂತಾನ ಮಂತದು. ಬಾನ ಮುಟ್ಟುನ ಗುಡ್ಡೆನು ಗೋರ್ ಗೋರುದು ದಿಂಜಾದು, ನುಪ್ಪುದ ಕರನು ನಿಗುತ್ತು ನೀರ್ ಸಂತಾನ ಮಂತದು. ಪಜ್ಜಿ ಅರೆ ಪಜ್ಜಿಗೆ ಅರ್ಬು ಕೂಟೊಂದು, ದೊಂಡೆಡಿತ್ತಿನ ತೆಲಿ ಜಪ್ಪಂದೆ ಆನಗ. ಪಜ್ಜಿ ಅರೆ ಪಜ್ಜಿಗೆ ಅರ್ಬು ಕೂಟೊಂದು, ದೊಂಡೆಡಿತ್ತಿನ ತೆಲಿ ಜಪ್ಪಂದೆ ಆನಗ. ತರೆದಾಂತಿ ಜೀವ ಬಲಿ ಬರೊಂದು ಉಂಡು, ಕಣ್ಣು ಕೆಬಿದಾಂತೆ ಗೆಬ್ಬಟ್ಟ ಹೊಂದು. ಕಾಡು ಮಲೆನು ಕರ್ತು ಮಾರಿ ಬೀರಿನ ದೀದು, ಪಕ್ಕಿ ಪರಣೆದ ಬಟ್ಟಲು ಕಂಕನೆ ಪಾಡ್ದು. ಕಾಡು ಮಲೆನು ಕರ್ತು ಮಾರಿ ಬೀರಿನ ದೀದು, ಪಕ್ಕಿ ಪರಣೆದ ಬಟ್ಟಲು ಕಂಕನೆ ಪಾಡ್ದು. ತಿಕ್ಕಿನವಳು ಮಾತ ಬಲೆತ್ತು ಪಾಡೊಂದು, ದುಂಬು ವೈಪೆರೆ ಬಂಗಾನಗ. ತಿಕ್ಕಿನವಳು ಮಾತ ಬಲೆತ್ತು ಪಾಡೊಂದು, ತುಂಬು ವೈಪೆರೆ ಬಂಗಾನಗ. ತರೆದಾಂತಿ ಜೀವ ಬಲಿ ಬರೋಂದು ಉಂಡು, ಕಣ್ಣು ಕೆಬಿದಾಂತೆ ಗೆಬ್ಬಟ್ಟ ಒಂದು. ಪರಪಿ ಸುದ್ದೇನು ತಿರ್ಗಾದು, ಪಸೆ ಆಜಾದು ಬೈಲು ಉನುಂಗೆಲು ಬುಟ್ಟು ಆದು. ಪರಪಿ ಸುದೇನು ತಿರ್ಗಾದು, ಪಸೆ ಆಜಾದು ಬೈಲು ಉನ್ಗೆಲು ಬುಟ್ಟು ಆದು. ಕುಮೇರು ಜರಿದು ಅಮರೆ ತರೆದು, ಬಾಜೆಲ್ಡು ದೊಂಡೆ ಪಸೆ ಆಜಿನಗ. ಕುಮೇರು ಜರಿದು ಅಮರೆ ತರೆದು, ಬಾಜೆಲ್ಡು ದೊಂಡೆ ಪಸೆ ಆಜಿನಗ. ತರೆದಾಂತಿ ಜೀವ ಬಲಿ ಬರೊಂದು ಉಂಡು, ಕಣ್ಣು ಕೆಬಿದಾಂತೆ ಗೆಬ್ಬಟ್ಟವನು. ಪಣವುದಾಸೆಗೆ ಕುಲ್ಲಿ ನಡಿನೇ ಮಾರ್ದು ಊರಿಗು ಬೆರಿಪಾಡ್ದು. ಪಣವುದಾಸೆಗೆ ಕುಲ್ಲು ನಡಿನೇ ಮಾರ್ದು ಊರಿಗು ಬೆರಿಪಾಡ್ದು. ಮಾಲಿಗೆಡುಂತದು ತಿತ್ತು ತೂದು ನೆಲದಾಂತಿ ಬೆಕ್ಕಸಾದು ಬಾಯಿಬುಡ್ನಾಗ. ಮಾಲಿಗೆಡುಂತದು ತಿತ್ತು ತೂದು ನೆಲದಾಂತೆ ಬೆಕ್ಕಸಾದು ಬಾಯಿಬುಡ್ನಾಗ. ಮುದೇಲ್ಗೆ ಮಡುದೀದು ನೆಲ ಪತ್ತೆ ರಾನಗ. ತರೆದಾಂತಿ ಜೂವ ಬಲಿ ಬರೊಂದುಂಡು, ಕಣ್ಣು ಕೆಬಿದಾಂತೆ ಗೆಬ್ಬಟ್ಟವನು. ನಿದ್ರೆ ಬೂರಂದಿ ಆಸಿಗೆ ಪಡವು ಗಾವಂದಿ ತೆನಸು, ಕರ್ಲು ಕರಪುನ ಬಾಜೆಲು ಕಣ್ಣಡು ಮೆನ್ಪುರಿ ರಟ್ಟುನ ಬೊಲ್ಪು. ನಿದ್ರೆ ಬೂರಂದಿ ಆಸಿಗೆ ಬಡವು ಗಾವಂದಿ ತೆನಸು, ಕರ್ಲು ಕರವುನ ಬಾಜೆಲು ಕಣ್ಣ ಮೆನ್ಪುರಿ ರಟ್ಟುನ ಬೊಲ್ಪು. ಕೆಬಿ ಅಡೆಪುನ ಶಬ್ದದ ಮಡೆ ದೆಕ್ಕಂದಿ ಕೈ, ಕೆಬಿ ಅಡೆಪುನ ಶಬ್ದದ ಮಡೆ ದೆಕ್ಕಂದಿ ಕೈ. ಕಡೇ ತಾಜಿ ಮೂಜಡಿ ಓಲುಂಡು, ತರೆದಾಂತಿ ಜೀವ ಬಲಿ ಬರೊಂದು ಉಂಡು, ಕಣ್ಣು ಕೆಬಿತ ಅಂತೆ ಗೆಬ್ಬಟ್ಟ ಒಂದು. ಕನಿಲೆ ಯಾನಂಜಿ ಕಣ ನೀರ್ದ ಕನಿಲೆ, ಎಂಚನ ಕೊಡ್ತಿತ್ತೆ ಎನ್ನ ಆಲಿಗೆ ಅವಳು, ಏರೆಗ್ಲ ಉಪಕಾರಗ ಒಂದು. ಎಂಚನ ಕೊಡ್ತಿತ್ತೆ ಎನ್ನ ಆಲಿಗೆ ಅವಳು, ಏರೆಗ್ಲ ಉಪಕಾರಗ ಒಂದು. ಎಂಚ ಬೂರಿಯನ ದಾನ್ನ ಕಕ್ಕೆ ದಿಟ್ಟಿಗೆ ಯಾನು, ಎಂಚ ಬೂರಿಯನ ದಾನ್ನ ಕಕ್ಕೆ ದಿಟ್ಟಿಗೆ ಯಾನು. ಬಲಪೆರೆನೇ ಬುಡಂದೆ ಕರ್ತದಾಂಡು, ಬಲಪೆರೆನೇ ಬುಡಂದೆ ಕರ್ತದಾಂಡು. ಎನ್ನ ಮುದೇಲ್ಗೆ ಕತ್ತಿ ಬೂರ್ದಾಂಡು ಯಾನಂಜಿ ಕಣ ನೀರ್ದ ಕನಿಲೆ, ಎನ್ನ ಮುದೇಲ್ಗೆ ಕತ್ತಿ ಬೂರ್ದಾಂಡು ಯಾನಂಜಿ ಕಣ ನೀರ್ದ ಕನಿಲೆ. ಎನ್ನ ಪೆರಿಯರ್ ಆನಿ ಮಾಡುಗು ಒದಗಿಯರ್ ತರಮಿತ್ತು ನೆರಳು ಪೊರ್ಲು ಆದು. ಎನ್ನ ಪೆರಿಯರ್ ಆನಿ ಮಾಡುಗು ಒದಗಿಯರ್ ತರಮಿತ್ತು ನಿರಲು ಪೊರ್ಲು ಆದು. ಪುಟ್ಟುನಗ ತೊಟ್ಟಿಲ್ಗು ಪೋನಗ ಪುಗೆಲ್ಗು ಏರಾದು ಇತ್ತೇರು ಪೆರ್ಮೆಡಾನಿ. ಪುಟ್ಟುನಗ ತೊಟ್ಟಿಲ್ಗು ಪೋನಗ ಪುಗೆಲ್ಗು ಏರಾದು ಇತ್ತೇರು ಪೆರ್ಮೆಡಾನಿ. ಎಂಚ ನಾಲೈಗು ರುಚಿಯಾದು ಕೊಲ್ತೆನ ಆನಿಗಲಿ ಯಂತ್ರಾಂಡೆನ್ನ ಬದುಕು. ಎಂಚ ನಾಲೈಗು ರುಚಿಯಾದು ಕೊಲ್ತೆನ ಆನಿಗಲಿ ಯಂತ್ರಾಂಡೆನ್ನ ಬದುಕು ಯಾನಂಜಿ ಕಣ ನೀರ್ದ ಕನಿಲೆ. ಎನ್ನ ಮುದೆಲ್ಡು ಉದಲು ಪುಂಚಗ ಮರಿಕಿಲ್ಲಾದು ತಬುರು ಊರಿ ಪಾಂತೆಗು ತಮೈರೆ ಆದು. ಎನ್ನ ಮುದೆಲ್ಡು ಉದಲು ಪುಂಚ ಮರಿಕಿಲ್ಲಾದು ತಬುರು ಉರಿ ಪಾಂತೆಗು ತಮೆರೆ ಆದು. ಪಕ್ಕಿಲೆನ ಉಜ್ಜಾಲು ಕಿನ್ನಿಲೆನ ಚಿಲಿಪಿಲಿಗು ಕೆಬಿಯಾದು ತರೆಯಾನು ಆಡಾ ಒಂದಿತ್ತೆ. ಪಕ್ಕಿಲೆನ ಉಜ್ಜಾಲು ಕಿನ್ನಿಲೆನ ಚಿಲಿಪಿಲಿಗು ಕೆಬಿಯಾದು ತರೆಯಾನು ಆಡಾ ಒಂದಿತ್ತೆ. ಎಂಚ ಪಂಡೇರ ದಾನ್ನ ಬಂಜಿದ ಕುರೆಕರವು, ಎಂಚ ಪಂಡೇರ ದಾನ್ನ ಬಂಜಿದ ಕುರೆಕರವು. ಎನ್ನ ಸಂತನಗಾನಿ ಆಕಂಡು ತೆಡಿಲು ಯಾನಂಜಿ ಕಣ ನೀರ್ದ ಕನಿಲೆ. ಪರವು ಒಲೆಗು ಆದು ಜೀವನೇ ಸಂದಾಯ ಗೇನ ಮಾನಿಲು ತಿರ್ಲು ತೆರಿವೆರುಂದು. ಬರವು ಒಲೆಗು ಆದು ಜೀವನೇ ಸಂದಾಯ ಗೇನ ಮಾನಿಲು ತಿರ್ಲು ತೆರಿವೆರುಂದು. ಕೊಡಿಯಡಿಟ್ಟು ಕುಂದಾಯ ಬೆರಿ ಅಣಿಕ್ಕು ಬಲಾಯ ಸಾಯದ ಗಂದ ಪತ್ತೆರೆಂದು. ಕೊಡಿಯಡಿಟ್ಟು ಕುಂದಾಯ ಬೆರಿ ಅಣಿಕ್ಕು ಬಲಾಯ ಸಾಯದ ಗಂದ ಪತ್ತೆರೆಂದು.
ಎಂಚ ಬೂರುಂಡ ಎಂಕು ಬೇರದ ಕಡೆ ಕಣ್ಣು, ಎಂಚ ಬೂರುಂಡ ಎಂಕು ಬೇರದ ಕಡೆ ಕಣ್ಣು, ಆನಿಗ ಎನೆ ಯಾನು ಬೀದಿ ಪಾಲು, ಯಾನಂಜಿಕನ ನೀರ ಕನಿಲೆ, ಯಾನಂಜಿಕನ ನೀರ ಕನಿಲೆ. ಅಪ್ಪೆಗು ಜಯ ಜಯ, ಜಯ ಜಯ ಭಾರತೋ ಅಪ್ಪೆಗು, ಜಯ ಜಯ ತುಳುಸಿರಿ ತುಪ್ಪೆಗು. ಭಾರತೋ ಅಪ್ಪೆನ ಮೋಕೆದ ಮಗಳು, ತುಳುನಾಡೆನ್ಪಿನ ಬಂಗಾರದ ಕುರಳು, ಕೆಬಿಕೊಂಡ್ಯಾಪಿನ ತುಳು ಭಾಷೆದ ಉರಲು, ಅರ್ತಿದ ಪಿರ್ತಿದ ತುಳುವೆರೆ ಉಡಲು. ಜಯ ಜಯ ಭಾರತ ಅಪ್ಪೆಗು, ಜಯ ಜಯ ತುಳುಸಿರಿ ತುಪ್ಪೆಗು. ಪಚ್ಚೆನು ತುತ್ತುದು ಆತಲು ಮದಿಮಲು, ಬಾನನು ಪತ್ತುನ ಗುಡ್ಡೆದ ಸಾಲು, ಪಸೆವಸರಾಪುನ ತೋಡು ಸುದೆಕುಲು, ನುರೆಪೇರೊರುಟು ಕಡಲ ಸೆರೆಕುಲು. ಜಯ ಜಯ ಭಾರತೋ ಅಪ್ಪೆಗು, ಜಯ ಜಯ ತುಳುಸಿರಿ ತುಪ್ಪೆಗು. ಬರವುದ ಬಿರ್ಸೆರು ಪುಟ್ಟಿನಿ ಮೂಲು, ದಾಸೆರು ಸರಣೆರು ಮದಿಪುದ ಪಾಲು, ಕಲ್ಲುದ ಕೆತ್ತನೆ ಪುಗರ್ತ್ಯದ ಜಾಲು, ಗೇನ ವಿಜ್ಞಾನಗು ಇಜ್ಜಿಗೆ ಸೋಲು. ಜಯ ಜಯ ಭಾರತೋ ಅಪ್ಪೆಗು, ಜಯ ಜಯ ತುಳುಸಿರಿ ತುಪ್ಪೆಗು. ಬಕುತಿದ ಲೆಪ್ಪುಗು ಸಾನಲು ಮಾಡಲು, ಬರವುದ ಬಡವುಗು ಕಲ್ಪೆರೆ ಸಾಲೆರು, ಬೆನ್ಕೆದ ಅಂಗುಗು ಕಜ್ಜದ ಕೊಟ್ಟಲು, ಬಂಜಿದ ಸೂಕು ಬೆನ್ನಿದ ಬೇಲೆಲು. ಜಯ ಜಯ ಭಾರತ ಅಪ್ಪೆಗು, ಜಯ ಜಯ ತುಳುಸಿರಿ ತುಪ್ಪೆಗು. ವರ್ಷದ ಜಾತ್ರೆ ಬಂಡಿಲು ತೇರುಲು, ದರ್ಗೊಡು ಉರುಸು ಇಂಗ್ರೇಜಿದು ಪರ್ಬೊಲು, ಬೇದನೆ ದಾಂತಿನ ಒಂಜಪ್ಪೆನ ಜೋಕುಲು, ಭೂಮಿಗೆ ಜೈದಿನ ಸ್ವರ್ಗನೆ ಮೂಲು. ಜಯ ಜಯ ಭಾರತ ಅಪ್ಪೆಗು, ಜಯ ಜಯ ತುಳುಸಿರಿ ತುಪ್ಪೆ. ಕರಕುಲು ದೇವೆರೆ ತಗೊರಿದ ಕರಕುಲು ನಮಯೇ, ದೇವೆರೆ ತಗೊರಿದ ಕರಕುಲು. ಅಪ್ಪೆನ ಬಂಜಿಡು ಮಾಸದ ಮುದ್ದೆ, ಜೋಕುಲೆ ಬಾಯಿಡು ಪಾತೆರ ಗೊದ್ದೆ. ಅಪ್ಪೆನ ಬಂಜಿಡು ಮಾಸದ ಮುದ್ದೆ, ಜೋಕುಲೆ ಬಾಯಿಡು ಪಾತೆರ ಗೊದ್ದೆ. ಪೊಣ್ಣು ಆಂಡ ಸೇಲದ ಮುದ್ದೆ, ಆಣು ಯಾಪಲ ಕೊಂಡಾಟದ ಕೊಂದೆ. ಪೊಣ್ಣು ಆಂಡ ಸೇಲದ ಮುದ್ದೆ, ಆಣು ಆಂಡ ಕೊಂಡಾಟದ ಕೊಂದೆ. ದೇವರೆ ತಗೊರಿದ ಕರಕುಲು ನಮಯಿ, ದೇವರೆ ತಗರಿದ ಕರಕುಲು. ಮದಿಮಲು ಪೊಣ್ಣು ಲೋಕಗು ಕಣ್ಣು, ಗಡ್ಡಲ ಮೀಸೆಲ ಕೊಡಿತಿನ ಆಣು. ಮದಿಮಲು ಪೊಣ್ಣು ಲೋಕಗು ಕಣ್ಣು, ಗಡ್ಡಲ ಮೀಸೆಲ ಕೊಡಿತಿನ ಆಣು. ಜವನಾದಿಗೆ ಬನ್ನಗ ಬೇತೆನೆ ರೂಪ, ಬಲೆತದು ಕೊರ್ತೆರು ಪೊಸತೊಂಜಿ ಸುರ್ಪ. ಜವನಾದಿಗೆ ಬನ್ನಗ ಬೇತೆನೆ ರೂಪ, ಬಲೆತದು ಕೊರ್ತೆರು ಪೊಸತೊಂಜಿ ಸುರ್ಪ. ದೇವರ ತಗೊರಿದ ಕರಕುಲು ನಮಯಿ, ದೇವರ ತಗೊರಿದ ಕರಕುಲು. ಪಿರೆಯದ ಕಾಲೊಡು ನರೆದಿನ ಗಡ್ಡ, ಕಣ್ಣದ ದಿಟ್ಟಿಗು ಪಾಸಾತುಂಡು ಅಡ್ಡ. ಪಿರೆಯದ ಕಾಲೊಡು ನರೆದಿನ ಗಡ್ಡ, ಕಣ್ಣದ ದಿಟ್ಟಿಗು ಪಾಸಾತುಂಡು ಅಡ್ಡ. ಎಲುತ ಗೂಡುಗು ನೆರಿ ಪತ್ತಿನ ಚೋಲಿ, ಕಡಿಯರೆ ಕಾಪುನ ಉಸುಲುದ ಗಾಲಿ. ಎಲುತ ಗೂಡುಗು ನೆರಿ ಪತ್ತಿನ ಚೋಲಿ, ಕಡಿಯರೆ ಕಾಪುನ ಉಸುಲುದ ಗಾಲಿ. ದೇವರೆ ತಗೊರಿದ ಕರಕುಲು ನಮಯಿ, ದೇವರೆ ತಗೊರಿದ ಕರಕುಲು. ಕನಕದ ಗೆಂಡೊಡು ಬೆಯ್ಯರೆ ಉಂಡು, ಮಂತಿನ ಕರವರ ದರಿಯರೆ ಉಂಡು. ಕನಕದ ಗೆಂಡೊಡು ಬೆಯ್ಯರೆ ಉಂಡು, ಮಂತಿನ ಕರವರ ದರಿಯರೆ ಉಂಡು. ಅಡುಪುನ ಕಾಲೊಡು ಎಡ್ಡೆನೆ ಅಡೊಡು, ದರಿದಿನ ಓ ಡಾಂಡಲ ನೆಂಪುಡು ಒರಿಯೊಡು. ಅಡುಪುನ ಕಾಲೊಡು ಎಡ್ಡೆನೆ ಅಡೊಡು, ದರಿದಿನ ಓ ಡಾಂಡಲ ನೆಂಪುಡು ಒರಿಯೊಡು. ದೇವರೆ ತಗೊರಿದ ಕರಕುಲು ನಮಯಿ, ದೇವರೆ ತಗೊರಿದ ಕರಕುಲು. ಪೊರ್ಲು ತೂಪುನಕುಲು ನಿನ್ನ ಪೊರ್ಲು ತೂಪುನಕುಲು ಏತ್ ಜನ ಉಲ್ಲೇರಿಯ ಮೂಲು. ನಿನ್ನ ಪೊರ್ಲು ತೂಪುನಕುಲು ಏತ್ ಜನ ಉಲ್ಲೇರಿಯ ಮೂಲು. ನಿನ್ನ ನೊಂಜಿ ಕೂಟದ ಗುರ್ಕಾರೆ ಮಂತದು, ಗಾಳಿ ಉರ್ತು ಉರ್ತುದು ಪುಗ್ಗೆಲೆಕ ಉಬ್ಬಾದು. ನಿನ್ನ ನೊಂಜಿ ಕೂಟದ ಗುರ್ಕಾರೆ ಮಂತದು, ಗಾಳಿ ಉರ್ತು ಉರ್ತುದು ಪುಗ್ಗೆಲೆಕ ಉಬ್ಬಾದು. ಬೊಕ್ಕ ಸೂಜಿ ಕಂತಾಯರೆ ಕಾಪುನಕುಲು, ನಿನ್ನ ಪೊರ್ಲು ತೂಪುನಕುಲು ಏತ್ ಜನ ಉಲ್ಲೇರಿಯ ಮೂಲು. ಅವು ಸಮ ಒಂದು ಸಮಾತ್ತು ಪಂಡೊಂದು, ಅವು ಸಮ ಒಂದು ಸಮಾತ್ತು ಪಂಡೊಂದು. ಅಂಚಾವೊಡು ಇಂಚಾವೊಡು ಪಂಡುಕೊರೊಂದು, ಅಂಚಾವೊಡು ಇಂಚಾವೊಡು ಪಂಡುಕೊರೊಂದು. ನಿನ್ನನ್ನು ಬೆನ್ಪಾದು ಅಕ್ಲೆ ಬೇಲೆ ಬೇಪಾ ಒಂದು, ನಿನ್ನನ್ನು ಬೆನ್ಪಾದು ಅಕ್ಲೆ ಬೇಲೆ ಬೇಪಾ ಒಂದು. ಬೊಕ್ಕ ಕೈ ಒರೆಸೊಂದು ಪುಸ್ಕ ಜಾರುನಕುಲು, ನಿನ್ನ ಪೊರ್ಲು ತೂಪುನಕುಲು ಏತು ಜನ ಉಲ್ಲೇರಿಯ ಮೂಲು. ಪಿರವುಡು ಯಾನುಲ್ಲೆ ಈ ದುಂಬು ಪೋಲಂದು, ನೆತ್ತೆರ್ಗು ಸೂಂಟನು ಪಾಡ್ದು ಬೆಚ್ಚಲಕ್ಕಾದು.
பிறவுடு யானுள்ள ஈதும்பு போலாந்து நெத்தெருகு சுண்டன் பார்த்து பெச்சலக்காது. எத்தரத குபலுகு புகறு புகறு தேராது, எத்தரத குபலுகு புகறு புகறு தேராது. பொக்க குட்டுடு குண்டிக்கு நூக்குப்பாடு நக்குலு, நின்ன பொருள் தூப்பு நக்குலு, ஏத்து ஜன உள்ளேரியமூலு. நின்ன பசுகுணன் தூது கிஸ்க தெல் தொந்து, நின்ன பங்கனு தூது பெரிப்பாடொந்து. நின்ன பசுகுணனு தூது கிஸ்க தெல் தொந்து, நின்ன பங்கனு தூது பெரிப்பாடொந்து. லோகனினனு மெச்சினக சம்பந்த பனொந்து, லோகனினனு மெச்சினக சம்பந்த பனொந்து. முட்ட பத்தொந்து சொபகிற உரப்பாடு நக்குலு, ஏத்து ஜன உள்ளேரிய மூலு, நின்ன பொருள் தூப்பு நக்குலு. ஆண்டலா ஈதால போடியடா, ஆண்டலா ஈதால போடியடா. நடப்பி நடை நொடிப்பி நொடி சரித்துண்டா, நடப்பி நடை நொடுப்பி நொடி சரித்துண்டா. நிற நேரேக்லா பந்தாயரா வந்து, நின்ன நேரேக்லா பந்தாயரா வந்து. நின்ன பொருள் தூப்புன குழு ஏத்தித்துண்டதானே, நின்ன பொருள் தூப்புன குழு ஏத்தித்துண்டதானே. நீரா புற்போலும் பர்ச பண்டா உ பஜி பர்சாத்து, பர்ச பண்டா அவு பஜி பர்சாத்து. பான மரர்து தொறிவுனா நீர புற்போலும், பான மரர்து தொறிவுனா நீர புற்போலும். புடமி மட்டில் சேர்தக்குலு கொடிப்பெரண்டு ஆது ஒசரதண்டுலு, புடமி மட்டில் சேர்தக்குலு கொடிப்பெரண்டு ஆது ஒசரதண்டுலு. சுதித்த பல்லுடு துரிது கட்டின எசலு தாந்தின மாலெலு, சுதித்த பல்லுடு துரிது கட்டின எசலு தாந்தின மாலெலு. கடல கர்ப்பகு போது சேருனா அப்பே பெத்தந்தி பாலெலு, கடல கர்ப்பகு போது சேருனா அப்பே பெத்தந்தி பாலெலு. கெய்த குரலுடு திஞ்சி துப்புனா பெத்த பொரியந்தி பேருலு, கெய்த குரலுடு திஞ்சி துப்புனா பெத்த பொரியந்தி பேருலு. கைலு பொண்டகு கொனது மைப்பந்தி தொண்டு சம்புதா அசருளு, கைலு பொண்டகு கொனது மைப்பந்தி தொண்டு சம்புதா அசருளு. நீரகாந்திரடு கோல பஞ்சிடு புட்டு நஞ்சின முத்துலு, நீரகாந்திரடு கோல பஞ்சிடு புட்டு நஞ்சின முத்துலு. தொம்புதவைக்கு கென்னு டரிப்புன பெகரு தாரத பனிக்குலு, தொம்புதவைக்கு கென்னி டரிப்புன பெகர தாரத பனிக்குலு. பூத்த பொட்டெடு தெங்க தீத்தினா திகத்த தீப்பெத பொட்டலு, பூத்த பொட்டெடு தெங்க தீத்தினா திகத்த தீப்பெத பொட்டலு. ஆன பொன்னகு அர்க்க பாடினா மோக்க மோகத அங்குலு, ஆன பொன்னகு அர்க்க பாடினா மோக மோக்கத அங்குலு. சுடுப்பி தொம்புகு தெங்கு தப்பது பானகேருண ஒசருளு, சுடுப்பி தொம்புகு தெங்கு தப்பது பானகேருண ஒசருளு. மித்த மேகிமா தடிட்டு நீந்துனா துளி பந்தி பொல்னே முத்தேல், மித்த மேகிமா தடிட்டு நீந்துனா துளி பந்தி பொல்னே முத்தேல். கதிக்க கண்ணிடு காண்ட மென்குனா பங்காறு தப்பரெல்லு, மிர பேர பாலதா கடை பாய் டரிப்புனா அப்பென் அமிர்த்ததா தொல்லெலு, பாலதா கடை பாய் டரிப்புனா அப்பென் அமிர்த்ததா தொல்லெலு. பர்ச பண்டாவு பஜி பர்ச அத்து, பானமரர்து துரிவுனா நீர புற்பொழு. நிக்குலாலே புற்பத லெக்க அரலிலே மனசிடு மோக்கே புட்டுநகா, புற்பத லெக்க அரலிலே மனசிடு மோக்கே புட்டுநகா. பொள்ளிதாஞ்ச மென்கிலே உடலிடு மோக்கே உதிப்புநகா, பொள்ளிதாஞ்ச மென்கிலே உடலிடு மோக்கே உதிப்புநகா. பீஜிது பீஜிது காலிடு பிரது பானொடு மீந்துனா முகலாலே, பீஜிது பீஜிது காலிடு பிரது பானொடு மீந்துனா முகலாலே. மகுருது பர்ப்புனா கடலுத செரத்தா தெளிக்கத நுர நுர நிக்குலாலே, மகுருது பர்ப்புனா கடலுத செரத்தா தெளிக்கத நுர நுர நிக்குலாலே. பறித்தது பறித்தது ஒயிலுத ஒஸ் பீசொடு சம்புனு குற்புன ஒசராலே, பறித்தது பறித்தது ஒயிலுத பீசொடு சம்புனு குற்புன ஒசராலே. வேதனு என்ன அந்த சுவர்த்தனு பயக்கந்தே நிக்கலனா நிரேலுனு குற்புன மறாலே, வேதனு என்ன அந்த சுவார்த்தனு பயக்கந்தே நிரேலுனு குற்புன மறாலே. பகினே சாத்யுன முள்ளுத பல்லேகு தகதகார்லுன சூவாலே, பகினே சாத்யுன முள்ளுத பல்லேகு தகதகார்லுன சூவாலே. அரணிகை திஞ்சின அர்த்திகு பிர்த்திகு பேரிடு தெங்கின நெய்யாலே, அரணிகை திஞ்சின அர்த்திகு பிர்த்திகு பேரிடு தெங்கின நெய்யாலே. நேசர உதிப்புகு மைந்துத தலிப்புகு பக்கித கண்டெல உரலாலே, நேசர உதிப்புகு மைந்துத தலிப்புகு பக்கித கண்டெல உரலாலே.
ಇರ್ಲದ ದವೆಕು ಪೊರ್ಲುದ ಕನಕು ತಿಂಗೊಲ ದೇವೈರ ಬೊಲ್ಪಾಲೆ. ಇರ್ಲದ ದವೆಕು ಪೊರ್ಲುದ ಕನಕು ತಿಂಗೊಲ ದೇವೈರ ಬೊಲ್ಪಾಲೆ. ಪುರ್ಪದ ಲೆಕ್ಕ ಅರಲಲಿ ಮನಸ್ಸಿದ ಮೋಕೆ ಪುಟ್ಟುನಗ ಬೊಳ್ಳಿದಾಂಚ ಮೆನ್ಕಲೆ ಉಡಲಿಡು ಮೋಕೆ ಉದಿಪ್ಪುನಗ. ಏತು ಮೋಕೆಯ ಬಾ ನನೀ.

0: ಉಂದು ಇನಿತ್ತ ತುಳು ಪ್ರಸಾರ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗ್ದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

0: Hello, check. Hello, check.
1: Hello.
0: Hello. Hello, check.

हेलो हेलो चेक हेलो चेक हेलो हेलो चेक।

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳುಮೆಣಸು ಎಲ್ಲ ದೂರದಿಂದ

0: ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳುಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳುಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲ್ ಆಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು ಕಾಟನ್ ಸೀಡ್ ಆಗಲಿ ಅಥವಾ ಪಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿಯಾಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡುಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿಯಾಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ತಂದಿರುವಂತಹ ಆ ಉಪ್ಪು ಅದು ನಾನ್ ಅಯೋಡೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೆಂಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ, ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ, ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಚಿಟ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸುವುದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿರಬೇಕಾದ್ರೆ ಅದಕ್ಕೆ ಮೆಲಚಿಟ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ತದೆ. ಒರಿಜಿನಲ್ ಆಗಿರುವುದು, ಯಾವುದೇ ಬಣ್ಣವನ್ನು ಬಿಡುವುದಿಲ್ಲ. ಅದೇ ಥರ ನೀರಿನಲ್ಲೂ ಹಾಕಿನೂ ನೋಡ್ಬೋದು. ಒಂದು ಗ್ಲಾಸ್ ನೀರಿನಲ್ಲಿ ಈ ಗ್ರೀನ್ ಪೀಸನ್ನು ಹಾಕಿಬಿಟ್ಟು ಆಗ ಡೈ ಇದ್ದರೆ ಇಮ್ಮಿಡಿಯೇಟಾಗಿ ಆ ನೀರೆಲ್ಲ ಕಲರ್ ಬಿಟ್ಟು ನೀರು ಕಲರ್ ಗ್ರೀನ್ ಆಗ್ತದೆ. ಒರಿಜಿನಲ್ ಯಾವುದೇ ಬಣ್ಣ ಹಾಕದೇ ಇರುವಂತಹ ಗ್ರೀನ್ ಎಷ್ಟು ನೀರಿನಲ್ಲಿಟ್ಟರೂ ಆ ನೀರಿಗೆ ಬಣ್ಣ ಬರುವುದಿಲ್ಲ. ಬಾಳೆಹಣ್ಣನ್ನು ಅದನ್ನು ಹಣ್ಣು ಮಾಡೋದಕ್ಕೋಸ್ಕರ ಹಲವಾರು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಈಗ ಕೆಲವು ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ, ಗೊನೆ, ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ, ಆ್ಯಪಲನ್ನು ನಾವು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2 ಸಲ 3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದು, ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲಿ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ 1/2 ತಾಸು 30 ಮಿನಿಟ್. ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದರೆ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100ಕ್ಕೆ 100% ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೇ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಯಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪಾಗುವುದು, ನಮಗೆ ಇರುವ ಒಂದೇ ಒಂದು ದಾರಿ ಅಂದರೆ ಸಾವಯವ ಕೃಷಿ. ಯಾವುದೇ ಕೆಮಿಕಲ್ಸ್, ಅದು ರಾಸಾಯನಿಕ ಗೊಬ್ಬರವಿರಲಿ, ಕೀಟನಾಶಕಗಳಿರಲಿ, ಮತ್ತು ರೋಗನಾಶಕಗಳಿರಲಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಉಪಯೋಗಿಸದೆ ಶುದ್ಧವಾದ ನಮ್ಮ ದೇಶೀ ಹಸುವಿನ ಮತ್ತು ದನಕರುಗಳನ್ನು ಉಪಯೋಗಿಸಿ ಅದರ ಗೊಬ್ಬರದಿಂದ ತಯಾರಿಸಿದಂತಹ ನಮ್ಮ ಈ ಕೃಷಿ ಉತ್ಪನ್ನಗಳು, ಆಹಾರಗಳನ್ನು ನಾವು ಬಳಕೆ ಮಾಡುವುದಾದರೆ ಅದೇ ಒಂದು ಉತ್ತಮ ವಿಚಾರ. ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ ಅದು 100ಕ್ಕೆ 100 ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು. ನಾವು ಎಲ್ಲರೂ ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇ ನಾವೇ ನಮಗೆ ಬೇಕಾಗುವ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ ಪೇಟೆ ಪಟ್ಟಣಗಳಲ್ಲಾಗಲಿ. ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ ತಮ್ಮ ಅಂಗಳದಲ್ಲಿ ತಮ್ಮ ಟೆರೇಸ್ನಲ್ಲಿ ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
1: ಕೇಳುಗ್ರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನಮಸ್ಕಾರ, ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾರೆ.

0: ನಮಸ್ಕಾರ ಕೇಳುಗರೆ ಕೇಳ್ತಾ ಇದ್ದೀನಿ. ನಮಸ್ಕಾರ ಕೇಳುಗರೆ.
1: ಹಲೋ ಚೆಕ್, ಹಲೋ ಚೆಕ್, ಹಲೋ ಚೆಕ್. Hello, check. Hello, check. Test.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗು 07.8 FM, ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗು 07.8 FM, ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನಲಿ ಸ್ನೇಹಿತ. ಕರೆ ಮಾಡಿ ಮಾತಾಡಿ 6364249949 ಸಂಖ್ಯೆಗೆ. ಸೊ ಮೊದಲನೇದಾಗಿ ನಾವು ನೋಡಬಹುದು ಇವತ್ತು ಕೇಳುಗರಂತೂ ಕೇಳಿದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡುವಂಥ ಹಾಡುಗಳನ್ನು ಪ್ಲೇ ಮಾಡೋದು. ಸೊ ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
1: ಅಶೋಕ್, ಮಂಗಳದಿಂದ.
0: ಹೇಳಿ ಅಶೋಕ್ ಅಣ್ಣ, ಮಾತಾಡಿ.
1: ನಂಗೆ ಒಂದು ತುಳು ಭಕ್ತಿ ಗೀತೆ ಬೇಕು.
0: ತುಳು ಭಕ್ತಿ ಗೀತೆ ಖಂಡಿತವಾಗಿ ಕೊಡೋಣ.
1: ವಿದ್ಯಾಭೂಷಣ್ ಮಾಡಿರು.
0: ಓಕೆ, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ವಿದ್ಯಾಭೂಷಣ್ ಅವರು ಆಡಿದಂಥ ಒಂದು ತುಳು ಭಕ್ತಿ ಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಒಂದು ವಿದ್ಯಾಭೂಷಣ್ ಅವರು ಆಡಿದಂತಹ ಭಕ್ತಿ ಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಕಿಳುಗರೆ, ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸೊ ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
2: ಜನಾರ್ದನ್.
0: ಹೇಳಿ ಜನಾರ್ದನ್ ಅವರೇ, ಮಾತಾಡಿ. ಯಾವ ಹಾಡು ಕೊಡ್ಲಿ?
2: ನನಗೆ ತುಳು ಆಗಬೇಕು.
0: ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೆ. ಓಕೆ, ಸೊ ಎರಡು ಭಕ್ತಿ ಗೀತೆಗಳನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಒಂದು ಭಕ್ತಿ ಗೀತೆ ಆಗಿರ್ಬೋದು. ಜೊತೆಗೆ ಇನ್ನೊಂದು ಸ್ನೇಹಿತರೇ, ನಮ್ಮ ಸ್ನೇಹಿತರಂತೂ ಕೇಳಿದಂಥ ಇನ್ನೊಂದು ಭಕ್ತಿ ಗೀತೆಯನ್ನು ಕೂಡ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ನಾನಂತೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಕರೆ ಮಾಡಿ ಮಾತಾಡಿ ಇವತ್ತು ಒಲವಿನ ಹಾಡು ಕಾರ್ಯಕ್ರಮವನ್ನು ನೀವಂತೂ ಕೇಳ್ತಾ ಇದ್ದೀರಾ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ಬೋದು. ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೆ ತುಳು ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಬರೋಣ. ಎರಡೂ ಭಕ್ತಿ ಗೀತೆಗಳು ನಿಮಗೋಸ್ಕರ ಈಗ ಪ್ರಸಾರ ಆಗ್ತವೆ. ಇದು ರೇಡಿಯೋ ಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸೀಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

0: मैं तो आरती उतारू रे संतोषी माँ की, आगे बढ़ते।
1: ओके, मैं तो आरती उतारू रे संतोषी माँ की, ತುಂಬಾ ಒಳ್ಳೆ ಹಾಡು ಹಾಡೋಲ್ವಾ?
0: ಓಕೆ ಹೌದೌದು ಸರ್,
1: ಉಷಾ ಮಂಗೇಶ್ಕರ್ ಹಾಡಿದ್ದು, ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಉಷಾ ಮಂಗೇಶ್ಕರ್ ಹಾಡಿದಂಥ ಒಂದು ಸುಂದರವಾದ ಹಾಡು, ಹಳೆಯ ಹಾಡನ್ನು ನಾನು ಇವತ್ತು ಪ್ಲೇ ಮಾಡ್ತಾ ಇದ್ದೇನೆ. ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM. ನೀವಂತೂ ಬ್ಯೂಟಿಫುಲ್ ಆದ ಹಾಡುಗಳನ್ನು ಕೇಳಿದ್ದೀರಾ, ಭಕ್ತಿಗೀತೆಗಳನ್ನು ಇವತ್ತು ಕೇಳ್ತಾ ಇದ್ದೀರಾ. ಸೊ ಈ ಒಂದು ಭಕ್ತಿಗೀತೆಗಳನ್ನೀಗ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. 6364420499 ಈ ಸಂಖ್ಯೆಗೆ ಸುಂದರವಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸೊ ಮುಂದುವರಿತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಭಕ್ತಿಗೀತೆಗಳನ್ನು ನೀವಂತ ಕೇಳ್ಬೋದು. ಸೊ ನಾವು ನೋಡ್ಬೋದು ಏನಿದೆ ಇವತ್ತಿನ ಮಧ್ಯಾಹ್ನದ ನ್ಯೂಸಲ್ಲಿ, ಸ್ವಲ್ಪ ನೋಡೋಣ. ಸ್ವಲ್ಪ ನೋಡಲೇಬೇಕಾಗ್ತದೆ, ಯಾಕೆಂದರೆ ಏನೆಲ್ಲ ಆಗಿರ್ಬೋದು ಇವತ್ತು ನಮ್ಮ ರಾಜ್ಯದಲ್ಲಿ, ರಾಜಕಾರಣದಲ್ಲಿ. ಹೊಸ ಪಕ್ಷ ಘೋಷಿಸಿದ ಅಣ್ಣಾಮಲೈಯಂತೆ ಬಿ ಜೆ ಪಿ ತರದ ಒಂದು ಹೊತ್ ಬೆನ್ನಲ್ಲೇ ಮಾಜಿ IPS ಅಧಿಕಾರಿ ತಮಿಳುನಾಡುವ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಅವರು ಬೇರೆ ಒಂದು ರಾಜಕೀಯ ಪಕ್ಷಕ್ಕೆ ಅಧಿಕೃತವಾಗಿ ಘೋಷಿಸಿದ್ದಾರೆ ಅಂತೆ. ಗ್ಯಾರಂಟಿ ಯೋಜನೆಗಳ ನಡುವೆ ಸಾಲದ ಹೊರೆ, ಶ್ವೇತಪತ್ರದಲ್ಲಿ ಕೇರಳ ಸರ್ಕಾರದ ಆರ್ಥಿಕ ಸ್ಥಿತಿ ಅನಾವರಣಗೊಂಡಿದಂತೆ. ವಿಟ್ಟದಲ್ಲಿ ನಿಯಂತ್ರಣ ತಪ್ಪಿದ ಕಾರು, ದಂಪತಿ ಪಾರು ಎಂದಿದೆ ಇನ್ನೊಂದು ಸುದ್ದಿ. ವಿಮಾನ ನಿಲ್ದಾಣದಲ್ಲಿ ಕುಸಿದು ಬಿದ್ದ ವಿಮಾನದ ಮುಂಭಾಗ, ತಪ್ಪಿದ ಅನಾಹುತ. ಸೊ ಇದು ಇನ್ನೊಂದು ದೊಡ್ಡ ವಿಚಾರ, ಇದನ್ನು ಸ್ವಲ್ಪ ನೋಡಬೇಕು ಏನಿದೆ ಈ ಒಂದು ಸುದ್ದಿಯಲ್ಲಿ ಅಂತ. ಸೊ ವಿಮಾನ ನಿಲ್ದಾಣದಲ್ಲಿ ಒಂದು ಕುಸಿದು ಬಿದ್ದ ವಿಮಾನದ ಮುಂಭಾಗ, ಅಂದರೆ ವಿಮಾನದ ಮೂತಿ ಕುಸಿದು ಬಿದ್ದಿದೆ. ಸೊ ಇದರಿಂದ ಏನು ಆಗಿದೆ ನೋಡೋಣ, ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ. ಸೊ ಎರಡು ಹಾಡುಗಳನ್ನು ಪ್ಲೇ ಮಾಡುವಂಥ ವಿಚಾರ ಕೂಡ ಹೌದು. ಸೊ ಇದು ಬರ್ಲಿನ್ನಲ್ಲಿ ನಡೆದಂಥ ಘಟನೆ. ಲುಫ್ಥಾನ್ಸಾ ಸಂಸ್ಥೆಯ ಬೋಯಿಂಗ್ 787-9 ಡ್ರೀಮ್ ಲೈನರ್ ವಿಮಾನದ ಮುಂಭಾಗದ ಲ್ಯಾಂಡಿಂಗ್ ಗೇರ್ ನೋಸ್ ಗೇರ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ ಜರ್ಮನಿಯ ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣದಲ್ಲಿ ನಡೆದಂಥ ಘಟನೆ. ಆದರೆ ಯಾವುದೇ ಸಾವು ನೋವು ವರದಿ ಆಗಿಲ್ಲ. ಸೊ ಇದೊಂದು ದೊಡ್ಡ ವಿಷಯ. ನಿವೃತ್ತ ಒಂದು IGP ಪತ್ನಿ ಸಾವು, ಇದು ಕೊಡಗಿನಲ್ಲಿ ಕಾಡಾನೆ ದಾಳಿಗೆ ಆಕೆ ಮೃತಪಟ್ಟಿದ್ದಾಳೆ. ಸೊ ಇದು ಕೂಡ ಒಂದು ಮಧ್ಯಾಹ್ನದ ವಿಚಾರ. ಸೊ ಕಾಡಾನೆ ಒಂದು ತುಳಿತಕ್ಕೆ ನಿವೃತ್ತ IGP ಪತ್ನಿ ಸಾವನ್ನಪ್ಪಿದ ಘಟನೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮ ಪಂಚಾಯತ್ ಸಮೀಪದ ಕೊಂಡನಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಂಥ ವ್ಯಕ್ತಿ 58 ಹರೆಯದವರ ಸಂಧಿ ಎಂದು ಗುರುತಿಸಲಾಗಿದೆ. ಸುನೀಲ್ ಅಚ್ಚಯ್ಯ ಅವರ ಪತ್ನಿಯವರು ಆಗಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಮಂಗಳೂರಿನಲ್ಲಿ ಕಟ್ಟಡದಿಂದ ಬಿದ್ದು ಪವರ್ ಲಿಫ್ಟರ್ ಮೃತಪಟ್ಟಂಥ ಘಟನೆ ನಡೆದಿದೆ. ಸೊ ಬಹುಶಃ ಎಲ್ಲರಿಗೆ ಪರಿಚಿತ ವ್ಯಕ್ತಿ ಈ ಪವರ್ ಲಿಫ್ಟರ್ ಮಂಗಳೂರಿನವ. ಸೊ ಅವರು ಕೂಡ ಒಂದು ಮೃತಪಟ್ಟಂಥ ಘಟನೆ ಏನು ಇವತ್ತಿನ ಮಧ್ಯಾಹ್ನದ ನ್ಯೂಸಲ್ಲಿ ಒಂದು ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ನೋಡೋಣ ಸ್ನೇಹಿತರೆ. ನೀವು ಕೂಡ ಕರೆ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು. ಸೊ ಹಾಡುಗಳನ್ನು, ಸೊ ರಾಷ್ಟ್ರಮಟ್ಟದ ಒಂದು ಪವರ್ ಲಿಫ್ಟರ್ ಸಂತೋಷ್ ಪೂಜಾರಿ ಎಂದು ಗುರುತಿಸಲಾಗಿದೆ. ವೆಲ್ಡಿಂಗ್ ಕೆಲಸ ಮಾಡ್ತಿದ್ರಂತೆ ಅವರು. ಉಳ್ಳಾಲ ಧರ್ಮನಗರದ ನಿವಾಸಿಯಾಗಿದ್ದರು. ತೊಕ್ಕೋಟು ಶಕ್ತಿ ಭಾರತ ವ್ಯಾಯಾಮಶಾಲೆಯ ಸದಸ್ಯರು ಕೂಡ. ಪದವಿನಂಗಡಿಯ ಕಟ್ಟಡವೊಂದರಲ್ಲಿ ವೆಲ್ಡಿಂಗ್ ಕೆಲಸ ಮಾಡುವಾಗ ಆತ ಆಯತಪ್ಪಿ 4ನೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾರೆ. ಅವರ ತಲೆಗೆ ತೀವ್ರ ಏಟು ಹಾಕಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಸೊ ಬನ್ನಿ ಕೇಳೋಣ ಎರಡು ಹಾಡುಗಳನ್ನು. ಇದು ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.9.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸ್ಟಾರ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಯಾರಿದು? ಯಾಕೋ ಕರೆ ಕಟ್ಟ.

0: ಆಯಿತು ಸುದ್ದಿ. ಹಲೋ, ಸೊ ಕೇಳುಗರೆ ಕರೆ ಮಾಡಿ ಮಾತಾಡಿ 6364240499 ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲೋ ನಮಸ್ತೆ, ಗೋಪಾಲಣ್ಣ ಬಾತಾಡಿ ಮಸ ಮಾಡ್ಬೇಕು ಕಾಲ್ ಮಾಡ್ತಾರೆ ಬಂದೆ. ಯಾವ್ದು ಸರ್? ಯಾರಿಗೆ? ವಂದನೆ ವಂದನೆ
1: ಕನ್ನಡ ವಂದನೆ ಹೇಳಿದೆ.
0: ಯಾವ ಚಿತ್ರ ಸರ್ ಅದು? ಫಿಲ್ಮ್ ಹಾಡಲ್ವಾ? ನೋಡೋಣ ಸರ್. ಅಂದ್ರೆ ಸ್ಪಷ್ಟವಾಗಿ ನೀವು ಮಾತಾಡಿದ್ ಕೇಳ್ತಾ ಇಲ್ಲ ನನಗೆ, ಹಾಗಾಗಿ. ಹೌದು, ಅದು ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಆದ್ರೆ ನೋಡೋಣ ಸರಿ, ವಂದನೆ ವಂದನೆ ಒಂದು ಹಾಡನ್ನು ಟ್ರೈ ಮಾಡ್ತೇನೆ, ಇಲ್ಲದ್ರೆ ಬೇರೊಂದು ಅದೇ ರೀತಿ ವಂದನೆ ಹೆಸರಲ್ಲಿರುವಂಥ ಹಾಡನ್ನು ಕೊಡ್ತೇನೆ. ಹಲೋ, ಓಕೆ. ಸೊ ವಂದನೆ ವಂದನೆ ಈ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ನೋಡೋಣ, ಎಸ್ ಪಿ ಬಿ ಹಾಡಿದಂಥ ಹಾಡಾಗಿರ್ಬೋದು, ಅದೇ ಹಾಡೇ ಆಗಿದ್ದರೆ ಖಂಡಿತ ಕೊಡೋಣ. ಸೊ ಖಂಡಿತವಾಗಿಯೂ ಕರೆ ಮಾಡಿ ಮಾತಾಡಿ 6364240499 ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳ್ಬೋದು ಸ್ನೇಹಿತರೆ, ನೀವಂತೂ ಕರೆ ಮಾಡ್ಬೋದು. ಸೊ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ,
0: ನಿಮ್ಮ ಹೆಸರು?
2: ವಿನಯ, ಮಂಗಳೂರಿನಿಂದ.
0: ಹೇಳಿ ವಿನಯ್ ಅವರು, ಯಾವ ಹಾಡು ಕೊಡ್ಲಿ? ಉಡಲು ತುಲೈ. ಓಕೆ, ಉಡಲು ತುಲೈ ಗೇನ್ ಅದೊಂಚಿ ಒಂದು ಭಕ್ತಿ ಗೀತೆ, ವಿದ್ಯಾಭೂಷಣ ಆಡಿದ್ದಲ್ವಾ? ಓಕೆ, ನೋಡೋಣ ಮೇಡಮ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ, ಧನ್ಯವಾದಗಳು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂಥ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್ ಮತ್ತು ಮೆಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಸ್ಟ್ ಕಾಲರ್ ಜೊತೆ ಮಾತಾಡ್ತಿದ್ದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ ಸರ್, ಮಾತಾಡಿ. ಯಾರಿದು? ಪಾತ್ರ ಸಂದೇಶ್ ಅನ್ನೋಂಜಿ ಪದನ್ ಕೊರಡಿರಿ.
1: ಆಂಜನೇಯನ ಭಕ್ತಿಗಿರಿ ಹೋರು.
0: ಆಂಜನೇಯನ
1: ಪುತ್ತೂರು ಜಗದೀಶ್ ಪಂತಿನ.
0: ಓಕೆ.
1: ಅವು ಪಂತ ಪದ್ಯ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮ ರಾಮ ಮುನಿ ಸೀತಾಪತಿ ದೂತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ.
0: ಓಕೆ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಅದೇ. ಓಕೆ, ಸುಖನಿತ ಕೊಡೋಣ ನಿಮಗೋಸ್ಕರ ಒಂದು ಹಾಡನ್ನು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.

ಆಂಜನೇಯ ಸ್ವಾಮಿ ಸತತ ಒಂದು ಸುಂದರವಾದ ಹಾಡನ್ನು ನಾವು ರಿಕ್ವೆಸ್ಟ್ ಮಾಡಿದರು. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಅಂತ ಕೇಳಿದ್ದೀರ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಹೊತ್ತು ಕೂಡ ಆಗಿದೆ. ಸೊ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಂತ ಹೇಳುತ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಎಲ್ಲ ಕೇಳುಗರಿಗೋಸ್ಕರ ಕೊನೆಯದಾಗಿ ಒಂದು ರೇಡಿಯೋ ಸಾರಂಗಪುರವಾಗಿ ನಾವು ಒಂದು ಹಾಡನ್ನು ಪ್ಲೇ ಮಾಡುವಂಥ ಒಂದು ಪದ್ಧತಿ ಇದೆ. ಸೊ ಕೆಲವು ಸಲ ಏಕೆಂದರೆ ಸಮಯದ ಒಂದು ಅವಕಾಶ ಕಡಿಮೆ ಇದ್ದಾಗ ಸೊ ಆ ಹಾಡನ್ನು ನಾನೀಗ ಪ್ಲೇ ಮಾಡ್ತಾ ಇದ್ದೇನೆ ಎಲ್ಲರಿಗೋಸ್ಕರ. ಅದೇ ರೀತಿ ಮುಂದಿನ ಆ ಕೇಳುಗರು ಕೇಳಿದಂಥ ಹಾಡನ್ನು ಕೂಡ ಅವರಿಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಹಾಡನ್ನು ಕೇಳೋಣ. ಸೊ ಹಾಡು ಲಭ್ಯವಾಗುವವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದೆ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಶೆ ಮುಕ್ತ ಭಾರತ ಅಭಿಯಾನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಶನ ಮೂಡಿ ಬರಲಿಕ್ಕಿದೆ. ಸಂದರ್ಶನದಲ್ಲಿ ಮಾಹಿತಿ ನೀಡುವವರು ಬೆಂಗಳೂರು ವಲಯ ಘಟಕದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ಗುಪ್ತಚರ ಅಧಿಕಾರಿಯಾಗಿರುವಂತಹ ರತನ್ ಕೆ. ಸಂದರ್ಶನ ನಡೆಸಿಕೊಡುವವರು ಸಂಧ್ಯಾ ಭಟ್.
1: ನಮಸ್ಕಾರ. ಇವತ್ತು ಬಹಳ ಒಂದು ಉಪಯುಕ್ತವಾದಂತಹ ವಿಚಾರದ ಕುರಿತು, ಬಹಳ ವಿಶೇಷವಾದಂತಹ ವಿಚಾರದ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಜೂನ್ 26 ನಶೆ ಮುಕ್ತ ಭಾರತ ಅಭಿಯಾನ ನಡೆಸಿದ್ದಾಯಿತು. ನಶೆ ಮುಕ್ತ ಭಾರತ

0: ಅಭಿಯಾನದ ಕುರಿತು ಇವತ್ತು ನೇರ ಪ್ರಸಾರದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ರತನ್ ಕೆ ಅವರು, ಗುಪ್ತಚರ ಅಧಿಕಾರಿಗಳು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಬೆಂಗಳೂರು ವಲಯ ಘಟಕ. ಬನ್ನಿ, ಅವ್ರನ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ತೆ.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಎಲ್ಲಿ ನೋಡಿದ್ರು ಡ್ರಗ್ಸ್ ಅನ್ನುವಂತಹ ವಿಚಾರ ಇದೊಂದು ಮಾಫಿಯಾ ಆಗಿ ನಡೀತಾ ಇದೆ. ಸೊ ಡ್ರಗ್ಸ್ ಅಂತಂದ್ರೆ ಏನು, ಎಷ್ಟು ವಿಧ ಇದೆ ಇದರಲ್ಲಿ?
1: ಡ್ರಗ್ಸ್ ಅಂದ್ರೆ ಕೆಲವು ಸಬ್ಸ್ಟೆನ್ಸಸ್ ಇರುತ್ತೆ, ಅದು ತಗೊಂಡ ತಕ್ಷಣ ಅದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ವಿಚ್ ಇಸ್ ರೆಸ್ಪಾನ್ಸಿಬಲ್ ನಮ್ಮ ಏನು ನಾರ್ಮಲ್ ಆಕ್ಟಿವಿಟಿಗೆ ರೆಸ್ಪಾನ್ಸ್, ಅದನ್ನೇ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ. ಹೇಗೆ ಅಫೆಕ್ಟ್ ಮಾಡುತ್ತೆ? ಆಲ್ವೇಸ್ ನೆಗೆಟಿವ್. ಒಂದ್ಸಲ ತಗೊಂಡ ಮೇಲೆ ಅದನ್ನ ಮತ್ತೆ ಮತ್ತೆ ತಗೊಳ್ಬೇಕು ಅಂತ ಆಸೆ ಹುಟ್ಟಿಸೋದು, ಅಡಿಕ್ಟ್ ಮಾಡಿಬಿಡತ್ತೆ. ಸೊ ಇದಕ್ಕೋಸ್ಕರನೇ ಒಂದು ಸ್ಪೆಷಲ್ ಆಕ್ಟ್ ಅಂತ ಮಾಡಿದ್ದಾರೆ ಕಾನೂನಲ್ಲಿ, NDPS ಆಕ್ಟ್ ಅಂತ ಹೇಳಿ. ಆ NDPS ಆಕ್ಟ್ ಅಲ್ಲಿ ಈ ತರ ಬಹಳಷ್ಟು ವಿಧಗಳನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಅದು ಸುಮಾರು 250 ಹೆಚ್ಚಿದೆ, ಅಷ್ಟು ಸಬ್ಸ್ಟೆನ್ಸಸ್ ಇದೆ. ಸೊ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಾ, ಗಾಂಜಾ, ಹಫೀಮು, ಮತ್ತೊಂದು ಇತ್ತೊಂದು. ಸೊ ನನಗೂ ಕೂಡ ಈ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಕ್ಕಿಂತ ಮುಂಚೆ ಅಷ್ಟೇ ಗೊತ್ತಿದ್ದು. ಆದ್ರೆ ಇದರಲ್ಲಿ ಈಗ ಕೆಲವೊಂದು ರೀಸೆಂಟ್ ಟ್ರೆಂಡ್ಸ್ ಅಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಹೊಸ ಹೊಸ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ. ಸೊ ಬೇಸಿಕಲಿ ಡ್ರಗ್ಸ್ ನಲ್ಲಿ ಮೂರ್ ತರ ಬೇಸ್ಡ್ ಆನ್ ಎಫೆಕ್ಟ್ಸ್ ನಾವು ಹೇಳ್ಬಹುದು, 250 ಹೇಳೋದಕ್ಕಿಂತ ಬೇಸ್ಡ್ ಆನ್ ದಿ ಎಫೆಕ್ಟ್ಸ್. ಕೆಲವೊಂದು ಡ್ರಗ್ಸ್ ಬಂದ್ಬಿಟ್ಟು ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿ, ಅದು ತಗೊಂಡ ತಕ್ಷಣ ಅವ್ರಿಗೆ ಏನೋ ಒಂದು ಎನರ್ಜಿ ಬರುತ್ತೆ, ಆಕ್ಟಿವ್ ನಿದ್ರೆ ಮಾಡಕ್ ಆಗುದಿಲ್ಲ. ಸೊ ಇದೇ ರೀತಿ ಒಂದ್ಸಲ ತಗೊಂಡ್ಬಿಟ್ಟು ಯಾರಾದ್ರೂ ಕೊಡ್ತಾರೆ, ಅದೇ ರೀತಿ ಅವ್ರು ಮತ್ತೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ರೆಸೆಂಟ್ ಅಂತ. ಸೊ ಈಗ ನೀವು ನೋಡಿದ್ರೆ ಕೆಲವು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ನ ಅಬ್ಯೂಸ್ ಮಾಡೋದು, ತಗೊಂಡು ಮಲಗ್ ಬಿಡ್ತಾರೆ, ಮತ್ತೆ ಎದ್ದೇಳಲ್ಲ, ರಿಲ್ಯಾಕ್ಸ್ ಆಗ್ಬೇಕು. ಸೊ ಅದೆಲ್ಲ ಇಟ್ಸ್ ಆಕ್ಚುಲಿ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್, ಡಾಕ್ಟರ್ ಅವರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದನ್ನ ಕೊಡೋ ಹಾಗಿಲ್ಲ, ಅಂತದನ್ನ ಕೂಡ ಅಬ್ಯೂಸ್ ಮಾಡ್ತಾರೆ. ಇನ್ನೊಂದು ಮೂರನೇ ಕ್ಯಾಟಗರಿ ಬಂದ್ಬಿಟ್ಟು ಹ್ಯಾಲ್ಸಿನೋಜನ್ ಅಂತ. ಸೊ ಇದನ್ನ ತಗೊಂಡ್ರೆ ಒಬ್ಬ ವ್ಯಕ್ತಿಗೆ ಹ್ಯಾಲ್ಸಿನೇಷನ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಭ್ರಮಾಲೋಕ ಒಂದು ಸೃಷ್ಟಿ ಆಗುತ್ತೆ ಅವ್ರ ಸುತ್ತ, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಮೈಂಡ್ ಅಲ್ಲಿ ಏನಿದೆ, ಅದೇ ಅವ್ರ ಮುಂದೆ ಬರುತ್ತೆ. ಸೊ ಇದನ್ನ ಯಾವ್ದಾದ್ರು ವ್ಯಕ್ತಿ ತಗೊಂಡಾಗ ಅವ್ರಿಗೆ ಮತ್ತೆ ಮತ್ತೆ ಅದನ್ನೇ ತಗೊಳ್ಬೇಕು, ಒಂಥರ ಸೈಕೊಲಾಜಿಕಲ್ ಅಡಿಕ್ಷನ್ ಆಗುತ್ತೆ. ಕೆಲವೊಂದು ಡ್ರಗ್ಸ್ ಫಿಸಿಕಲ್ ಅಡಿಕ್ಷನ್ ಇರುತ್ತೆ, ನೀವು ಪಿಕ್ಚರ್ ನೆಲ್ಲ ನೋಡಿರ್ತೀರಾ, ಏನೋ ಒಂದು ಬೇಕೇ ಬೇಕು ಅಂತ ಹೇಳ್ತಾರೆ, ಅದನ್ನ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ಇಷ್ಟು ಟೈಮ್ ನಂತರ ಅದು ಸಿಗ್ಲಿಲ್ಲ ಅಂದ್ರೆ ಅವನಗದು ಬೇಕೇ ಬೇಕು, ಆಗ ಅವನ ಬಿಹೇವಿಯರ್ ಚೇಂಜ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಬ್ರಾಡ್ಲಿ ಈ ತರ ಮೂರು ಕ್ಲಾಸಿಫೈ ಮಾಡಬಹುದು,
0: ವಿಧಗಳನ್ನ ನಾವು ನೋಡಬಹುದು. ಈಗ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್, ಅದರಲ್ಲಿ ಏನ್ ಲಿಂಗ ಭೇದ ಇಲ್ಲ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಎಲ್ಲರೂ ಕೂಡ ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಯಾಕೆ ಸರ್ ಈ ಚಿಕ್ಕ ವಯಸ್ಸಲ್ಲಿ ಈ ಒಂದು ಅಡಿಕ್ಷನ್?
1: ಈಗ ಸುಮಾರು 10 ಅಥವಾ 20 ಮುಂಚೆ ನೋಡಿದ್ರೆ ಇಷ್ಟು ಡ್ರಗ್ ಅಡಿಕ್ಷನ್ ಪ್ರಾಬ್ಲಮ್ ಇರಲಿಲ್ಲ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ಎಲ್ಲೂ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಲಾಸ್ಟ್ 10 ಲಾಸ್ಟ್ 5 ಅಂಡ್ ಆಲ್ಸೋ ಲಾಸ್ಟ್ 3 ಕೋವಿಡ್ ಲಾಕ್ಡೌನ್ ಆದ ನಂತರ ತುಂಬಾ ಅಡಿಕ್ಷನ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಯಾಕೆ, ಕೋವಿಡ್ ಟೈಮ್ದು ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಜನ ಆಚೆ ಬರೋ ಹಾಗಿಲ್ಲ, ಪ್ಲಸ್ ಇಂಟರ್ನೆಟ್. ಸೊ ಅವರು ಕೆಲವು ಡಿಪ್ರೆಷನ್ ಇರ್ಬೋದು, ಕೆಲವು ಇನ್ನೊಂದು ಇರ್ಬೋದು, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡ್ರಗ್ಸ್ ಹೇಗೆ ಅಂತ. ಪ್ಲಸ್ ಇನ್ನೊಂದು ಜನರಲ್ ಕಾರಣ ಏನಂದ್ರೆ ಈಗ ಯಂಗ್ಸ್ಟರ್ಸ್ ಎಲ್ಲ ಸ್ವಲ್ಪ ಕೂಲ್ ಆಗಿ ಕಾಣಿಸ್ಬೇಕು ಅಂತ, ದೇ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಆಫ್ ದ ಕ್ರೌಡ್. ಯಾರು ಸ್ವಲ್ಪ ಅವ್ರ ಬಗ್ಗೆ ಫೋಕಸ್ ಇರಲ್ಲ ಅಂತವರು ಈ ಇದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಇಂಟರ್ನೆಟ್ ಅಲ್ಲಿ ಒಳ್ಳೆ ವಿಷಯಗಳು ಇರುತ್ತೆ, ಆದ್ರೆ ಇದನ್ನ ತಗೊಂಡು ದೇ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅಂದ್ಬಿಟ್ಟು, ನಾನು ನೋಡಿ ಇದನ್ನ ಸೇರ್ತಾ ಇದ್ದೀನಿ, ನಾನು ಎಷ್ಟು ಕೂಲ್, ನೀನು ಬರೀ ಸಿಗರೆಟ್ ಸೇತಿಯ, ಆತರ ಆ ರೀತಿ ಇದು ಶುರು ಆಗೋದು. ಈ ಚಟಗಳ ಹತ್ತೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಇನ್ನೊಂದೇನು, ಯಾರು ತಗೊಂಡಿರಲ್ಲ, ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಆಗ ಇನ್ನೊಬ್ರು ತಗೋ ಪರವಾಗಿಲ್ಲ,
0: ಪುಷ್ ಮಾಡೋ
1: ಪಿಯರ್ ಪ್ರೆಷರ್. ಇಲ್ಲ ಕೆಲವರು ಕಾನ್ಫಿಡೆನ್ಸ್, ಅವನು ತಗೊಳ್ತಾ ಇದ್ದಾನೆ, ನಾನು ತಗೊಳ್ಳೇಬೇಕಲ್ಲ,
0: ಅದೊಂದು ಡಿಗ್ನಿಟಿ ಬಂದ್ಬಿಡುತ್ತೆ,
1: ಕೇಳ್ತಾ ಇಲ್ಲ. ಸೊ ತಗೊಂಡ ತಕ್ಷಣ ದಟ್ ಪರ್ಸನ್ ಮೈಟ್ ಲೀವ್ ಆಫ್ಟರ್ 1 ಆದ್ರೆ ಇವನ್ ತಗೊಂಡು ಇವನ್ ಬಿಡೋದಕ್ಕಾಗಲ್ಲ, ಬಿಕಾಸ್ ನಾನು ಹೇಳಿದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಲೆವೆಲ್ ಆಫ್ ಅಡಿಕ್ಷನ್ ಬಾಡಿಗೆ ಹೇಗೆ ಅಫೆಕ್ಟ್ ಮಾಡುತ್ತೆ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕಾರಣಗಳಿಂದ ಮೋಸ್ಟ್ಲಿ ಈ ಅಡಿಕ್ಷನ್ ಸ್ಟಾರ್ಟ್ ಆಗ್ತಿರೋದು ಆಫ್ಟರ್ ಹೈ ಸ್ಕೂಲ್ ಪ್ಲಸ್ ಡಿಗ್ರಿ, ಈ ಟೈಮ್ನಲ್ಲಿ ಫೈನಲ್ ಇಯರ್ ಡಿಗ್ರಿ ಅಥವಾ PU ಆದ್ಮೇಲೆ ಯಂಗ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಹೆಂಗು ಡಿಗ್ರಿ ಮುಗಿತಾ ಇದೆ, ಒಂದು ಟ್ರೈ ಮಾಡೋಣ.
0: ಬಟ್ ಬಹಳ ಬೇಸರ ಆಗುತ್ತೆ, ಯಾಕೆಂತಂದ್ರೆ ಒಳ್ಳೆ ಯೋಚನೆ ಅಂತ ಯಂಗ್ಸ್ಟರ್ಸ್ ಹೋಗ್ಬೇಕು, ಆದ್ರೆ ಈ ರೀತಿ ಡ್ರಗ್ಸ್ ಅಡಿಕ್ಟ್ ಆಗ್ತಾರಲ್ಲ, ಅದು ಬಹಳ ಬೇಸರದ ಸಂಗತಿ. ಸಾಮಾನ್ಯವಾಗಿ ನಾವು ದಿನಪತ್ರಿಕೆಗಳನ್ನ ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಒಂದಲ್ಲ ಒಂದು ಡ್ರಗ್ಸ್ ನಿಂದ ಸಾವು ಅಂತ ಹೇಳಿ ಬರ್ತಾ ಇರುತ್ತೆ. ಕಾನೂನುಬದ್ಧವಾಗಿ ಇದನ್ನ ಮಾರಾಟ ಮಾಡಬಾರ್ದು ಅನ್ನುವಂತಹ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಮಾರ್ತಾರೆ, ತಗೊಳ್ತಾರೆ. ಯಾಕೆ ಸರ್ ಹೀಗಾಗ್ತಾ ಇದೆ?
1: ಸೊ ನಾನು ಹೇಳಿದಾಗ ಇದೊಂದು ಕಾರಣ. ಮತ್ತೊಂದೇನಂದ್ರೆ ಈಗ ಯಂಗ್ಸ್ಟರ್ಸ್ ಈಗ ಆನ್ಲೈನ್

0: ಎಕ್ಸ್ಪೋಜರ್ ಜಾಸ್ತಿ ಇದೆ.
1: ಹೌದು ಹೌದು.
0: ಸೊ 10 ವರ್ಷದಿಂದ ಇಷ್ಟು ಇರಲಿಲ್ಲ, ಇಂಟರ್ನೆಟ್ ಕೂಡ ಇಷ್ಟು ಇರಲಿಲ್ಲ. ಸೊ ಇವಾಗ ಅಲ್ಲಿ ಕೆಲವೊಂದು ಫೋರಮ್ಸ್ ಇದೆ, ಇಲ್ಲ ಹೇಳ್ತಾರೆ ಇದನ್ನ ತಗೊಳ್ಳಿ, ನಿಮಗೆ ಸ್ಪಿರಿಚುವಲ್ ಅವೇರ್ನೆಸ್ ಬರುತ್ತೆ. ನೀವು ಕೆಲವೊಂದು ಓಪನ್ ವೆಬ್ಸೈಟ್ಸ್ ಅಲ್ಲೂ ಕೂಡ ನೋಡಬಹುದು, ಕೆಲವು ಫೋರಮ್ಸ್ ಅಂತ ಮಾಡ್ತಾರಲ್ಲ, ಆನ್ಲೈನ್ ಫೋರಮ್ಸ್, ಅದರಲ್ಲಿ ಜಾಯಿನ್ ಆಗ್ತಾರೆ, ಅದರಲ್ಲಿ ನೀವು ಇದನ್ನ ತಗೊಳ್ಳಿ, ಇದನ್ನ ತುಂಬಾ ಚೆನ್ನಾಗಾಗುತ್ತೆ, ಇಲ್ಲ ಕೆಲವೊಂದು ಎಫೆಕ್ಟ್ಸ್ ಹೇಳ್ತಾರೆ, ಇದನ್ನ ತಗೊಂಡ್ರೆ ನಿಮ್ಗೆಲ್ಲ ಸ್ಲೋ ಮೋಷನ್ ಅಲ್ಲಿ ಕಾಣಿಸುತ್ತೆ, ಇದನ್ನ ತಗೊಂಡ್ರೆ ಯು ಕ್ಯಾನ್ ಸಿ ದ ಸೌಂಡ್, ಯು ಕ್ಯಾನ್ ಹಿಯರ್ ದ ವಿಡಿಯೋ ಅಂತ ಆತರ ಎಲ್ಲ ಎಫೆಕ್ಟ್ಸ್ ಹೇಳಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ.
1: ಎಷ್ಟು ಹೊತ್ತು ಇರುತ್ತೆ ಆ ಒಂದು ನಶೆ ಅನ್ನುವಂಥದ್ದು?
0: ಆ ಒಂದು ನಶೆ, ಈಗ ಗಾಂಜಾ ಅಂತ ನೀವು ಕೇಳಿದ್ದೀವಿ, ಇಟ್ ಇಸ್ ಅ ಮೋಸ್ಟ್ ಕಾಮನ್ ಡ್ರಗ್, ವೈಲ್ಡ್ ಗ್ರೋತ್ ಕೂಡ ಆಗುತ್ತೆ ಫಾರೆಸ್ಟ್ ಏರಿಯಾ ಇಲ್ಲ ಹೈವೇ ಅಕ್ಕಪಕ್ಕದಲ್ಲಿ. ಇಟ್ ಇಸ್ ಕಾಲ್ಡ್ ಗೇಟ್ ವೇ ಡ್ರಗ್ ಅಂತ. ಗೇಟ್ ವೇ ಅಂದ್ರೆ ಬೇರೆ ಡ್ರಗ್ಸ್ ಗಳಿಗೆ ಇದೇ ಒಂದು
1: ದಾರಿ
0: ತೋರಿಸೋದು. ಸೊ ಈ ಗಾಂಜಾಗೆ ಯಾರು ಹೋಗ್ತಾರೆ, ಫಸ್ಟ್ ಸಿಗರೇಟ್ ಸೇದಿರ್ಬೇಕು ಅವರು. ಸೊ ಸಿಗರೇಟ್ ಯಾರು ತೋರಿಸ್ಕೊಡ್ತಾರೆ, ಯೂಶಲಿ ನಮ್ಮ ಕಾಮನ್ ಇಂಟರ್ಪ್ರಿಟೇಷನ್ ಅಥವಾ ಮಿಸ್ ಇಂಟರ್ಪ್ರಿಟೇಷನ್ ಏನು ನಮ್ಮ ಜನರಲ್ ಪಬ್ಲಿಕ್ ಅಲ್ಲಿ ಅಂದ್ರೆ, ಯಾರೋ ನಿಮ್ಮ ಮನೆ ಇದ್ರೆ ಅಥವಾ ಇನ್ಸ್ಟಿಟ್ಯೂಟ್ ಏನಾದ್ರೆ ರೋಡ್ ಕಾರ್ನರ್ ಅಲ್ಲಿ ಒಬ್ಬ ಇರ್ತಾನೆ, ಅವನ್ ಬಂದು ಕೊಡ್ತಾನೆ. ಆದ್ರೆ ನೀವೇ ನೋಡಿರ್ತೀರ ನಿಮ್ಮ ಲೈಫ್ ಅಲ್ಲಿ, ಫಾರ್ ಎನಿ ಪರ್ಸನ್ ಟು ಸ್ಮೋಕ್ ಆರ್ ಇವನ್ ಟು ಡ್ರಿಂಕ್ ಆಲ್ಕೋಹಾಲ್, ಮದ್ಯಪಾನನೇ ಮಾಡ್ಬೇಕಾದ್ರು ಯಾರು ಗೊತ್ತಿರೋರೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು
1: ಖಂಡಿತ.
0: ಸೊ ಇದ್ರಲ್ಲೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಗೆಟ್ ಟುಗೆದರ್ಸ್ ಪಾರ್ಟಿ ಎಲ್ಲ ಆದಾಗ 10 ಜನರಲ್ಲಿ ಒಬ್ರು ಈ ತರ ನೋಡಿ ಇವತ್ತು ಈ ರೀತಿ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಮುಂಚೆ ಕಡಿಮೆ ಇದ್ದಿದ್ದು ಈಗ ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋ ಆಗಿ ಆಗ್ತಾ ಇದೆ. ಸೊ ಇದನ್ನ ತಗೊಂಡ್ರೆ ಏನು ಏನು ಆಗುದಿಲ್ಲ. ಪ್ಲಸ್ ಇನ್ನೂ ಒಂದು ಏನು ಇದಂದ್ರೆ, ಇದನ್ನ ತಗೊಂಡ್ರೆ ಕ್ಯಾನ್ಸರ್ ಹೋಗುತ್ತೆ, ನೀವು ಇದನ್ನ ಸೇದ್ಬಹುದು. ಸೊ ನಾವ್ ಎಷ್ಟೊಂದ್ ಜನ ಅರೆಸ್ಟ್ ಮಾಡಿದಾಗ
1: ಮಿಸ್ಗೈಡ್ ಮಾಡೋ,
0: ಸರಿ ಇದನ್ನ ತಗೊಂಡ್ ಇದರಿಂದ ಕ್ಯಾನ್ಸರ್ ಹೋಗುತ್ತಂತೆ, ಬಟ್ ಎಲ್ಲೂ ಬರ್ದಿಲ್ಲ ಇದನ್ನ ಸೇದಿದ್ರೆ ಕ್ಯಾನ್ಸರ್ ಹೋಗುತ್ತೆ. ಈಗ ಪ್ಯಾರಾಸಿಟಮೋಲ್ ತಗೊಂಡ್ರೆ ಜ್ವರ ಆಗುತ್ತೆ ಅಂತ ಹೇಳ್ತಾರೆ, ಹಾಗಂತ ಜ್ವರ ಇಲ್ಲದೆ ಇರೋರೆಲ್ಲ ಪ್ಯಾರಾಸಿಟಮೋಲ್ ತಗೊಂಡೆ. ಸೊ ಆ ರೀತಿ ಬೇಕಾದಷ್ಟು ಕಾರಣಗಳು, ಸ್ಪಿರಿಚುವಲ್ ರೀಸನ್ಸ್. ಪ್ಲಸ್ ಇನ್ನೊಂದ್ ಏನಂದ್ರೆ, ಇದನ್ನ ಲಾರ್ಡ್ ಶಿವ ಸ್ಮೋಕ್ ಮಾಡ್ತಾ ಇದ್ರೆ ನಾವು ಮಾಡ್ಬೇಕು, ಸುಮ್ಮನೆ ಅವರವರ ಹೇಗ್ ಬೇಕೋ ಆ ರೀತಿ ರೀಸನ್ಸ್ ಕಟ್ಕೊಂಡು ಅದನ್ನೇ ಡೆವಲಪ್ ಮಾಡ್ಕೊಂಡು ಬೇರೆ ಬೇರೆ ಡ್ರಗ್ಸ್ ಗೆ ಅವರು ಗ್ರೇಡ್ ಅಪ್ ಆಗ್ತಾರೆ.
1: ನೀವು ಈ ಮಾತಲ್ಲಿ ಹೇಳ್ತಾ ಇದ್ರೆ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಈ ರೀತಿ ಒಬ್ಬ ವ್ಯಕ್ತಿಯ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಸರ್?
0: ಸೊ ಈ ಡ್ರಗ್ಸ್ ಇಂದ ಯಾವುದೇ ರೀತಿಯಾದ ಪಾಸಿಟಿವ್ ಎಫೆಕ್ಟ್ಸ್ ಏನೂ ಇಲ್ಲ ನಮ್ಮ ಹ್ಯೂಮನ್ ಬಾಡಿ ಮೇಲೆ. ಸೊ ಏನೇ ಇದ್ರು ಇಟ್ಸ್ ಆಲ್ ಮಿತ್, ಎಲ್ಲ ಸುಳ್ಳು. ಇದರಿಂದ ಇಟ್ಸ್ ಆಲ್ ನೆಗೆಟಿವ್ ಎಫೆಕ್ಟ್ಸ್. ಇದು ಅಫೆಕ್ಟ್ ಮಾಡದೇ ಇರೋ ಬಾಡಿ ಪಾರ್ಟ್ಸ್ ಅಂತಾನೆ ಇಲ್ಲ, ಮೇನ್ಲಿ ಇಟ್ ಅಫೆಕ್ಟ್ಸ್ ಹಾರ್ಟ್ ಬೀಟ್, ಇಟ್ ಅಫೆಕ್ಟ್ಸ್ ದ ಲಂಗ್ಸ್, ಇಟ್ ಅಫೆಕ್ಟ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಮೇನ್ಲಿ ನಮ್ಮ ರಿಯಾಕ್ಷನ್ ಟೈಮ್, ನಮ್ಮ ಮೂಡ್, ನಮ್ಮ ಸೈಕಲಾಜಿಕಲ್ ಎಫೆಕ್ಟ್ಸ್, ಥಿಂಕಿಂಗ್ ಸ್ಪೀಡ್, ದ ವೇ ವಿ ಥಿಂಕ್. ಕೆಲವೊಂದು ಡ್ರಗ್ಸ್ ಹೇಗಿರುತ್ತೆ ಅಂದ್ರೆ, ನಮ್ಮ ಈಗ ನಾವು ಎಲ್ಲಿದ್ದೀವಿ, ಇವತ್ತು ಏನ್ ಡೇಟು, ಇವಾಗ ಏನ್ ಟೈಮ್ ಅಂದ್ರೆ, ಪರ್ಸೆಪ್ಷನ್ ಆಫ್ ಟೈಮ್, ಪರ್ಸೆಪ್ಷನ್ ಆಫ್ ಪ್ಲೇಸ್, ಏನು ಗೊತ್ತಾಗಲ್ಲ ಅವ್ರಿಗೆ, ಯಾವುದೋ ಬೇರೆ ಲೋಕದಲ್ಲಿ ಇದೆ ಅನ್ನೋ ತರ ಎಫೆಕ್ಟ್ಸ್ ಕೊಡುತ್ತೆ.
1: ಅಷ್ಟೊಂದು ನಶೆ,
0: ಅಷ್ಟೊಂದು. ಈಗ ನಶೆ ಅಂತ ಹೇಳಿದಾಗ ನಾನು ಅದೇ ಹೇಳ್ತೀನಿ, ನಶೆಯಲ್ಲಿ 3 ತರವಾದ ಇದೆ. ಸೊ ನಶೆ, ಇಟ್ಸ್ ಅ ಕಾಮನ್ ವರ್ಡ್, ಎಲ್ಲರೂ ಅದೇ ಯೂಸ್ ಮಾಡೋದು. ಸೊ ಇದ್ರಲ್ಲಿ ಹೇಳ್ದಂಗೆ, ಒಂದು ಎನರ್ಜಿ ಬೇಕು, ಇಲ್ಲ ರಾತ್ರಿ ಎಲ್ಲ ಕೆಲವೊಂದು ಡ್ರಗ್ಸ್ ತಗೊಂಡ್ರೆ ನಿದ್ರೆ ಬರೋದಿಲ್ಲ. ಸೊ ಕೆಲವು ಸ್ಟೂಡೆಂಟ್ಸ್ ಹೇಗಾದ್ರೂ ಪ್ರೊಕ್ಯೂರ್ ಮಾಡಿ ಅದನ್ನ ರಾತ್ರಿ ಎಲ್ಲ ಓದ್ತಾ ಇರ್ತಾರೆ ಕೂತ್ಕೊಂಡು. ಸೊ ದೇ ಆರ್ ಆಲ್ಸೋ ಅಬ್ಯೂಸಿಂಗ್ ದಿಸ್ ಡ್ರಗ್ಸ್.
1: ಓದೋದಕ್ಕೆ ಸಾಧ್ಯನಾ?
0: ಅದು ಹೈ ಅಲರ್ಟ್ ಮಾಡಿಬಿಡುತ್ತೆ, ಬಾಡಿ ವಿಲ್ ಬಿ ಇನ್ ಅಲರ್ಟ್ ಮೋಡ್. ಸೊ ಫಾರ್ 1 or 2 hours ಆಗ್ತಾ ಇದ್ದಂಗೆ ಮತ್ತೆ ವಿಡ್ರಾವಲ್ ಸಿಂಪ್ಟಮ್ಸ್, ಅವನು ಮತ್ತೆ ಬೇಕು ಮತ್ತೆ ಬೇಕು. ಈಗ 1 gram ತಗೊಂಡಿದ್ದೆ, ನೆಕ್ಸ್ಟ್ ಅವನಿಗೆ 2 gram ಬೇಕು, 2 ತಗೊಂಡು ನೆಕ್ಸ್ಟ್ 2.5, 3 ಆ ರೀತಿ. ಸೊ ಇದೆಲ್ಲ ಈಸಿಯಾಗಿ ಸಿಗೋದಿಲ್ಲ.
1: ಒಬ್ಬ ಮನುಷ್ಯನಿಗೆ ನಿದ್ದೆ ಇಷ್ಟು ಗಂಟೆ ಕಾಲ ಬೇಕು ಅಂತ ಹೇಳಿದೆ. ಸೊ ಅದು ಬಿಟ್ಟುಬಿಟ್ಟು ಅವನು ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಓದ್ತಾನೆ ಅಂತ ತಾವು ಹೇಳಿದ್ರಿ, ಇದರಿಂದ ಸಮಸ್ಯೆ ಆಗೋದಿಲ್ವಾ ಅತನಿಗೆ?
0: ಡೆಫಿನೆಟ್ಲಿ ಆಗುತ್ತೆ. ಅದು ನಾನು ಹೇಳಿದಂಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂದ್ರೆ, ಆ ಡ್ರಗ್ಸ್ ಹೋಗ್ತಾ ಇರಬೇಕಾದ್ರೆ ಅವನ ಬಾಡಿಯಿಂದ ಎಫೆಕ್ಟ್ಸ್ ಕಡಿಮೆ ಆಗ್ತಾ ಇದ್ರೆ ಪ್ರಪೋರ್ಷನೇಟ್ ನೆಗೆಟಿವ್ ಎಫೆಕ್ಟ್ಸ್ ಅವನ ಬಾಡಿ ಮೇಲೆ ಇರುತ್ತೆ, ಅಂಡ್ ಆಲ್ಸೋ ಅವನ್ ಮೈಂಡ್. ಸೊ ಅದರಿಂದ ಅವ್ರು ಇಟ್ಸ್ ಓದಕ್ಕೆ ಹೆಚ್ಚಾಗ್ತದೆ, ಅವ್ರು ಎಷ್ಟು ಚೆನ್ನಾಗಿ ಬರೀತಾರೋ ಅದು ಗೊತ್ತಿಲ್ಲ.
1: ಸೊ ಈ ವಿಚಾರವಾಗಿ ಹೇಳ್ತಾ ಇದ್ರಿ, ನಶೆ ಅದರಲ್ಲಿ 3 ವಿಧ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ಸರ್.
0: ಸೊ ಇದರಲ್ಲಿ ನಾನಾಗ್ಲೇ ಹೇಳಿದ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿ, ಈ ಸ್ಟಿಮ್ಯುಲೆಂಟ್ಸ್ ಡ್ರಗ್ ಅಂದ್ರೆ ಏನಂದ್ರೆ, ಅವ್ರು ತಗೊಂಡ ತಕ್ಷಣ ಒಂದು ಎನರ್ಜಿ, ಈಗ ನೀನ್ ಹೇಳಿದ ನಾನು ಹೇಳಿದ್ನಲ್ಲ ಆ ರೀತಿ. ಇದನ್ನ ಯುವ ಜನರು ಏನ್ ಮಾಡ್ತಾ ಇದ್ರೆ ಇತ್ತೀಚೆಗೆ ಅಂದ್ರೆ, ಈಗ ರೇವ್ ಪಾರ್ಟಿ ಅಂತ ನೀವು ಕೇಳಿರ್ತೀರ, ಈ ಕೆಲವೊಂದು ಪಾರ್ಟೀಸ್ ಪಬ್ಸ್ ಅಲ್ಲೆಲ್ಲ ಅಲ್ಲಿ ಈ ತರ ಸ್ಟಿಮ್ಯುಲೆಂಟ್ ಡ್ರಗ್ಸ್ ನ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಸೊ ಅದರಲ್ಲಿ ಕೆಲವೊಂದು MDMA ಪಿಲ್ಸ್ ಅಂತ ಇದೆ, ಅದು ತುಂಬಾ ಕಲರ್ಫುಲ್ ಆಗಿರುತ್ತೆ, ಅದು ಯಾವುದೇ ರೀತಿ

0: ನಾರ್ಮಲ್ ಮಾತ್ರೆಗಳು ಆ ರೀತಿ ಕಾಣಿಸೋದಿಲ್ಲ, ಅದು ಪಿಂಕ್, ರೆಡ್, ಪರ್ಪಲ್, ಬ್ರೌನ್ ಈ ತರ. ಆಮೇಲೆ ಯಾವ್ದಾದ್ರು ಪ್ಯಾಕಿಂಗ್ ನಲ್ಲಿ ಬರೋದಿಲ್ಲ, ಇಟ್ ಈಸ್ ಆಲ್ ಇಲ್ಲಿಗಲಿ ಮ್ಯಾನುಫ್ಯಾಕ್ಚರ್ಡ್. ಇದನ್ನ ಅಬ್ಯೂಸ್ ಮಾಡ್ತಾರೆ. ಈ ಪಿಲ್ ನ ತಗೊಂಡ್ರೆ ಏನು ಹೇಳ್ತಾರೆ ಅಂದ್ರೆ, ಇದು ಆಕ್ಚುಲಿ ಡಿಪ್ರೆಷನ್ ಪೇಷಂಟ್ಸ್ ಗೆ ಸೈಕ್ಯಾಟ್ರಿಸ್ಟ್ ಅಡ್ಮಿನಿಸ್ಟರ್ ಮಾಡಬೇಕು, ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಕೆಮಿಕಲ್ ಪ್ರೊಸೆಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ಇರೋದ್ರಿಂದ ನಾವು ಕೆಲವೊಂದು ಕೇಸಸ್ ಬುಕ್ ಮಾಡಿದೀವಿ. ವೇರ್ ದೇ ಹ್ಯಾವ್ ಲರ್ನ್ ಮ್ಯಾನುಫ್ಯಾಕ್ಚರಿಂಗ್, ಇದಕ್ಕೇನೇನು ಬೇಕು, ಕೆಮಿಕಲ್ಸ್ ಎಲ್ಲ ತರಿಸ್ಕೊಂಡು ಕೆಮಿಕಲ್ ಆಪರೇಟರ್ಸ್ ಇಟ್ಕೊಂಡು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹುಡುಗರು, ಜಸ್ಟ್ 23-25 ಅಷ್ಟಿಗೆ ಅವರೇ ಸೇಲ್ ಮಾಡಕ್ ಸ್ಟಾರ್ಟ್. ಒಂದೊಂದು ಪಿಲ್ಲಿಗೆ 1,500-2,000 ರುಪೀಸ್ ಈ ರೀತಿ. ಸೊ ಇದನ್ನ ಅವರು ಚಟ ಬೇರೆಯವ್ರನ್ನು ಕನ್ಸ್ಯೂಮರ್ ಆಗಿ ಸ್ಟಾರ್ಟ್ ಮಾಡಿದವರು ಅವರೇ ಪೆಡ್ಲರ್ ಆಗಿ ಬದಲಾದ್ರು.
1: ಯಾವ ರೀತಿ ಸೇಲ್ ಮಾಡ್ತಾರೆ ಅಂದ್ರೆ, ಡ್ರಗ್ಸ್ ನೋಡೋದಕ್ಕೆ ಹೇಗಿರುತ್ತೆ, ಯಾಕೆಂದ್ರೆ ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಡ್ರಗ್ಸ್ ಇದೆ ಅಂತ ಅಂದ್ಬಿಟ್ಟು, ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಾ, ಅದ್ ನೋಡೋದಕ್ಕೆ ಹೇಗೆ ಇರುತ್ತೆ ಸರ್?
0: ಹೌದು, ನಾನು ಆಗ್ಲೇ ಹೇಳಿದಾಗ ಇದರಲ್ಲಿ 250 ಟೈಪ್ಸ್ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಅದರಲ್ಲಿ ಕೆಲವೊಂದು ಪಿಕ್ಚರ್ಸ್ ನಾನು ಇಲ್ಲಿ ನಿಮ್ಗೆ ತಂದಿದ್ದೀನಿ ಡಿಸ್ಪ್ಲೇ ಮಾಡೋದಕ್ಕೆ. ಸೊ ಇದು ಸ್ಕ್ರೀನ್ ಅಲ್ಲಿ ಇದೆ, ಇದು ಗಾಂಜಾ ಅಂತ ಒಂದು ನೀವು ನೋಡಿರ್ತೀರಾ. ಈಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಇರೋದು ಹೈಡ್ರೋಪೋನಿಕ್ ಗಾಂಜಾ ಅಂತ ಹೇಳಿ, ಇದು ಲೇಟೆಸ್ಟ್, ಇದು ಇಂಪೋರ್ಟ್ ಮಾಡಿಸಿ ಮಾಡ್ತಾ ಇದಾರೆ ಇವಾಗ. ಇಲ್ಲಿಗಲ್ ಇಂಪೋರ್ಟ್, ಎವ್ರಿಥಿಂಗ್ ಇಸ್ ಇಲ್ಲಿಗಲ್. ಸೊ ಇದನ್ನ ಯುಎಸ್ ಇಂದ ತರಿಸೋದಕ್ಕೆ, ನಾರ್ಮಲ್ ಗಾಂಜಾ ಎಲ್ಲ ಏನ್ ಹೇಳ್ತಾರೆ, ಏನೋ 100 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಟ್ರು ಇಲ್ಲ ಇದು ಕೊಟ್ರು ಅಂತ. ಇದಕ್ಕೆ ಕೇವಲ 1 ಗ್ರಾಮ್ಗೆ ಇದು 3,000, 3,500 ಪ್ಲಸ್ ಎಲ್ಲ ಶ್ರೀಮಂತರು ಹುಡುಗರು. ಅನ್ಫಾರ್ಚುನೇಟ್ಲಿ ಏನಂದ್ರೆ, ಈಗ ಡ್ರಗ್ ಅಡಿಕ್ಷನ್ಗೆ ಆಗಿರೋರು ಇಟ್ಸ್ ಓನ್ಲಿ ಮೋಸ್ಟ್ಲಿ ಎಜುಕೇಟೆಡ್ ಪರ್ಸನ್ಸ್. ಮುಂಚೆ ಆಗಿದ್ರೆ ಯಾರೋ ಕ್ರಿಮಿನಲ್, ಯಾರೋ ಓದಿಲ್ದೆ ಇರೋರು ಆ ಥರ ಇದೆ. ಈಗ ಆಲ್ಮೋಸ್ಟ್ ನಾವು ಮಾಡ್ತಾ ಇರೋ ಕೇಸಲ್ಲಿ ಮೋರ್ ದನ್ 75% ಇಟ್ಸ್ ಆಲ್ ಅನ್ ಎಜುಕೇಟೆಡ್ ಪರ್ಸನ್ಸ್ ಹೂ ಆರ್ ವೆರಿ ವೆಲ್ ಕ್ವಾಲಿಫೈಡ್ ಸಾಫ್ಟ್ವೇರ್ ಫೀಲ್ಡಲ್ಲಿ, ಮಾರ್ಕೆಟಿಂಗ್ ಫೀಲ್ಡಲ್ಲಿ, ಸೇಲ್ಸ್ ಫೀಲ್ಡಲ್ಲಿ, ಬಿಸ್ನೆಸ್ ಮೆನ್, ಅವರೆಲ್ಲ ಇನ್ವಾಲ್ವ್ ಆಗ್ತಾ ಇದಾರೆ.
1: ಓಕೆ ಸರ್, ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸತೀಶ್ ಅವರೇ, ನಿಮ್ಮ ತಮ್ಮ ಪ್ರಶ್ನೆ ಏನು?
2: ನಮ್ಮ ಪ್ರಶ್ನೆ ಏನಿಲ್ಲ ಮೇಡಮ್, ಇದನ್ನ ತಡೆಯೋದು ಹೇಗೆ ಅಂತ ಹೇಳ್ತೈತೆ. ನೋಟು ಡ್ರಗ್ಸ್ ಅಂತಿದೆಯಲ್ಲ, ಈಗಿನ ಪೊಲಿಟಿಕಲ್ ಇದರಲ್ಲಿ ಬೆಲ್ಲ ಬರೀ ಅವರೇ ಕಾಣ್ತಾರೆ, ದೊಡ್ಡ ದೊಡ್ಡವ್ರ ಮಕ್ಕಳು, ದೊಡ್ಡ ದೊಡ್ಡ ಮಿನಿಸ್ಟ್ರು ಇವರು. ಹಾಗಾಗಿ ಅದನ್ನ ತಡಿಲಿಕ್ಕೆ ಏನಾದ್ರು ಇದು ಮಾಡ್ಬೇಕು.
1: ಖಂಡಿತ ಖಂಡಿತ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಶಿವಮೊಗ್ಗದಿಂದ ಕರೆ ಮಾಡಿದಿರಿ ಸತೀಶ್ ಅವರೇ, ಉತ್ತರ ಕೊಡ್ತಾರೆ ರತ್ನ ಅವರು, ಕೇಳಿಸ್ಕೊಳ್ಳಿ.
0: ನಮಸ್ತೆ ಸತೀಶ್ ಅವರೇ.
2: ನಮಸ್ಕಾರ. ನಮಸ್ಕಾರ.
0: ಈಗ ತಡೆ ಹೇಗೆ ಅಂದ್ರೆ, ಈಗ ಎಲ್ಲರೂ ಯೂಶಲಿ ಏನಂದ್ರೆ ಯಾರು ತಡೀತಾರೆ ಅಂತ ಪ್ರಶ್ನೆ ಹೋಗುತ್ತೆ. ಸೊ ಅಫ್ಕೋರ್ಸ್ ಇದು ನಮ್ಮ ಯಾವ್ಯಾವ ಪೊಲೀಸ್ ಇಲಾಖೆ ಇದೆ, ನಮ್ಮ ಕರ್ತವ್ಯ ಕೂಡ, ನಾವು ನಮ್ಮದ್ ಮಾಡ್ತಾನೆ ಇದ್ದೀವಿ. ಬಟ್ ಈಗ ಹೇಗಿದೆ ಟ್ರೆಂಡ್ ಅಂದ್ರೆ, ಈ ಕೆಲವು ನಮ್ಮ ಇದು ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿದೆ, ಇದು ಎಲ್ಲರ ಜವಾಬ್ದಾರಿ ಆಗಿದೆ. ನೀವು ಬೇರೆಯವ್ರನ್ನ ತಡಿಬೇಕಂತ ಏನಿಲ್ಲ, ನಾವು ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಸಾಕಿದೆ. ನಾವು ಕೆಲವೊಂದು ಕೇಸಸ್ ಅಲ್ಲಿ ನೋಡಿದಾಗ ಅವರು ನನ್ನ ಮಕ್ಕಳನ್ನ ಹಾಳು ಮಾಡ್ಬಿಟ್ರು, ಇವ್ರು ನನ್ನ ಮಕ್ಕಳನ್ನ ಹಾಳು ಮಾಡ್ಬಿಟ್ರು. ನೀವು ನಿಮ್ಮ ಮಕ್ಕಳನ್ನ ನೋಡ್ಕೊಂಡಿದ್ರೆ, ಅವ್ರು ಅವ್ರ ಮಕ್ಕಳನ್ನ ನೋಡ್ಕೊಂಡಿದ್ರೆ, ಟು ಸರ್ಟನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಸ್ಟಾಪ್ ದಿಸ್. ಪ್ಲಸ್ ಇನ್ನೊಂದೇನು ಅಂದ್ರೆ, ನಾವು ನೋಡಿರೋ ಪ್ರಕಾರ ಲಾಸ್ಟ್ 10-11 ಇಯರ್ಸ್ ಇಂದ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಯೂಸ್ಡ್ ಪರ್ಸನ್ಸ್ ಅಂದ್ರೆ ಆರೋಪಿಗಳು ಏನೇನಿದ್ದಾರೆ, ಎಲ್ಲರೂ 18-24-25 ಇಯರ್ಸ್ ನವರು. ಅವರು ಅವರು ಪೇರೆಂಟ್ಸ್ ತಂದೆ ತಾಯಿಗಳ ಜೊತೆ ಇಲ್ಲ, ಅಥವಾ ತಂದೆ ತಾಯಿಯರ ಡೈವೋರ್ಸ್ ಆಗಿದೆ, ಅಥವಾ ಅವ್ರ ಮನೇಲಿ ಹೆಚ್ಚು ಜಗಳ ಇರೋದ್ರಿಂದ ಇವ್ರು ಸಪರೇಟ್ ಆಗಿದ್ದಾರೆ, ಇಲ್ಲ ಯಾವ್ದೋ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸಿದ್ದಾರೆ. ಇಂಥ ವ್ಯಕ್ತಿಗಳೇ ಇದಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ. ಯಾಕಂದ್ರೆ ಅವರು ಏನೋ ಡಿಪ್ರೆಷನ್ ಆ ಟೈಮಲ್ಲಿ ಕರೆಕ್ಟ್ ಆಗಿ ಯಾರು ಹೇಳಿರ್ತಾರೆ, ತಗೋ ಇದನ್ನ ಸೇದು ಅಥವಾ ಇದನ್ನ ಕನ್ಸ್ಯೂಮ್ ಮಾಡು, ರಿಲೀಫ್ ಆಗುತ್ತೆ. ಸೊ ಆ ರೀತಿ ಅಡಿಕ್ಟ್. ಸೊ ನಾವು ನೋಡಿ, ಯಾಕಂದ್ರೆ ನಾವು ಡೈಲಿ ಬೇಸಿಸ್ ಅಲ್ಲಿ ನೋಡ್ತಾ ಇರ್ತೀವಿ, 75-80% ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಲವ್ ಏನ್ ಹೇಳ್ತಾರೆ, ಕುಟುಂಬದಿಂದ ಎಲ್ಲ ಕ್ಲೋಸ್ ಬಾಂಡಿಂಗ್ ಇರಬೇಕು. ಸೊ ನಿಮ್ಮ ಕ್ವಶನ್ಗೆ ಬರ್ಬೇಕಂದ್ರೆ, ಹೇಗೆ ತಡೆಯೋದು ಅಂದ್ರೆ, ಇದು ಎಲ್ಲರ ಕರ್ತವ್ಯ.
1: ಹೌದು, ಖಂಡಿತ.
0: ನಿಮಗೆ ಈಗ ಏನೇನು ನಾವು ಮೆಸೇಜ್ ಪಾಸ್ ಮಾಡ್ತಾ ಇದೀವಿ, ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ. ಸೊ ಎಲ್ಲರೂ ಗೊತ್ತಿದೆ, ಬೇರೆಯವ್ರಿಗೆ ಹೇಳಬೇಕು ಈ ರೀತಿ ಇದೆ, ಈ ರೀತಿ ಯಾವ ರೀತಿ ಇರಬೇಕು, ಏನ್ ಮಾಡಬಾರ್ದು, ಯಾವ ರೀತಿ ಒಬ್ಬ ಇಂಡಿವಿಜುವಲ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ. ಸೊ ಇದು ಎಲ್ಲರ ಕರ್ತವ್ಯ ಅಂತ ನನ್ನ ಅನಿಸಿಕೆ, ಅಪಾರ್ಟ್ ಫ್ರಮ್ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಗಳು ಏನೇನು ಕೆಲಸ ಮಾಡ್ತಾ ಇದೆ. ಪ್ಲಸ್ ನಾವು ಕೇಸಸ್ ಮಾಡೋದ್ರಲ್ಲದೇನೆ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್, ಜಾಗೃತಿ ಕಾರ್ಯಕ್ರಮ ಹೇಗೆ ಇದು ಮಾಡ್ತಾ ಇದೀವಿ, ಇದೇ ರೀತಿ ನಾವು ಶಾಲಾ ಕಾಲೇಜುಗಳಲ್ಲಿ ಕೂಡ ಇದನ್ನ ಮೆಸೇಜ್ ನ ಪಾಸ್ ಮಾಡ್ತಾ ಇದೀವಿ ಥ್ರೂ ವೇರಿಯಸ್ ಆರ್ಗನೈಸೇಷನ್.
1: ಯಾವ ರೀತಿ ಮಾಡ್ತೀರಿ ಸರ್?
0: ಈಗ ನಾವು ಕೆಲವೊಂದು ಕಾಲೇಜ್ಗಳು ಹಾಗೂ ಸ್ಕೂಲ್ಗಳಲ್ಲಿ ಅಪ್ರಾಪ್ರಿಯೇಟ್ ಏಜ್ ಅವ್ರಿಗೆ ಹೇಳಿ ತಿಳಿ ಹೇಳ್ತೀವಿ, ಏನ್ ಮಾಡ್ಬೇಕು ನೀವು, ಏನ್ ಮಾಡಬಾರ್ದು, ನೀವು ನೆಕ್ಸ್ಟ್ ಕಾಲೇಜ್ ಹೋಗ್ತೀರಾ, ನೆಕ್ಸ್ಟ್ ಡಿಗ್ರಿ

0: ಹೋಗ್ತೀರಾ, ಅವ್ರಿಗೆ ಒಂದು ಪ್ರೆಸೆಂಟೇಷನ್ ತೋರಿಸಿ ಈ ಥರ ಇರುತ್ತೆ, ನೀವು ಇದರಿಂದ ದೂರ ಇರಬೇಕು, ಪ್ಲಸ್ ನಾವೇ ಎಲ್ಲ ನಮ್ಮ ನಾವು ವಿ ಆಲ್ಸೋ ಗಿವ್ ಮೆಟೀರಿಯಲ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಕ್ಸೈಸ್ ಅವರು ಕೂಡ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಎಂಪವರ್ ಆಗಿದ್ದಾರೆ, ಪ್ಲಸ್ ಆಲ್ಸೋ ಇದು ನಮ್ಮ ಕೆಎಸ್ ಎಲ್ ಎಸ್ ಎ ಅಂತ ಇದೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಅವರು ಕೂಡ ರೆಗ್ಯುಲರ್ ಆಗಿ ಎಲ್ಲ ಕಾಲೇಜಲ್ಲಿ ಆಲ್ ಓವರ್ ಕರ್ನಾಟಕ ಮೆಸೇಜ್ ಪಾಸ್ ಆಗ್ತಾ ಇದೆ, ಪ್ಲಸ್ ಆಲ್ಸೋ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಈಗ ಕಾಲೇಜಸ್ ಅಲ್ಲೂ ಕೂಡ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳಿ ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ ಅವರು ಕೂಡ ಹೇಳ್ತಾ ಇದಾರೆ. ಸೊ ಮೆಸೇಜ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ಅದು ಇನ್ನೂ ಹೋಗ್ತಾನೆ ಇರಬೇಕು ಇದು, ಬಿಕಾಸ್ ಪಾಪ್ಯುಲೇಷನ್ ಗ್ರೋ ಆಗ್ತಾ ಇರುತ್ತೆ. ಸೊ ಮೆಸೇಜ್ ಶುಡ್ ಪಾಸ್ ರೆಗ್ಯುಲರ್ಲಿ.
1: ಓಕೆ, ನೀವು ಶಾಲಾ ಕಾಲೇಜ್ಗೆ ಹೋಗಿ ಹೇಳ್ತೀರಿ, ಆದ್ರೆ ಟೀಚರ್ಸ್ ಕೂಡ ಹೇಳಿದ್ರೆ ಬಹಳ ಇದು ಉಪಯುಕ್ತವಾಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ, ಏನ್ ಹೇಳ್ತೀರಿ ಇದ್ರ ಬಗ್ಗೆ ತಾವು?
0: ಕರೆಕ್ಟ್ ಮೇಡಮ್, ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಮನೆಯಲ್ಲಿ ಒಂದ್ಸಲ ಸ್ಕೂಲ್ಗೆ ಹೋದ್ಮೇಲೆ ಅಥವಾ ಕಾಲೇಜ್ಗೆ ಹೋದ್ಮೇಲೆ ನೆಕ್ಸ್ಟ್ 8 hours ಸೊ ಸ್ಕೂಲ್ ನಲ್ಲಿ ಟೀಚರ್ಸ್ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಇನ್ ಕೇಸ್ ಅವ್ರೇನಾದ್ರೂ ಬಿಹೇವಿಯರಲ್ ಚೇಂಜಸ್, ಅವನ ಸ್ವಭಾವದಲ್ಲಿ ಏನಾದರೂ ಚೇಂಜಸ್ ಏನಾದ್ರು ಗೊತ್ತಾದ್ರೆ ದೇ ಹ್ಯಾವ್ ಟು ಇನ್ಫಾರ್ಮ್ ಪೇರೆಂಟ್ಸ್. ಈಗ ಏನಂದ್ರೆ ಈ ಸಲ 2023 ಒಂದು ಸ್ಲೋಗನ್ ಇದೆ, ಸ್ಟಾಪ್ ಸ್ಟಿಗ್ಮಾ. ಅಂದ್ರೆ ಸ್ಟಿಗ್ಮಾ ಅಂದ್ರೆ ಏನೊಂದು, ಇವನು ಡ್ರಗ್ಸ್ ತಗೊಳ್ತಾ ಇದ್ದಾನಾ, ಛೇ ಇವನ್ನ ಮಾತಾಡ್ಸೋ, ಇವನ್ನ ದೂರ ಇಡಬೇಕು, ಇವನು ಕೆಟ್ಟವನು, ಆ ಥರ ಅಪ್ರೋಚ್ ಇಸ್ ನಾಟ್ ಅಡ್ವೈಸ್ ಫಾರ್ ಯಂಗ್ಸ್ಟರ್ಸ್.
1: ಓಕೆ,
0: ಇಟ್ ಶುಡ್ ಬಿ ಟ್ರೀಟೆಡ್, ಅವರ ಪೇರೆಂಟ್ಸ್ ಕೇಳಿ ಸರಿಯಾದ ಡಾಕ್ಟರ್ಗೆ ತೋರಿಸಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಇದಕ್ಕೂ ಇದೇ ಕಾರಣಕ್ಕೆ ಯಾರಾದರೂ ಕನ್ಸ್ಯೂಮರ್ ಅಂತ ಇದ್ದರೆ ನಮ್ಮ ಎನ್ ಡಿ ಪಿ ಎಸ್ ಆ್ಯಕ್ಟ್ ಏನು ಹೇಳಿದ್ರು ನಮ್ಮ ಕಾನೂನಲ್ಲಿ, ಇಟ್ ಇಸ್ ಎ ವೆರಿ ಸ್ಟ್ರಿಕ್ಟ್ ಆ್ಯಕ್ಟ್, ಸ್ಪೆಷಲ್ ಆ್ಯಕ್ಟ್ ಅಂತ ಹೇಳಿ. ಇದರಲ್ಲಿ ಯಾರಾದರೂ ವಿಕ್ಟಿಮ್ಗೆ 64A ಸೆಕ್ಷನಲ್ಲಿ ಇಮ್ಯುನಿಟಿ ಕೂಡ ಸಿಗುತ್ತೆ. ಯಾರಾದರೂ ವಿಕ್ಟಿಮ್ ಆಗಿದ್ರೆ ದೇ ಕ್ಯಾನ್ ಟೇಕ್ ಇಮ್ಯುನಿಟಿ ಫ್ರಮ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಅವನು ರಿಜಿಸ್ಟರ್ಡ್ ರಿಹಾಬಿಲಿಟೇಷನ್ ಸೆಂಟರ್ಸ್ ಯಾವ್ದಾದ್ರು ನೋಡಿ ಅದಕ್ಕೆ ಹೋಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಜಸ್ಟ್ ಅಡ್ಮಿನಿಸ್ಟರ್ ಮಾಡಿಬಿಟ್ಟು ಅರ್ಧ ಕಂಪ್ಲೀಟ್ ಮಾಡಿದ್ರೆ ಇಲ್ಲ, ಇಫ್ ಹಿ ಕಂಪ್ಲೀಟ್ಸ್ ದ ಎಂಟೈರ್ ಟ್ರೀಟ್ಮೆಂಟ್ ಅಂಡ್ ಪ್ರೊಡ್ಯೂಸ್ ದ ಸರ್ಟಿಫಿಕೇಟ್ ಬಿಫೋರ್ ದಿ ಆನರಬಲ್ ಕೋರ್ಟ್, ಆಗ ಅವನಿಗೆ ಟೋಟಲ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇಂದ ಇಮ್ಯುನಿಟಿ ಸಿಗುತ್ತೆ. ಆ ಪ್ರೊವಿಷನ್ ಕೂಡ ಇದೆ.
1: ಓಕೆ ಸರ್, ಇನ್ನೊಂದು ಕರೆ ಇದೆ ನೋಡೋಣ. ನಮಸ್ತೆ, ಅನಿಲ್ ಕುಮಾರ್ ಅವರೇ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ, ಕೇಳಿ ಸರ್. ತಮ್ಮ
2: ಹುಡುಕ ಅಂತ ಏನೋ ಬರುತ್ತೆ, ಅದು ಒಂದ್ ಪೈಪ್ ಇಂದ ಏನೋ ಹೊಗೆ ಎಲ್ಲ ಬರುತ್ತೆ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಟಿವಿಲೆಲ್ಲ ನೋಡಿರೋದು. ಹಂಗಂದ್ರೆ ಏನು ಅಂತ ಕೇಳ್ಬೇಕಾಯ್ತು. ಮತ್ತೆ ಸೂಟ್ ಅಂದ್ರೆ ಏನ್ ಮೇಡಮ್, ಮಾರ್ನಿಂಗ್ ಸೂಟ್ ಅದು ಇದು ಅಂತ ಇರ್ತಾರೆ ಅಂದ್ರೆ ಅದೇನು ಅಂತ
1: ಕೇಳ್ಬೇಕಾಯ್ತು. ರತನ್ ಅವ್ರ ಉತ್ತರ ಕೊಡ್ತೀರಾ?
0: ನಮಸ್ಕಾರ. ಸೂಟ್ ಅಂತ ಹೇಳಿದ್ರು ಅವರು?
1: ಹೌದು,
0: ಸೂಟ್ ಅಂತ ಯಾವ್ದು ಇಲ್ಲ, ಅವರು ಏನು ಹೊಗೆ ಬರ್ತಾ ಇದೆ ಅಂತ ಅದು
1: ಗಾಂಜಾ ಅಥವಾ
0: ಗಾಂಜಾ, ಅದನ್ನ ಸೇದೋದಕ್ಕೇನೆ ಅವರು ಒಂದು ಬಾಟಲ್ ನಲ್ಲಿ ಒಂದು ಸಪರೇಟ್ ಆಗಿ ಹೋಲ್ ಮಾಡಿ ಸೇತಾರೆ, ಅದನ್ನ ಬಾಂಗ್ ಅಂತ ಕರೀತಾರೆ. ಸೊ ಗಾಂಜಾ ನೀವು ರೆಗ್ಯುಲರ್ ನೋಡೋದು, ಅದನ್ನ ಒಂದು ರೋಲಿಂಗ್ ಪೇಪರ್ ಅಂತ ಸಿಗುತ್ತೆ, ಅದರಲ್ಲಿ ಮಧ್ಯ ಮಿಕ್ಸ್ ಮಾಡಿ ಅದನ್ನ ಸೇತಾರೆ. ಇದೇ ಬಾಂಗ್ ಅಂದ್ಬಿಟ್ಟು ಅದ್ರಲ್ಲಿ ನೀರು ಹಾಕಿ ಅದನ್ನ ಬಾಯ್ಲ್ ಮಾಡಿ ಆ ವೇಪರ್ಸ್ ತಗೊಳ್ತಾರೆ. ಗಾಂಜಾನ ಇನ್ಹೇ ಕನ್ಸ್ಯೂಮ್ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ, ಅದರಲ್ಲಿ ಇದು ಒಂದು. ಅದನ್ನ ತಗೊಂಡ ತಕ್ಷಣ ಇಂಟೆನ್ಸ್ ಹೈ. ಈಗ ಗಾಂಜಾ ಏನಂದ್ರೆ ಅದು ಸ್ಲೋ ಆಗಿ ಗ್ರಾಜುವಲ್ ಆಗಿ ನಶೆ ಏರ್ತಾ ಇರುತ್ತೆ. ಇದು ಏನಂದ್ರೆ ಅವ್ರು ಇಂಟೆನ್ಸ್ ಬಂದ್ಬಿಟ್ಟು ಅದರಲ್ಲಿ ವೇರಿಯೇಷನ್ಸ್, ಜಸ್ಟ್ ಲೈಕ್ ಹೇಗೆ ಅಂದ್ರೆ ಈಗ ಬೆವರೇಜಸ್, ಆಲ್ಕೋಹಾಲಿಕ್ ಬೆವರೇಜಸ್ ಅಲ್ಲಿ ಬೇರೆ ಬೇರೆ ಯಾವ ರೀತಿ ಸ್ಟ್ರೆಂತ್ ಇರುತ್ತೆ ಅದೇ ರೀತಿ ಇದು ಕೂಡ.
1: ತಗೊಳ್ಳೋದ್ರಿಂದ ಏನಾಗುತ್ತೆ, ಯಾಕೆ ತಗೊಳ್ಬಾರ್ದು ಅದನ್ನ ಮೋಸ್ಟ್ಲಿ ಅವ್ರ ಪ್ರಶ್ನೆ ಕೇಳಿರ್ತಾರೆ.
0: ತಗೊಳ್ಬಾರ್ದು ಅಂತ ಯಾಕೆ ಅಂದ್ರೆ, ಈಗ ಮೊದಲು ತಗೊಂಡಾಗ ನಿಮ್ಗೆ ಚೆನ್ನಾಗಿ ಅನ್ನಿಸ್ಬೋದು, ಈಗ ಎರಡನೇ ಸಲ ತೋ ಇನ್ನೂ ಚೆನ್ನಾಗಿ ಅನ್ಸ್ಬೋದು, ಆದ್ರೆ ಇದೇ ಹೋಗ್ತಾ ಹೋಗ್ತಾ ಹಿ ಬಿಕಮ್ಸ್ ಅ ಸೈಕಿಯಾಟ್ರಿಕ್ ಪೇಷಂಟ್. ಅಂದ್ರೆ ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ, ಓದ್ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ. ನೀವು ಕೆಲಸದಲ್ಲಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ, ಸೊ ಆಟೋಮ್ಯಾಟಿಕಲಿ ಈಗೆಲ್ಲ ಕೆಲಸದಿಂದ ತೆಗೆದಾಕ್ಬಹುದು. ಪ್ಲಸ್ ಈಗ ಜೀರೋ ಟಾಲರೆನ್ಸ್ ಕೂಡ ಇರುತ್ತೆ ಕೆಲವೊಂದು ಕಂಪನೀಸ್ ಅಲ್ಲಿ, ಇಫ್ ಯು ಆರ್ ಎ ಡ್ರಗ್ ಅಡಿಕ್ಟ್. ನಾನು ಆಗ್ಲೇ ಹೇಳಿದಾಗ ತಗೊಳ್ತಾ ಇದ್ದಾನೆ ಅವ್ರ ಹತ್ರ ಕೂಡ ಇರುತ್ತೆ, ಪೊಲೀಸ್ ಕೇಸಲ್ಲಿ ಸಿಕ್ಕಾಕೊಳ್ಬಹುದು. ಇದು ಯಾವ್ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ.
1: ಇನ್ನೊಂದು ಕರೆ ಇದೆ ನೋಡೋಣ, ನಂತರದಲ್ಲಿ ಮಾತನಾಡೋಣ. ನಮಸ್ತೆ ವೀರಭದ್ರಯ್ಯ ಅವರೇ. ಹಲೋ.
3: ಹಲೋ, ನಮಸ್ತೆ.
1: ನಮಸ್ತೆ ಸರ್, ಕೇಳಿ, ತಮ್ಮ ಪ್ರಶ್ನೆ ಏನಿದೆ?
3: ನಮಸ್ತೆ, ವಿರಾಜ್ ಪೇಟೆ ವೀರಭದ್ರಯ್ಯ ಬಿಡದಿಯಿಂದ ಮೇಡಮ್.
1: ಹೇಳಿ ಸರ್.
3: ನಮಸ್ಕಾರ ಸರ್.
0: ನಮಸ್ಕಾರ ವೀರಭದ್ರಯ್ಯ.
3: ನಾವ್ ಹೇಳೋದೇನಂದ್ರೆ 15-25 ಈ ತರ ಅಭ್ಯಾಸಕ್ಕೆ ಅವ್ರ ಶುರು ಆಗ್ತಾರೆ. ಮತ್ತೆ ಈ ಬೇಕರಿಗಳು ಈ ಸುತ್ತಮುತ್ತ ಎಲ್ಲ ಸ್ಕೂಲ್ ಹತ್ರಗಳು ಇರುತ್ತೆ, ಬೇಕರಿಗಳ ಹತ್ರ ಹುಡುಗರನ್ನ ನಿಲ್ಸ್ಕೊಂಡು ಈ ತರ ಎಲ್ಲ ಅಭ್ಯಾಸಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವ ಕ್ರಮ ಇದೆ? ಮತ್ತೆ ಈ ಮಕ್ಕಳಿಗೆ ಕಷ್ಟ ಸುಖ ಏನು ಗೊತ್ತಿರಲ್ಲ ಇವಕ್ಕೆ.
0: ಹೌದು,
3: ಅವ್ರು ಸೋಲು ಗೆಲುವು ಗೊತ್ತಿರಲ್ಲ, ಕಷ್ಟ ಸುಖ ಗೊತ್ತಿರಲ್ಲ, ಯಾವ್ದು ಗೊತ್ತಿರಲ್ಲ, ಅಂತ ಮಕ್ಕಳು ಇಂತ ಬಲೆಗ್ ಬಿದ್ದು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅವ್ರಿಗೆ ದೊಡ್ಡವ್ರ ಕಳ್ಸೋದು ಅಲ್ಲೋಗೋ ಇಲ್ಲೋಗೋ ಅಂತ ಹೇಳಿ ತಗೊಂಬರೋದು, ಹಂಗೆ ಅದು ಅಭ್ಯಾಸ ಆಗ್ತಾ ಇರುತ್ತೆ. ಈ ಸುತ್ತಮುತ್ತ ಈ ಶಾಲಾ ಕಾಲೇಜು ಮತ್ತೆ ಈ ಇದ್ರಲ್ಲಿ ಯಾವ ಕ್ರಮ ತಗೊಂತೀರಾ ಸರ್ ತಾವು?
1: ಬಹಳ ಒಳ್ಳೆ ಪ್ರಶ್ನೆನ ಕೇಳಿದ್ದಾರೆ ಅವರು ಅಂತ ಹೇಳಿ ಅನ್ಸ್ತಾ ಇದೆ.
0: ಹೌದು, ಈಗ ಆಲ್ರೆಡಿ ನೀವು ನೋಡಿರ್ತೀರಾ ಎಲ್ಲಾ ಸ್ಕೂಲ್ ಕಾಲೇಜ್ ಹತ್ರ ವಿದಿನ್ 100 meters ಯಾವುದೇ ರೀತಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಸೊ ಇದ್ರೆ ಇಟ್ ಈಸ್ ಆಲ್ರೆಡಿ ಆನ್ ಅಫೆನ್ಸ್, ಅದಕ್ಕೆ ಶಿಕ್ಷಾರ್ಹ ಅಪರಾಧ. ಸೊ ಅದರಲ್ಲಿ ನಾನಾಗ್ಲೇ ಹೇಳಿದಾಗೆ ಯಾವ ಸಿಗರೇಟ್ ಇಂದಾನೆ ಗಾಂಜಾಗೆ ಒಂದು ನೆಕ್ಸ್ಟ್ ಗ್ರೇಡ್ ಅಂತ. ಸೊ ಎಲ್ಲ ನಾವು ನಮ್ಮ ಆಫೀಸ್ ಬಂದು ಕೇವಲ ಬೆಂಗಳೂರಲ್ಲಿ ಇರೋದು, ಬಟ್ ನಾವು ಎಲ್ಲೇ ಈ ತರ ಇನ್ಫಾರ್ಮ್ ಮಾಹಿತಿ ಬಂದಲ್ಲಿ ನಾವು ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ಗೆ ನಾವು ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ. ಸೊ ಇಂತರ ಏನಾದ್ರು ಮಾಹಿತಿ ಬಂದು ಈ ಕಾರ್ನರ್ ಅಲ್ಲಿ ಯಾರಾದ್ರು ಗಾಂಜಾ ಮಾರ್ತಾ ಇದಾರೆ ಮತ್ತೆ ಬೇರೊಂದು ಟ್ರಕ್ಸ್ ಮಾರ್ತಾ ಇದಾರೆ ಅಂತ ಹೇಳಿ ನಾವು ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ. ಅಥವಾ ಅವ್ರಿಗೆ ಗೊತ್ತಾದ್ರೂ ನಿಮ್ಮ ಏರಿಯಾದಲ್ಲಿ ನೀವು ಹೇಳೋ ಪ್ರಕಾರ ಯಾವ್ದಾದ್ರು ಆ ತರ ಏರಿಯಾಸ್ ಇದ್ರೆ, ಬೇಕರಿ ಇದೆ ಅಂತ ಹೇಳಿದ್ರಿ, ಸೊ ಯು ಕ್ಯಾನ್ ಇನ್ಫಾರ್ಮ್, ನೀವು ತಮ್ಮ ಜೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ನೀವು ಕಂಪ್ಲೇಂಟ್ ನ ಕೊಡಬಹುದು. ಅವ್ರು ಬಂದು ಅಲ್ಲಿ ರೆಗ್ಯುಲರ್ ಆಗಿ ಬೀಟ್ನು ಅಥವಾ ಅಲ್ಲಿ ಸ್ಕೂಲ್ ಹತ್ರ ಇದೆ ಅಂತ ಕೂಡ ಹೇಳ್ತಾ ಇದ್ದೀರಾ, ಅದನ್ನ ಅವರು ಅಪ್ರೋಪ್ರಿಯೇಟ್ ಆಕ್ಷನ್ ಅವರು ತಗೊಳ್ತಾರೆ.
1: ಓಕೆ, ಬಹಳ ಒಳ್ಳೆ ಪ್ರಶ್ನೆಯನ್ನು ಅವರು ಕೇಳಿದ್ರು ಮತ್ತು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ. ಮುಂದೆ ನಾನು ಕೇಳ್ತಾ ಇದ್ದೀನಿ, ಸಾಮಾನ್ಯವಾಗಿ ನಾವು ದಿನ ಬೆಳಗಾದರೂ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ ಜೂನ್ 26 ಇದರೆಲ್ಲ ಮುಕ್ತ ಅಂದರೆ ಮಾದಕ ದ್ರವ್ಯದ ಮುಕ್ತ ಅಭಿಯಾನ ನಡೀತು ಸರ್. ಆದರೂ ಕೂಡ ನಮ್ಮಲ್ಲಿ 1,000 crore ಟರ್ನ್ ಓವರ್ ಇದೆ ಡ್ರಗ್ಸಿಂದ, ಇದ್ರ ಬಗ್ಗೆ ಏನು ಹೇಳ್ತೀರಿ
0: ಮೇಡಮ್? ಈಗ ಡ್ರಗ್ಸ್ ಅಥವಾ ನಾವು ಎಲ್ಲರಿಗೂ ಡ್ರಗ್ಸ್ ಅಂದ ತಕ್ಷಣ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ನನಗೆ ಏನು ಎಫೆಕ್ಟ್, ಡ್ರಗ್ಸ್ ತೊಗೊಂಡಿದ್ದಾನೆ ಯಾರೋ, ಇಂಜೆಕ್ಷನ್ ತೊಗೊಂಡು ಎಲ್ಲೋ ಕೂತಿದ್ದಾನೆ, ಇಲ್ಲ ಗಾಂಜಾ ಸೇದಿದ್ದಾನೆ, ಎಲ್ಲೋ 1% ಇಸ್ ಕೂತಿದೆ ಅಂತ. ಇದು ಒಂದು ಗ್ರಾಸ್ ರೂಟ್ ಲೆವೆಲ್ ಎಫೆಕ್ಟು. ಇದ್ರ ಹೈ ಲೆವೆಲ್ ಹೇಗಿದೆ ಅಂದರೆ, ಹೈ ಲೆವೆಲ್ ವ್ಯೂ, ಗ್ಲೋಬಲ್ ವ್ಯೂ, ಈ ಡ್ರಗ್ ಟ್ರಾಫಿಕಿಂಗಿಂದ ಆಗೋ ಇಟ್ಸ್ ಅ ಮೋಸ್ಟ್ ಪ್ರಾಫಿಟಿಂಗ್ ಪ್ರಾಫಿಟಬಲ್ ಇಲ್ಲಿಗಲ್ ಆರ್ಗನೈಸ್ಡ್ ನೆಟ್ವರ್ಕ್ ಇದು.
1: ಮಾತನಾಡೋಣ, ಇನ್ನೊಂದು ಕರೆ ಇದೆ. ನಮಸ್ತೆ ಶಿವಲೀಲಾ ಅವರೇ. ಹಲೋ,
4: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ, ಕೇಳಿ, ತಮ್ಮ ಪ್ರಶ್ನೆ ಏನಿದೆ?
4: ಈಗ ನಾವು ಎಲ್ಲೇ ಬಸ್ ಸ್ಟಾಪ್ ಅಲ್ಲಿ ನಿಲ್ತೀವಲ್ಲ, ಅಲ್ಲೆಲ್ಲ ಸ್ಮೋಕಿಂಗ್ ಮಾಡ್ತಾರೆ, ಅದು ಒಂದು ಡ್ರಗ್ಸ್ ವಾಸನೆ, ಅದೆಲ್ಲ ನಮ್ಗೆ ಏಜ್ ಆದವರು ನಿಂತಿರ್ತಾರೆ ಎಲ್ಲ ಅಲ್ಲಿ ಬಂದು ಸ್ಮೋಕಿಂಗ್ ಮಾಡೋದು, ಎಲ್ಲಿ ಬೇಕಲ್ಲಿ ಹೋಟೆಲ್ ಮುಂದೆ ಇದನ್ನ ಜನರ ಇದ್ದಲ್ಲಿ, ಆಮೇಲೆ ಎಲ್ಲಿ ಬೇಕಲ್ಲಿ ಇದನ್ನ ತೆಗೆದು ಬಿಡ್ತಾರೆ, ಇದನ್ನ ಶಾಪಿಂಗ್ ಇದ್ರದ್ದು ಹೆಂಡದ್ದು ಇದೆಲ್ಲ ಶಾಪಿಂಗ್ ತೆಗಿತಾರಲ್ಲ, ನಮ್ಗಿದು ತೆಗಿಬಾರ್ದು. ಒಂದು ಕಡೆ ದೇವಸ್ಥಾನ ಪಕ್ಕದಲ್ಲಿ, ಆಮೇಲೆ ಜನರು ನಮ್ಮ ಮಕ್ಕಳಿಗೆ ಎಲ್ಲ ನೋಡ್ತಾರೆ ಅದನ್ನ, ಅದರಿಂದ ಸಮಸ್ಯೆ ಅನಿಸುತ್ತೆ ನಿಮಗೆ. ಇದನ್ನ ಇದನ್ ಮಾಡ್ಬೇಕು ಶಾಪ್ನಲ್ಲಿ, ಇದು ಸ್ಮೋಕಿಂಗ್ ಮಾಡಲ್ಲಿ ಕೊಡಬಾರ್ದು ಅವ್ರಿಗೆ, ಅದನ್ನ ಅವ್ರು ಬಂದ್ ಮಾಡ್ ಬರೇ ಟೀ ಕೊಡ್ಲಿ, ಇದು ನಮ್ಗೆ ಇನ್ನೊಬ್ಬರು ತೊಂದರೆ ಅಂತ ಇದನ್ನ ಮಾಡಬಾರ್ದು, ನಂದು ಅದೇ ಇದನ್ನ ಬಂದ್ ಮಾಡ್ಬೇಕಂತ.
1: ಓಕೆ ಓಕೆ, ಹೇಗೆ ತಡಿಬೇಕು ಅಂತ ಹೇಳಿ ಅದನ್ನೆಲ್ಲ ಬಂದ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದಾರೆ.
0: ಅದೇ ಅವರು ಸ್ಮೋಕಿಂಗ್,
1: ಹೌದು,
0: ಅದರಿಂದ ಸ್ಟಾರ್ಟ್ ಆಗುತ್ತೆ. ಅದೇ 100 meters ಇಂದ ದೂರ ಇರಬೇಕು. ಆದ್ರೂ ಕೂಡ ಹೇಳಿದಾಗೆ ಫ್ಯಾಮಿಲಿ ಇಸ್ ವಿಲ್ ಬಿ ರೆಸ್ಪಾನ್ಸಿಬಲ್, ಅವರ ಮಕ್ಕಳನ್ನ ನೋಡ್ಕೊಳ್ಬೇಕು. ಆದ್ರೂ ಕೂಡ ಸ್ಮೋಕಿಂಗ್ ಸ್ಮೋಕ್ ಮಾಡಬೇಡಿ ಅಂತ ಹೇಳೋದು ಕೂಡ, ಆದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಆಲ್ರೆಡಿ ರೂಲ್ಸ್ ಇದೆ. ಸೊ ಅದ್ರ ರಿಲೇಟೆಡ್ ಕಂಪ್ಲೇಂಟ್ ಕೂಡ ನಿಮ್ಮ ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಮಾಡ್ಬೇಕಾಗಿತ್ತು.
1: ಅವ್ರು ಹೇಳ್ತಾ ಇದ್ರು ದೇವಸ್ಥಾನದ ಹತ್ರ ಈ ರೀತಿ ಶಾಪ್ಸ್ ಇದೆ, ಅಥವಾ ಮನೆ ಹತ್ರ ಈ ರೀತಿ ಶಾಪ್ಸ್ ಇದೆ, ಅಥವಾ ಅವ್ರು ಎಲ್ಲಿ ಓಡಾಡ್ತಾರೆ ಆ ಜಾಗದಲ್ಲಿ ಬಸ್ ಸ್ಟಾಪ್ಸ್ಗಳಲ್ಲಿ ಅದ್ರ ಹತ್ರ ಈ ತರ ಶಾಪ್ಸ್ ಇದೆ, ಅದನ್ನ ಹೇಗೆ ನಾವು ಅಲ್ಲಿ ಮಾಡ್ಬೇಡಿ ಶಾಪ್ಸ್ ಅಂತ ಹೇಳೋದು ಅಂತ ಕೇಳ್ತಾ ಇದಾರೆ ಅವರು.
0: ಸೊ ಇದು ನಮ್ಮ ಡ್ರಗ್ಸ್ ರಿಲೇಟೆಡ್ ಗೆ ಬರೋದಿಲ್ಲ,
1: ಬರೋಲ್ಲ.
0: ಸೊ ಅವ್ರು ಹೇಳ್ತಾ ಸ್ಮೋಕಿಂಗ್ ಸಿಗರೇಟ್ ಸ್ಮೋಕಿಂಗ್ ಹೊಗೆಯಿಂದ ಬೇರೆಯವ್ರ
1: ತೊಂದರೆ, ನಂತರದಲ್ಲಿ ಅದು ಮುಂದೆ ಹೋಗ್ತಾ ಇರುತ್ತೆ ಅಂತ,
0: ಅಲ್ಲಿನ ಲಾ ಅಂಡ್ ಆರ್ಡರ್ ರಿಲೇಟೆಡ್ ಇಶ್ಯೂ ಇರುತ್ತೆ. ಸೊ ಡ್ರಗ್ಸ್ ಗೆ ಅದು ರಿಲೇಟ್ ಇಲ್ಲ.
1: ಸೊ ಆದರೂ ಕೂಡ ಅದೆಲ್ಲವನ್ನ ನಾವು ದೂರ ಇಡಬೇಕು ಅಂತಂದ್ರೆ ಪೇರೆಂಟ್ಸ್ ಪಾತ್ರ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ತಾವು ಮಾತನಾಡ್ತಾ ಇದ್ರಿ, ನಾನು 1,000 crore ಟರ್ನ್ ಓವರ್ ಬಗ್ಗೆ ಕೇಳ್ತಾ ಇದ್ದೆ, ತಾವು ಹೇಳ್ತಾ ಇದ್ರಿ ಸರ್ ವಿಚಾರಗಳನ್ನ.
0: ಸೊ ಈ ಡ್ರಗ್ ಟ್ರಾಫಿಕ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತಾ ಇದೆ. ಇದರಿಂದ ಬರೋ ರೆವೆನ್ಯೂ ಇಂದ ಬೇರೆ ಆರ್ಮ್ಸ್ ಅಮ್ಯುನಿಷನ್ ಸ್ಮಗ್ಲಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಇಲ್ಲಿಗಲ್ ಮನಿ ಸ್ಮಗ್ಲಿಂಗ್, ಹವಾಲ, ಅದರಿಂದ ಅದಕ್ಕೆಲ್ಲ ಬೇಸ್ ಬಂದು ಸಪೋರ್ಟ್ ಬಂದು ಇಟ್ಸ್ ಡ್ರಗ್ ಟ್ರಾಫಿಕಿಂಗ್ ಅಂತ ಹೇಳಿ. ಬರೀ ಜಸ್ಟ್ ಒಂದು ನಮ್ಮ ಪಂಜಾಬ್, ನೀವು ಒಂದು ಫಿಲಮ್ ಬಂದಿತ್ತು ಹಿಂದಿಯಲ್ಲಿ ಉಡ್ತಾ ಪಂಜಾಬ್ ಅಂತ ಹೇಳಿ, ಯಾಕೆ ಅದು ಉಡ್ತಾ ಪಂಜಾಬ್? ಜಸ್ಟ್ ಎಕ್ಸಾಂಪಲ್, ನೀವು ಮುಂಚೆ ಒಂದು 10-15 years, 20 years ಮುಂಚೆ ಯಾವ್ದಾದ್ರು ಆರ್ಮಿ ಮೂವಿ ನೋಡಿದ್ರೆ, ಇಂಡಿಯನ್ ಮೂವಿ, ಅಂದ್ರೆ ಸೋಲ್ಜರ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಸರ್ದಾರ್ಜಿ ಅವರು ಜಾಸ್ತಿ ಇದ್ರು. ಈಗ ರೆಪ್ರೆಸೆಂಟೇಷನ್ ಕಡಿಮೆ ಆಗಿದೆ, ಯಾಕೆಂದ್ರೆ ದೇ ಆರ್ ವೆರಿ ಸ್ಟ್ರಾಂಗ್ ಬಿಲ್ಟ್, ವೆಲ್ ಬಿಲ್ಟ್. ಈಗ ತುಂಬಾ ಕಡಿಮೆ ಆಗಿದೆ. ಯಾಕೆ? ಇದೊಂಥರ ಇಲ್ಲಿ ಪಿತೂರಿ ನಮ್ಮ ದೇಶದ ವಿರುದ್ಧ. ಈಗ ಅಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಯಲ್ಲೂ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಆಮೇಲೆ ನಮ್ಮ ಇಂಡಿಯನ್ ನೇಬರಿಂಗ್ ಕಂಟ್ರೀಸ್, ಒಂದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಇದನ್ನ ಈ ಭಾಗನ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೀತಾರೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಟರ್ಮ್. ನಮ್ಮ ಈಸ್ಟರ್ನ್ ಸೈಡ್ ಅಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತ ಇದೆ, ಲಾವೋಸ್, ಬರ್ಮಾ ಮತ್ತೆ ವಿಯೆಟ್ನಾಂ. ಈ ಎರಡು ಭಾಗದಿಂದ ವರ್ಲ್ಡ್ಸ್ 80-85% ಹೆರಾಯಿನ್ ಪ್ರೊಡ್ಯೂಸ್ ಆಗುತ್ತೆ. ವರ್ಲ್ಡ್ಸ್ 80-85%. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ನೇಬರ್ಸ್ ಇವರೇ ಇದಾರೆ, ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗೋಣ ಅಂತ ಅಲ್ಲಿಂದ ನಮ್ಮ ಬಾರ್ಡರ್ ಇಂದ ಅವರು ಎಸೀತಾರೆ, ಥ್ರೋ ಮಾಡ್ತಾರೆ. ಎಷ್ಟು ಬಿಟ್ಟು ಅವ್ರಿಗೆ ಅದು ತುಂಬಾ ಕಡಿಮೆ ಇರುತ್ತೆ, ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗ್ತಾ ಇದ್ದಂಗೆ ಅದು 1 crore ಹೆಚ್ಚು ಮೌಲ್ಯವಾಗುತ್ತೆ. ಸೊ ಇದನ್ನಲ್ಲಿ ಈ ಡ್ರಗ್ ಟ್ರಾಫಿಕಿಂಗ್ ಏನು ಸ್ಮಗಲ್ ಮಾಡ್ತಾ ಇದಾರೆ ಬಾರ್ಡರ್ ಇಂದ, ಬಾರ್ಡರ್ ಟು ಬಾರ್ಡರ್, ಇದನ್ನ ನಾವು ಡಬಲ್ ಎಜ್ಡ್ ಸ್ವಾರ್ಡ್ ಅಂದ್ರೆ ಒಂದು ಕತ್ತಿ ಎರಡೂ ಕಡೆಯಿಂದ ಕಟ್ ಮಾಡುವಂತ ಸ್ವಾರ್ಡ್. ಯಾವ ರೀತಿ? ಒಂದು ಇಷ್ಟೊತ್ತವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ ಎಲ್ಲ ಏನೇನು ಎಫೆಕ್ಟ್ಸ್ ಇದೆ, ಯಾವ್ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಸೊಸೈಟಿಗೆ ಅಂದ್ಬಿಟ್ಟು. ಮತ್ತೊಂದು ಏನಂದ್ರೆ ಇದರಿಂದ ಏನೇನು ಬರುತ್ತೆ ರೆವೆನ್ಯೂ, ವರ್ತ್ ಕ್ರೋರ್ಸ್, ಕೋಟ್ಯಾಂತರ ರೂಪಾಯಿಗಳು, ನೀವು ಹೇಳಿದ ಸಾವಿರಾರು ಕೋಟಿ. ಇಟ್ ಈಸ್ ಆಲ್ ಯೂಸ್ ಟು ಪರ್ಚೇಸ್ ವೆಪನ್ಸ್. ಆ ವೆಪನ್ಸ್ನ ಇಟ್ಕೊಂಡು ನಮ್ಮ ದೇಶದ ಆರ್ಮಿ ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಮೇಲೆ ಅದನ್ನು ಉಪಯೋಗಿಸ್ತಾ ಇರೋದು. ಸೊ ಇದರ ಕಾರಣ ಒಂದು ನಾರ್ಕೋ ಟೆರರಿಸಂ ಅಂತ ಕೂಡ ಒಂದು ಟರ್ಮ್ ಕಾಯಿನ್ ಆಗಿದೆ. ಸೊ ಇದನ್ನೇ ನಾರ್ಕೋಟಿಕ್ಸ್ ಇಂದ ಏನು ಹಣ ಬರುತ್ತೆ ಅದನ್ನ ಟೆರರಿಸಂಗೆ ಯೂಸ್ ಮಾಡ್ತಾ ಇದಾರೆ. ಇಟ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ದ ಕಂಟ್ರಿ. ಸೊ ನೋಡ್ತಾ ಇರೋ ವೀಕ್ಷಕರು ಅಥವಾ ಯಾರಾದ್ರು ಯಂಗ್ಸ್ಟರ್ಸ್ ಇದ್ರೆ ನೀವು ತಿಳ್ಕೊಬೇಕು, ಯಾರು ಇಫ್ ದೇ ಗಾಂಜಾ ಸ್ಮೋಕ್ ಮಾಡ್ತಾ ಇರ್ಬೋದು, ಏನೇನಿರ್ಬೋದು, ದೇ ಆರ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ಟೆರರಿಸಂ ಅಗೇನ್ಸ್ಟ್ ಅವರ್ ಕಂಟ್ರಿ ಅಂತಾನು ಹೇಳ್ಬೋದು. ಸೊ ಇಟ್ ಇಸ್ ಬೆಟರ್ ಟು ಸ್ಟೇ ಅವೇ ಫ್ರಮ್ ಡ್ರಗ್ಸ್. ಎಲ್ಲರಿಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು.
1: ಖಂಡಿತ ಸರ್, ಒಂದು ಕರೆ ಇದೆ ನೋಡೋಣ. ರಾಜೇಶ್ ಅವರೇ ನಮಸ್ತೆ. ಹಲೋ
5: ಹಲೋ
1: ರಾಜೇಶ್ ಅವರೇ ನಮಸ್ತೆ.
5: ಓಕೆ ಹಲೋ.
1: ಹಾ, ತಮ್ಮ ಪ್ರಶ್ನೆ ಏನಿದೆ ಕೇಳಿ ರಾಜೇಶ್ ಅವರೇ.
5: ಮೇಡಮ್, ನಾವು ಗೊಳ್ಳಳ್ಳಿ ರಾಜೇಶ್ ಅಂತ, ಚಿಂತಾಮಣಿ ಮಾತಾಡೋದು.
1: ಓಕೆ.
5: ನಾವು ವೃತ್ತಿಯಲ್ಲಿ ವಕೀಲರಾಗಿದ್ದೀವಿ. ನಾವು ಇದೆಲ್ಲ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಾ ಇರ್ತೀವಿ, ನಾವು ಕೋರ್ಟ್ಗಳಲ್ಲಿ ಮತ್ತೆ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ. ಇದು ಅತಿ ಹರಿಯದವರು ತುಂಬಾ ಅಡಿಕ್ಟ್ ಆಗಿದ್ದಾರೆ. ಇದು ಮುಂಚೆ ಜಾಸ್ತಿ ಟೌನ್ ಸಿಟಿ ಕಡೆ ಇತ್ತು, ಇವಾಗ ಹಳ್ಳಿ ಕಡೆ ಕೂಡ ತುಂಬಾ ಇದೆ. ಇದು ಇವಾಗ ಇದಕ್ಕೆ ಪರಿಹಾರ ಏನಂದ್ರೆ ಅರಿವು ಮೂಡಿಸ್ಬೇಕು, ತರಗತಿಯಲ್ಲಿ ಅರಿವು ಮೂಡಿಸ್ಬೇಕು. 8, 9, 10 ಮತ್ತು ಫಸ್ಟ್ ಪಿ ಸಿ, ಸೆಕೆಂಡ್ ಪಿ ಸಿ ಇದರಲ್ಲಿ ಕಂಪಲ್ಸರಿ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಓದ್ನೇ ಓದ್ತಾರೆ. ಯಾವ ಅವ್ರು ಕಾಲೇಜ್ಗೆ ಹೋದ್ರು ಕೂಡ ಬೇರೆ ಯಾವ್ದನ್ನ ಪಿ ಯು ಸಿ ಬೇರೆ ತಗೊಂಡ್ರೆ ಇಂಗ್ಲಿಷ್ ಕಂಪಲ್ಸರಿ ಇರ್ತದೆ. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಇದೊಂದು ಪಠ್ಯಕ್ರಮವಾಗಿ ಒಂದೊಂದು ಲೆಸನ್ ಮಾಡಿಕೊಂಡು, ಲೆಸನ್ ಮಾಡೋದೊಂದೇ ಅಲ್ಲ, ಇದು ಎಕ್ಸಾಮ್ಗೆ. ಇವಾಗ ನಾವು ಹಿಂದಿನ ಕಾಲದಲ್ಲೂ ಹತ್ತು ವರ್ಷದಿಂದ ಓದೋವಾಗ ಎಲ್ಲರೂ ಹೇಳ್ತಾ ಇದ್ರು, ಅಪ್ಪ ಈ ಟಾಪಿಕ್ ಗ್ಯಾರಂಟಿ.

0: ಸೊ ಮತ್ತೆ ಏನೇನು ಕಂಟೆಂಟ್ಸ್ ಇರಬೇಕು
1: ಅದು
0: ರೆಡಿ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಬೇಡದಿರೋ ಇನ್ಫಾರ್ಮೇಶನ್ ಕೊಟ್ಟಾಗ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಾಗ ಅದನ್ನ ನೆಗೆಟಿವ್ ಆಗಿ ಓ ಇದೆಯಲ್ಲ ಇದನ್ನ ನಾವು ಟ್ರೈ ಮಾಡೋ ಆ ತರನು ಹೋಗಬಾರ್ದು. ಪ್ಲಸ್ ಅವೇರ್ನೆಸ್ ಇದನ್ನ ಮಾಡಬಾರ್ದು ಅನ್ನೋದು ಜಾಸ್ತಿ ಇರಬೇಕು ವಿಷಯಗಳು ಆ ಪಠ್ಯದಲ್ಲಿ. ಅದು ಈಗ ಪ್ರೋಸೆಸ್ ಅಲ್ಲಿ ಇದೆ, ಶೀಘ್ರದಲ್ಲೇ ಅದು ಮುಂದಿನ ವರ್ಷ ಬರಬಹುದು ಅಂತ ಅನ್ಕೊಂಡಿದ್ದೀವಿ.
1: ಯಾವ ವಯೋಮಿತಿ ಅವರಿಗೆ ಬರುತ್ತೆ ಸರ್?
0: ಹೈಸ್ಕೂಲ್ ಮತ್ತೆ ಕಾಲೇಜ್ ಅವರಿಗೆ ಇವಾಗ ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ಲೀಗಲ್ ಸರ್ವಿಸಸ್ ಏನಿದೆ ಅವ್ರ ಹತ್ರ ಕೂಡ ಮಾತುಕತೆ ನಡೀತಾ ಇದೆ.
1: ಎಷ್ಟು ವಿಧಗಳು ಇದೆ ಅಂದ್ರೆ ಯಾವ ರೀತಿ ನಾವು ಈ ಒಂದು ಡ್ರಗ್ಸ್ ನ ನಾವು ಐಡೆಂಟಿಫೈ ಮಾಡಬಹುದು ಸರ್? ಯಾವ ರೀತಿ ಅಂದ್ರೆ ನಾವು ನೋಡುವಾಗ ಅದು ನಮಗೆ ಡ್ರಗ್ಸ್ ಅಂತ ಅನ್ಸೋದಿಲ್ಲ, ಆದ್ರೆ ಬೈ ಮಿಸ್ಟೇಕ್ ನಾವು ತಗೊಂಡ್ಬಿಡ್ತೀವಿ, ಅದಾದ್ಮೇಲೆ ಆ ನಶೆಗೆ ಇಳಿದು ಬಿಡ್ತೀವಿ. ಹೇಗಿರುತ್ತೆ ನೋಡೋದಕ್ಕೆ?
0: ಓಕೆ, ಸೊ ಎಲ್ಲಾರು ಒಂದು ಕಾಮನ್ ಅಂದ್ರೆ ಗಾಂಜಾ ಅಂತ ಹೇಳ್ತಾರೆ, ಎಲೆಗಳು ಅಂತಾರೆ, ಅದು ಎಲೆಗಳಲ್ಲ ಆಕ್ಚುಲಿ. ಅದು ಬಂದ್ಬಿಟ್ಟು ಈಗ ಹೂ ಪೋರ್ಷನ್ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಟಾಪ್ಸ್ ಅಂತ ಬಡ್ಸ್ ಅಂತ ಏನಂತಾರೆ, ಅದು ಗಾಂಜಾ ಅಂತ ಹೇಳ್ತಾರೆ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಒಂದು ಗಾಂಜಾ. ಇದನ್ನ ಇದು ಲೋಕಲ್ ಅಂದ್ರೆ ಇಂಡಿಯಾದಲ್ಲಿ ಲ್ಯಾಂಡ್ ರೇಜ್ ಅಂತ ಕರೀತಾರೆ ಈಗಿನ ಯಂಗ್ ಜನರೇಷನ್ ಟರ್ಮ್ ನಲ್ಲಿ. ಇದು ನಾರ್ಮಲ್ ಗಾಂಜಾ, ಲೋಕಲ್ ಆಗಿ ಏನು 1,000 ರೂಪಾಯಿಗೆ ಏನ್ ಸಿಗುತ್ತೆ ಆ ರೀತಿ. ಆಗ್ಲೇ ಒಂದು ಕೈಯಲ್ಲಿ ಇದ್ದು ತೋರಿಸಿದ್ದು ಅದು ಇಂಪೋರ್ಟೆಡ್. ಅದು ಇಂಪೋರ್ಟೆಡ್ ಅನ್ಬಿಟ್ಟು ಅದು ತುಂಬಾ ಅಫ್ಲೂಯೆಂಟ್ ಫ್ಯಾಮಿಲಿ ಶ್ರೀಮಂತರು ಅದನ್ನ ತಗೊಂಡು ಈಗ ಹುಡುಗರನ್ನ ಅದಕ್ಕೆ ಚಟಕ್ ಬೀಳಿಸ್ತಾ ಇದಾರೆ. ಇದರಲ್ಲಿ ಏನು ಸಿಗ್ತಾ ಇಲ್ಲ ಮಜಾ, ನನಗೆ ಇದು ಬೇಕು ಅನ್ನೋರು ಏನ್ ಮಾಡ್ತಾರೆ ನೆಕ್ಸ್ಟ್, ಅವ್ರು ಎಷ್ಟು ಅಂತ ದುಡ್ಡು ಕೇಳ್ತಾರೆ. ಪಾಕೆಟ್ ಮನಿ ಸಾಕಾಗೋದಿಲ್ಲ ಬಸ್ಸಿಗೆ ಊಟಕ್ಕೆ ಎಲ್ಲ. ಸೊ ಅವರು ಇದನ್ನ ಮಾರ್ಕೊಂಡು ದಿ ಇಂಟರ್ನ್ ಬಿಕಮ್ ಅವರೇ ಸ್ಮಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಗಾಂಜಾ, ಇದು ಮೋಸ್ಟ್ ಕಾಮನ್. ನೀವು ನೋಡಿದ್ರಿ ಕೆಲವೊಂದು ವೈಟ್ ಪೌಡರ್ ತರ ಇರುತ್ತೆ, ಅದು ಕೋಕೇನ್. ನೀವು ಫಿಲಮ್ ನಲ್ಲಿ ಎಲ್ಲ ಒಂದು ಹಿಂಗ್ ಸ್ಮೆಲ್ ಮಾಡ್ತಾ ಇರ್ತಾರೆ, ಇದು ಹೆರೋಯಿನ್. ನೀವು ನೋಡಿರ್ತೀರಾ ಹಿಂಗೆ ಲೈನ್ಸ್ ಮಾಡ್ಕೊಂಡು ಸ್ಮೆಲ್ ಮಾಡೋದು, ಅದು ಮೋಸ್ಟ್ ಎಕ್ಸ್ಪೆನ್ಸಿವ್. ಅದು ಈಗೆಲ್ಲ ಪಾರ್ಟಿ ಡ್ರಗ್ಸ್. ನೀವು ಕೆಲವೊಂದು ವೆಬ್ ಸಿರೀಸ್ ಅಥವಾ ಫಿಲ್ಮ್ ಅಲ್ಲಿ ಏನೇನು ಸ್ಟಾರ್ಸ್ ಎಲ್ಲ ತಗೊಳ್ತಾ ಇರ್ತಾರೆ, ದಟ್ ಇಸ್ ಕೋಕೇನ್ ಪಾರ್ಟಿ ಡ್ರಗ್ ಅಂತ ಹೇಳಿ. ಒಂದು ಗ್ರಾಮ್ಗೆ ಅದು 10,000 5,000 ಆ ರೀತಿ, ಅಷ್ಟು ಎಕ್ಸ್ಪೆನ್ಸಿವ್.
1: ಎಷ್ಟು ತಗೊಳ್ಬೇಕಾಗತ್ತೆ ಅಂದ್ರೆ ಅವ್ರು ತಗೊಳ್ಳೋದು ಅಂತಂದ್ರೆ 1 ಗ್ರಾಮ್ ತಗೊಂಡಿರ್ತಾರೆ.
0: 1 ಗ್ರಾಮ್ನಲ್ಲಿ ಅವರೊಂದು 4-5 ಲೈನ್ ಮಾಡಿದ್ರೆ ಒಂದು ಲೈನ್ಸ್ ಮಾಡ್ತಾರಲ್ಲ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಟ್ಕೊಂಡು ಒಂದು ಸ್ನಾಟ್ ಮಾಡೋದು ಅಂತ ಹೇಳ್ತಾರೆ, ವೇ ಆಫ್ ಇಂಟೇಕ್. ಅದೊಂದು 45 ಮಿನಿಟ್ಸ್ ಅವ್ರು ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಸೊ ಇದನ್ನ ಅವರು ಪಾರ್ಟಿ ಡ್ರಗ್ಸ್ ರೇವ್ ಪಾರ್ಟಿನಲ್ಲಿ ಅದನ್ನ ಯೂಸ್ ಮಾಡಿ ಅವರು ಡಾನ್ಸ್ ಮಾಡೋದು, ಮತ್ತೆ ಸುಸ್ತಾದ ನಂತರ ಮತ್ತೆ ಇನ್ನೊಂದು ಲೈನ್, ಹಾಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ.
1: ಈಗ ತಗೊಂಡ ತಕ್ಷಣ ಅದು ಎಫೆಕ್ಟ್ ಆಗಕ್ಕೆ ಶುರುವಾಗುತ್ತೆ ಸರ್?
0: ಹೌದು,
1: ಇಮಿಡಿಯೇಟ್ ಆಗಿ
0: ವಿದಿನ್ 3-4 ಮಿನಿಟ್ಸ್.
1: ಓಕೆ,
0: ಅದ್ರಲ್ಲಿ ಏನಂದ್ರೆ ಎಲ್ಲ ಅನ್ಕೋ ಏನು ಎನರ್ಜಿ ಬರ್ತಾ ಇದೆಯಲ್ಲ ಒಳ್ಳೇದಲ್ಲ, ಬಟ್ ಇಟ್ ಈಸ್ ಅಡಿಕ್ಟಿವ್. ಅದರಿಂದ ಅಟ್ಯಾಕ್ಸ್ ಆಗುತ್ತೆ, ಎಪಿಲೆಪ್ಟಿಕ್ ಅಟ್ಯಾಕ್ ಆಗುತ್ತೆ, ಸೀಜರ್ಸ್ ಬರುತ್ತೆ, ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡೆತ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಇಸ್ ಆಲ್ ನೆಗೆಟಿವ್. ಮತ್ತೆ ಇದೊಂದು ನಿಮ್ಮ MDMA ಪಿಲ್ಸ್ ಅಂತ ಒಂದಿದೆ,
1: ನೋಡೋದಕ್ಕೆ ಚಾಕ್ಲೇಟ್ಸ್ ತರ ಕಾಣುತ್ತೆ,
0: ಚಾಕ್ಲೇಟ್ಸ್ ತರ, ಯಾರಾದ್ರೂ ಕಣ್ಮುಂದೆ ಇಟ್ಟರು ಗೊತ್ತಾಗೋದಿಲ್ಲ. ಸೊ ಇದನ್ನ ಪಾರ್ಟಿನಲ್ಲಿ ಕನ್ಸ್ಯೂಮ್ ಮಾಡ್ತಾರೆ. ಇದೇನು ಒಂದೊಂದು ಪಿಲ್ಗೆ ಬಂದ್ಬಿಟ್ಟು ಇದೇನು 10 ರೂಪಾಯಿ 20 ರೂಪಾಯಿ ಆ ರೀತಿ ಎಲ್ಲ, 1,500-2,000 ರೂಪೀಸ್ ಪಾರ್ಟಿ ಡ್ರಗ್ಸ್. ಈಗ ಯಂಗ್ಸ್ಟರ್ಸ್ ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಅಥವಾ ಮಂಗಳೂರಲ್ಲಿ ಜಾಸ್ತಿ ಇರೋದೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು. ಯಾಕೆ ಅಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇದೆ, ಆಮೇಲೆ ಎಲ್ಲ ಎಜುಕೇಶನ್ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಸೊ ತಂದೆ ತಾಯಿಯರನ್ನ ಬಿಟ್ಟು ಬೇರೆ ಒಂದು ಜಾಗಕ್ಕೆ ಬರ್ತಾರಲ್ಲ, ಬೇರೆ ಡಿಸ್ಟ್ರಿಕ್ಟ್ ಇಂದ ಇರ್ಬೋದು, ಬೇರೆ ರಾಜ್ಯದಿಂದ ಇರ್ಬೋದು, ಅವ್ರುಗಳು ಯಾವಾಗ ಅವ್ರ ಸೂಪರ್ವಿಷನ್ ಇರಲ್ಲ ಪೇರೆಂಟ್ಸ್ದು, ಅಂತವ್ರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ ಕುತೂಹಲಕ್ಕೋಸ್ಕರ, ನೋಡೋಣ ಏನಾಗುತ್ತೆ ಅಂತ. ಬಟ್ ಒನ್ಸ್ ಅವ್ರು ತಗೊಂಡಾಗ ಈ ಡ್ರಗ್ಸ್ ಏನು 10 ಸಲ ತಗೊಂಡ ಮೇಲೆ ಅಡಿಕ್ಟ್ ಆಗ್ತಾರೆ ಅಥವಾ 25 ಸಲ ತಗೊಂಡ್ ಆ ರೀತಿನಿಲ್ಲ, ಒಂದ್ ಸಲ ತಗೊಂಡ್ರು ಕೂಡ ಇಮಿಡಿಯೇಟ್ ಅಡಿಕ್ಷನ್ ಸಾಧ್ಯ
1: ಬರುತ್ತೆ,
0: ದೇರ್ ಎವ್ರಿ ಚಾನ್ಸಸ್. ಸೊ ಆ ರೀತಿ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ. ಸೊ ಮತ್ತೆ ಕೆಲವೊಂದು ಇದೊಂದು ಮಶ್ರೂಮ್ ಅಂತ ಒಂದಿದೆ, ಮ್ಯಾಜಿಕ್ ಮಶ್ರೂಮ್ ಅಂತ ಹೇಳಿ, ಇದು ನಿಮ್ಮ ಊಟಿ ಅಥವಾ ಕೊಡೈಕೆನಲ್ ಆ ರೀತಿ
1: ಹಿಲ್ ಸ್ಟೇಷನ್ಸ್
0: ಅಲ್ಲಿ ಇದನ್ನ ಬೆಳೀತಾರೆ. ಇದರಲ್ಲಿ ಒಂದು ಕಂಟೆಂಟ್ ಇದೆ ಸೈಲೋಸೈಬಿನ್ ಅನ್ಬಿಟ್ಟು, ಅದು NDPS ಆಕ್ಟ್ ಅಲ್ಲಿ ಬ್ಯಾನ್ ಆಗಿದೆ. ಅದು ಇದು ಕೂಡ ಒಂದು ಹ್ಯಾಲ್ಸಿನೇಷನ್ ಅಂದ್ರೆ ಬೇರೆ ರೀತಿ ಒಂದು ಭ್ರಮಾಲೋಕ ಸೃಷ್ಟಿ ಮಾಡುತ್ತೆ, ಅದಕ್ಕೆ ಮ್ಯಾಜಿಕ್ ಮಶ್ರೂಮ್ ಅಂತ ಹೇಳಿ ಸೇಲ್ ಮಾಡ್ತಾರೆ.
1: ನಾರ್ಮಲ್ ಮಶ್ರೂಮ್ ತರನೇ ಇರುತ್ತೆ,
0: ನಾರ್ಮಲ್ ಮಶ್ರೂಮ್ ನ್ಯಾಚುರಲಿ ಗ್ರೋನ್, ಏನು ಆರ್ಟಿಫಿಷಿಯಲ್ ಆ ರೀತಿ ಏನು ಕೆಮಿಕಲ್ಸ್ ಏನು ಹಾಕಿರಲ್ಲ. ಅದನ್ನ ನೀವೇನಾದ್ರೂ ಟೂರಿಸ್ಟ್ ಸ್ಪಾಟ್ಗೂ ಆತರ ಹೋದ್ರೆ ಯಾರು ನಿಮಗೆ ಕೊಟ್ರೆ ತಗೊಳ್ಳಿ, ಇದು ಮ್ಯಾಜಿಕ್ ಮಶ್ರೂಮ್, ಇದನ್ನ ತಿನ್ನಿ ಚೆನ್ನಾಗಿರೋದೇನೋ ಮ್ಯಾಜಿಕ್ ಆಗುತ್ತೆ, ಮ್ಯಾಜಿಕಲ್ ಫೀಲಿಂಗ್ಸ್ ಅಂತ ಹೇಳಿ ದಯವಿಟ್ಟು ತಗೊಳಕ್ ಹೋಗ್ಬೇಡಿ, ಇದು ಇಲ್ಲೀಗಲ್. ಆಮೇಲೆ ಡ್ರಗ್ಸ್ ಈ NDPS ಆಕ್ಟ್ ಅಂತ ಏನಿಲ್ಲ, ಇದು ಸ್ಪೆಷಲ್ ಆಕ್ಟ್, ಪನಿಷ್ಮೆಂಟ್ ಇಸ್ ವೆರಿ ವೆರಿ ಸಿವಿಯರ್, 10-20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್, ಬೇರೆದಕ್ಕೆಲ್ಲ ಕಡಿಮೆ ಇರುತ್ತೆ. ಇದು ಯಾಕೆ ಇಷ್ಟು? ಆಮೇಲೆ ಈ ಡ್ರಗ್ ಅಫೆನ್ಸಸ್ ಏನಿದೆ, ಇದು ಒಂದು ನಾನ್ ಬೇಲೆಬಲ್, ಬೇಲ್ ಸಿಗೋದಿಲ್ಲ. ಸೊ ಇಟ್ ಇಸ್ ವೆರಿ ಸೀರಿಯಸ್. ಸೊ ಬಹಳಷ್ಟು ಹುಷಾರಾಗಿರ್ಬೇಕು. ಮತ್ತೆ ಇನ್ನೊಂದು LSD ಅಂತ ಒಂದು ಡ್ರಗ್ ಇದೆ.

0: ಓಕೆ.
1: ಇದು ಕೂಡ ಒಂದು ಈಗ ಪಾರ್ಟಿ ಡ್ರಗ್. ಈಗ ರೇವ್ ಪಾರ್ಟಿಗಳಲ್ಲಿ ಒಂದು ಕಲರ್ ಕಲರ್ ಪ್ಯಾಟರ್ನ್ಸ್, ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಅಥವಾ ಯಾವುದೇ ಬ್ರೌಸರ್ ಹೋಗಿ ಸರ್ಚ್ ಮಾಡಿ ರೇವ್ ಪಾರ್ಟಿ ಅನ್ಬಿಟ್ಟು, ಯಾವಾಗಲೂ ಒಂದು ಪಿಂಕ್ ಕಲರ್, ಆರೆಂಜ್ ಕಲರ್, ಫುಲ್ ಕಲರ್ಫುಲ್ ಡಿಸೈನ್ಸ್ ಇರುತ್ತೆ, ವೆರಿ ಸ್ಟ್ರೇಂಜ್.
0: ಓಕೆ,
1: ನೀವು ಅನ್ಕೊಳ್ಳಿ ಯಾಕೆ ರೇವ್ ಪಾರ್ಟಿ ಈ ತರ ಕಲರ್ಸ್ ಹಾಕ್ತಾರೆ ಅಂತ. ಈ ಎಲ್ಲಷ್ಟು ನಿಮ್ಮ ಸ್ಕ್ರೀನ್ ಅಲ್ಲಿ ಏನಿದೆ, ಇದು ಒಂದು ಬ್ಲಾಟರ್ ಪೇಪರ್ ಅಂತ ಹೇಳಿ, ಇದರಲ್ಲಿ ಬಹಳಷ್ಟು ಒಂದು ಸಣ್ಣ ಮಾರ್ಕಿಂಗ್ಸ್ ಮಾಡ್ತಾರೆ, ಅದರಲ್ಲಿ ಆ ಡ್ರಗ್ ಲಿಕ್ವಿಡ್ ಹಾಕಿರ್ತಾರೆ, ಇದರಲ್ಲಿ ದೇವರ ಡಿಸೈನ್ ಹಾಕಿದ್ದಾರೆ, ಗಣೇಶ, ಇದೇ ರೀತಿ ಶಿವ, ಬುದ್ಧ, ಆ ರೀತಿ ಬೇರೆ ಬೇರೆ ಡಿಸೈನ್ಸ್ ಇಲ್ಲ, ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್, ಈ ತರ ಸಣ್ಣ ಪೇಪರ್ ಅಷ್ಟೇ. ಇಷ್ಟೇ ಇಷ್ಟು ಒಂದು ಚಿಕ್ಕ ಪೀಸ್, ಒಂದು ಪೋಸ್ಟಲ್ ಸ್ಟ್ಯಾಂಪ್ ನಲ್ಲಿ ಒಂದು 9 ಪೀಸಸ್ ಮಾಡಬಹುದು. ಅದೇ ಹೇಳ್ತಾ ಈಗ ಈ ತರ ಡಿಸೈನ್ಸ್ ಇರುತ್ತಲ್ಲ, ಇದನ್ನ ಈಗ ಯಾರಾದ್ರೂ ನಿಮ್ಮ ಮುಂದೆ ತಂದಿಟ್ರು ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಈ ನೋಡ್ತಾರ ವೀಕ್ಷಕರು, ನಿಮ್ಮ ಮಕ್ಕಳದು ಏನಾದ್ರು ಬಿಹೇವಿಯರಲ್ ಚೇಂಜ್ ಇದ್ರೆ, ಸ್ವಭಾವ ಚೇಂಜ್ ಆಗಿದ್ರೆ, ಅಥವಾ ನಿಮ್ ಮುಂದೆ ಈ ತರ ಸ್ಟಿಕ್ಕರ್ ಏನೋ ತಂದೆ ಇಲ್ಲ, ಚಿಕ್ಕ ಚಿಕ್ಕ ಮಾರ್ಕ್ಸ್ ಇದ್ರೆ, ಯಾರು ಕಾಲೇಜ್ ಹೋದ ನಂತರ ಅಥವಾ ಹೈಸ್ಕೂಲ್ನವ್ರು ಈ ತರ ಚಿಕ್ಕ ಚಿಕ್ಕ ಸ್ಟಿಕ್ಕರ್ ಇಟ್ಕೊಳ್ಳೋದಿಲ್ಲ. ಯೂಶಲಿ ಸ್ಟಿಕ್ಕರ್ ಇಟ್ಕೊಂಡ್ರೆ ಒಂದು ಫಸ್ಟ್ ಟು ಫಿಫ್ತ್ ಅವರ್ ಇಟ್ಕೊಳ್ಬಹುದು, ಕಾರ್ಟೂನ್ಸ್ ಇಲ್ಲ ಗಣೇಶ ಈ ತರ. ಸೊ ಅದು ಒಂದು ಐಡೆಂಟಿಫಿಕೇಶನ್, ಏನಕ್ಕೆ ತೋರಿಸ್ತಾ ಅಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ, ಈ ತರನು ಡ್ರಗ್ಸ್ ಇದೆ, ಈ ರೀತಿ ಅದನ್ನ ಒಂದು ನಾಲ್ಗೆ ಮೇಲೆ ಇಟ್ಕೊಂಡು ಒಂದು ಬೇರೆ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಮಕ್ಕಳು ಅಡಿಕ್ಟ್ ಆಗ್ತಾ ಇದಾರೆ ಇದಕ್ಕೆ ನೋಡಿ. ಜಸ್ಟ್ ಈ ತರ ಈಗ ಏನಕ್ಕೆ ಅಂದ್ರೆ, ನಾನಾಗ್ಲೇ ಹೇಳಿದೆ, ಸ್ಮೋಕಿಂಗ್ ಇಸ್ ಗೇಟ್ ವೇ, ಫಸ್ಟ್ ಗಾಂಜಾ ಹೇಳ್ತಾರೆ, ಇನ್ನು ನೀವು ಫಿಲಮ್ ಅಲ್ಲಿ ನೋಡಿರ್ತೀರಾ ಅದು ಹೆರೋಯಿನ್ ಅಂತ ಹೇಳಿ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಈಗ ಸ್ಮೋಕ್ ಮಾಡೋದಿಲ್ಲ ಕೆಲವರು, ಕೆಲವರು ಇಂಜೆಕ್ಟ್ ಮಾಡ್ಕೊಂಡು ನನಗೆ ಭಯ, ನಾನು ಚುಚ್ಕೊಳ್ಳೋದಿಲ್ಲ ಅಂತ. ಅಂತವ್ರಿಗೆ ಏನ್ ಮಾಡ್ತಾರೆ, ತಗೋ ಇದು ಜಸ್ಟ್ ಪೇಪರ್, ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಇದೆ, ನೀನು ಬಾಯಲ್ಲಿ ಇಟ್ಕೋ, ಆಗ ಈಸಿ ಅಲ್ಲ, ಏನಿಲ್ಲ, ತಗೊಂಡ ತಕ್ಷಣ ಅದು ನಶೆ ಇರುತ್ತೆ. ಅಂಡ್ ಇದು ಇಂಥ ಡ್ರಗ್ ಇದೆಯಲ್ಲ, ನಾನು ಹೇಳಿ ಸಿವಿಯರ್ ಪನಿಷ್ಮೆಂಟ್, ಕೇವಲ 0.1 grams ಇದ್ರು ಕೂಡ 10-20 ವರ್ಷ ಶಿಕ್ಷೆ ಇದೆ ಇದಕ್ಕೆ.
0: ಓಕೆ ಫೈನ್ ಸರ್, ಒಂದು ಕರೆ ಇದೆ ನೋಡೋಣ. ಮೂರ್ತಿ ಅವರೇ ನಮಸ್ತೆ. ಹಲೋ, ಮೂರ್ತಿ ಅವರೇ ನಮಸ್ತೆ.
2: ನಮಸ್ತೆ ಮೇಡಮ್.
0: ಓಕೆ, ಕೇಳಿ ತಮ್ಮ.
2: ಮೂರ್ತಿ ಅಂತ ಮೇಡಮ್.
0: ಹಾ, ಕೇಳಿ ತಮ್ಮ ಪ್ರಶ್ನೆ. ಏನು
2: ಏನಿಲ್ಲ ಮೇಡಮ್, ಇಲ್ಲಿ ನಮ್ಮ ಪಕ್ಕದಲ್ಲೇ, ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಗವರ್ಮೆಂಟ್ ಸ್ಕೂಲ್. ಅಲ್ಲಿ ಒಂದು 10-12 ಜನ ಹುಡುಗರು, ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು, ಟೆರೆಸ್ ಮೇಲೆ ನಾನು ಚೇರ್ ಹಾಕೊಂಡು ಹೊರಗಡೆ ಕೂತಿದ್ದೆ, ಬಂದ್ಬಿಟ್ಟು ಮೂಲೆಯಲ್ಲಿ ಡ್ರಗ್ಸ್ ತಗೋತಾ ಇದ್ರು, ಐ ಮೀನ್ ಗಾಂಜಾ. ನಾವು ನೋಡಿದ್ವಿ, ನೋಡ್ಬಿಟ್ಟು ನಮ್ಮ ಓನರ್ ಮಗ ನಾನು ಇಬ್ರು ಸೇರ್ಕೊಂಡು ಅವ್ರು ನಾನು 10 ಜನನು ಒಂದ್ ಮರದ ಪಟ್ಟಾಕಿದ್ವಿ, ಪಟ್ಟಾಕ್ಬಿಟ್ಟು ಒಂದ್ ಸ್ವಲ್ಪ ಹೊಡೆದ್ವಿ, ಹೊಡೆದ್ಬಿಟ್ಟು ಆಮೇಲೆ ಪೊಲೀಸ್ನವ್ರು ಫೋನ್ ಮಾಡಿದ್ವಿ, ಬಂದ್ರು, ಆಮೇಲೆ ಅದು ಗಾಂಜಾ ಅಂತ ಕನ್ಫರ್ಮ್ ಆಯ್ತು. ಆಮೇಲೆ ಅವರು ಪೊಲೀಸ್ನವ್ರ ಅವಾಯ್ಡ್ ಮಾಡೋಕ್ಕೋಸ್ಕರ ಅವರು ಒಂದ್ಸರಿ ರಿಮೆಂಡ್ ತಗೊಂಡ್ರು, ಆಮೇಲೆ ಸ್ಕೂಲ್ ಕರ್ಕೊಂಡು ಹೋದ್ರು, ಸ್ಕೂಲ್ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಬೋರ್ಡ್ ಹಾಕ್ಸಿ ನಾವ್ ಈ ತಪ್ಪು ಮಾಡಲ್ಲ ಅಂದ್ಬಿಟ್ಟು ಬೆಳಗಿನ ಸಾಯಂಕಾಲದವರೆಗೂ ಸ್ಕೂಲ್ ಹೊರಗಡೆ ಕಾಂಪೌಂಡ್ ಹತ್ರ ನಿಲ್ಸಿದ್ರು, ಆಮೇಲೆ ಸಾಯಂಕಾಲ ಕಳಿಸ್ತಾರೆ ಮೇಡಮ್. ಬಟ್ ಈಗ ಅವರೆಲ್ಲ ಗಾಂಜಾ ಅಡಿಟ್ ಆಗಿದಾರೆ ಮೇಡಮ್. ಆಮೇಲೆ ಇನ್ನೊಂದ್ ಏನಂದ್ರೆ, ಗಾಂಜಾ ಹೊಡೆದ್ಬಿಟ್ಟು ಅವ್ರು ಮೊತ್ತಲ್ಲಿ ಏನ್ ಮಾಡ್ತಾ ಇದಾರೆ, ಅಲ್ಲೇ ಪಕ್ಕದ ಮನೆ, ಅಕ್ಕಪಕ್ಕದ ಮನೆಯವ್ರ ಮನೆಗೆ ಹೋಗ್ಬಿಟ್ಟು ಹುಚ್ಚ ಹೋಯ್ಯೋದು ಮೇಡಮ್. ಈ ತರ ಎಲ್ಲ ಮಾಡ್ತಾ ಇದಾರೆ, ಅದೇನಾಗ್ತದೆ, ಇರಿಟೇಟ್ ಆಗ್ತಾ ಇದೆ ಜನಗಳಿಗೆ. ಈಗ ಅವ್ರೆಲ್ಲ ನನ್ಗೀಗ ಅವರು ಅದರಲ್ಲಿ ನನ್ಗೆ ಗೊತ್ತಿರೋ ಒಂದು 3 ಜನ ಹುಡುಗರಿದ್ದಾರೆ ಮೇಡಮ್, ಅವ್ರನ್ನ ಈಗ ಅದರಿಂದ ಅಡಿಟ್ ಆಗಿರೋದ್ರಿಂದ ಬಿಡಿಸ್ಬೇಕು ಮೇಡಮ್. ಅದಕ್ಕೆ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ.
0: ಖಂಡಿತ ಈ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್. ಅವರು ಹೇಳ್ತಾ ಇದ್ರೆ ಈಗ ಆಲ್ರೆಡಿ ಅವರು ಪನಿಷ್ ಮಾಡಿದ್ದಾರೆ, ಆದ್ರೂ ಕೂಡ ಆ ಒಂದು ಅಡಿಕ್ಷನ್ ಆ ಹುಡುಗರಿಗೆ ಬಿಡ್ತಾ ಇಲ್ಲ.
1: ಹೌದು,
0: ಇದನ್ನ ಹೇಗೆ ತಡಿಬೇಕು ಅಂತ ಹೇಳಿ ಅವರ ಪ್ರಶ್ನೆ.
1: ಯಾಕಂದ್ರೆ ಪನಿಷ್ಮೆಂಟ್ ಇಸ್ ನಾಟ್ ಅ ಟ್ರೀಟ್ಮೆಂಟ್ ಫಾರ್ ಡ್ರಗ್ ಅಡಿಕ್ಷನ್. ಪನಿಷ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಆಗೋದಿಲ್ಲ, ಯಾಕಂದ್ರೆ ಇದು ಸೈಕಲಾಜಿಕಲ್ ಇಶ್ಯೂ. ಅವರ ನರ್ವಸ್ ಸಿಸ್ಟಮ್ ಅಲ್ಲಿ ಡ್ರಗ್ಸ್ ಟೇಕನ್ ಕಂಟ್ರೋಲ್, ಅವ್ರು ಏನ್ ಮಾಡಿದ್ರು ಅವ್ರು ಬರಕ್ ಆಗ್ತಿಲ್ಲ. ಆ ಏಜ್ ಗ್ರೂಪ್ ನೋಡಿ, ಅವ್ರ ಏನ್ ಹೇಳಿದ್ರು, ಹುಡುಗರು ಆ ವಯಸ್ಸಿನವ್ರು 15-20-25 ಟೀನೇಜರ್ಸ್. ಸೊ ಇವರು ಅವ್ರ ಹತ್ತಿರದ ರಿಹಾಬಿಲಿಟೇಷನ್ ಸೆಂಟರ್ಸ್ ಕೆಲವೊಂದಿರುತ್ತೆ, ಅದನ್ನ ಕಂಡು ಹಿಡಿದು ನಮ್ಮ ವೆಬ್ಸೈಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇರುತ್ತೆ, ಅಥವಾ ಗೂಗಲ್ ಮಾಡಿದ್ರು ಕೂಡ ನೀವು ಅಪ್ರಾಪ್ರಿಯೇಟ್ ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಬೇಕು. ಬೆಂಗಳೂರಲ್ಲೇ ಹೇಳ್ಬೇಕಂದ್ರೆ ನಮ್ಮ ನಿಮ್ಹಾನ್ಸ್ ಅಲ್ಲಿ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ. ಆಮೇಲೆ ಈ ರಿಹಾಬಿಲಿಟೇಷನ್ ಪ್ರೋಸೆಸ್ ಹೇಗಿದೆ ಅಂದ್ರೆ, ಈಗ 1 ವಾರ 2 ವಾರ 1 ತಿಂಗಳು ಆ ರೀತಿ ಅಲ್ಲ, ಅವನು ಎಷ್ಟು ಡ್ರಗ್ಸ್ ತಗೊಂಡಿದ್ದಾನೆ ಅಷ್ಟು ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನು ತುಂಬಾ ಹೈ ಅಡಿಕ್ಟ್ ಆಗಿದ್ರೆ ಟ್ರೀಟ್ಮೆಂಟ್ಗೆ 3-4 months ಬೇಕಾಗುತ್ತೆ. ಆ 3-4 months ಅವನು ಕಂಟಿನ್ಯೂಸ್ ಆಗಿ ಅಲ್ಲೇ ಇರಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಸ್ ಮಸ್ಟ್, ಯಾಕಂದ್ರೆ ಅವನ ಮನಸ್ಸು ಅವನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಈಸ್ ಟೋಟಲಿ ಔಟ್ ಆಫ್ ಕಂಟ್ರೋಲ್. ಈಗ ಇವ್ರು ಹೇಳಿದ್ರು ಎಲ್ಲೋ ಹೋಗಿ ಏನೋ ಯೂರಿನ್ ಪಾಸ್ ಮಾಡಿದ್ರು ಆ ರೀತಿ ಅಂತ. ಸೊ ಇಟ್ ಇಸ್ ಜಸ್ಟ್ ಒನ್ ಬಿಗಿನಿಂಗ್ ಸ್ಟೇಜ್. ಕೆಲವೊಂದು ಇನ್ಸಿಡೆಂಟ್ಸ್ ದೇ ಆರ್ ಸೋ ಡಿಸ್ಟರ್ಬಿಂಗ್ ಅಂದ್ರೆ, ಒಬ್ಬ ಡ್ರಗ್ಸ್ ಸಿಕ್ಕಿಲ್ಲ ಅನ್ಬಿಟ್ಟು ಅವರ ಮದರ್ಗೆ ಕೊಲ್ಲಕ್ ಹೋಗಿದ್ದಾರೆ, ಇನ್ ಕೆಲವರು ಪೇರೆಂಟ್ಸ್ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡಕ್ ಹೋಗಿದ್ದಾರೆ, ಈ ರೀತಿ ಲೆಟರ್ಸ್ ಬಂದಿದೆ, ರಿಟರ್ನ್ ಕಂಪ್ಲೇಂಟ್ಸ್. ಸೊ ಇದ್ರಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟು ಡೇಂಜರ್ಸ್ ಅಡಿಕ್ಷನ್ ಅನ್ಬಿಟ್ಟು. ಬರೀ ಯಾರಿಗೂ ಹೊಡೆದ್ರು ಬಡದ್ರು ಅನ್ನೋದಕ್ಕಿಂತ ದೇ ಆರ್ ಹಿಟ್ಟಿಂಗ್ ದರ್ ಓನ್ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಅಷ್ಟು ಕಂಟ್ರೋಲ್ ಹೋಗ್ಬಿಟ್ಟಿದೆ ಅವ್ರ ಮನ್ಸ್ ಮೇಲೆ. ಸೊ ಬೆಸ್ಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ರಿಜಿಸ್ಟರ್ಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬೆಂಗಳೂರಲ್ಲೇ ಬರ್ಬೋದು, ಹತ್ತಿರ ಇರೋದು ಮೈಸೂರು ನಿಮಾನ್ಸ್ ಕೂಡ ನೀವು ತೋರಿಸ್ಬೋದು, ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಕೂಡ ಇದ್ದಾರೆ.
0: ಸೊ ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿ ಇರುತ್ತೆ ಈ ಡ್ರಗ್ಸ್ ಅನ್ನುವಂಥದ್ದು, ಯಾವ್ದ್ರಲ್ಲಿ ಅದನ್ನ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ ಆ ಕುರಿತು ಮತ್ತಷ್ಟು ವಿಚಾರ ಹೇಳೋದಾದ್ರೆ.
1: ಓಕೆ, ಸೊ
0: ಅದರ ಸ್ಟೇಷನ್ ಅಲ್ಲಿ ಮಶ್ರೂಮ್ ತರ ಇರುತ್ತೆ ಅಂತ.
1: ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈಗ ಈ ಪಾರ್ಟಿಗೆ ಹೋಗೋದು, ಈಗ ಗೋವಾಗ ಹೋಗ್ತಾರೆ ಹುಡುಗರು, ಈಗ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡೋಣ, ಒಂದ್ಸಲ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದೆ ಒಂದ್ಸಲ ಟ್ರೈ ಮಾಡಬೇಡ ಅಂತ ಹೋಗ್ತಾರೆ. ಅಲ್ಲಿ ಏನಂದ್ರೆ ಅಲ್ಲಿ ಬಹಳ ಈಸಿಯಾಗಿ ಸಿಗ್ತಾ ಇದೆ, ಫಾರಿನರ್ಸ್ ಜಾಸ್ತಿ, ಹೇಗೆ ಸ್ಮಗಲ್ ಮಾಡ್ತಾರೆ, ಆಲ್ ದೋ ಇಟ್ ಇಸ್ ಬ್ಯಾಂಡ್. ಸೊ ಹೋಗಿ ನೋಡಿದ ತಕ್ಷಣ ಯಾರ್ಯಾರು ಓದೋದಿಲ್ಲ, ಎಲ್ಲ ಓದಿರೋರೇನೋ ಒಳ್ಳೆ ಕೆಲಸ ತಗೊಂಡು ಒಳ್ಳೆ ಸಂಬಳ ತಗೊಂಡಿರ್ತಾರೆ, ಓದಿರೋರು ಏನ್ ಮಾಡ್ತಾರೆ ಹೆಚ್ಚು, ಇದ್ರಲ್ಲೇ ನನಗೆ ದುಡ್ಡು ಬರ್ತಾ ಇದೆಯಲ್ಲ ಈ ಸ್ಟೇಜ್ ಅಲ್ಲೇ, ಅಲ್ಲಿಂದ ಕಡಿಮೆಗೆ ಬತ್ತಂದು ಇಲ್ಲಿಂದ ಈ ತರ ಮಾಡ್ಬೋದಲ್ಲ ಅನ್ನೋದು ಕೂಡ ಹೋಗಿ ಅದೇ ರೀತಿ ಸ್ಟಾರ್ಟ್ ಆಗಿ ಹೋಗಿದೆ. ಪ್ಲಸ್ ಇನ್ನೂ ಒಂದ್ ಏನಂದ್ರೆ ಇತ್ತೀಚಿನ ಕಾಲೇಜ್ಗಳಲ್ಲಿ ಅದು ಹೆಚ್ಚು ಹೆಚ್ಚಾಗ್ತಾ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಹೇಳ್ದಾಗೆ ಗಂಡಿರ್ಬೋದು ಹೆಣ್ಣಿರ್ಬೋದು, 18-20 ಅವ್ರಿಗೇನೋ ಒಂದು ಕೂಲ್ ಫ್ಯಾಕ್ಟರ್. ಈಗ ಮುಂಚೆ ಎಲ್ಲ ಹೇಗಿದೆ, 10 ವರ್ಷದ ನಂತರ ಒಂದು ಜನರೇಷನ್ ಚೇಂಜ್ ಆಗುತ್ತೆ ಅಂತ ಇತ್ತು, ಈಗೆಲ್ಲ 2-2 ವರ್ಷಕ್ಕೂ ಅಪ್ಡೇಟ್ ಆಗ್ತಾ ಇದಾರೆ. ಈಗ ನಮ್ಮನ್ನೆಲ್ಲ ನೋಡಿದ್ರೆ ನೀವು ಹಳೆ ಕಾಲದವರು ಅಂದ, ಇನ್ನು 2 ವರ್ಷ ಇನ್ನೂ ಹಳಬರು, ಆ ರೀತಿ ಆಗ್ತಾ ಇದೆ. ಅದೊಂದು ಪ್ಲಸ್. ಈಗ ನಾನು ಕೆಲವೊಂದು ಫೋಟೋ ತೋರಿಸ್ತೀನಿ, ಈ ರೀತಿಯಾದ ಡ್ರಗ್ಸ್ ಅಬ್ಯೂಸ್ ಜಾಸ್ತಿ ಆಗ್ತಾ ಇದೆ. LSD ಇರ್ಬೋದು, ಮಶ್ರೂಮ್ಸ್ ಇರೋದು, ಇಲ್ಲ ಕೆಲವೊಂದು ವೈಟ್ ಪೌಡರ್ ಇರುತ್ತೆ. ಇನ್ನೂ ಒಂದೇನು ಹೇಳ್ಬೇಕಂದ್ರೆ ಟ್ರೆಂಡ್, ನೀವು ಒಂದು ಗಾಂಜಾ ನೀವು ಗಿಡ ನೋಡಿದೀರ, ಅದನ್ನ ಕೆಲವೊಬ್ರು ಏನ್ ಮಾಡ್ತಾರೆ, ಮನೆಯಲ್ಲೇ ಬೆಳೆಸ್ಕೋತಾ ಇದಾರೆ. ಆಚೆಯಿಂದ ಏನಕ್ಕೆ ತಗೊಳ್ಬೇಕು, ಮನೆಯಲ್ಲೇ ಬೆಳೆಸ್ಕೊಂಬಿಡೋಣ ಅನ್ಬಿಟ್ಟು. ಯಾಕೆ ಅಂದ್ರೆ ಅದನ್ನ ನೋಡಿ ತಂದೆ ತಾಯಿಯರಿಗೆ ಗೊತ್ತಾಗೋದಿಲ್ಲ ಏನಿದು ಅಂತ. ಆವಾಗ ಅವರು ಇಲ್ಲ ಏನೋ ಮಗ ಏನೋ ಗಿಡ ಬೆಳೆಸ್ತಾ ಇದ್ದಾನೆ, ಪ್ಲಾಂಟೇಶನ್ ಗಾರ್ಡನಿಂಗ್ ಇಷ್ಟ ಅಂತ, ಬಟ್ ಆಕ್ಚುಲಿ ಏನು ಈ ಪರ್ಪಸ್ ಮಾಡ್ತಾ ಇದಾರೆ.
0: ಯಾವ ರೀತಿ ಇರುತ್ತೆ ಆ ಒಂದು ಗಿಡ?
1: ಗಿಡ ಬಂದ್ಬಿಟ್ಟು ಒಂದು ಸ್ಟಾರ್ ಶೇಪ್ ಲೀಫ್ ಇರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡಿರಲ್ಲ ಅನ್ಸುತ್ತೆ. ಕೆಲವರು ಪಾರ್ಟಿಗೆ ಹೋಗೋರು ಅದನ್ನ ಟಿ ಶರ್ಟ್ ಮೇಲೂ ಆ ಡಿಸೈನ್ ಹಾಕೊಂಡಿರ್ತಾರೆ, ಕ್ಯಾಪ್ಸ್ ಮೇಲೆ ಡಿಸೈನ್ ಹಾಕೊಂಡಿರ್ತಾರೆ. ಒಂದು ಸ್ಟ್ರೇಂಜ್ ದೊಡ್ಡ ಲೀಫ್ ಸಿಂಬಲ್ ಇರುತ್ತೆ ಅದು. ಅದು ಫೋಟೋ ಇಲ್ಲಿ ಬರ್ತಾ ಇಲ್ಲ. ಸೊ ಇಟ್ ಗ್ರೋಸ್ ಅರೌಂಡ್ 6 ಫೀಟ್ 6 ಅಡಿ ಉತ್ತರ ಎತ್ತರ ಬರುತ್ತೆ ಅದು. ಆದ್ರೆ ಹೈಡ್ರೋಪೋನಿಕ್ ಗಾಂಜಾ ಅಂತ ಒಂದು ಏನ್ ಹೇಳಿದೆ, ಅದು ಏನಂದ್ರೆ ವಿದೌಟ್ ಸಾಯಿಲ್ ಅದನ್ನ ಗಿಡನ ಬೆಳೆಸೋದಂತ.
0: ಆ ಎಲೆನೆ ತಿನ್ಬಿಡೋದ?
1: ಎಲೆ ಅಲ್ಲ, ಅದು ಹೂವು ಇರುತ್ತಲ್ಲ ಬಡ್ಸ್, ಅದನ್ನ ಅವರು ಸೇರ್ತಾರೆ. ಸೇರಿದಾಗ ಅದು ನಶೆ ಬರುತ್ತೆ, ಅದು ಡೈರೆಕ್ಟ್ ಆಗಿ ನೀರಾಗಿ ಅದು ಎಫೆಕ್ಟ್ ಮಾಡುತ್ತೆ. ಸೊ ಇದು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಈಗ ನಮ್ಮ ಬ್ರೈನ್ ಅಲ್ಲಿ ನ್ಯಾಚುರಲ್ ಆಗಿ ಕೆಮಿಕಲ್ಸ್ ಸೆಕ್ರೀಟ್ ಆಗುತ್ತೆ, ಹ್ಯಾಪಿ ಕೆಮಿಕಲ್ಸ್ ಅಂತ ಹಾರ್ಮೋನ್ಸ್, ಡೋಪಮೈನ್ ಎಕ್ಸಾಂಪಲ್. ಈಗ ಇವ್ರೇನ್ ಮಾಡ್ತಾರೆ, ಈ ರೀತಿ ಡ್ರಗ್ಸ್ ತಗೊಂಡಾಗ ಸೇಮ್ ಹಾರ್ಮೋನ್ಸ್ ಟ್ರಿಗರ್ ಆಗತ್ತೆ ನಮ್ಮ ಬಾಡಿನಲ್ಲಿ. ಸೊ ಆಗ ಅವ್ರಿಗೆ ಖುಷಿ ಆಗತ್ತೆ, ಖುಷಿ ಆದ ತಕ್ಷಣ ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ ಇದು, ಮತ್ತೆ ತಗೊಳ್ಬೇಕು. ತಗೊಂಡ್ರು 2 ಸಲ 3 ಸಲ, ಈಗ ನಮ್ಮ ಬಾಡಿ ಏನಿದ್ರೆ ಒಂದು ಫ್ಯಾಕ್ಟ್ರಿ ತರ ಜನರೇಟ್ ಆಗ್ತಾ ಇರತ್ತೆ. ಅವರು ಹೇಳ್ತಾರೆ, ಓ ಇದು ಆರ್ಟಿಫಿಷಿಯಲ್ ಆಗಿ ಆಲ್ರೆಡಿ ಬರ್ತಾ ಇದೆ, ಸೊ ನನ್ನ ಪ್ರೊಡಕ್ಷನ್ ನಾನು ಡೌನ್ ಮಾಡೋಣ ಅಂತ ಹೇಳಿ ನಮ್ಮ ಬಾಡಿಲಿ ಆ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ಇಲ್ಲಿನೂ ಬಂದಿರಲ್ಲ, ಇಲ್ಲಿ ಕಮ್ಮಿ ಆಗಿದೆ. ಸೊ ಈಗ ಅವನಿಗೆ ಬೇಕು, ದಟ್ ಈಸ್ ವಿಡ್ರಾವಲ್ ಸಿಂಪ್ಟಮ್ಸ್, ಅವನಿಗೆ ಮತ್ತಷ್ಟು ಬೇಕು, ಮತ್ತೆ ತಗೊಳ್ತಾನೆ, ಇದು ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಎ ವಿಷಿಯಸ್ ಸೈಕಲ್. ಈ ರೀತಿ ಅಡಿಕ್ಷನ್ ಸ್ಟಾರ್ಟ್ ಆಗೋದು.
0: ಒಂದು ಕರೆ ಇದೆ ನೋಡೋಣ. ವಿಜಯ್ ಕುಮಾರ್ ಅವರು ನಮಸ್ತೆ. ಹಲೋ
3: ಮೇಡಮ್.
0: ನಮಸ್ತೆ ಸರ್.
3: ನಮಸ್ತೆ ನಮಸ್ತೆ ಮೇಡಮ್.
0: ತಮ್ಮ ಪ್ರಶ್ನೆ ಏನಿದೆ ಕೇಳಿ.
3: ಈ ತಂಬಾಕು ಉತ್ಪನ್ನ ಇದೆಯಲ್ಲ, ಅದರಿಂದ ನೆಶೆ ಪುಡಿ ಅಂತ ತಯಾರ್ ಮಾಡ್ತಾರೆ, ಹಿಂದೆ ಮೂಗಿಗೆರ್ಸ್ಕೊಳ್ಳೋದು, ಆಮೇಲೆ ಅಲ್ಲಿ ತಿಕ್ಕೋದು, ಅದೆಲ್ಲ ಮಾಡ್ತಾ ಇದ್ರು. ಅದನ್ನು ತಯಾರು ಮಾಡೋದಕ್ಕೆ ಏನಾದ್ರೂ ಗೈಡ್ಲೈನ್ಸ್ ಇದೆಯಾ ಇಲ್ಲಿ ಸ್ಕೂಲು, ಆಮೇಲೆ ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಅದನ್ನ ತಯಾರ್ ಮಾಡಬಹುದಾ ಪ್ಯಾಕ್ ಮಾಡಿ? ಆತರ ಮಾಡ್ತಾ ಇದಾರೆ, ಅದಕ್ಕೆ ಏನಾದ್ರೂ ಅವಾಯ್ಡ್ ಮಾಡೋದಕ್ಕೆ ನಾವ್ ಯಾರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದೇನಾದ್ರು ಮಾಹಿತಿ ಸಿಗುತ್ತಾ?
0: ಖಂಡಿತ ಖಂಡಿತ ಸಿಗುತ್ತೆ ಸರ್, ಹೇಳಿ.
1: ಈಗ ಅವ್ರು ಹೇಳಿ ತಂಬಾಕು ಉತ್ಪನ್ನಗಳು,
0: ತಂಬಾಕು ಉತ್ಪನ್ನ ಜೊತೆಗೆ ನಶ್ಯ
1: ನಶ್ಯ, ಸೊ ಈ ಎರಡು ಕೂಡ ನಮ್ಮ NDPS ಆಕ್ಟ್ ಅಲ್ಲಿ ಬರೋದಿಲ್ಲ, ಪರಿಧಿಗೆ ಬರೋದಿಲ್ಲ. ಸೊ ಇದನ್ನ ಬೇರೆ ಏನಿದ್ರು ಅಲ್ಲಿನ ಲೋಕಲ್ ಪೊಲೀಸ್ ಇಲಾಖೆಗೆ ಅವರು
0: ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಾನು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಬಂದಿದೆ, ಕರೆಗಳು ಬಂದಿದೆ, ಪ್ರಶ್ನೆಗಳು ಬಂದಿದೆ. ಕಾಲೇಜು ಸ್ಕೂಲ್ ಹತ್ರ, ಎಸ್ಪೆಷಲಿ ಕಾಲೇಜ್ ಹತ್ರ ಈ ರೀತಿ ಶಾಪ್ಸ್ ಜಾಸ್ತಿ. ಇದನ್ನ ಹೇಗೆ ತಡಿಬೇಕು? ಯಾಕೆ ಅಂತಂದ್ರೆ ಇಷ್ಟೇ ಮೀಟರ್ ದೂರದಲ್ಲಿ ಶಾಪ್ಸ್ ನ ಮಾಡಬೇಕು ಅಂತ ಹೇಳಿ ರೂಲ್ಸ್ ಖಂಡಿತ ಇದ್ದಿದೆ ಸರ್. ಆದ್ರೂ ಕೂಡ ಇದು ಹಳ್ಳಿಯಿಂದ ದಿಲ್ಲಿ ತನಕನು ನಾವು ವಿಚಾರ ಮಾಡೋದಾದ್ರೆ ಎಲ್ಲ ಕಾಲೇಜಸ್ ಪಕ್ಕದಲ್ಲಿ ಇಂತಹ ಶಾಪ್ಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ಹೇಗೆ ತಡೆಯುವಂತಹ ಒಂದು ಕ್ರಮಗಳು?
1: ಈಗ ಕಾಲೇಜ್ ಪಕ್ಕದಲ್ಲಿ ಶಾಪ್ಸ್ ಓಪನ್ ಮಾಡಬಾರದು ಅಂತ ಏನು ರೂಲ್ ಇಲ್ಲ, ಇಟ್ ಈಸ್ ವಿದಿನ್ ಲಾ. ಆದ್ರೆ ಶಾಪ್ಸ್ ಅಲ್ಲಿ ಏನ್ ಮಾರ್ತಾರೆ ಅದು ಇಲ್ಲಿಗಲ್ಲ. ಪ್ಲಸ್ ನಾನು ಆಗ್ಲೇ ಹೇಳ್ದಾಗೆ ಇದು ಕಾಲೇಜ್ ಹತ್ರ ಅಥವಾ ದೇವಸ್ಥಾನ ಹತ್ರ ಏನು ಶಾಪ್ಸ್ ಇದೆ ಅಲ್ಲಿ ಅಫ್ಕೋರ್ಸ್ ಎಲ್ಲ ಸಿಗರೇಟ್ ಸೇದೋರು ಎಲ್ಲ ಗ್ಯಾದರ್ ಆಗ್ತಾರೆ. ಬಟ್ ಅಲ್ಲೇ ಸೇದೋದು ಅಂತ ಏನು ರೂಲ್ ಇಲ್ಲ. ಇದು ಈಗ ಕೆಲವರ ರೂಮ್ ಹೋಗ್ಬಿಟ್ಟು ಸೇತಾರೆ ಫ್ರೆಂಡ್ಸ್ ಎಲ್ಲ, ಇಲ್ಲ ಕ್ಲಾಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ, ಅವಾಗ ಏನ್ ಮಾಡೋಕ್ಕಾಗುತ್ತೆ? ಸೊ ಈಗ ನಾವು ಜನರಲ್ ಪಬ್ಲಿಕ್, ಈಗ ನಾನು ಇದೇ ಫೀಲ್ಡ್ ಇರೋದ್ರಿಂದ ನನಗೆ ಗೊತ್ತಿದೆ, ಎಲ್ಲರು ಗೊತ್ತಿಲ್ಲ ಓ ಅಲ್ಲೆಲ್ಲ ಸೇರ್ತಾ ಇದಾರೆ ಅಂಗಡಿನಲ್ಲಿ, ಸೊ ಅಲ್ಲೇ ಡ್ರಗ್ಸ್ ಸಿಗ್ತಾ ಇದೆ ಅನ್ಸುತ್ತೆ, ಅದಕ್ಕೆ ಎಷ್ಟು ಜನ ಹೋಗ್ತಾ ಇದಾರೆ ಅಂತ. ಅಲ್ಲಿ ಬೇರೆ ಅಲ್ಲೂ ಆಗ್ತಾ ಇರ್ಬೋದು, ಹೇಳಕ್ ಬರೋದಿಲ್ಲ. ಬಟ್ ಎಜುಕೇಶನ್ ಅಲ್ಲಿನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರೇ ಅವರ ಸ್ಟೂಡೆಂಟ್ಸ್ಗೆ ಹೇಳಬೇಕು, ಇಟ್ ಬಿಕಮ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಹೇಳಿದ್ರೆ ಅವ್ರು ಹೇಳ್ಬೋದು ಅಲ್ಲಿ ಬರೀ ಸಿಗರೇಟ್ ಆಗ್ತಾ ಇದೆ, ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂದ್ಬಿಟ್ಟು. ಸೊ ಇದರಲ್ಲಿ ಕಾಲೇಜ್ ಕಡೆಯಿಂದಾನೆ ಅಥವಾ ಯಾವುದೇ ಸ್ಕೂಲು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಒಂದು ಆಗ್ಲೇ ಒಬ್ರು ಹೇಳಿದ್ರು ಕರೆಕ್ಟ್ ಆಗಿ ಒಂದು ಟಾಪಿಕ್ ಇಡಬೇಕು, ಅದು ಸಿಲೆಬಸ್ ಇಲ್ಲಿ ಇಲ್ಲ ಅಂದ್ರೂ ಕೂಡ ಈ ಕ್ಷಣದಲ್ಲಿ ಅವರು ಒಂದು ಸ್ಪೆಷಲ್ ಇಂಡಕ್ಷನ್ ಪ್ರೋಗ್ರಾಮ್ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಈಗ ಸಿಗರೇಟ್ ಕೂಡ ಅಂತದೇ ಏನು ಒಳ್ಳೆ ಸಬ್ಸ್ಟೆನ್ಸ್ ಅಲ್ಲ, ಅದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ, ಲಂಗ್ ಕ್ಯಾನ್ಸರ್, ರೆಸ್ಪಿರೇಟರಿ ಸಿಸ್ಟಮ್ ಹಾಳಾಗ್ತಾ ಇದೆ. ಅದ್ರ ಹೆಲ್ತ್ ಬಗ್ಗೆ ಅಡಿಕ್ಷನ್ ಬಗ್ಗೆ ಒಂದು ಟಾಪಿಕ್ ನ ಇಟ್ಟು ಕಂಪಲ್ಸರಿ ಮಾಡಿ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 3 months ಒನ್ಸ್ 6 months ಒನ್ಸ್ ಆತರ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾವುದು ಕೂಡ ವೇಸ್ಟ್ ಆಗಿ ಹೋಗೋದಿಲ್ಲ, 100 ಜನ ಕೇಳಿದ್ರೆ 50 ಜನ ಅದು ಕೇಳಿ
0: ತಿಳ್ಕೊಳ್ಬಹುದು. ಇನ್ನೊಂದು ಕರೆ ಇದೆ ನೋಡೋಣ. ಪಾರ್ವತಿಯವರೇ ನಮಸ್ತೆ. ನಮಸ್ತೆ, ಕೇಳಿ ತಮ್ಮ ಪ್ರಶ್ನೆಯನ್ನ.
4: ಮೇಡಮ್, ಇವಾಗ ಮದ್ಯಪಾನ ಕುಡಿತಾರಲ್ಲ, ಅವ್ರಿಗೂ ಅದ್ರಲ್ಲಿ ಡ್ರಗ್ಸ್ ಅಡಿಕ್ಟ್ ಆಗಿರತ್ತಾ?
0: ಸರ್, ಏನ್ ಹೇಳ್ತೀರಿ?
1: ಮೇಡಮ್, ಎಲ್ಲರಿಗೂ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರು ಏನ್ ತಗೊಳ್ತಾ ಇದಾರೆ ಅಂತ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಅವ್ರು ತಗೊಳ್ತಾ
4: ಮಾಡ್ತಾರೆ, ಜಾಸ್ತಿ ಮಾತಾಡೋದು, ಕೂಪಿಸ್ಕೊಳ್ಳೋದು, ಆ ರೀತಿ ಎಲ್ಲ ಮಾತಾಡ್ತಿರ್ತಾರೆ.
1: ಓಕೆ, ಅವ್ರಿಗೆ ನೀವು ಬೇಕಿದ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೋದು ಅವ್ರು ಒಪ್ಪಿದ್ರೆ, ಯಾಕಂದ್ರೆ ಡ್ರಗ್ ಸ್ಪೆಸಿಫಿಕ್ ಟೆಸ್ಟ್. ಏನ್ ಹೇಳಿ?
4: ಅದೇ ಮೆಡಿಕಲ್ ಟೆಸ್ಟ್ ಅಲ್ಲ, ಎಲ್ಲೋಗಿ ಮಾಡ್ಸೋದಿರುತ್ತೆ.
1: ನೀವು ಯಾವುದೇ ಹಾಸ್ಪಿಟಲ್ ಅಲ್ಲಿ ಹೋಗಿ ಕೇಳಿದ್ರೆ ಈ ರೀತಿ ಇದೆ ಅನ್ಬಿಟ್ಟು ಏನೋ ಡ್ರಗ್ಸ್ ತಗೋತಾ ಇದ್ದಾನೆ ಡಾಕ್ಟರ್ ಹೇಳಿದ್ರೆ ಅವರು ಆ ಟೆಸ್ಟ್ ಮಾಡಿಸ್ತಾರೆ. ಇದಕ್ಕೆ ಸಪರೇಟ್ ಕಿಟ್ ಬರುತ್ತೆ, ಹಾಸ್ಪಿಟಲ್ಗಳಲ್ಲಿ ಇರುತ್ತೆ. ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಇದೆ, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಅದೇ ಹಾಸ್ಪಿಟಲ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು.
4: ಸರ್, ಎಷ್ಟೊಂದ್ ಸಲ ರಿಹಾಬ್ ಸೇರಿಸಿ ಬಿಡ್ತಿರ್ತೀವಿ ಅಂತ ಮಾಡ್ತಾರೆ, ಒಂದು 3 months ಬಿಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ.
1: ನೀವು ಏನಾದ್ರು ಕೌನ್ಸಿಲಿಂಗ್ ಏನಾದ್ರು ಮಾಡಿಸಿದೀರಾ?
4: ಹಾ ಸರ್, ಮಾಡ್ತಿದ್ದೀವಿ.
1: ಸೊ ಅವರು ಏನು ಹೇಳಿದ್ರು, ಅದರಿಂದ ಏನು ಉಪಯೋಗ ಆಗ್ಲಿಲ್ವಾ ಅಥವಾ ಫಾಲೋ ಮಾಡ್ಲಿಲ್ಲ ಅನ್ಸುತ್ತೆ?
4: ಇಲ್ಲ ಸರ್, ಹೋಯ್ತಾರೆ ಮಾಡ್ತಾರೆ, ಒಂದ್ 3 ತಿಂಗಳು ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ.
1: ಹಾ ಹಾ,
4: ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ.
1: ಯಾರು ಸ್ಟಾರ್ಟ್ ಮಾಡಿಸ್ತಾ ಇರಬೇಕಲ್ಲ ಅದನ್ನ?
4: ಹಾ ಸರ್, ಫ್ರೆಂಡ್ ಬ್ಯಾಕ್ ಗ್ರೌಂಡ್.
1: ಹಾ ಹಾ ಹಾ, ಅದೇ. ಸೊ ಮತ್ತೆ ಮತ್ತೆ ಡಾಕ್ಟರ್ 3 months ಅಂತ ಗೊತ್ತಾದ್ರೆ 2.5 ತಿಂಗಳಿಗೇನೆ ಒಂದ್ಸಲ ವಿಸಿಟ್ ಮಾಡಿ ಇನ್ನೊಂದ್ಸಲ ಎಲ್ಲ ಕ್ಲಿಯರ್ ಆಗಿದೆ ಅನ್ಬಿಟ್ಟು.
4: ಆದ್ರೆ ಬರ್ಬೇಕಲ್ಲ ಸರ್, ಒಂದ್ಸತಿ ಕರ್ಕೊಂಡು ಹೋಗೋದೇ ಸ್ವಲ್ಪ ಆಯ್ತಿರುತ್ತೆ, ಪದೇ ಪದೇ ಕರಿಬಹುದು ಬರೋದಿಲ್ಲ.
1: ಅದೇ ಡಾಕ್ಟರ್ ಟ್ರೀಟ್ಮೆಂಟ್ ಮತ್ತೆ ಅವ್ರ ಮನೋಬಲ ಇಂಪಾರ್ಟೆಂಟ್ ಇದರಲ್ಲಿ. ಅವರು ಎಷ್ಟು ಹೇಳ್ಬೋದು ಅಷ್ಟು ಹೇಳ್ತಾರೆ, ಬಟ್ ಒಳಗಿಂದ ಬರಬೇಕು.
0: ಹೌದು ಹೌದು, ಇದನ್ನೆಲ್ಲ ನಾನು ಬಿಡಬೇಕು ಅನ್ನುವಂಥದ್ದು ಮನಸ್ಥಿತಿಯ ಮೇಲೆ ನಿಂತಿರುತ್ತೆ ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಪಾರ್ವತಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಇವಾಗ ಹೇಳಿ, ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ?
1: ಸೊ ಈ June 26th ಅಂಗವಾಗಿ ನಾವು ಹೇಳಬೇಕಂದ್ರೆ ಈ ಪೂರ್ತಿ ತಿಂಗಳು ನಾವು ಕಾಲೇಜು ಸ್ಕೂಲ್ಗಳಲ್ಲಿ ಹೋಗಿ ಯಾವ ಐಡೆಂಟಿಫೈ ಆಗುತ್ತೆ ನಮ್ದೇನು, ನಮ್ಮ ಕೇಸಸ್ ಕೂಡ ಬುಕ್ ಮಾಡ್ತಾ ಇರ್ತೀವಿ ನಾವು, ಯಾವ ಯಾವ ಸಮಯ ಸಿಗುತ್ತೆ ಅಲ್ಲಿ ಹೋಗ್ತೀವಿ. ಅದಲ್ಲದೆ ನಮ್ಮ ಪ್ಯಾಂಪ್ಲೆಟ್ಸ್ ಏನ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಪೇರೆಂಟ್ಸ್ ಏನ್ ಮಾಡ್ಬೇಕು, ಟೀಚರ್ಸ್ ಏನ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಏನ್ ಮಾಡಬಾರ್ದು, ಅದ್ರ ತಕ್ಕ ಒಂದು ಇನ್ಫಾರ್ಮೇಶನ್ ಒಂದು ಪ್ಯಾಂಪ್ಲೆಟ್ ಮಾಡಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಮಾಲ್ಸ್ ಅಲ್ಲಿ. ಪ್ಲಸ್ ಈ ಕೂಡ ಒಂದು ರ್ಯಾಲಿ ಕೂಡ ಮಾಡಿದ್ವಿ ರೀಸೆಂಟ್ ನಿನ್ನೆ, ಅದ್ರಲ್ಲಿ ಚೀಫ್ ಗೆಸ್ಟ್ ಎಲ್ಲ ಬಂದಿದ್ರು. ಪ್ಲಸ್ ಒಂದು ಬೈಕ್ ರ್ಯಾಲಿ ಕೂಡ ಮಾಡಿದ್ವಿ. ಇದು ಜೂನ್ ಅಲ್ಲಿ ಮಾಡುವಂತದ್ದು. ಇದನ್ನು ಬಿಟ್ಟು ಪ್ರತಿ ವಾರ ಅಥವಾ 2 ವಾರಕ್ಕೊಮ್ಮೆ ನಾವು ಹತ್ತಿರದ ಶಾಲಾ ಕಾಲೇಜುಗಳು ಅಲ್ಲೆಲ್ಲ ಹೋಗಿ ಅವರು ಅಲ್ಲಿ ಕೂಡ ಈ ಮೆಸೇಜ್ ನ ಪಾಸ್ ಮಾಡ್ತಾ ಇರ್ತೀವಿ.
0: ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಾ?
1: ಬೇರೆ ಬೇರೆ ಊರುಗಳಿಗೆ ಹೋಗೋದು ನಮ್ಗೆ ಕಷ್ಟ, ಬಟ್ ನಾವು ಅಲ್ಲಿನ ಪೊಲೀಸ್ ಅವರ ಇಲಾಖೆಗೆ ಅವರು ಕೂಡ ಇದನ್ನ ಮಾಡ್ತಾ ಇದಾರೆ. ಬರೀ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಒಂದೇ ಮಾಡ್ತಾ ಇಲ್ಲ. ಸೊ ನಮಗೆ ಒಂದೇ ಆಫೀಸರ್ ಇಂದ ದೂರ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಮೆಟೀರಿಯಲ್ನ ಆ ಪೊಲೀಸ್ ಎಸ್ ಪಿ ಆಫೀಸ್ ಅವ್ರಿಗೆ ಕಳಿಸ್ಕೊಡ್ತೀವಿ, ಯಾರು ಅಪ್ರೋಚ್ ಮಾಡ್ತಾರೆ ಅವರು ಅಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಡಿಸ್ಪ್ಲೇ ಮಾಡಿ ಮೆಸೇಜ್ ನ ಪಾಸ್ ಮಾಡ್ತಾ ಇದಾರೆ.
0: ಓಕೆ ಓಕೆ ಸರ್, ಈಗ ಡ್ರಗ್ಸ್ ಅನ್ನುವಂಥದ್ದನ್ನ ಪಾರ್ಸೆಲ್ ಮುಖಾಂತರವೂ ಕೂಡ ತರಿಸ್ಕೊಳ್ತಾರೆ, ಬೇರೆ ದೇಶಗಳಿಂದ ಕೂಡ ಬರ್ತಾ ಇದೆ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ, ಈ ಬಗ್ಗೆ ತಾವೇನ್ ಹೇಳ್ತೀರಿ?
1: ಹೌದು, ಇದು ಆಕ್ಚುಲಿ ಬಹಳ ಒಳ್ಳೆ ಪ್ರಶ್ನೆ. ಇದು ಇತ್ತೀಚಿನ ಆಕ್ಚುಲಿ ಕೋವಿಡ್ ಲಾಕ್ಡೌನ್ ಆದ ನಂತರ ಇದರದ್ದು ಸಮಸ್ಯೆ ಬಹಳ ಹೆಚ್ಚಾಗಿದೆ.
0: ಓಕೆ,
1: ಸೊ ಒಂದು ಡಾರ್ಕ್ ನೆಟ್ ಅಂತ ಇದೆ. ಸೊ ಇಂಟರ್ನೆಟ್ ನಿಮಗೆ ಕೆಲವರು ಗೊತ್ತಿರುತ್ತೆ, ಇಂಟರ್ನೆಟ್ ಅಲ್ಲಿ ನೀವು ಏನೇನು ಆಕ್ಸೆಸ್ ಮಾಡ್ತೀರಾ, ಇಟ್ ಇಸ್ ಓನ್ಲಿ 4% ಆಫ್ ಡೇಟಾ, ಬಾಕಿ ಎಲ್ಲ ಡಾರ್ಕ್ ಅಂತ ಹೇಳ್ತಾರೆ. ಸೊ ಆ ಡಾರ್ಕ್ ನೆಟ್ ಅಲ್ಲಿ ಡ್ರಗ್ಸ್ ನ ಪಾರ್ಸಲ್ ತರಿಸ್ತಾರೆ ಯಂಗ್ಸ್ಟರ್ಸ್. ಇದು ಜನರಲ್ ಪಬ್ಲಿಕ್ ಗೆ ಯಾರಿಗೂ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ ನಮ್ಮ ಕೆಲಸದಲ್ಲಿ ನಾವು ಬಿಸಿ ಇರ್ತೀವಿ. ಬಟ್ ಇವರು ಡಾರ್ಕ್ ಆನ್ಲೈನ್ ಪಾರ್ಸಲ್ ಬುಕ್ ಮಾಡಿಸ್ಬಿಟ್ಟು ಆ ಲಾಕ್ಡೌನ್ ಟೈಮಲ್ಲಿ ಅವ್ರು ಆಚೆ ಹೋಗಕ್ ಆಗ್ತಾ ಇರಲಿಲ್ಲ, ಸೊ ಅವರು ಪಾರ್ಸಲ್ ಮುಖಾಂತರ ತರಿಸ್ತಾ ಇದಾರೆ, ಫಾರಿನ್ ಇಂದ ಎಲ್ಲ ಬರ್ತಾ ಇದೆ. ಇದ್ರಲ್ಲಿ ಏನು ಎಚ್ಚರಿಕೆ ವಹಿಸ್ಬೇಕಂದ್ರೆ, ಈಗ ಡ್ರಗ್ ಪಾರ್ಸಲ್ ತರಿಸೋರು ಹೀಲ್ ಬಿ ಎ ಟ್ರಾಫಿಕರ್, ಅವನು ದೊಡ್ಡ ಪೆಡ್ಲರ್, ಅವನು ಅವನಿಗೆ ಗೊತ್ತಿರುತ್ತೆ ಈಗ ಏನಾದ್ರು ಪೊಲೀಸ್ ಏನಾದ್ರೂ ಬಂದ್ರೆ ನಾನ್ ಸಿಕ್ಕಾಕೊಳ್ತೀನಿ ಅನ್ಬಿಟ್ಟು. ಈಗ ನಾನ್ ಪಾರ್ಸಲ್ ತರಿಸಿದೀನಿ, ಸೊ ನಾನೇನ್ ಮಾಡ್ತೀನಿ, ಈಗ ಮೇಡಮ್ ನಿಮ್ ಪರಿಚಯ ಆಗಿದೆ, ನಿಮ್ಮ ಐಡಿ ಕಾರ್ಡ್ ಕೊಡ್ತೀರಾ ಸ್ವಲ್ಪ ಅಂತ ಹೇಳಿ ನಿಮ್ಮ ಐಡಿ ಕಾರ್ಡ್ ಹಾಕಿ ನಿಮ್ಮ ಅಡ್ರೆಸ್ ಕೊಟ್ಟು ನಾನ್ ನಿಮ್ಮ ಅಡ್ರೆಸ್ ಗೆ ತರಿಸ್ತೀನಿ. ಈಗ ಫಸ್ಟ್ ಪೊಲೀಸ್ ಬಂದ್ರೆ ನಿಮ್ಮ ಹತ್ರ ಬರ್ತಾರೆ, ಆಗ ಅವ್ರು ಹೇಳ್ತಾರೆ ನಂದಲ್ಲ ಇದು, ಇದು ಇವ್ರದ್ದು ಅಂತ. ಆಗ ನಾನು ಹೇಳಿ ನನ್ಗೆ ನಾನೇನ್ ಹೇಳಿಲ್ಲ, ಯಾಕಂದ್ರೆ ಏನು ಕ್ಲೂ ಇಲ್ವಲ್ಲ,
0: ಐಡಿ ಕಾರ್ಡ್ ನಂದಿರುತ್ತೆ.
1: ಸೊ ಈ ತರ ಬಹಳಷ್ಟು ಕೇಸಸ್ ಆಗಿದೆ. ಈ ಕಾರ್ಯಕ್ರಮ ಮುಖಾಂತರ ಏನ್ ಹೇಳ್ತಾ ಇದ್ರೆ, ಯಂಗ್ಸ್ಟರ್ಸ್, ಸ್ಟೂಡೆಂಟ್ಸ್, ಕಾಲೇಜ್ ಹೋಗೋರು ಅಥವಾ ಅಡಲ್ಟ್ಸ್ ಇರ್ಬೋದು, ಯಾವುದೇ ಪಾರ್ಸಲ್ಗೋಸ್ಕರ ನೀವು ಅದನ್ನ ತಗೊಳ್ಬೇಡಿ. ಅಂದ್ರೆ ಬೇರೆಯವ್ರಿಗೆ ನಿಮ್ಮ ಐಡಿ ಪ್ರೂಫ್ ಹೇಗೆ ಹೇಳ್ತಾರೆ, ಪ್ಯಾನ್ ಕಾರ್ಡ್ ಶೇರ್ ಮಾಡಬೇಡಿ, ಆಧಾರ್ ಶೇರ್ ಮಾಡಬೇಡಿ, ಪಾಸ್ಪೋರ್ಟ್ ಡೀಟೇಲ್ ಶೇರ್ ಮಾಡಬೇಡಿ ಅಂತ. ಯಾರಿಗೂ ಕೂಡ ನಿಮ್ಮ ಐಡಿ ಪ್ರೂಫ್ ನ ಕೊಡಕ್ ಹೋಗ್ಬೇಡಿ. ನಿಮಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ ಅಥವಾ ಅವನ್ ಪಾರ್ಸಲ್ ನಾನು ಇಸ್ಕೊಳ್ಳೋದು. ಇನ್ನೂ ಒಂದು ಇದೊಂದು, ಈಗ ಅವ್ನ್ ನಾನು ನನ್ನ ಹೆಸರಲ್ಲೇ ಬುಕ್ ಮಾಡಿರ್ತೀನಿ, ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ಬಿಟ್ಟು ನೀನು ಇಸ್ಕೊ ಹೋಗು ಸ್ವಲ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದು. ಯಾಕೆ ಅಂದ್ರೆ ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಹೇಳಿದ್ರೆ ನಾನು ಹೋಗಿ ಇಸ್ಕೊಳ್ಳು, ಆ ರೀತಿ ಕೂಡ ಆಗ್ತಾ ಇದೆ. ಸೊ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಏನಂದ್ರೆ ಈಗ ಒಂದು ಪಾರ್ಸಲ್ ತರಿಸಿದ್ರೆ ಯಾರು ಸಿಕ್ಕಾಕೊಳ್ಳಲ್ಲ, ಅದು ಒಂದು ಇದೆ. ಬಟ್ ಇತ್ತೀಚೆಗೆ ಲಾಸ್ಟ್ 3-4 ಇಯರ್ಸ್ ಇಂದ ಆ ಕೇಸಸ್ ಕೂಡ ಜಾಸ್ತಿ ಆಗಿದೆ.
0: ಸೊ ಯಾವ್ಯಾವ ರೀತಿ ತರಿಸ್ಕೊಳ್ತಾರೆ ಆ ವಿಚಾರ ಮಾತನಾಡೋಣ. ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ
5: ಹಲೋ
0: ಸರ್, ನಮಸ್ತೆ.
5: ನಮಸ್ಕಾರ ಮೇಡಮ್.
0: ಕೇಳಿ, ತಮ್ಮ ಪ್ರಶ್ನೆ ಏನಿದೆ?
5: ಹಲೋ
0: ಸರ್, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ.
5: ನಮಸ್ಕಾರ ಮೇಡಮ್. ನಮ್ಮ ರಿಲೇಟಿವ್, ನನ್ನ ಹೆಸರು ತಿಪ್ಪೇರುದ್ರಪ್ಪ, ಮೈಸೂರು ಅಂತ
0: ಹೇಳಿ ಸರ್.
5: ಮಾಡಿದ್ದೀನಿ ಮೇಡಮ್.
0: ಪ್ರಶ್ನೆ ಕೇಳಿ.
5: ಕೇಳಿಸ್ತಾ ಇದೆ ಮೇಡಮ್?
0: ಕೇಳಿಸ್ತಾ ಇದೆ, ಹೇಳಿ ಸರ್.
5: ಓಕೆ, ನಮಸ್ತೆ ಮೇಡಮ್. ಈಗ ನಮ್ಮ ರಿಲೇಟಿವ್ ಹುಡುಗ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ.
0: ಓಕೆ,
5: ಡ್ರಗ್ ಅಡಿಕ್ಟ್ ಆಗ್ಬಿಟ್ಟು. ನೀವು ಟಿವಿನಲ್ಲಿ ತೋರಿಸ್ತಾ ಇರಲ್ಲ, ಒಂದು ಕೈ ಗುರ್ತು ಇದೆಯಲ್ಲ, ಅದ್ರೊಳಗಡೆ ಒಂದು ಏನು ಇಂಜೆಕ್ಷನ್ ಇದೆಯಲ್ಲ,
0: ಆ
5: ತರದ್ ತಗೊಳ್ತಾ ಇದ್ದಾನೆ. ಅವನ್ಗೆ ತುಂಬಾ ಸರಿ ಪೇರೆಂಟ್ಸ್ ಹೇಳ್ತಾ ಇದಾರೆ, ಬಟ್ ಅವನು ಸರಿಯಾಗಿ ಕಂಟ್ರೋಲ್ ಬರ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ.
0: ಓಕೆ, ಆ ಕುರಿತು ಸರ್ ತಿಳಿಸ್ಕೊಟ್ರು, ಇನ್ನೊಮ್ಮೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಸರ್.
5: ಓಕೆ
0: ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಸೊ ಅವರು ಇಂಜೆಕ್ಷನ್ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ
0: ಇದ್ದಾರೆ,
1: ಮೋಸ್ಟ್ಲಿ ಅದು ಹೆರಾಯಿನ್ ಇರಬಹುದು ಅಥವಾ MDMA ಕ್ರಿಸ್ಟಲ್ಸ್ ಇರಬಹುದು. ಅವ್ರು ಆದಷ್ಟು ಬೇಗ ರಿಹಾಬಿಲಿಟೇಷನ್ ಎಷ್ಟು ಬೇಗ ಮಾಡಿಸ್ತಾರೆ ಅಷ್ಟು
0: ಒಳ್ಳೆಯದು.
1: ಬಿಕಾಸ್ ನಾನು ಹೇಳ್ದಾಗೆ ಅವರ ಪೇರೆಂಟ್ಸ್ ಮೇಲೆ ಅವರು ಅಸಾಲ್ಟ್ ಮಾಡೋ ಚಾನ್ಸಸ್ ಹೆಚ್ಚಿರುತ್ತೆ, ಅಲ್ಲಿ ಯಾವುದೇ ಮಾತು ಕೇಳೋದಿಲ್ಲ ಅವರು. ಆದಷ್ಟು ಬೇಗ ಅವರು ನಿಮ್ಹಾನ್ಸ್ಗೆ ಕರ್ಕೊಂಡು ಹೋಗಿ ಅದಕ್ಕೆ ಅಪ್ರಾಪ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಅಂದ್ರೆ ಕಡಿಮೆ ಅಡಿಕ್ಷನ್ ಆಗಿರೋದ್ರಿಂದ ಬೇಗ ಮುಗಿಯುತ್ತೆ,
0: ಯಾಕಂದ್ರೆ
1: ಕಂಟ್ರೋಲ್ ತಪ್ಪಕ್ಕಿಂತ ಮುಂಚೆ ಅವ್ರು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಳ್ಳೇದು ಅಂತ
0: ನೀವು ಹೇಳ್ತಾ ಇದೀರಾ. ಸರ್, ಒಟ್ಟಾರೆಯಾಗಿ ಈ ಮಾದಕ ದ್ರವ್ಯದಿಂದ ದೂರ ಇರೋದು ಹೇಗೆ?
1: ಸೊ ದೂರ ಇರೋದು ಹೇಗೆ, ಕರೆಕ್ಟ್ ಆಗಿ ಕೇಳಿದ್ರಿ. ಇಷ್ಟೊತ್ತು ಹೇಗಿರುತ್ತೆ, ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಒಬ್ಬ ಸ್ಟೂಡೆಂಟ್ ಅಥವಾ ಯಾವುದೇ ವ್ಯಕ್ತಿ ಇದರಿಂದ ದೂರ ಇರಬೇಕಂದ್ರೆ, ನಾನು ಆಗ್ಲೇ ಹೇಳಿದಾಗ ಇದು ಡೋಪಮೈನ್ ಸೆಕ್ರೆಟ್ ಆಗೋದ್ರಿಂದ ಆರ್ಟಿಫಿಷಿಯಲ್ ಹ್ಯಾಪಿನೆಸ್ ಸಿಗ್ತಾ ಇದೆ. ಸೊ ದಟ್ ಈಸ್ ನಾಟ್ ದ ವೇ. ಡ್ರಗ್ಸ್ ಸರಿಯಾದ ಮಾರ್ಗವಲ್ಲ, ಅದರ ಬದಲಾಗಿ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ನಮ್ಮ ಫೋಕಸ್ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಅಥವಾ ಅಕಾಡೆಮಿಕ್ಸ್ ಅಲ್ಲಿ ಇದ್ದಾಗ ಅಥವಾ ಕೇವಲ ಓದ್ಕೊಂಡೇ ಇದ್ರೂ ಕೂಡ ಆಗೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರುತ್ತೆ, ಯಾವ್ದಾದ್ರು ಸ್ಕಿಲ್ ಡೆವಲಪ್ಮೆಂಟ್, ಆಡೋದಿರ್ಬೋದು, ಡಾನ್ಸ್ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವ ಇನ್ವಾಲ್ವ್ ಆಗ್ತಾರೆ, ಆಗ್ಲೂ ಕೂಡ ಅದೇ ರೀತಿ ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ಉತ್ಪನ್ನ ಆಗುತ್ತೆ, ಸೇಮ್ ಕೆಮಿಕಲ್ಸ್. ಆಮೇಲೆ ಆಕ್ಟಿವ್ ಆಗಿರ್ಬೇಕು. ಯಾರು ಸೈಲೆಂಟ್ ಆಗಿ ಒಂದು ಸೀಕ್ರೆಟಿವ್ ಆಗಿರ್ತಾರೆ ಅಂತವ್ರಲ್ಲಿ ನೀವು ಈ ತರ ಅಡಿಕ್ಷನ್ ನೋಡ್ಬೋದು. ಬಟ್ ಪರ್ಸನ್ ಹ್ಯಾಸ್ ಟು ಬಿ ವೆರಿ ಆಕ್ಟಿವ್, ಅಲ್ಲಿ ಮೈಂಡ್ ಕ್ಲಿಯರ್ ಆಗಿರ್ಬೇಕು. ಏನು ಕೂಲ್ ಆಗಿರೋದು, ಈ ಆರ್ಟಿಫಿಷಿಯಲ್ ಆಗಿ ನಾನು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು, ಕೂಲ್ ಆಗಿ ಡಿಫ್ರೆಂಟ್ ಆಗಿರ್ಬೇಕು, ಆ ರೀತಿ ಬಿಹೇವಿಯರ್ನ ಬಿಟ್ಟು ಜನರಲ್ಲಿ ಬಿಹೇವಿಯರ್ ಅಪ್ರೋಪ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಸ್ಪೋರ್ಟ್ಸ್ ಮೇಲೆ ಅಥವಾ ಯಾವ್ದು ಇದ್ರ ಮೇಲೆ ಗಮನ ಕೊಟ್ಟಾಗ ವಿ ಕ್ಯಾನ್ ಸ್ಟೇ ಅವೇ ಫ್ರಮ್ ಡ್ರಗ್ಸ್.
0: ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಇನ್ವಾಲ್ವ್ ಆಗ್ಬೇಕು.
1: ಹೌದು ಹೌದು, ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು.
0: ಆದ್ರೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಡ್ರಗ್ಸ್ ಅಡಿಕ್ಟ್ ಇದಾರೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಲ್ಲ.
1: ಅದು ಡ್ರಗ್ಸ್ ಅಂತ ಕರೆಯೋ, ಅದು ಸ್ಟಿರಾಯ್ಡ್ಸ್ ಅಂತ ಹೇಳ್ತಾರೆ. ಆ ಸ್ಟಿರಾಯ್ಡ್ಸ್ ಅವ್ರಿಗೆ ಮಸಲ್ ಗ್ರೋತ್ಗೆ, ಟೈರ್ನೆಸ್ ಹೋಗೋದಕ್ಕೆ, ಅದು ಅಡಿಕ್ಟಿವ್ ಅಲ್ಲ, ಅದು ಅವ್ರವ್ರ ವಿತ್ ಚಾಯ್ಸ್ ತಗೊಳ್ತಾ ಇರೋದು. ಅಂಡ್ ಇಟ್ ಈಸ್ ನಾಟ್ ಕವರ್ಡ್ ಅಂಡರ್ NDPS ಆಕ್ಟ್. ಸೊ ಹಾಗಂತ ಅದು ಸರಿ ಅಂತಾನು ಹೇಳ್ತಾ ಇಲ್ಲ, ಆಕ್ಟ್ ಇಲ್ಲ, ಅದ ರೀತಿ ತಗೊಳ್ಬಾರ್ದು. ಬಿಕಾಸ್ ಸ್ಟಿರಾಯ್ಡ್ಸ್ ಯೂಸ್ ಮಾಡೋರು ಅದರದೇ ಆದ ಡೇಂಜರಸ್ ಎಫೆಕ್ಟ್ಸ್ ಇದೆ, ಇನ್ಕ್ಲೂಡಿಂಗ್ ಹಾರ್ಟ್ ಅಟ್ಯಾಕ್ ಇಂಪಾರ್ಟೆನ್ಸಿ ಮತ್ತೆ ಮತ್ತೊಂದೆಲ್ಲ. ಸೊ ಯಾವಾಗ ಸ್ಪೋರ್ಟ್ಸ್ ಅದೇನು ಪ್ರೊಫೆಷನಲ್ ಆಗಿ ಗ್ರೌಂಡ್ ಹೋಗಿನೇ ಆಡ್ಬೇಕಂತ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ, ಈವನ್ ವಾಕಿಂಗ್ ಇನ್ ದ ಸನ್, ಪ್ಲೇಯಿಂಗ್ ವಿತ್ ಚಿಲ್ಡ್ರನ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ದಾಗ ನಮ್ ಗಮನ ಹಾಕೊಳ್ಳೋಣ. ಮೇನ್ ಫೋಕಸ್ ಅಂದ್ರೆ ಹ್ಯಾಪಿನೆಸ್.
0: ಓಕೆ, ತುಂಬಾ ಖುಷಿ ಆಯ್ತು, ಬಹಳ ಉಪಯುಕ್ತ ವಿಚಾರಗಳನ್ನ ನಮಗೆ ಕೊಟ್ಟಿದ್ರಿ. ಜೊತೆಗೆ ಯಾರ್ಯಾರು ಕರೆ ಮಾಡಿದ್ರು ಅವರೆಲ್ಲರಿಗೂ ಸೂಕ್ತ ಮಾಹಿತಿಯನ್ನ ತಾವು ತಿಳಿಸ್ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಶೆ ಮುಕ್ತ ಭಾರತ ಅಭಿಯಾನ ಈ ವಿಚಾರದಲ್ಲಿ ಮಾದಕ ದ್ರವ್ಯ ವ್ಯಸನಗಳನ್ನ ನಾವು ಹೇಗೆ ಅದರಿಂದ ಹೊರಬರುವಂತಹ ವಿಚಾರ ರತನ್ ಅವರು ತಿಳಿಸ್ಕೊಟ್ರು. ನಮಸ್ಕಾರ.

ಕೇಳುಗರೆ, ಇದುವರೆಗೆ ನಶೆ ಮುಕ್ತ ಭಾರತ ಅಭಿಯಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿದವರು ಬೆಂಗಳೂರು ವಲಯ ಘಟಕದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ಗುಪ್ತಚರ ಅಧಿಕಾರಿಯಾಗಿರುವಂತಹ ರತನ್ ಕೆ. ಸಂದರ್ಶನ ನಡೆಸಿಕೊಟ್ಟವರು ಸಂಧ್ಯಾ ಭಟ್. ಕೃಪೆ ಡಿ ಚಂದನಾ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಈ ಬಾಳಿಗೊಂದು ನಂಬಿಕೆ ಅನ್ನುವಂಥ ಪುಸ್ತಕ ಡಿ ವಿ ಜಿ ಅವ್ರದ್ದು. ಗಾತ್ರದಲ್ಲಿ ತುಂಬ ಸಣ್ಣ ಪುಸ್ತಕ, ಆದರೆ ಆಳದಲ್ಲಿ ತುಂಬ ಆಳವಾದಂಥ ಪುಸ್ತಕ ಅದು. ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದರು. ನಾನು ಹಿಂದಕ್ಕೆ ಇದ್ರ ಬಗ್ಗೆ ಮಾತಾಡಿದ್ದುಂಟು, ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ 5 ದಿವಸ ಮಾತಾಡಿದ್ದೆ. ಮೊದಲು ನನ್ನ ಕೇಳಿದರು ಸ್ನೇಹಿತರೆಲ್ಲ, 5 ದಿವಸ ಏನು ಮಾತಾಡ್ತೀರಿ, ಇರೋದು 50 ಪೇಜಿನ ಪುಸ್ತಕ ಅದು ಅಂತ. ನಾ ಪ್ರಯತ್ನ ಮಾಡ್ತೀನಿ ಅಂತ ಹೋಗಿ ಕೊನೆಗೆ ನನಗೆ ಸಮಯ ಸಾಲಿಲ್ಲ ಅನ್ನೋದನ್ನು ಹೇಳಬೇಕು. ಅದು ನನ್ನ ಮಿತಿಯಲ್ಲಿ ಸಾಲಿಲ್ಲ. ಇನ್ನೂ ತುಂಬ ತಿಳಿದವರು ಮಾತಾಡಿದರೆ 10 ದಿವಸ ಮಾತಾಡಿದರೂ ಆಗ್ತಿರಲಿಲ್ಲೇನು, ಅಷ್ಟು ವಿಷಯ ಗರ್ಭಿತವಾಗಿರುವಂಥದ್ದು. ಈ ಬಾಳಿಗೊಂದು ನಂಬಿಕೆ ಅನ್ನುವಂಥ ಶೀರ್ಷಿಕೆ ಒಳಗೇನೆ 2 ಭಾಗ ಇದ್ದಾವೆ. ಒಂದು ಬಾಳು, ಇನ್ನೊಂದು ನಂಬಿಕೆ, ಎರಡಿದ್ದಾವೆ. ಬಾಳಿಗೆ ಒಂದು ನಂಬಿಕೆ ಬೇಕು ಅಂತ ಪುಸ್ತಕ ಬರೆದರು ಡಿ ವಿ ಜಿ. ನಂಬಿಕೆ ಯಾಕೆ ಬೇಕು ಅಂತ, ಈ ನಂಬಿಕೆ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಅನ್ನಿಸ್ತು ನನಗೆ. ನಂಬಿಕೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಾವು ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯ ಇಲ್ಲ. ನಮ್ಮ ಭಾಗವತದಲ್ಲಿ ಒಂದು ಕತೆ ಬರ್ತದೆ. ಒಬ್ಬರು ಪುರೋಹಿತರು, ಅವರು ಹರಿಕತೆ ಮಾಡಿಕೊಂಡು ತಮ್ಮ ತಿಳಿದಂಥ ವಿಷಯಗಳನ್ನು ತಿಳಿಸಿ ಪಾಠ ಮಾಡ್ತಾಯಿದ್ರು. ಹಳ್ಳಿ ಜನ ಎಲ್ಲ ಕೂತ್ಕೊಂಡು ಕೇಳಬೇಕು. ಅವರಿರುವಂಥ ಊರು ಹೇಗಿತ್ತು ಅಂದರೆ, ನಮ್ಮ ಶ್ರೀರಂಗಪಟ್ಟಣದ ಹಾಗೆ ನದಿ 2 ಕವಲಾಗಿ ಒಡೆದು ಹಳ್ಳಿನ ಸುತ್ತುವರೆದು ಬಿಡ್ತದೆ, ದ್ವೀಪ ಆದಂಗೆ ಆಗುತ್ತೆ. ಬಾಕಿ ದಿವಸ ಏನು ತೊಂದರೆ ಇಲ್ಲ, ಮಳೆಗಾಲ ದಿವಸದಲ್ಲಿ ಮಾತ್ರ ನದಿ ಪ್ರವಾಹ ಬಂದಾಗ ಆ ಊರು ನಡುಗಡ್ಡೆ ಆಗಿಬಿಡ್ತದೆ. ಅದು ಸುಮಾರು 3-4 ದಿವಸ ಪ್ರವಾಹ ಕಮ್ಮಿ ಆಗೋವರೆಗೂ ಆ ಊರಿಗೆ ಹಾಲು ಮೊಸರು ಪೂರೈಕೆ ಆಗೋಂಗಿಲ್ಲ, ಅದೆಲ್ಲ ಹೊರಗಡೆಯಿಂದ ಬರಬೇಕಾದ. ಒಂದ್ಸಲ ಹೀಗೆ ಜೋರಾಗಿ ಮಹಾಪೂರ ಬಂತು, ನದಿ ಬಂದು ಊರು ನಡುಗಡ್ಡೆ ಆಯಿತು. ಪುರೋಹಿತರು ಅಂದ್ಕೊಂಡ್ರು, ಆಯ್ತಪ್ಪ ಇನ್ನು 4 ದಿವಸ ನೀರು ಇಳಿಯೋವರೆಗೂ ಹಾಲು ಮೊಸರು ಇಲ್ಲ ನಮಗಿನ್ನ ಅಂದ್ಕೊಂಡ್ರು. ಆದರೆ ಬೆಳಿಗ್ಗೆ 9 ಗಂಟೆಗೆ ಹಾಲಿನೊಳು ಬಂದುಬಿಟ್ರು, ಬುಟ್ಟಿ ಇಟ್ಕೊಂಡು ಹಾಲು ಮೊಸರೆಲ್ಲ ತಂದಿದ್ದಾಳೆ. ಇವ್ರಿಗೆ ಆಶ್ಚರ್ಯವೂ ಆಶ್ಚರ್ಯ, ಅಲ್ಲಮ್ಮ ನಾವು ಕೂಡ ಬರೋಂಗಿಲ್ಲ, ಅಷ್ಟು ಜೋರಾಗಿದೆ ನದಿ ಪ್ರವಾಹ, ನೀನು ಹೇಗೆ ಬಂದೆ, ಇಲ್ಲೇ ಇದೆಯಾ ನೀನು? ಇಲ್ಲ, ನಮ್ಮೂರಿಂದ ಬಂದೆ. ಮತ್ತೆ ಹೇಗೆ ಬಂದೆ ನೀನು? ನೀವು ಹೇಳಿದ್ರಲ್ಲ ಸ್ವಾಮಿ ಮನೆ ಹರಿಕತೆ ಮಾಡ್ತಾ. ನಂಬಿಕೆ ಇರಬೇಕಮ್ಮ, ನಂಬಿಕೆ ಇದ್ರೆ ಏನು ಅದ್ರ ಆಗ್ತದೆ ಅಂತ ಹೇಳಿದ್ರಿ, ಅದೇನಾಯ್ತು ಈಗ ಅಂತ ಕೇಳಿದರು. ದೇವ್ರ ಮೇಲೆ ನಂಬಿಕೆ ಇದ್ರೆ ಏನಾದರೂ ಆಗ್ತದೆ ಅಂತ ಹೇಳಿದ್ರಲ್ಲ, ಅದು ನೋಡಿಬಿಡ್ಬೇಕು ಅಂತ ಹೇಳಿ ನನ್ನ ಹಾಲು ಮೊಸರು ಬುಟ್ಟಿಯಲ್ಲಿ ಇಟ್ಕೊಂಡೆ. ನೀವೇ ಕಲಿಸಿದ್ರಲ್ಲ ಮಂತ್ರ, ನದಿ ಹತ್ರ ಬಂದೆ, ನಾರಾಯಣ ನಾರಾಯಣ ಅನ್ಕೊಂಡು ನಡ್ಕೊ ಬಂದ್ಬಿಟ್ಟೆ ನೀರ ಮೇಲೆ. ನಿಜವಾಗ್ಲೂ ಬಂದ್ಯಾ ಅಂತ ಕೇಳಿದ್ರು. ಹೌದು, ನೀವು ಹೇಳಿದ್ದಿರಲ್ಲ ಸರ್ ನಾರಾಯಣ ಅನ್ಕೊಂಡೆ ಬಂದೆ ತಂದಿದ್ದೀನಿ ಈಗ, ಮತ್ತೆ ವಾಪಸ್ ಹಂಗೆ ಹೋಗ್ತೀಯಾ? ಮತ್ತೆ ಹಂಗೆ ಹೋಗ್ಬೇಕಲ್ಲ, ಬೇರೆ ಹಾದಿಯಲ್ಲಿದೆ ನನಗೆ ಅಂದು. ಇದು ನೋಡ್ಬೇಕನ್ನಿಸ್ತು, ನಾನು ಹೇಳಿದ ಮಾತೇ ಇಷ್ಟು ಪ್ರಭಾವ ಆಗಿರಬೇಕಾದ್ರೆ ನಾನು ಹೋದ್ರೆ ಏನಾಗ್ಬೋದು? ಆಕೆ ಜೊತೆಗೆ ಹೋದ್ರು, ಆಕೆ ಸೀದಾ ಹೋದ್ಲು, ತಲೆ ಮೇಲೆ ಇಟ್ಕೊಂಡ್ಲು, ಕಣ್ಣು ಮುಚ್ಕೊಂಡ್ಲು, ನಾರಾಯಣ ನಾರಾಯಣ ನಡ್ಕೊಂಡು ಹೋಗ್ಬಿಟ್ಲು ನೀರ ಮೇಲೆ. ಇವರೊಂದು ನಾನು ಕಲಿಸಿದ ವಿದ್ಯೆನೇ ಇಷ್ಟು ಪ್ರಭಾವ ಆಗಿರಬೇಕಾದ್ರೆ ನಾನು ನೋಡೇ ಬಿಡಬೇಕು ಅಂದರು. ನೀರು ಮುಟ್ಟು ನೋಡಿದ್ರು, ಭಾಳ ಚಳಿ ಇತ್ತು, ತಣ್ಣಗಾಗಿತ್ತು. ನಾರಾಯಣ ಅಂದ್ಕೊಂಡು ನೀರಲ್ಲಿ ಕಾಲಿಟ್ಕೊಂಡು ಕೊಚ್ಕೊಂಡು ಹೋದರು. ಯಾಕಂದರೆ ಇವ್ರು ಹೇಳೋದಷ್ಟೇ ಗೊತ್ತಿತ್ತು, ನಂಬಿಕೆ ಆಕೆಗಿತ್ತು. ಅದಕ್ಕೆ ಭಾಗವತಲ್ಲಿ ಬರೋ ಮಾತು, ಪುರೋಹಿತರಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಕೇಳಿದವ್ರು ಮಾತ್ರ ಖಂಡಿತ ಆಗುತ್ತೆ. ಈ ನಂಬಿಕೆ ಅನ್ನುವಂಥದ್ದು ಆಳವಾಗಿದ್ದರೆ ಯಾವುದಾದ್ರೂ ಕೆಲಸ ಮಾಡ್ತದೆ ಅಂತ.

ನನ್ನ ಅನುಭವ ಸ್ವಾಮಿ ಇದು. ಯಾವುದನ್ನಾದರೂ ನೀವು ಖಚಿತವಾಗಿ ನಂಬಿಕೊಂಡ್ರೆ ಹಾಗೆ ಆಗ್ಬಿಡುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಎಷ್ಟೋ ಸಲ ನಿಮ್ಮ ಅನುಭವಕ್ಕೆ ಬಂದಿದೆ, ಕೂತಿರ್ತೀರಿ, ಫೋನ್ ಸಪ್ಪಳಾಗತ್ತೆ, ಬಹುಶಃ ಅವ್ರದೇ ಇರಬೇಕಿದು ಫೋನು ಅಂತೀರಿ, ಅವ್ರದೇ ಇರುತ್ತೆ, ಅದೇಂಗೆ ಗೊತ್ತಾಯ್ತು ನಿಮ್ಗೆ ಬರ್ತದೆ ಅಂತ. ಅಥವಾ ಇವತ್ತು ಯಾಕೋ ಪಾಪ ಫೋನ್ ಮಾಡಿಲ್ಲ ಮಗ, ಭಾಳ ದಿವಸದಿಂದ ಮಾಡಿಲ್ಲ, ಇವತ್ತು ಬರ್ಬೋದೇನೋ ಫೋನು ಅಂದ್ಕೊಂಡಿದ್ದೀರಿ, ಫೋನ್ ಬರ್ತದೆ. ಅದು ಕಾಕತಾಳೀಯ ಅಂತ ಕರಿಬೋದೇನೋ ನೀವು. ಅದು ನನಗೇನಂದರೆ ಯಾವುದನ್ನಾದರೂ ಗಟ್ಟಿಯಾಗಿ ನಂಬಿಕೊಂಡ್ರೆ ಹಾಗೆ ಆಗಿಬಿಡ್ತದೆ ಅಂತ ಒಂದು ಉದಾಹರಣೆ ಹೇಳಿದೆ ಈಗ ನಾನು ಅವ್ರಿಗೆ. ನನಗೆ ಭಗವಂತನ ಕೃಪೆಯಿಂದ ಕಲಾಂ ಅವ್ರ ಪರಿಚಯ ಭಾಳ ವರ್ಷ ಆಯಿತು. 2001 ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಪರಿಚಯ ಇದ್ದಂಥದ್ದು. 2001 ಅಣ್ಣಾ ಯೂನಿವರ್ಸಿಟಿ ಅಂತಿದೆ ಚೆನ್ನೈದಲ್ಲಿ, ಅಲ್ಲಿ ನಾನು MBA ಹುಡುಗರಿಗೆ ಪಾಠ ಮಾಡೋಕ್ಕೆ ಪ್ರತಿ ತಿಂಗಳು ಒಂದು ಕ್ಲಾಸಿಗೆ ಹೋಗ್ತಾಯಿದ್ದೆ. ಅಲ್ಲಿ ಅವಾಗ ಕಲಾಂ ಅವರು ಸರ್ಕಾರದಿಂದ ರಿಟೈರ್ ಆಗಿ ಅಲ್ಲಿ ಪ್ರೊಫೆಸರ್ ಎಮರಿಟಸ್ ಅಂತಾಗಿದ್ದರು. ಕೆಲವೊಂದು ಕ್ಲಾಸ್ ತೊಗೋತಾ ಇದ್ದರು, ಒಂದು ರೂಮ್ ಕೊಟ್ಟಿದ್ದರು ಅವರಿಗೆ. ಡಾಕ್ಟರ್ ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸ್ಲರು, ನನ್ನ ಸ್ನೇಹಿತ ಅವರು, ಅವರು ಕಲಾಂ ಥರನೇ ಕೂದಲೆಲ್ಲ ಬಿಟ್ಟು ಹಾಗೆ ಇದ್ದಾರೆ ಅವರು. ಅಲ್ಲಿ ಹೋದಾಗ ಒಂದು ಲೆಕ್ಚರ್ ಮುಗಿದ ತಕ್ಷಣ ಅವರು ವೈಸ್ ಚಾನ್ಸ್ಲರ್ ರೂಮಲ್ಲಿ ಊಟ ಮಾಡೋದು, ಬನ್ನಿ ಶಾಲ್ ವಿ ಗೋ ಟು ಕಲಾಂ ಅನ್ನೋರು, ಹೋಗೋಣ ಬರ್ರಿ ಅಂತಿದ್ವಿ. ಅವರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ. ಅವಾಗ ಹೋಗಿ ಕೂತ್ಕೊಂಡು ಸ್ವಲ್ಪ ಖಾಲಿ ಫ್ರೀ ಆಗಿರೋರು, ಊಟ ಆಯ್ತಾ ಅಂತ ಕೇಳೋರು. ಆಯಿತು ಅಂದ ತಕ್ಷಣ ಪಕ್ಕದ ಮುಚ್ಚಳ ತೆಗೆದು ಒಂದು ಮುಷ್ಟಿ ಹುರಿದು ಶೇಂಗಾ ಕೊಡಬೇಕು ನಮಗೆ, ಕಡಲೆಕಾಯಿ ಬೀಜ ಕೊಡಬೇಕು, ತಿನ್ನಿ, ಒಳ್ಳೇದು, ಗುಡ್ ಫಾರ್ ಹೆಲ್ತ್ ಅನ್ನೋರು. ನಮಗೇನು ಕೆಲಸ, ವಿಮಾನಕ್ಕೆ ವಾಪಸ್ ಬೆಂಗಳೂರು ಬರ್ತಂಗೆ ನಂಗೆ ಖಾಲಿ ಇದ್ದೆ. ಆ ಹಟ್ಟೆ ತಮ್ಮ ಕಥೆಯೆಲ್ಲ ಹೇಳೋರು, ಅನುಭವ ಹೇಳ್ತಿದ್ರು. ಒಂದ್ಸಲ ಕೇಳಿದರು, ಡು ಯು ಗೋ ಟು ಟೆಂಪಲ್ ಅಂದರು. ಯಾ, ಐ ಗೋ ಟು ಟೆಂಪಲ್ ಸಮ್ ಟೈಮ್ಸ್ ಅಂದೆ. ವೈ ಅಂದರು, ಐ ಫೀಲ್ ಹ್ಯಾಪಿ ಅಂದೆ. ವಾಟ್ ಯು ಆಸ್ಕ್ ಗಾಡ್, ದೇವ್ರನ್ನ ಏನು ಕೇಳ್ಕೊತೀಯ ಅಲ್ಲಿ ಹೋಗಿ ಅಂದರು. ನಾನೇನು ಕೇಳ್ಕೊಳ್ಳಲ್ಲ ಅಂದೆ. ಯಾಕೆ ಅಂದರು, ದೇವ್ರೇನ್ ತಹಶೀಲ್ದಾರ ಅವನು ಅಪ್ಲಿಕೇಶನ್ ಕೊಡೋದಕ್ಕೆ, ಇದು ಕೊಡು ಇದು ಕೊಡೋದಕ್ಕೆ, ಅವ್ನು ಗೊತ್ತಿರಬೇಕಲ್ಲ, ಗೊತ್ತಿಲ್ಲದಾರ ಅದೆಂತ ದೇವ್ರು ಅವನು. ನನಗೇನು ಕೊಡಬೇಕು ಅಂತ ಗೊತ್ತಿದೆ, ಏನು ಕೊಡಬಾರ್ದು ಅಂತ ಗೊತ್ತಿದೆ, ಯಾವಾಗ ಕೊಡಬೇಕಂತ ಗೊತ್ತಿದೆ, ಎಷ್ಟು ಕೊಡಬೇಕಂತ ಗೊತ್ತಿದೆ, ನಾವು ಕೇಳಬಾರ್ದು. ನಾನು ಹೇಳಿದೆ, ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ಭಗವಂತನ ಏನೂ ಕೇಳಬಾರ್ದು, ಕೇಳಿದರೆ ಎರಡೇ ಕೇಳಬೇಕು, ಭಾಳ ಚೆನ್ನಾಗಿರುವಂಥದ್ದು. ದೀನ ಮಾಡಬೇಡ ನನ್ನ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ ಅಂತ ಹೇಳ್ತಾರೆ. ಎರಡನ್ನೇ ಕೇಳಬೇಕಂತೆ, ದಯವಿಟ್ಟು ಭಗವಂತ ಯಾರ ಮುಂದೆ ಕೈ ಚಾಚಿ ನನ್ನ ದೀನ ಮಾಡಬೇಡಪ್ಪ, ಮರ ಹೆಲ್ಪ್ಲೆಸ್ ಮಾಡಬೇಡ ನನ್ನ. ಕೊನೆಗೆ ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂದ ಹಾಗೆ ಆರಾಮಾಗಿ ಸಾವು ಕೊಡಪ್ಪ, ಮತ್ತೊಬ್ಬರಿಗೆ ಭಾರ ಆಗುವಂಗೆ ಮಾಡಬೇಡ ಅಂತ ಬೇಡ್ಕೋಬೇಕಂತೆ. ಒನ್ ಮಿನಿಟ್ ಅಂದರು. ಧೈರ್ಯ ತೆಗೆದರು, ಅಲ್ಲಿ ರೈಟ್ ಇಟ್, ಫಸ್ಟ್ ಒನ್ ಈಸ್ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್ ರೈಟ್ ಅಂದರು. ಎಸ್ ಸರ್. ಸೆಕೆಂಡ್ ಒನ್ ಈಸ್ ಗಿವ್ ಮೇ ಕಂಫರ್ಟೇಬಲ್ ಡೆತ್ ರೈಟ್ ಅಂದರು. ಎಸ್ ಅಂದೆ. ಬರ್ಕೊಂಡ್ರು, ಡೈರಿ ಮುಚ್ಚಿದ್ರು, ಟಪ್ ಅಂತ ಟೇಬಲ್ ಬಿಡಿದ್ರು. ಯುನೋ ಐ ವಾಂಟ್ ಟು ಡೈ ಟೀಚಿಂಗ್. ಇದು ನನಗೆ ಹೇಳಿದ್ದು 2001 ಸ್ವಾಮಿ. 2015 ಹಾಗೆ ಆಯಿತು. ಅವತ್ತಿನ ದಿವಸ ನಾನು ರಾಯಚೂರಲ್ಲಿ ಇದ್ದೀನಿ, ನಾನು ಇಡೀ ದಿವಸ ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸಿಗೆ ಕೆಲಸ. ಕ್ಲಾಸ್ ಮುಗಿಸಿ ನಾನು ಹೋಟೆಲ್ಗೆ ಹೋಗಿದ್ದೆ, ನನ್ನ ಮೊಬೈಲ್ ಆಫ್ ಮಾಡಿಕೊಂಡಿದ್ದೆ. ಆನ್ ಮಾಡಿದ ತಕ್ಷಣ ನೋಡ್ತೀನಿ ಮನೆಯಿಂದ ನನ್ನ ಹೆಂಡತಿದ್ದು 16 ಫೋನ್ ಕಾಲ್ ಇತ್ತು. ಏನಿರಬೇಕು ಅಂತ ಫೋನ್ ಮಾಡಿದ್ದೆ. ಏನಾಯಿತು ಅಂತ ಕೇಳಿದೆ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ಲು. ಯಾಕೆ ಅಂದರೆ ಕಲಾಂ ಹೋಗ್ಬಿಟ್ರಂತೆ. ಅದಕ್ಕಿಂತ 2 ಮೊದಲೇ ಅವ್ರ ಜೊತೆ 3 ಕಳೆದು ಬಂದಿದ್ದೀನಿ ನಾನು. ಏನು ಆಕ್ಸಿಡೆಂಟ್ ಆಯಿತಾ ಅಂತ ಕೇಳಿದೆ. ಇಲ್ಲ, ಅದೇನು ಲೆಕ್ಚರ್ಗೆ ಹೋದ್ರಂತೆ, ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಭಾಷಣಕ್ಕೆ ನಿಂತ್ಕೊಂಡ್ರಂತೆ, ಹಿ ಕೊಲ್ಯಾಪ್ಸ್ ಅಂಡ್ ಹಿ ಡೈಡ್ ಅಂತ. ನಂದು ಹಿ ಗಾಟ್ ವಾಟ್ ಯು ವಾಂಟೆಡ್. ನನಗೊಂದು ನಂಬಿಕೆ ಇದೆ ಸ್ವಾಮಿ, ಇಫ್ ಯು ಬಿಲೀವ್ ಸಮಥಿಂಗ್ ಇಂಟೆನ್ಸ್ಲಿ ಇಟ್ ಹ್ಯಾಪನ್ಸ್. ಯಾವುದನ್ನು ಗಟ್ಟಿಯಾಗಿ ನಂಬಿಕೊಂಡ್ರೆ ಹಂಗೆ ಆಗ್ಬಿಡುತ್ತೆ. ಆ ನಂಬಿಕೆ ಬಲ ಇರಬೇಕು. ನಂಬಿಕೆ ಅರ್ಧ ಮರ್ಧ ಇದ್ದರೆ ಆಗೋಲ್ಲ.

ಟಾಲ್ಸ್ಟಾಯ್ ಬರೀತಾನೆ ಒಂದು ಕಥೆನ. ಒಬ್ಬ ಪಾದ್ರಿ ಕಾಡಿನಲ್ಲಿ ಹೋಗ್ತಾ ಇದ್ದ ಕಾರಲ್ಲಿ, ತಟ್ಟ ಕಾಡು, ಯಾರು ಇರೋಕೆ ಸಾಧ್ಯ ಇಲ್ಲ. ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದು ಕಡೆಗೆ ಮೂರು ಜನ ಮುದುಕರು ಕೂತಿದ್ದಾರೆ, ಬಿಳಿ ಕೂದಲು, ಬಿಳಿ ಉದ್ದ ಗಡ್ಡ. ಏನು ಮಾಡ್ತಿದ್ದಾರೆ ಮೂರು ಜನ ಮುದುಕರು ಇಲ್ಲಿ ಅಂತ ನೋಡ್ದ. ಕಾರಿಂದ ಇಳ್ದ, ಹತ್ರ ಹೋಗಿ ನೋಡ್ದ, ಅವ್ರ ಮೂರು ಜನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಪ್ರಾರ್ಥನೆ ಭಾಳ ಸುಲಭ. ವಿ ಆರ್ ತ್ರೀ, ಯು ಆರ್ ತ್ರೀ, ಬ್ಲೆಸ್ಸಸ್. ವಿ ಆರ್ ತ್ರೀ, ಯು ಆರ್ ತ್ರೀ, ಬ್ಲೆಸ್ಸಸ್. ಇವನಂದಂಥ ಪಾದ್ರಿ, ಇದೆಂಥ ಮಂತ್ರ ರೀ ಇದು, ಇದು ಪ್ರಾರ್ಥನೆನೇ ಇದು? ಅವ್ರು ಅಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಇದು ಯಾರೋ ಕಲಿಸಿದ್ರು, ನಾವು ಮೂರು ಜನ, ಅವ್ರು ಮೂರು ಜನ, ಫಾದರ್ ಸನ್ ಅಂಡ್ ದಿ ಹೋಲಿ ಗೋಸ್ಟ್ ಮೂರು, ಅವ್ರು ಕಾಪಾಡಲಿ ನನ್ನ ಅಂತ ಕೇಳ್ಕೊತೀವಿ ಅಂದ್ರಂತೆ. ಇವನು ಹೇಳಿದಂತೆ, ಹಂಗಲ್ಲಪ್ಪ ಅದು ಪ್ರಾರ್ಥನೆ, ಹಂಗಲ್ಲ, ನಾ ಕಲಿಸ್ಕೊಡ್ತೀನಿ ಅಂತ ಹೇಳಿ ತಾಳ್ಮೆಯಿಂದ ಇದು ಮೊದಲನೇ ಪ್ರಾರ್ಥನೆ, ಇದು ಎರಡನೇ ಪ್ರಾರ್ಥನೆ, ಇದು ಮೂರನೇ ಪ್ರಾರ್ಥನೆ ಅಂತೆಲ್ಲ ಕಲಿಸಿದ. ಪಾಪ ವಯಸ್ಸಾಗಿದ್ದೆ, ನೆನ್ಪುಳಿಯಲ್ಲ ಅವರಿಗೆ. ಇನ್ನೊಂದು ಎರಡು ಸಲ ಕೇಳಿಸ್ಕೊಂಡ್ರು, ಸಮಾಧಾನ ಆಯ್ತು ಇವನಿಗೆ, ಅಂತೂ ಪ್ರಾರ್ಥನೆ ಕಲಿಸಿದೆ ನಾನು ಇವರಿಗೆ ಅಂಥೇಳಿ. ವಾಪಸ್ ಕಾರಲ್ಲಿ ಬರ್ತಾ ಇದ್ದಾನೆ, ದೊಡ್ಡದೊಂದು ಕೆರೆ, ಆ ಕೆರೆ ಸುತ್ತ ಕಾರ್ ಬರಬೇಕು ಹಿಂಗೆ. ಅವ್ನು ಬರುವ ಕೆರೆ ನೋಡ್ತಾ ಇದ್ದ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಎದೆ ಗುಂಡಿಗೆ ಹೊಡೆದೋಯ್ತು. ಒಂದು ನೋಡ್ತಾನೆ, ಮೂರು ಜನ ಮುದುಕರು ನೀರು ಮೇಲೆ ಓಡ್ಕೊಂಬರ್ತಾ ಇದ್ದಾರೆ. ಕಾರ್ ನಿಲ್ಸು ಅಂದ, ನೀರು ಮೇಲೆ ಹೆಂಗೆ ಓಡ್ಕೊಂಬರ್ತಿದ್ದಾರಪ್ಪ ಇವರು? ಆ ಮೂರು ಜನ ಬಂದರು, ಎದುರಿಸಿ ಬಿಡ್ತಾ ಇದ್ದಾರೆ. ಏನಾಯಿತು ಅಂತ ಕೇಳಿದ. ಸ್ವಾಮಿ, ನೀವು ಒಂದು ಎರಡು ನೆನಪಾಯಿತು, ಆ ಮೂರನೇದು ಮರೆತು ಹೋಗ್ಬಿಟ್ಟಿದ್ದು, ಇನ್ನೊಂದು ಕಲಿಸಿ ಅಂದ್ರಂತವ್ರು. ಇವನಂತ, ಮೂರನೇದು ಹಾಳಾಗೋಯ್ತು, ನೀವು ನೀರು ಮೇಲೆ ಹೆಂಗೆ ಬಂದ್ರಿ ಅಂತ ಕೇಳ್ದ. ಅದು ಗೊತ್ತಾಗಲಿಲ್ಲ ನಮಗೆ, ನೀವು ಕಲಿಸಿದ್ರಲ್ಲ ಮಂತ್ರ ಅಂದ್ಬಿಟ್ವಿ, ಆ ಮೂರನೇದು ಮರೆತು ಹೋಗಿದೆ ಅಂತ. ಇವನು ತಕ್ಷಣ ಹೇಳಿದಂತೆ, ಸ್ವಾಮಿ, ನನ್ನ ಮಂತ್ರ ಭಗವಂತನಿಗೆ ಅರ್ಪಿತ ಆಗಲಿಲ್ಲ. ನೀವೇನು ಹೇಳ್ತಿದ್ರಲ್ಲ, ವಿ ತ್ರೀ ಯು ತ್ರೀ, ಕಾಪಾಡಿ ನಮ್ಮನ್ನು ಅಂತ, ಅದು ಭಗವಂತನಿಗೆ ಇಷ್ಟ ಆಯಿತು. ಭಗವಂತನಿಗೆ ಶಬ್ದ ಬೇಕಾಗಿಲ್ಲ, ಅದರಿಂದ ಇರುವಂಥ ಭಾವ ಬೇಕಾಗತ್ತೆ, ಆ ನಂಬಿಕೆ ಬೇಕು ಭಗವಂತ ಇದ್ದಾನೆ ಅಂತ ಹೇಳಿ. ನೋಡಿ, ಭಾರತದಲ್ಲಿ ಭಾಗವತದ ಕಥೆ, ರಷ್ಯಾದಲ್ಲಿ ಟಾಲ್ಸ್ಟಾಯ್ ಬರೆದಂಥ ಕಥೆ, ಎರಡೂ ಸಂವಾದಿಯಾಗಿರುವಂಥದ್ದು. ಮೂಲ ತತ್ವ ಅದೇನೆ, ನಂಬಿಕೆ ಇದ್ದರೆ ಕೆಲಸ ಆಗ್ತದೆ, ನಂಬಿಕೆ ಇಲ್ಲದ್ರೆ ಆಗೋಲ್ಲ ಅಂತ.

ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರೆಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ಎಷ್ಟು ಚಂದ ಹೇಳೋದು ನಾಲ್ಕು ಸಾಲಲ್ಲಿ. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ನಂಬಲಿಲ್ಲ, ದೇವರಿಲ್ಲ ಅಂತ ಹೇಳಿದೆ, ನಾನೇ ದೇವರು ಅಂದ್ಕೊಂಡವನು. ನಂಬದಿರ್ದನು ತಂದೆ, ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ನೋ ಅಷ್ಟೇ ಗಟ್ಟಿಯಾಗಿ ಮಗ ದೇವರಿದ್ದಾನೆ ಅಂತ ನಂಬಿದ ಪ್ರಹ್ಲಾದ. ನಂಬಿದನು ಪ್ರಹ್ಲಾದ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಂಬಿಯೂ ನಂಬದಿರುವ ಇಬ್ಬಂದಿ ನೀವು. ನಾವು ಗಮನಿಸ್ಬೇಕು ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಆದರೆ ಸಾಧನೆ ಆಗಿಬಿಟ್ರೆ, ನಾನೇ ಮಾಡಿದ್ದು ಸರ್, 2 ವರ್ಷ ಕಷ್ಟಪಟ್ಟದ್ದು ನಾನೇ ಮಾಡಿದ್ದು. ಅಕಸ್ಮಾತ್ ಆಗದೆ ಹೋದರೆ ದೇವ್ರಿಗೆ ಕಣ್ಣೇ ಇಲ್ಲ ಸರ್, ಅವನು ಕಣ್ಣಿಲ್ಲ ಮೂಗಿಲ್ಲ, ನಾವು ಅನಾಟಮಿನೇ ಹೇಳಿಬಿಡ್ತೀವಿ ಅಂತ. ಅದು ಬೇಕಿಲ್ಲ ನಾವು, ಯಾಕೆಂದರೆ ನಾವು ಬೇಕಾದಾಗ ನಂಬುತ್ತೀವಿ, ಬೇಕಾದಾಗ ನಂಬಲ್ಲ. ಅದಕ್ಕೆ ಗುಂಡಪ್ಪನವ್ರು ಹೇಳೋದು, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕೆಲವೊಂದ್ಸಲ ನಂಬುತ್ತೇನೆ, ಕೆಲವೊಂದ್ಸಲ ನಂಬಲ್ಲ, ಇಬ್ಬಂದಿ ನೀನು. ನೋಡಿ 3ನೇ ಸಾಲ ಎಷ್ಟು ಚೆನ್ನಾಗಿದೆ. ಕಂಬದಿ

ಬದುಕಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ಲ, ನನಗೆ ಯಾರೋ ಒಬ್ರು ಕೇಳಿದ್ರು ಹಾಗೆ ಅಂತ. ನಂಬಿಕೆ ಇದ್ದ ಮನುಷ್ಯನಿಗೂ ನಂಬಿಕೆ ಇಲ್ಲದ ಮನುಷ್ಯನಿಗೂ ಇಲ್ಲದ ವ್ಯತ್ಯಾಸ ಏನು ಅಂದರೆ, ಒಂದು ಮರಕ್ಕೂ ಇಲೆಕ್ಟ್ರಿಕ್ ಕಂಬಕ್ಕಿರುವಂಥ ವ್ಯತ್ಯಾಸ ಅಂತ ಹೇಳ್ತೀನಿ. ಒಂದು ಮರ ಇದೆ, ಪಕ್ಕದಲ್ಲಿ ಇಲೆಕ್ಟ್ರಿಕ್ ಕಂಬ ಇದೆ. ಇಲೆಕ್ಟ್ರಿಕ್ ಕಂಬ 10 ವರ್ಷ ಇದ್ದರೂ 1 ಇಂಚು ಉದ್ದ ಆಗಲ್ಲ, ಒಂದು ಹೂ ಬಿಡಲ್ಲ, ಒಂದು ಎಲೆ ಬಿಡಲ್ಲ. ಆದರೆ ಮರ ಬಿಡ್ತದೆ, ಯಾಕಂದರೆ ಅದು ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ, ನಂಬಿಕೊಂಡಿದೆ ಅದು. ಇದಕ್ಕೆ ಬೇರಿಲ್ಲ, ಬೇರಿಲ್ಲದ ಮನುಷ್ಯ ನಂಬಿಕೆ ಇಲ್ಲದ ಮನುಷ್ಯ ಇದ್ದ ಹಾಗೆ. ಎಷ್ಟು ಕಡೆ ನೋಡಿ, ನಮ್ಮ ಜೀವನದಲ್ಲಿ ನೋಡ್ತೀವಿ, ಒಂದು ಕ್ಷಣನೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಹುಟ್ಟಿದ ತಕ್ಷಣ ಅಳುತ್ತೆ, ಗಾಬರಿಗಳುತ್ತೆ. ಅಮ್ಮ ಎತ್ಕೊಂಡ ತಕ್ಷಣ ಆರಾಮಾಗಿರ್ತದೆ, ಅದಕ್ಕೆ ನಂಬಿಕೆ ಬಂತು, ನಾನು ಕಾಪಾಡ್ತಾಳೆ ಇವಳು ಅಂತ. ಅದಕ್ಕೆ ಮಗುಗೆ ತಾಯಿ ಸ್ಪರ್ಶ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂದರೆ, ಅದು 3-4 ತಿಂಗಳು ಅನ್ಕೋತದೆ, ಎಲ್ಲ ಕಡೆಯೂ ಹೋಗ್ತದೆ. ಸ್ವಲ್ಪ ತಾಯಿ ಮುಖ ಪರಿಚಯ ಆದಮೇಲೆ ಬೇರೆಯವ್ರ ಕಡೆ ಹೋಗಲ್ಲ ಮಗು, ಯಾಕಂದರೆ ಅಭದ್ರತೆ. ತಾಯಿ ನಂಬಿಕೆ ಇದೆ, ಅದನ್ನು ಇಟ್ಕೋತಾಳೆ ಅಂತ ಗೊತ್ತದು. ಅಲ್ಲಿ ಹುಟ್ಟಿದಾಕ್ಷಣ ನಂಬಿಕೆ ಶುರು ಆದದ್ದು, ಸ್ವಲ್ಪ ಮಗು ಬೆಳೆದ ಹಾಗೆ ಪರಿಚಿತರ ಕಡೆ ಹೋಗೋಕೆ ಶುರು ಆಗುತ್ತೆ, ಯಾಕಂದರೆ ನಂಬಿಕೆ ಇದೆ ಅವ್ರ ಜೊತೆಗೆ. ಹೊಸಬ್ರ ಕಡೆ ಹೋಗಲ್ಲ, ಮುಖ ಹೋಗಲ್ಲ. ಅಲ್ಲಿ ಮನೆಯಲ್ಲದ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರಿರ್ತಾರೋ ಅವ್ರ ಕಡೆಯೇ ಹೋಗ್ತದೆ. ನಾವು ಅದೇ ಮಾಡಲ್ವಾ?

ಬೇರೆ ದೇಶಕ್ಕೆ ಹೋದರೆ ಹುಡುಕಾಡ್ಕೊಂಡು ನಮ್ಮೂರು ಯಾರಿದ್ದಾರೆ ನೋಡ್ರಿ ಕನ್ನಡದವರು ಅಲ್ಲ. ನಾವು ಸುಮ್ಮನೆ ಅಮೇರಿಕಾಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತೀವಿ ಅಷ್ಟೇ, ಅಲ್ಲಿ ಇರೋದು ಭಾರತದವರೇ ಇರ್ತೀವಿ ನಾವು. ಅಲ್ಲಿ ನಮ್ಮದೇ ಒಂದು ಗುಂಪು ಕಟ್ಟಿಕೊಂಡು ಅಲ್ಲಿ ಎಂದಿದ್ದುಕೊಂಡು ನಾನು ಹೋಸ್ಟೆಲ್ ಹೋದಾಗ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಕನ್ನಡ ಸಂಘ ಇನ್ ನ್ಯೂಯಾರ್ಕ್ ಈಸ್ ಮೋರ್ ಸ್ಟ್ರಾಂಗರ್ ದನ್ ಕನ್ನಡ ಸಂಘ ಇನ್ ಬೆಂಗಳೂರು ಅಂತ. ಯಾಕಂದ್ರೆ ಅಲ್ಲಿ ನಮ್ಮವರು ಬೇಕಾಗ್ತದೆ. ನೀವು ನೋಡ್ಬೇಕಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ, ಹಠ ಹಿಡಿದಿರ್ತಾರೆ. ಅಕಸ್ಮಾತ್ ಯಾರಾದರೂ ಕನ್ನಡ ಬಿಟ್ಟು ಏನು ಮಾತಾಡಿದರೆ ದಂಡ ಹಾಕ್ತೀವಿ ನಿಮಗೆ, ಇಷ್ಟು ಪೌಂಡ್ ಡಾಲರ್. ನಾನು 3 ತಿಂಗಳ ಕೆಳಗೆ ಕೊವೆಂಟ್ರಿಯಲ್ಲಿದ್ದೆ, ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಹೋದಾಗ 1000 ಜನ ಬಂದಿದ್ದಾರೆ. ಕಂಡೀಷನ್ ತಪ್ಪಿ ಕೂಡ ಇಂಗ್ಲೀಷ್ ಮಾತಾಡೋಂಗಿಲ್ಲ, ಮಾತಾಡಿದರೆ 1 ಪೌಂಡ್ ಫೈನು. ಅದು ಅಫ್ಕೋರ್ಸ್ ಸೊಸೈಟಿ ಯೂಸ್ ಮಾಡೋದು ಅಂತ. ಅಷ್ಟು ಗಟ್ಟಿಯಾಗಿ ನಾವು ಮಾತಾಡಲ್ಲ, ಬೆಂಗಳೂರಲ್ಲಿ ಮಾತಾಡಲ್ಲ, ಮಂಗಳೂರಲ್ಲಿ ಮಾತಾಡಲ್ಲ ಸ್ವಚ್ಛ ಕನ್ನಡ. ಯಾಕಂದರೆ ಅವ್ರು ಸಿಕ್ಕೋದಿಲ್ಲಲ್ಲ ಅದು. ನಮ್ಮವರು ನಮ್ಮವರು ಅಂತ ಬೇಕಲ್ಲ ಹುಡ್ಕೊಂಡು ಹೋಗ್ತೀವಲ್ಲ, ಹಾಗೆ ನಂಬಿಕೆಯಿಂದ ಸೊಸೈಟಿ ಸಂಘ ಬೆಳೀತದೆ ಅಂತ. ಹಾಗೆ ಮುಂದೆ ಹಾಗೆ ಬೆಳೆದಂತೆಲ್ಲ ಅದ್ಯಾಕೆ ನೋಡಿ, ನೀವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಹತ್ತು ಕೂತ್ಕೋತೀರಿ, ಯಾವತ್ತಾದರೂ ಡ್ರೈವರ್ ಕ್ವಾಲಿಫಿಕೇಶನ್ ಕೇಳಿದ್ದೀರಾ, ಅವ್ನು ಲೈಸೆನ್ಸ್ ಇದೆಯಾ ಅಂತ ನೋಡಿದ್ದೀರಾ? ನಂಬಿಕೆ ಮೇಲೆ ಕೂತದ್ದಪ್ಪ, ಅವನಿಗೆಲ್ಲ ಗೊತ್ತಿದೆ ಅಂತ ನಂಬಿಕೆಯಲ್ಲಿ ಕೂತಿದ್ದೀವಿ ನಾವು. ಬಸ್ನಲ್ಲಿ ಕೂತ್ಕೊಂಡಾಗ ಡ್ರೈವರ್ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಲ್ಲ ಎದುರಿಗೆ ಬರೋ ಡ್ರೈವರ್ ಮೇಲೂ ನಂಬಿಕೆ ಇದೆ ನಮಗೆ. ನಮ್ಮ ಡ್ರೈವರ್ ಒಬ್ಬನೇ ಸರಿಯಾಗಿ ಓಡಿಸಿದ್ರೆ ಮುಖ್ಯ ಅಲ್ಲ, ಎದುರಿಗೆ ಬರೋನು ಅವನು ಸರಿಯಾಗಿ ಓಡಿಸ್ಬೇಕಲ್ಲ, ಅವನ ಮೇಲೆ ನಂಬಿಕೆ ಇದೆ ನಮಗೆ, ಅವ್ನು ಬರ್ತಾನೆ ಅಂತ ಹೇಳಿ. ಪಕ್ಕದಲ್ಲಿ ಕುಳಿತವ್ರ ಮೇಲೆ ನಂಬಿಕೆ ಇದೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಹೇಳಲ್ವಾ, 1 ನಿಮಿಷ ನನ್ನ ಬ್ಯಾಗ್ ನೋಡ್ಕೊಂಡಿರ್ತೀರಾ, ನಾನು ನೀರು ತಂದುಬಿಡ್ತೀನಿ, ಅವ್ರು ಯಾರು ಅಂತ ಗೊತ್ತು ನಿಮಗೆ, ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಆದರೆ 1 ನಿಮಿಷ ನನ್ನ ಬ್ಯಾಗ್ ನೋಡ್ಕೊಳ್ಳಿ, ನಂಬಿಕೆ ಪಾಪ ಒಳ್ಳೆಯವ್ರು ಇರ್ತಾರೆ ಅಂತ ನಂಬಿಕೆ. ನೀವು ಮೋಟರ್ ಸೈಕಲ್ ತೊಗೊಂಡು ಹೋಗ್ತೀರಿ, ಪಾರ್ಕ್ ಮಾಡ್ತೀರಿ ಒಂದು ಕಡೆಗೆ, ಹೆಲ್ಮೆಟ್ ಏನು ಮಾಡೋದು, ಹೆಲ್ಮೆಟ್ ಕಂಪಲ್ಸರಿ ಅಲ್ವಾ, ಎಲ್ಲಿ ಇಡೋದು ನೋಡ್ತೀರಿ. ಅಲ್ಲ ಹುಡುಗ ಇರ್ತಾನೆ, ಇಡ್ಬೋದೇನಪ್ಪ ಹೆಲ್ಮೆಟ್, ಇಟ್ಟೋಗಿಮ್ಮ ತೊಂದರೆ ಇಲ್ಲ ಅಂತ. ಅವ್ನು ಯಾರು ಅಂತ ಗೊತ್ತಿಲ್ಲ ನಿಮಗೆ, ಹೆಲ್ಮೆಟ್ ಇಟ್ಟು ಹೋಗ್ತೀರಿ, ಅವನಿದ್ದಾನೆ ಕಾಪಾಡ್ತಾನೆ ಅಂತ ನಂಬಿಕೆ ನಮ್ಮ ಮೇಲೆ. ಅಲ್ಲಿಂದ ಶುರು ನೋಡಿ ನಂಬಿಕೆ ನಮ್ದು ಹುಡ್ಕೊಂಡ್ಕೊಂಡು ಹೋಗೋದು. ಇಲ್ಲಿ ಬಂದದ್ದು ಅಷ್ಟೇ ಅಲ್ವಾ, ನೀವು ಕೂಡ ಒಂದು ನಂಬಿಕೆ ಮೇಲೆ ಬಂದಿದ್ದೀರಿ, ಭಾಳ ಬೋರ್ ಮಾಡಲಿಕ್ಕಿಲ್ಲ ಇವನು ಪರವಾಗಿಲ್ಲ ಅಂತ ಬಂದಿದ್ದೀರಿ. ಆ ನಂಬಿಕೆ ಮೇಲೆ ಬರುತ್ತಾನೆ ನಾವೆಲ್ಲ ಬಂದದ್ದು. ವಜಾ ಹೇಳ್ಬಿಡ್ತೀನಿ ನಿಮ್ಗೊಂದು ತಮಾಷೆ, ನಾನು ಕಾರ್ ಡ್ರೈವ್ ಮಾಡೋದು ಅಪರೂಪ, ಕೆಲವೊಂದ್ಸಲ ಡ್ರೈವ್ ಮಾಡ್ತೀನಿ. ಬೆಂಗಳೂರಲ್ಲಿ ಡ್ರೈವ್ ಮಾಡಬೇಕಾದ್ರೆ ಧೈರ್ಯ ಇರಬೇಕು. ರೋಡ್ ಟ್ರಾಫಿಕ್ ರೂಲ್ಸ್ ಅಂತ ನಮ್ಮಲ್ಲಿ ಇಲ್ಲ. ನೀವು ಮಾಡಿದ್ದೆ ರೂಲ್, ಓವರ್ಟೇಕ್ ಮಾಡಬೇಕಾದ್ರೆ ಬಲಗಡೆನೆ ಮಾಡಬೇಕು ಅಂತಿಲ್ಲ, ಎಡಗಡೆ ಮಾಡ್ಬೋದು, ಚಾನ್ಸ್ ಸಿಕ್ಕರೆ ಮೇಲಿಂದ ಹೋಗ್ತಾರೆ ಎಲ್ಲ. ರಸ್ತೆ ಕ್ರಾಸ್ ಮಾಡೋದಂತೂ ಪಟಕ್ಕನೆ ಕ್ರಾಸ್ ಮಾಡಿಬಿಡ್ತಾರೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬ ಪೇಷನ್ಸ್ ಬೇಕಾಗ್ತದೆ, ಸಿಟ್ಟು ಬರ್ತದೆ. ಒಂದ್ಸಲ ನನ್ನ ಕಾರ್ ಒಂದು ಪಟಕ್ಕನೆ ಓಡೋಗ್ಬಿಟ್ಟ, ಅವನು ನಾನು ತಕ್ಕಂದು ಬ್ರೇಕ್ ಹಾಕದೆ ಹೋದ್ರೆ ಹಾಯ್ದೆ ಬಿಡ್ಬೇಕು ಅವನು. ನಾನು ನಕ್ಬಿಟ್ಟೆ ಜೋರಾಗಿ, ನನ್ನ ಹೆಂಡತಿ ಕೇಳಿದ್ದು ಸಿಟ್ಟು ಬರಲಿಲ್ವಾ ಅಂತ. ಸಿಟ್ಟು ಹೆಂಗೆ ಬರ್ತದೆ ಅಂದೆ. ಅವನು ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ನೋಡು, ನನಗೇ ನಂಬಿಕೆ ಇಲ್ಲ ಅವ್ನು ಹಾಯಿಸೋಲ್ಲ ಅಂಥೇಳಿ, ಆದರೆ ಅವನಿಗೆ ನಾನು ಅಡ್ಡ ಹೋದರೂ ಹಾಯಿಸೋಲ್ಲ ಅಂತ ನಂಬಿಕೆ ಇದೆ ಅವನಿಗೆ. ಅವ್ನು ನಂಬಿಕೆ ಇದ್ದವನಿಗೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಅವನ ಮೇಲೆ ಅಲ್ವಾ, ಅಷ್ಟು ನಂಬಿಕೆ ಇಟ್ಕೊಂಡಿದ್ದ ನನ್ನ ಮೇಲೆ ಅವನು ಅಲ್ವಾ. ಈ ಜೀವನದಲ್ಲಿ ನಂಬಿಕೆಗಳನ್ನು ಸಮಾಧಾನ ಪಡ್ಕೊಳ್ಳೋಕೆ ಒಂದು ಹಾದಿ ಬೇಕಲ್ಲ ನನಗೇನಾದರೂ. ಸಾಕಷ್ಟು ಜನ ಬರ್ತಾರೆ, ಆದರೆ ನಿಜವಾಗ್ಲೂ ಹೇಳ್ತೀನಿ ಸರ್ ಅಂತ ಓಡ್ ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ನಂಬಿಕೆ ಇರಬೇಕು ರೀ ನಿಮ್ಮ ಡ್ರೈವಿಂಗ್ ಮೇಲೆ ಅವರಿಗೆ ಅಲ್ಲ. ಆದ್ದರಿಂದ ಈ ನಂಬಿಕೆಗಳು ಸರಮಾಲಿ ನಡ್ಕೊಂಡು ಹೋಗ್ತದೆ.

ನಾನು ಬಹಳ ಹಿಂದೆ ಯೂನಿವರ್ಸಿಟಿ ಗ್ರಾಂಡ್ಸಿ ಬೋರ್ಡಲ್ಲಿ ಮೆಂಬರ್ ಆಗಿದ್ದೆ. ಅಲ್ಲಿ ಚೇರ್ಮನ್ ನನಗೊಂದು ಆರ್ಟಿಕಲ್ ಬರೀರಿ ಯು ಜಿ ಸಿ ಮ್ಯಾಗಝೀನ್ಗೆ ಅಂತ ಕೇಳಿದರು. ಹ್ಯೂಮನ್ ಎಕ್ಸಲೆನ್ಸ್, ಮನುಷ್ಯನ ಶ್ರೇಷ್ಠತೆ ಬಗ್ಗೆ ಒಂದು ಆರ್ಟಿಕಲ್ ಬರೀರಿ ಅಂದರು. ನನಗೇನು ಬರೀಬೇಕು ಅಂತ ತಲೆ ಕೆಡಿಸ್ಕೊಂಡು ಬರೆದು ಬರೆದು ಹರಿದು ಹಾಕಿ ಕೊನೆಗೊಂದು ಸಲ ಇದು ನಮಗೆ ಕೊನೆಗೆ ಅಲ್ಲಿಗೆ ಬೇರೆ ಅಲ್ಲಿಗೆ ಹೋಗಬೇಕಲ್ಲ, ರಾತ್ರಿ ಊಟ ಆದಮೇಲೆ ಅಡ್ಡಾಡುವ ಅಭ್ಯಾಸ ಮಳಿಗೆ ಮೇಲೆ. ನಾನು ಹೇಳ್ತೀನಿ ಅದೇ, ನಿಮ್ಮ ಮಲ್ಕೋ ನಾನು ಹೊರಗಡೆ ಕೂತ್ಕೊಂಡಿರ್ತೀನಿ, ಓತಾಡ್ತಿರ್ಬೇಕಾದ್ರೆ ಇನ್ನೊಂದು ಗಮನಿಸಿರಬೇಕು, ನೀವು ಸಣ್ಣಂದಿರ್ತ ಕಲ್ತದ್ದು ಬೇಗ ಮರೆಯಲ್ಲ, ಆಮೇಲೆ ಕಲ್ತದ್ದು ಮರ್ತು ಹೋಗಿರುತ್ತೆ. ನಾನು 6 ವರ್ಷ ಗುರುಕುಲಕ್ಕೆ ಹೋದವನು, ನಮ್ಮ ಅಜ್ಜ ಗುರುಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಾನು ಕಳಿಸಿದ್ದು. ಆಗ ನನ್ನ ಗುರುಗಳು ಹಿಡಿದು ಹಿಡಿದು ಕಲಿಸೋರು, ನನಗೆ ಭಾಳ ಚಂದ ಇದ್ರು ನನ್ನ ಗುರುಗಳು ನೋಡೋದಕ್ಕೆ. ಬೆಳಗ್ಗೆ 3:30 to 4 ಗಂಟೆಗೆ ಹೋಗ್ಬೇಕು ನಾನು. ಯಾರಿಗೆ ಸಂತೋಷ ಆದಿತ್ರಿ ಹುಡುಗರಿಗೆ? ಅದು ಬೆಳಗ್ಗೆ ಧಾರವಾಡ ಚಳಿ ನಿಮ್ಗೆ ಗೊತ್ತು, ವಿಪರೀತ ಚಳಿ. ಸೈಕಲಲ್ಲಿ ಅಡ್ಗಾಲು ಹಾಕ್ಕೊಂಡು ಹೋಗಬೇಕು, ಮೇಲೆ ಕೂಡೋಷ್ಟು ವಯಸ್ಸಲ್ಲ, ಅಡ್ಗಾಲು ಹಾಕ್ಕೊಂಡು ಸೈಕಲ್ ಹೋಗಬೇಕು. ಬೆಳಗ್ಗೆ ಹೋದ ತಕ್ಷಣ ಬಾವಿಯಲ್ಲಿ ಎಳ್ಕೊಂಡು ನೀರು ತಣ್ಣೀರು ಸ್ನಾನ ಮಾಡಬೇಕು, ಅವ್ರ ಮುಂದೆ ಕೂತ್ಕೋಬೇಕು, ಅವ್ರ ಮಂತ್ರ ಹೇಳಬೇಕು, ತಪ್ಪಿಸ್ಬಾರ್ದು. ನಡೆದಲ್ಲಿ ನೋಡೋಕೆ ಭಾಳ ಚಂದ ಇದ್ರು ನನ್ನ ಗುರುಗಳು. ಪಕ್ಕದಲ್ಲಿ ಒಂದು ತಾಮ್ರ ತಂಬಿಗೆ ಇಟ್ಕೊಂಡಿರಬೇಕು, ನೀರು ತುಂಬಿಕೊಂಡಿರೋರು. ಆ ಮಂತ್ರ ಹೇಳುವಾಗ ಒಂದು ಚೂರೇನಾದರೂ ಉಚ್ಚಾರಣೆ ಸರಿ ಆಗದೆ ಹೋದರೆ ಟಕ್ ಅಂತ ತಂಬಿಗೆ ಹಿಡ್ಕೊಂಡು ಆ ಮುಖಕ್ಕೆ ನೀರು ಎರಚಬೇಕು, ಹೇಳೋ ಇನ್ನೊಮ್ಮೆ ಸ್ನಾನ ಮಾಡಬಹುದು. ಅಲ್ಲಿ ಹುಣಸೇನ್ ಕೆಟ್ಟಿದ್ದೀನಿ ನನ್ನ ಕಟ್ಟೆ ಮೇಲೆ, ತಾಳಿಗೆ ಉಜ್ಜಿಕೊಂಬ, ಉಚ್ಚಾರಣ ಸರಿ ಬರ್ತಾ ಇಲ್ಲ ಅನ್ನೋ. ನಮ್ಗೆ ಎಷ್ಟು ಹೆದರಿಕೆ ಆಗಿತ್ತು ಅಂದರೆ ಮಂತ್ರಕ್ಕಿಂತ ಬಾವಿಗೆ ಹೋಗಿ ಸ್ನಾನ ಮಾಡೋ ಹೆದರಿಕೆ ನಮಗೆ. ಸಣ್ಣವರಿದ್ದರೆ ನಮ್ಗೆ ಎಳ್ಕೊಳ್ಳೋಕ್ಕಾಗಲ್ಲ ಬಾವಿ ನೀರು. ಒಂದಿಬ್ಬರು ಹುಡುಗ ಹಿರಿಯ ಹುಡುಗರು ತಯಾರಾಗಿರ್ತಿದ್ರು, ಭಾಳ ಖುಷಿ ಅವರಿಗೆ, ಇದೊಂಥರ ಸ್ಯಾಡಿಸ್ಟಿಕ್, ಭಾರಿ ಖುಷಿ ಅವರಿಗೆ. ಈ ಯಾರು ಬರೋ ಬರೋ ಹಾಕ್ತೀನಿ ಬಾರೋ, ತಣ್ಣೀರು ಹಾಕಬೇಕು, ನಾವು ಕಟ್ಟ ಕಟ್ಟ ನಡುಗಿ ಎಲುಬು ಕೂಡ ಅಲುಗಾಡಿ ಬಿಡಬೇಕು, ಆ ಥರ ಆಗ್ತಿತ್ತು. ಬಂದು ಕೂತ್ಕೊಂಡು ಬೈಕೋತಾ ಇದ್ದೆ, ಒಂದೇ ಉಸಿರಲ್ಲಿ ಮಜ್ಜನ್ನ ನಮ್ಮ ಗುರುಗಳನ್ನ ಬೈಕೋತಾ ಇದ್ದೆ, ನಾನು ಯಾಕೆ ಹಾಕಿದ್ರು ನಾನು ಇಲ್ಲಿ ಅಂತ. ಒಂದ್ಸಲ ಗುರುಗಳಿಗೆ ಕೇಳಿದ್ದೆ, ಇದೇನೋ ಕಲಿಸ್ತೀರಿ ನನಗೆ, ಉಪನಿಷತ್ ಕಲಿಸ್ತೀರಿ, ಬಾಯಿಗೆ ಬೈಪಾಠ ಮಾಡಿಸ್ತೀರಿ, ನನಗೆ ಅರ್ಥವೇ ಗೊತ್ತಿಲ್ಲ, ಏನು ಪ್ರಯೋಜನ ಕಲ್ತರು, ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಬಹಳಷ್ಟು ಜನ ಹುಡುಗರ ಮನಸ್ಸಲ್ಲಿ ಇದೆ. ಅಂದರೆ ಏನು ಪ್ರಯೋಜನ, ಬರೀ ಮಂತ್ರ ಅರ್ಥ ಇಲ್ಲದೆ ಅಂದರೆ ಪ್ರಯೋಜನ ಏನು? ನನ್ನ ಗುರುಗಳು ಹೇಳಿದರು, ಮೊದಲು ಮಂತ್ರ ಬಾಯಿಗೆ ತೊಗೊಂಬಾರಯ್ಯ, ಆಮೇಲೆ ಹೃದಯಕ್ಕೆ ಬರ್ತದೆ, ಅದು ಬಾಯಿಗೆ ಬರದೆ ಅದು ಹೃದಯಕ್ಕೆ ಹೆಂಗೆ ಬಂದಿತ್ತು?

0: ಯು ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು. ನಾನು ಆರ್ಜೆ ಅಭಿಷೇಕ್. ಇವತ್ತು ವಿಶ್ವ ಪರಿಸರ ದಿನ. ಮಾನವನಿಗೆ ಪರಿಸರದ ಅಗತ್ಯವನ್ನು ಮತ್ತೆ ಮತ್ತೆ ಎಚ್ಚರಿಸುವಂಥ ಪ್ರಯತ್ನ ಈ ದಿನದಂದು ರಾಷ್ಟ್ರದೆಲ್ಲೆಡೆ ಆಗ್ತಾ ಇದೆ. ಇವೆಲ್ಲದರ ಬಗ್ಗೆ ಇವತ್ತಿನ ಈ ದಿನ ಮಾತಾಡಲಿಕ್ಕೆ ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ. ಇವರು ತಾವು ತೊಡಗಿಸಿಕೊಂಡಿರುವಂಥ ಪರಿಸರದ ಹೋರಾಟಗಳು ಅನೇಕ, ಆದರೆ ಅದು ಯಾವುದನ್ನು ಕೂಡ ಹೇಳಬೇಡಿ. ಕೇವಲ ನಾನೊಬ್ಬ ಪರಿಸರ ಪ್ರೇಮಿ ಅಂತ ಹೇಳಿ ಪರಿಚಯ ಮಾಡಿದರೆ ಸಾಕು ಅನ್ನುವಂಥ ಮನಸ್ಸು ಅವರದ್ದು. ಕರಾವಳಿ ಜಿಲ್ಲೆಯ ಪರಿಸರದ ಹೋರಾಟಗಳಲ್ಲಿ ಬಹಳ ಪ್ರಮುಖವಾದಂಥ, ಬಹಳ ಸಕ್ರಿಯವಾಗಿರುವಂಥ ಒಬ್ಬ ಪರಿಸರ ಹೋರಾಟಗಾರ, ಒಬ್ಬ ಒಳ್ಳೆ ಮಾತುಗಾರ ಕೂಡ ಹೌದು. ಇವತ್ತಿನ ಈ ಹೊತ್ತಿನ ಪರಿಸರ ದಿನಾಚರಣೆಯ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ಶ್ರೀ ಶಶಿಧರ್ ಶೆಟ್ಟಿ ಅವರು. ಶಶಿಧರ್ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ. ಯಾವಾಗ ಈ ಭೂಮಿ ಸೃಷ್ಟಿಯಾಯಿತೋ, ಭೂಮಿ ಮೇಲೆ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಜೀವಜಂತುಗಳು, ಹಾಗೆ ಮಾನವನ ಉಗಮ ಆಯಿತೋ, ಆಗ ತನ್ನಿಂತಾನೇ ಪರಿಸರ ಅನ್ನುವಂಥದ್ದು, ಪರಿಸರ ಪ್ರಜ್ಞೆ ಅಥವಾ ಪರಿಸರದ ಅಗತ್ಯತೆ, ಪರಿಸರದ ಉಳಿವು ಅನ್ನುವಂಥದ್ದು ಮನುಷ್ಯನ ಜೊತೆ ಯಾವಾಗ ಬಂದಿತ್ತು. ಮೊನ್ನೆ ಮೊನ್ನೆವರೆಗೆ ಏನು, ನಮ್ಮ ಪೂರ್ವಜರು ಕೂಡ ಪರಿಸರ ರಕ್ಷಣೆಯಲ್ಲಿ ಅದನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲೋ ಇಲ್ಲ ಸಾಮಾಜಿಕ ನೆಲೆಗಟ್ಟಿನಲ್ಲೋ ಪರಿಸರದ ರಕ್ಷಣೆಯನ್ನು ಮಾಡಿಕೊಂಡೇ ಬಂದವರು. ಆದರೆ ಇವತ್ತು ಆಧುನಿಕ ಜಗತ್ತಿನ ಈ ಬ್ಯುಸಿ ಲೈಫ್ ಅಂತ ಏನು ಕರಿತೀವಿ, ಇದರಲ್ಲಿ ಇವತ್ತು ನಮ್ಮ ಪರಿಸರ ಅಂದರೆ ಡೆವಲಪ್ಮೆಂಟ್ ಎನ್ನುವಂಥ ಹಣೆಪಟ್ಟಿಯನ್ನು ನಾವು ಕಟ್ಕೊಂಡು ಅದರ ಡೆಫಿನೇಷನ್ಗೆ ನಾವು ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಈಚೆ ಕಡೆ ನಮ್ಮ ಭತ್ತ ಉದಾಹರಣೆ ಹೇಳ್ಬೋದು, ತುಳುನಾಡಿನಲ್ಲಿ ನಾವು ಮೂರು ಸಂಸ್ಕೃತಿಗಳನ್ನು ಕಾಣ್ತೇವೆ. ಒಂದು ಕಾಡು ಸಂಸ್ಕೃತಿ, ಒಂದು ಕಡಲು ಸಂಸ್ಕೃತಿ, ಮತ್ತೊಂದು ಕೃಷಿ ಸಂಸ್ಕೃತಿ. ಇದು ಈ ಭಾಗದ ಜನರ ತಲೆತಲಾಂತರದ ಈ ಭಾಗದ ಜನರ ಒಂದು ಮೂಲಾಧಾರ ಆಗಿತ್ತು, ಜೀವಾಧಾರ ಆಗಿತ್ತು. ಆದರೆ ಇವತ್ತು ಈ ಮೂರು ಸಂಸ್ಕೃತಿ ಇವತ್ತು ನಾಶ ಆಗ್ತಾ ಇದೆ. ಕಡಲು ಸಂಸ್ಕೃತಿ ಅನ್ನುವಂಥದ್ದು, ಕಡಲಿಗೆ ಇವತ್ತು ವಿಷಭರಿತ ನೀರಿರ್ಬೋದು ಅಥವಾ ಡ್ರೈನೇಜ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು ಸೇರಿ ಕಡಲ ಹಾಳಾಯಿತು. ಕಡಲ ಮಕ್ಕಳಿಗೆ ಇವತ್ತು ಮೀನು ಸಿಗ್ತಾ ಇಲ್ಲ, ಪೈಯೆ ಬೂತಾಯಿ ಅನ್ನುವಂಥದ್ದು ಇವತ್ತು ಸಿಗ್ತಾನೇ ಇಲ್ಲ ಮೀನು ಹಾಕಿ ಬಲೆ ಹಾಕಿದರೆ. ಕೃಷಿ ಸಂಸ್ಕೃತಿಯನ್ನು ನಮ್ಮ ಊಟದ ಬಟ್ಟಲನ್ನು ನಾವೇ ನಾಶ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಈಗ ನಮ್ಮ ಎಲ್ಲ ಕಡೆ ಕೃಷಿ ಭೂಮಿಗೆ ಕೆಂಪು ಮಣ್ಣು ಸುರಿತಾ ಇದ್ದೀವಿ, ಲೇಔಟ್ ಮಾಡ್ತಾ ಇದ್ದೀವಿ, ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ದೀವಿ. ಕೇಳಿದರೆ ಕೂಲಿಯವರು ಸಿಕ್ಕೋದಿಲ್ಲ, ಹಾಗೆ ಹೀಗೆ ಅಂತ. ಕೂಲಿಯವರು ಸಿಕ್ಕೋದಿಲ್ಲ ಅಂತ ಸರಿ, ಹಾಗಾದರೆ ಇವತ್ತು ನೀವು ಪೇಟೆಯಿಂದ ಅಕ್ಕಿ ತರ್ತೀರಿ, ನಾಳೆ ಎಲ್ಲ ಭಾಗದಲ್ಲೂ ಇದೇ ಪರಿಸ್ಥಿತಿ ಉಂಟಾದರೆ ಮತ್ತೆ ತಿನ್ನಲಿಕ್ಕೆ ಏನು ಮಾಡ್ತೀರಿ? ಯಾವಾಗ ಚೈನಾದ ಪ್ಲಾಸ್ಟಿಕ್ ಅಕ್ಕಿಯೇ ತಿಂತಕ್ಕಂಥ ಪರಿಸ್ಥಿತಿ ಬರಬಹುದು. ಇದು ಒಂದು ನಮ್ಮ ಕೃಷಿ ಸಂಸ್ಕೃತಿ ನಾಶ ಆಗಿರುವಂಥದ್ದು. ಇನ್ನೊಂದು ಕಾಡು ಸಂಸ್ಕೃತಿ. ಕಾಡು ಇವತ್ತು ನೀರನ್ನು ಕೊಟ್ಟಿದೆ, ಆಕ್ಸಿಜನ್ ಕೊಟ್ಟಿದೆ, ಹಣ್ಣು ಹಂಪಲುಗಳನ್ನು ಕೊಟ್ಟಿದೆ, ಬದುಕನ್ನು ಕಟ್ಟಿಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟಿರುವಂಥ ಕಾಡನ್ನು ಇವತ್ತು ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ. ಅಭಿವೃದ್ಧಿ ನವದಲ್ಲಿ ಇವತ್ತು ನೇತ್ರಾವತಿ ನದಿ ತೀರುವ ಯೋಜನೆಯು, ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಲಕ್ಷಾಂತರ ಮರಗಳನ್ನು ಕಡಿದ್ವಿ. ಮತ್ತು ಇವತ್ತು ರೆಸಾರ್ಟ್ಗಳಲ್ಲಿ ಇವತ್ತು ಪ್ರತಿ ವರ್ಷ ರೆಸಾರ್ಟ್ಗಳು ಅಮೀಬದಲೆಗಳಲ್ಲಿ ಇವತ್ತು ಅವುಗಳ ಕದಂಬ ಬಾಹು ಜಾಸ್ತಿ ಆಗ್ತಾ ಉಂಟು. ರೆಸಾರ್ಟ್ಗಳ ಇವತ್ತು ಕಾಡನ್ನು ಆಕ್ರಮಣ ಮಾಡ್ಕೊಳ್ತಾ ಇವೆ, ಕಾಡಿನ ಪ್ರಾಣಿಗಳ ಹತ್ಯೆ ಆಗ್ತೇವೆ. ಮೂರು ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ಮೂರು ಸಂಸ್ಕೃತಿ ನಾಶ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ನಾವು ವಿಶ್ವದಾದ್ಯಂತ ಇವತ್ತು ಪರಿಸರ ದಿನಾಚರಣೆ ಏನೇ ಇರಲಿ, ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ಅದರಲ್ಲೂ ನಮ್ಮ ಕರಾವಳಿ ವಿಭಾಗದ ಜನ ಇವತ್ತು ನಮ್ಮ ಸುತ್ತಮುತ್ತಲಿನ ಈ ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ನಮ್ಮ ನಗರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಾದಿತ್ತು, ಕಾಯಿಲೆಗೆ ನಮ್ಮ ಜನ ತುತ್ತಬೇಕಾದಿತ್ತು. ಹಾಗೆ ನಾನೊಂದು RTI ಕಾರ್ಯಕರ್ತ ಆಗಿ ಕೂಡ ನಾನು ಕೆಲವೊಂದು RTI ದಾಖಲೆಗಳನ್ನು ಪಡೆದಂಥ ಕೆಲವೊಂದು ದಾಖಲೆಗಳು ಇವತ್ತು ತುಂಬ ಬೆಚ್ಚಿ ಬೀಳಿಸ್ತಕ್ಕಂಥದ್ದು. ನಮ್ಮ ಜನ ಅದರ ಬಗ್ಗೆ ಯಾರೋ ಗಂಭೀರತೆಯನ್ನು ತಗೊಳ್ತಾ ಇಲ್ಲ. ಯಾಕೆ ಹೇಳಿದರೆ ನೋಡಿ, ಒಂದು ಕರ್ನಾಟಕದ ತೋಟಗಾರಿಕಾ ಇಲಾಖೆ ಒಂದು ವರ್ಷ ತಮ್ಮ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ರಾಸಾಯನಿಕಗಳ ಪ್ರಮಾಣ 1437 ಮೆಟ್ರಿಕ್ ಟನ್. ಇದು ತೋಟಗಾರಿಕೆ ಇಲಾಖೆಯಿಂದ ರೈತರು ತಗೊಳ್ಳುವಂಥ ರಾಸಾಯನಿಕಗಳ ಪ್ರಮಾಣ ಆದರೆ ಖಾಸಗಿ ಅಂಗಡಿಗಳಿಂದ ತಗೊಳ್ತಕ್ಕಂಥ ಪ್ರಮಾಣ ಇದರ 3 ಇರ್ತದೆ. ಅದೇ ರೀತಿ ಇನ್ನು ರಸಗೊಬ್ಬರಗಳು ಇದರದ್ದು 10 ಇರುತ್ತೆ. ಇವೆಲ್ಲವೂ ಹೋಗಿ ಸೇರ್ಕೊಳ್ಳುವಂಥದ್ದು ನಮ್ಮ ಕುಡಿಯುವ ನೀರಿನ ಅಂತರ್ಜಲಕ್ಕೆ, ಮೂಲಕ್ಕೆ. ಒಮ್ಮೆ ನೀರಿನ ಜೊತೆ ರಾಸಾಯನಿಕಗಳು ಮಿಕ್ಸ್ ಆದರೆ ಮತ್ತು ಅದನ್ನು ಬ್ರಹ್ಮನಿಂದ ಕೂಡ ವಾಪಸ್ ತೆಗಿಲಿಕ್ಕೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನು ನಾವು ಇವತ್ತು ಕುಡಿತಾ ಇದ್ದೀವಿ. ನಮಗೆ ಗೊತ್ತಿಲ್ಲದ ಹಾಗೆ ಕಳೆದ ನನ್ನ ಡಾಕ್ಯುಮೆಂಟ್ ಪ್ರಕಾರ ಕಳೆದ 20 ಈಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಮೂಲದ ಪರಿಶುದ್ಧತೆ 33% ಹಾಳಾಗಿದೆ, ಕೆಮಿಕಲೈಸ್ಡ್ ಆಗಿದೆ. ಇವತ್ತು ನಾವು ಕುಡಿಯುವಂಥ ಬಾಟ್ಲಿ ನೀರಿರ್ಬೋದು, ಆರ್ಡಿನರಿ ನೀರಿರ್ಬೋದು, ಅದರಲ್ಲಿ 33% ಕೆಮಿಕಲ್ ಸೇರಿಕೊಂಡಿದೆ. ವಿಷಮಯ ನೀರನ್ನು ನಾವು ಕುಡಿತಾ ಇದ್ದೇವೆ. ಇವತ್ತು ನೋಡಿ, ಫಲ್ಗುಣಿ ನದಿ ಹಾಳಾಯಿತು, ಡಾಂಬರ್ ಥರ ಆಗಿದೆ, ಅಲ್ಲಿರುವ ಜಲತರಗಳು ಸಾಯ್ತಾ ಇವೆ. ಆದರೆ ಮೀನನ್ನು ತಿಂದರೆ ಇವತ್ತು ಕ್ಯಾನ್ಸರ್ ಬರುತ್ತೆ, ಯಾಕಂದರೆ ಮಂಗಳೂರಿನ ಎಲ್ಲ ಡ್ರೈನೇಜ್ಗಳು ಇವತ್ತು ಫಿಲ್ಟರ್ ಆಗದೆ ಇವತ್ತು ಹೊಳೆಗೆ ಸೇರ್ತಾ ಇದೆ. ಇವತ್ತು ನೇತ್ರಾವತಿ ನದಿ ನೀರನ್ನು ನಾವು ಕುಡಿತಾ ಇದ್ದೀವಿ. ಇವತ್ತು ವಿಟ್ಲ, ಪುತ್ತೂರು, ಸುಳ್ಯ ಆ ಭಾಗದಲ್ಲಿ ಡ್ರೈನೇಜ್ ಸಿಸ್ಟಮೇ ಕೆಲವು ಭಾಗದಲ್ಲಿ ಇಲ್ಲ. ಹೋಟ್ಲ್ ಡ್ರೈನೇಜ್ ಇರ್ಬೋದು, ಮ್ಯಾನುವಲ್ ಡ್ರೈನೇಜ್ ಇರ್ಬೋದು, ಡೈರೆಕ್ಟ್ ಇವತ್ತು ಚರಂಡಿಗಳ ಮುಖಾಂತರ ಕುಮಾರಧಾರೆಯೋ ನೇತ್ರಾವತಿಯೋ ಅಥವಾ ನೇತ್ರಾವತಿ ಉಪನದಿಗಳ ಮುಖಾಂತರ ಇವತ್ತು ನೇತ್ರಾವತಿ ಸೇರ್ತಾ ಇದೆ. ಆ ಡ್ಯಾಮಲ್ಲಿ ಇವತ್ತು ಫಿಲ್ಟರ್ ತುಂಬೆಯಲ್ಲಿ ಏನು ಅದಕ್ಕೆ ಆಲಮ್ ಹಾಕಲಿ, ಬ್ಲೀಚಿಂಗ್ ಪೌಡರ್ ಹಾಕಿ ಎಷ್ಟಂತ ಫಿಲ್ಟರ್ ಮಾಡಲಿಕ್ಕಾಗತ್ತೆ? ಅದೇ ನೀರನ್ನು ನಾವು ಕುಡಿತಾ ಇದ್ದೀವಿ. ಆದರೆ ಬ್ಯುಸಿ ಲೈಫ್ ಹೌದು, ಎಲ್ಲರಿಗೂ ಬ್ಯುಸಿ ಲೈಫ್ ಇರುತ್ತೆ. ಆದರೆ ನಮ್ಮ ತಿನ್ನುವಂಥ ಆಹಾರ, ನಮ್ಮ ನಾವು ಸೇವಿಸ್ತಕ್ಕಂಥ ಗಾಳಿ, ಇದರ ಪರಿಶುದ್ಧತೆಯ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಲಿಲ್ಲ ಹೇಳಿದರೆ. ಇವತ್ತು ನೀರನ್ನು ಮೊದಲು ನಾವು ಚಿಕ್ಕವರಿರುವಾಗ ಕತೆ ಹೇಳ್ತಿದ್ರು, ಅಮೆರಿಕದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಾಟ್ಲಿಯಲ್ಲಿ ನೀರನ್ನು ತುಂಬಿ ಮಾರಾಟ ಮಾಡ್ತಿದ್ರು ಅಂತ ನಾವು ಆಶ್ಚರ್ಯ ಪಡ್ತಿದ್ವಿ, ನೀರನ್ನು ಮಾರಾಟ ಮಾಡ್ತಾರ ಅಂತೇಳಿ. ಬಟ್ ಅದೇ ಸಂಸ್ಕೃತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ, ಬಾಟ್ಲಿ ನೀರನ್ನು ನಾವು ಕುಡಿತಾ ಇದ್ದೀವಿ. ಅದೇ ರೀತಿ ಮುಂದೆ ನಮ್ಮ ಊಟದ ತಟ್ಟಲನ್ನು ನಾವು ಹಾಳು ಮಾಡಿಕೊಂಡ್ರೆ, ಇನ್ನು ಗೋಬಿ ಮಂಚೂರಿ ಪಿಜ್ಜಾಗಳನ್ನು ತಿನ್ಕೊಂಡೆ ಮುಂದಿನ ಮಕ್ಕಳು ಬದುಕತಕ್ಕಂಥ ಪರಿಸ್ಥಿತಿ ಖಂಡಿತ ಉತ್ಪತ್ತಿ ಆಗುತ್ತೆ.
0: ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಕೂಡ ತಂತ್ರಜ್ಞಾನ ಉತ್ತರವನ್ನು ಕೊಡುತ್ತೆ ಅಂತ. ಹಾಗೆಯೇ ಪರಿಸರ ಸಮಸ್ಯೆಗೂ ಕೂಡ ತಂತ್ರಜ್ಞಾನ ಇದೆ ಎನ್ನುವಂಥ ಭ್ರಮೆಯಲ್ಲಿ ಇವತ್ತಿನ ಈ ಪೀಳಿಗೆ ಇದೆ ಅನ್ನುವಂಥ ಮಾತು.
1: ಈಗ ಪರಿಸರ ತಂತ್ರಜ್ಞಾನಕ್ಕೆ ಯಾವುದೇ ರೀತಿ ಪರಿಸರಕ್ಕೆ ಯಾವುದೇ ತಂತ್ರಜ್ಞಾನವನ್ನು ಬಳಸ್ಕೊಳ್ಬಾರ್ದು ಅಂತೇಳಿ ಏನಿಲ್ಲ. ಈಗ ಪ್ಲಾಸ್ಟಿಕ್ ಈಗ ಬರಲೇಬಾರ್ದು ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಪ್ಲಾಸ್ಟಿಕ್ ಬಂದಿದ್ದರಿಂದ ಇವತ್ತು ಎಷ್ಟೋ ಮರಗಳು ಉಳಿದಿವೆ, ಪ್ಲಾಸ್ಟಿಕ್ ಪೀಠೋಪಕರಣಗಳು ಭಾಳಷ್ಟು ಬಾಳಿಕೆ ಬರುತ್ತೆ. ಆದರೆ ಆ ಪ್ಲಾಸ್ಟಿಕ್ಕನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಎನ್ನುವಂಥದ್ದನ್ನು ವ್ಯವಸ್ಥೆಯಾಗಿ ಬಳಸಿದರೆ ಮಾತ್ರ ಅದೊಂದು ಸಮರ್ಪಕವಾಗಿ ಇರುತ್ತೆ. ಈಗ ಕೃಷಿಯಲ್ಲಿ ಕೂಡ ತಂತ್ರಜ್ಞಾನ, ಉಳುಮೆ ಮಾಡಲಿಕ್ಕೆ ಮೊದಲು ನಾವು ಮ್ಯಾನ್ಯುವಲ್ ಆಗಿ ಎತ್ತುಗಳನ್ನೇ ಬಳಸ್ತಾ ಇದ್ವಿ. ಆದರೆ ಎತ್ತುಗಳನ್ನು ಸಾಕುವಂಥದ್ದು ಮೇಂಟೈನ್ ಮಾಡೋದು ಕಷ್ಟ. ಈಗ ಟ್ಯಾಕ್ಟ್ರಿಗಳು ಬಂದಿವೆ, ಭತ್ತ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಇವತ್ತು ಯಂತ್ರೋಪಕರಣಗಳನ್ನು ಬಳಸಿ ನಾವು ಇವತ್ತು ಧಾನ್ಯಗಳನ್ನು ಬೇರ್ಪಡಿಸ್ತಾ ಇದ್ದೇವೆ. ಆದರೆ ತಂತ್ರಜ್ಞಾನ ಅನ್ನುವಂಥದ್ದು ಊಟಕ್ಕೆ ಉಪ್ಪಿನಕಾಯಿ ಇರಬೇಕೆ ಬಿಟ್ಟರೆ ಉಪ್ಪಿನಕಾಯಿಯ ಊಟ ಆಗಿರಬಾರ್ದು. ಇದು ಮುಂದೆ ಇದೇ ರೀತಿ ನಡೆದರೆ ತಂತ್ರಜ್ಞಾನ ಅನ್ನುವಂಥದ್ದಕ್ಕೆ ನಾವು ಹೇಳ್ಬೋದು, ಮಂಗಳೂರಿನಲ್ಲಿ ಧಾರಣ ಒಂದು ಪ್ರತಿಯೊಂದು ಪ್ರದೇಶಕ್ಕೆ ಒಂದು ಧಾರಣ ಸಾಮರ್ಥ್ಯ ಅಂತ ಇರುತ್ತೆ. ಒಬ್ಬ ಮನುಷ್ಯನಿಗೆ ಒಂದು 10 ಕೆಜಿಯನ್ನು ಹೊತ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಅವನ ತಲೆ ಮೇಲೆ 15 ಹಾಕಿದರೆ ಕಷ್ಟಪಟ್ಟು ಹೊತ್ಕೊಳ್ಬೋದು. 20 ಕೆಜಿ ವೆಯ್ಟನ್ನು ಇಟ್ಟರೆ ಅವ ಅಲುಗಾಡ್ತಾನೆ, 50 ಕೆಜಿ ವೆಯ್ಟ್ ಇಟ್ಟರೆ ಅವನು ಕುಸ್ತು ಬಿದ್ದು ಸಾಯ್ತಾನೆ. ಅದೇ ರೀತಿ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯು ಅದೇ ಆಗಿದೆ. ಇದರ ಧಾರಣ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಇವತ್ತು ಇಂಡಸ್ಟ್ರಿಗಳನ್ನು ನಾವು ತಂದು ತುಂಬ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಾಗಿ ನಾವು ಯಾವುದು ಒಂದು ಜಾಗದ ಧಾರಣ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ನಾವು ಅನಗತ್ಯವಾಗಿ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು, ವಸತಿ ಸಂಕೀರ್ಣಗಳನ್ನು ಕಟ್ತಾ ಇದ್ದೇವೆ. ಮತ್ತು ಇಲ್ಲಿ ಟ್ರಾಫಿಕ್ಗಳು ಇವೆಲ್ಲವೂ ಕೂಡ ಒಂದು ಪರಿಸರದ ಮೇಲೆ ಒಂದು ಪ್ರತಿಕೂಲ ಪರಿಣಾಮವನ್ನು ಬೀರ್ತಕ್ಕಂಥ ವಿಚಾರ. ತಂತ್ರಜ್ಞಾನ ಅನ್ನುವಂಥದ್ದು ಎಲ್ಲದಕ್ಕೂ ಒಂದು ಪರಿಹಾರ ಅಲ್ಲ, ಸಾಮಾಜಿಕ ಪ್ರಜ್ಞೆ ಮತ್ತು ಸಾಮಾಜಿಕ ನ್ಯಾಯ ಎನ್ನುವಂಥ ಒಂದು ವಿಚಾರ ಅಲ್ಲಿವರೆಗೆ ಮನುಷ್ಯರಲ್ಲಿ ಮೂಡುದಿಲ್ವೋ ಅಲ್ಲಿವರೆಗೆ ಪರಿಸರಗಳು ತನಗೆ ಗೊತ್ತಿಲ್ಲದ ಹಾಗೆ ನಾಶ ಆಗ್ತದೆ.
0: ಅಲ್ಲ ಸರ್, ಇವತ್ತೊಂದು ಪರಿಸರ ದಿನಾಚರಣೆಯ ಮೆಸೇಜ್ಗಳನ್ನು ಒಂದಿಷ್ಟು ಲೇಖನಗಳನ್ನು ಓದಿ ಓದಿ ಸುಸ್ತಾ ಇತ್ತು. ಇಷ್ಟೆಲ್ಲ ಲೇಖನಗಳೆಲ್ಲ ಬರುವಾಗ ನಿಮಗೆ ಜಾಗೃತಿ ಮೂಡಿದೆ ಅಂತ ಅನ್ಸೋದಿಲ್ವ ಸರ್?
1: ನಮ್ಮಲ್ಲಿ ಜನರು ಏನಾಗಿದ್ದಾರೆ ಅಂತ ಹೇಳಿದರೆ ವಾಟ್ಸ್ಆ್ಯಪ್ ವೀರರೇ ಜಾಸ್ತಿ ಆಗಿದ್ದಾರೆ. ಇವತ್ತು ನಾನು ಕೆಲವೊಂದು ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ನೋಡ್ತಾ ಇದ್ದೀವಿ, ಏನೋ 4 ಬರೆದ್ರು ಇದನ್ನು ನೇರವಾಗಿ ಪ್ರಧಾನಮಂತ್ರಿಗೆ ತಲುಪುವವರಿಗೆ ಶೇರ್ ಮಾಡಿ, ಇದನ್ನು ಸಿದ್ದರಾಮಯ್ಯನವರಿಗೆ ತಲುಪುವವರಿಗೆ ಶೇರ್ ಮಾಡಿ ಅಂತೇಳಿ ಹೇಳಿ ಇವರು ವಾಟ್ಸ್ಆ್ಯಪ್ ವೀರರೇ ಜಾಸ್ತಿ ಆಗಿದ್ದಾರೆ. ನನಗನ್ಸುತ್ತೆ ಎಲ್ಲಾದರೂ ಬ್ರಿಟಿಷರ ಕಾಲದಲ್ಲಿ ಇವರೆಲ್ಲ ಹುಟ್ಟಿ ಆವಾಗ ವಾಟ್ಸ್ಆ್ಯಪ್ ಇದ್ದರೆ ಇವರು ಹತ್ತತ್ರ ಹೋರಾಟಕ್ಕೆ ಹೋಗ್ತಾ ಇರಲಿಲ್ಲ. ಇದು ಬ್ರಿಟಿಷರಿಗೆ ತಲುಪುವವರಿಗೆ ಶೇರ್ ಮಾಡಿ ಅಂತೇಳಿ ಮನೆಯಲ್ಲೇ ಕೂತ್ಕೊಂಡು ಇವರು ಚಟ ಮಾಡಿ ತಿನ್ಕೊಂಡು ಚಹಾ ಕೊಟ್ಕೊಂಡು ಹೋರಾಟ ಮಾಡ್ತಾರೆ. ಬಿಟ್ಟರೆ ಬೀದಿಯಲ್ಲಿ ನಮ್ಮ ಸಂವಿಧಾನ ಬದ್ಧವಂಥ ವಾಕ್ ಸ್ವಾತಂತ್ರ್ಯ ಏನಿದೆ, ಆರ್ಟಿಕಲ್ 19, 20, 21 ಕೊಟ್ಟಂಥ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದನ್ನು ಬಳಸ್ತಾನೆ ಇರಲಿಲ್ಲ, ಸ್ವಾತಂತ್ರ್ಯ ಸಿಗ್ತಾನೂ ಇರಲಿಲ್ಲ. ಆದರೆ ನಮ್ಮ ಜನರು ನೋಡಿ ಇವತ್ತು ನಮಗ್ಯಾಕೆ ನಮಗೆ ಅನ್ನುವಂಥ ಅಸಡ್ಡೆ, ನಮ್ಮ ಮನೆ ಕಸ ಹೊರಗೆ ಹೋದರೆ ಸಾಕು, ನಮ್ಮ ಮನೆ ಕಸವನ್ನು ತೆಗೆದ್ರು ಬೇರೆ ಮನೆ ಕಂಪೌಂಡಿಗೆ ಹಾಕಿದ್ರು, ಇಲ್ಲ ರಸ್ತೆಗೆ ಹಾಕಿದ್ರು, ಇಲ್ಲ ಏನಿಲ್ಲ ಅಂದರು ನೇತ್ರಾವತಿ ರಸ್ತೆ ಹತ್ರ ಬರುವಾಗ ಬೈಕಿಂದ ಡುಸ್ಕ ಬಿಸಾಕಿದ್ರು ಹೊಳೆಗೆ. ಇಂಥ ಒಂದು ಹೀನ ಸಂಸ್ಕೃತಿ, ಒಂದು ಕೆಟ್ಟ ಮೆಂಟಾಲಿಟಿ ಅದು ಬದಲಾಗುವವರೆಗೆ ಈ ಪರಿಸರದ ಏನು ಎಷ್ಟೇ ನಾವು ಹೇಳಿದರೂ ಕೂಡ ಅದು ಭಾಷಣ ಆದಿತ್ಯ ಹೊರತು ಇದಕ್ಕೆ ತಕ್ಕನಾದಂಥ ಉತ್ತರ ಕೊಡಬೇಕಿದ್ರೆ ಹೈ ಪೆನಲ್ಟಿ ಹಾಕಬೇಕು. ಹೈ ಪೆನಲ್ಟಿ ಹಾಕಿದರೆ ಮಾತ್ರ ಇದೊಂದು ಪರಿಸರ ಪ್ರಜ್ಞೆ ಮೂಡ್ಬೋದು.
0: ಓಕೆ, ಈಗ ನೀವು ಅನೇಕ ಹೋರಾಟಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರು, ಅದರಲ್ಲಿ ಪ್ರಮುಖವಾಗಿ ಎತ್ತಿನಹೊಳೆ ಯೋಜನೆಯ ವಿರುದ್ಧದ ಹೋರಾಟದಲ್ಲಿ ಬಹಳ ಸಕ್ರಿಯ ಕಾರ್ಯಕರ್ತರು ನೀವು. ನಿಮ್ಗೆ ಎಲ್ಲ ಹೋರಾಟಗಳನ್ನು ನೋಡುವಾಗ ನಿಮ್ಗೆ ಅನಿಸಿದೆಯಾ ನಮ್ಮ ದಕ್ಷಿಣ ಕನ್ನಡ ಜನತೆಯಲ್ಲಿ ಹೋರಾಟದ ಮನಸ್ಸುಗಳು ತುಂಬ ಕಡಿಮೆ ಇದೆ ಅಂತ?
1: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟದ ಮನಸ್ಸುಗಳಿಗಿಂತ ಹೆಚ್ಚಾಗಿ ನೋಡಿ, ನಾನು ಯಾರನ್ನೇ ಬ್ಲೇಮ್ ಮಾಡ್ತಾ ಇಲ್ಲ, ಮಂಗಳೂರು ನಗರದಲ್ಲಿ ನಾನು ಒಂದು ಗಂಡ ಹಾಗೆ ಮಂಗಳೂರು ನಗರದ ಮಂಗಳೂರಿನ ಮೂಲ ನಿವಾಸಿಗಳು ಕಡಿಮೆ ಆಗಿದ್ದಾರೆ. ಕೇವಲ ಒಂದು 20-25% ಮಂಗಳೂರಿನ ಮೂಲ ನಿವಾಸಿಗಳಿರ್ಬೋದು, ಮತ್ತೆ ಉಳಿದವರೆಲ್ಲರೂ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ಜಾಗ ಕೊಟ್ಟು ಎಲ್ಲ ಮಂಗಳೂರಿಂದ ಹೊರಗೆ ಹೋಗಿದ್ದಾರೆ. ಬೇರೆ ಊರಿಗೆ ನೋಡಿ, ಗುಜರಾತು, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಅಥವಾ ಬೇರೆ ಉತ್ತರ ಭಾರತದಿಂದ ಬಂದವರು ಇಲ್ಲಿ ಹೋರಾಟಕ್ಕೂ ಅಥವಾ ನೆಲಜಲ ರಕ್ಷಣೆಗೂ ಅವರು ಇಳಿಯುವುದಿಲ್ಲ. ಅವರು ಇಲ್ಲಿ ದುಡ್ಡು ಮಾಡಲಿಕ್ಕೆ ಬಂದವರು, ಬಿಸ್ನೆಸ್ ಮಾಡಲಿಕ್ಕೆ ಬಂದವರು, ಅವರು ಪರಿಸರದ ಬಗ್ಗೆ ತಲೆ ಕೆಡಿಸ್ಕೊಳ್ಳುವವರಲ್ಲ. ಎರಡನೇ, ನಮ್ಮ ಯಾರಿಗೆ ನಿಜವಾಗಿ ರೈತರ ಅಥವಾ ಪರಿಸರದ ಬಗ್ಗೆ ಕಾಳಜಿ ಉಂಟೋ, ಅವರೇನು ಹೊರಗಡೆ ಇದ್ದಾರೆ, ನಮ್ಮ ಸಿಟಿಯಿಂದ ಹೊರಗೆ ಇದ್ದಾರೆ, ಅವರಿಗೆ ನಿಜವಾಗಿ ಪರಿಸರದ ಬಗ್ಗೆ ಆಕ್ರೋಶ ಇದೆ, ಕಾಳಜಿ ಇದೆ, ಆದರೆ ನೇರವಾಗಿ ಅವರಿಗೆ ಹೋರಾಟಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳಿದರೆ ಪಾಪ ಅವ್ರಿಗೆ ಕಮಿಟ್ಮೆಂಟ್ ಇರ್ತದೆ, ರೈತಾಪಿ ವರ್ಗದವರಿದ್ದಾರೆ, ರಿಕ್ಷಾ ಡ್ರೈವರ್ಗಳಿದ್ದಾರೆ, ಬಸ್ ಕಂಡಕ್ಟರ್ಗಳಿದ್ದಾರೆ, ಅವರು ಬೆಳಿಗ್ಗೆ ಇವತ್ತು ದುಡಿಯಕ್ಕೆ ಹೋದರೆ ಮಾತ್ರ ಮನೆಗೆ ಸಂಜೆ ಹೋಗುವಾಗ 4 ಕೆಜಿ ಅಕ್ಕಿ ತಗೊಂಡು ಹೋಗ್ಬೋದು, 1 ಲೀಟರ್ ಹಾಲು ತಗೊಂಡು ಹೋಗ್ಬೋದು ಮಕ್ಕಳಿಗೆ, ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಇದನ್ನೇ ಕೂಡ ಜನ ಮಾತಾಡೋದಿಲ್ಲ ಅನ್ನುವಂಥದ್ದನ್ನೇ ನಮ್ಮ ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ಇದನ್ನೇ ವೀಕ್ನೆಸ್ ಅಂತ ತಿಳ್ಕೊಂಡ್ರೆ ಮುಂದೊಂದು ದಿನ ಇಲ್ಲಿ ಒಂದು ಕ್ರಾಂತಿಕ ರಾಜಕೀಯವಾಗಿ ಒಂದು ಕ್ರಾಂತಿ ಆಗ್ಬೋದು, ಇಲ್ಲ ಇಂದು ಸಾಮಾಜಿಕವಾಗಿ ಕ್ರಾಂತಿ ಆಗ್ಬೋದು, ಅಥವಾ ಯಾವುದೇ ರೀತಿ ಒಂದು ಪರಿಣಾಮಕಾರಿ ಒಂದು ಸ್ಟೆಪ್ಪನ್ನು ನಮ್ಮ ಜನತೆ ತೆಕ್ಕೊಳ್ಬೋದು. ಯಾಕಂದರೆ ಕಳೆದ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೇ ಈ ನೇತ್ರಾವತಿ ನದಿ ತೀರುವ ವಿಚಾರದೊಳಗೆ ನಾವು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟಾಗ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯತ್ತೆ ಜನ 28,000 ನೋಟಾ ಓಟನ್ನು ಕೊಟ್ಟು ಉತ್ತರ ಕೊಟ್ಟಿದ್ದಾರೆ ಒಂದು ದಿವಸದ ಅಭಿಯಾನಕ್ಕೆ. ಅಂದರೆ ಇಲ್ಲಿ ಜನ ಜಾಗೃತಿ ಆಗಿಲ್ಲ ಅಂತೇಳಿ ಅಲ್ಲ, ಜನರಿಗೆ ವಿಷಯ ಗೊತ್ತಿದೆ, ಪರಿಸರ ನಾಶ ಮಾಡಿಕೊಂಡು ನಮ್ಮ ತೆರಿಗೆ ಹಣ ಕೋಟಿಗಟ್ಟಲೆ ಲೂಟಿ ಮಾಡಲಿಕ್ಕೆ ಮಾಡಿದಂಥ ಯೋಜನೆ ಅಂತ ಗೊತ್ತುಂಟು. ಆದರೆ ಎಲ್ಲರಿಗೂ ಬೀದಿಗೆ ಬರಲಿಕ್ಕೆ ಆಗುವುದಿಲ್ಲ. ಸಮಯ ಬಂದಾಗ ಎಲ್ಲಿ ಈ ಕಪಟಿ ರಾಜಕಾರಣ, ಎಲ್ಲ ಪಕ್ಷದ ರಾಜಕಾರಣಿಗಳಿದ್ದಾರೆ ಅಥವಾ ಅಧಿಕಾರಿ ವರ್ಗದವರಿದ್ದಾರೆ, ಅವರು ಎಲ್ಲಿ ಬುದ್ಧಿ ಕಲಿಸಬೇಕೋ ಅದನ್ನು ಬುದ್ಧಿ ಕಲಿಸಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಮರ್ಥರಿದ್ದಾರೆ. ಅದರ ಅವಕಾಶಕ್ಕಾಗಿ ಇವತ್ತು ಹೋರಾಟವನ್ನು ಯಾರೂ ಗುತ್ತಿಗೆ ತಗೊಂಡಿಲ್ಲ. ಇವತ್ತು ದಿನೇಶ್ ಹೇಳರು ಅಥವಾ ನಾನು ಮತ್ತೆ ಯಾರು ಹೋರಾಟವನ್ನು ಗುತ್ತಿಗೆ ತಗೊಂಡು ಹೋರಾಟಕ್ಕೆ ನಾವು ಹೋಗುವವರಲ್ಲ. ನಮಗೆ ಯಾರು ಸರ್ಕಾರದಿಂದ ಸಂಬಳ ಬರೋದು ಇಲ್ಲ. ನಮಗೆ ನಮ್ಮ ನದಿ ಬೇಕು. ಜನರ ಒಂದು ನಮಗೆ ತಿಳಿದ ಒಂದು ನಾವು ಯಾಕಂದರೆ ಪಶ್ಚಿಮ ಘಟ್ಟ ಚಾರಣ ಹೋಗ್ತಾ ಇರ್ತೀವಿ. ನಮ್ಮ ಒಂದು ಆಕ್ರೋಶ ಅಥವಾ ನಮ್ಮ ನೋವನ್ನು ಆ ಮೂಲಕ ನಾವು ವ್ಯಕ್ತಪಡಿಸಿದ್ದೀವಿ ಅಷ್ಟೇ, ಜನರ ನೋವನ್ನು. ಇವತ್ತು ಎತ್ತಿನಹೊಳೆ ಯೋಜನೆಯಿಂದ ನೀರು ಸಿಗುವುದಿಲ್ಲ ಅಂತೇಳಿ ಹೇಳಿ ಯಾವ ಭಾಗಕ್ಕೆ ನೀರು ಕೊಡ್ತೇವಂತ ನಮ್ಮ ಜನಪ್ರತಿನಿಧಿಗಳು ಬೊಬ್ಬೆ ಹಾಕಿದ್ರು. ಆ ಭಾಗದ ಜನ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಹೋರಾಟಗಾರರು ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಮನವರಿಕೆ ಆಗಿದೆ, ಇಲ್ಲಿ ನೀರು ಬರುವುದಿಲ್ಲ, ಬರೀ ಇದು ದುಡ್ಡು ಮಾತ್ರ ಹೋಗ್ತದೆ, ನಮಗೆ ಇಲ್ಲಿ ಬೇಡ, ಶರಾವತಿಯೋ ಅಥವಾ ಇನ್ನೊಂದು ಬೇರೆ ಯಾವುದು ಉತ್ತರ ಭಾಗದ ನದಿಯ ನೀರನ್ನು ತಿರುಗಿಸಿ ಕೊಡಿ ಅಂತ ಅವರೇ ಆ ಭಾಗದಲ್ಲಿ ಇವತ್ತು ಗರವು ಹಾಕ್ತಾ ಇದ್ದಾರೆ ಅವರ ಜನಪ್ರತಿನಿಧಿಗಳಿಗೆ. ಕೋಲಾರದವರಿಗೂ ಎತ್ತಿನಹೊಳೆ ಯೋಜನೆ ಬೇಡ, ಚಿಕ್ಕಬಳ್ಳಾಪುರದವರಿಗೂ ಎತ್ತಿನಹೊಳೆ ಯೋಜನೆ ಬೇಡ, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಯೋಜನೆ ಬೇಡ. ಈ ಯೋಜನೆ ಬೇಕಾಗಿರುವಂಥದ್ದು ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು KNNL ಆಯಕಟ್ಟಿನ ಸ್ಥಳಗಳಲ್ಲಿ ಬಾಯಿ ತೆಗೆದು ಕುಳಿತುಕೊಳ್ಳುವಂಥ ಮೊಸಳೆ ಗಾತ್ರದ ಅಧಿಕಾರಿಗಳಿಗೆ ಬಿಟ್ಟರೆ ಜನರಿಗೆ ಯಾರಿಗೂ ಯಾವ ಭಾಗದ ಜನರಿಗೂ ಎತ್ತಿನಹೊಳೆ ಯೋಜನೆ ಬೇಡ. ಯಾಕಂದರೆ ಅಲ್ಲಿ ನೀರಿಲ್ಲ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ.
0: ಶಶಿಧರ್ ಶೆಟ್ಟಿಯವರು ನಮ್ಮ ಕರ್ನಾಟಕದ ಬೇರೆ ಬೇರೆ ಕಡೆ ಚಾರಣಕ್ಕೆ ಹೋಗುವವರು, ಬೇರೆ ಬೇರೆ ಕಾಡುಗಳನ್ನು ನೋಡಿ ಬಂದವರು. ಆಗ ನೀವು ನಿಮ್ಮ ಸ್ನೇಹಿತರು ಸೇರಿ ಕಾಡನ್ನು ಸ್ವಚ್ಛಗೊಳಿಸುವಂಥ ಒಂದು ಅಭಿಯಾನವನ್ನು ಮಾಡಿದ್ರಿ. ಯಾಕೆ ಸರ್ ಕಾಡನ್ನು ಕೂಡ ಸ್ವಚ್ಛಗೊಳಿಸುವಂಥ ಅಗತ್ಯ ಇದೆಯಾ ಅಂತ?
1: ಈ ಭೂಮಿಯಲ್ಲಿ ಇರುವಂಥ ಒಬ್ಬ ಕೆಟ್ಟ ಜೀವಿ ಅಂದರೆ ಅದು ಮನುಷ್ಯ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಉಂಟು ನನಗೆ. ಯಾಕಂದರೆ ಇವ ಇದ್ದ ಜಾಗವೂ ಕೂಡ ವಾಸನೆ ನೋಡಿ, ಕಾಡಿನಲ್ಲಿ ಅಷ್ಟು ಪ್ರಾಣಿಗಳಿದ್ದರೂ ಮಲಮೂತ್ರ ಮಾಡಿದ್ರೆಲ್ಲೂ ವಾಸನೆ ಬರುವುದಿಲ್ಲ. ಆದರೆ ಮನುಷ್ಯ ನೋಡಿ, ಅವನು ಅಷ್ಟು ಟಾಯ್ಲೆಟ್ ಇಟ್ಕೊಂಡು ಅಷ್ಟು ಹಾರ್ಪಿಕ್ ಹಾಕಿದರೂ ಕೂಡ ಅಲ್ಲಿ ಸ್ಮೆಲ್ ಬರ್ತದೆ. ಅಂಥ ಗಲೀಜು ಒಬ್ಬ ಮನುಷ್ಯ. ಯಾಕೆ ಹೇಳಿದರೆ ತುಂಬ ಬೇಸರ ಆಗುತ್ತೆ ಇದು ಹೇಳಲಿಕ್ಕೆ. ಈ ಭಾಗದ ನಗರವನ್ನು ಹಾಳು ಮಾಡಿ ಆಯಿತು, ಚಾರಣ ಅಂತೇಳಿ ಹೇಳಿ ಇದೇ ಮನುಷ್ಯರು ಅಲ್ಲಿಗೆ ನಮ್ಮ ಪಶ್ಚಿಮ ಘಟ್ಟಕ್ಕೆ ಬರೋದು, ಅಲ್ಲಿ ಸಿಗರೇಟ್ ಸೇದೋದು, ಬಿಸಾಕೋದು, ಬೆಂಕಿ ಹೊತ್ಕೊಂಡು ಹೋಗೋದು, ಅಲ್ಲಿ ಇವರು ಬಿಯರ್ ಬಾಟ್ಲಿಯೋ ವಿಸ್ಕಿಯನ್ನು ಕುಡಿದು ಬಾಟ್ಲಿಯನ್ನು ಒಡೆದು ಹಾಕೋದು, ಮತ್ತೆ ಅಲ್ಲಿ ಮೋಜಿಗೆ, ಅಲ್ಲಿ ನದಿ ಮೂಲಗಳಲ್ಲಿ ಹೋಗಿ ಇವರು ಪ್ಲಾಸ್ಟಿಕ್ ಬಾಟ್ಲಿಗಳನ್ನು, ಇವರ ಸಿಗರೇಟ್ ಪ್ಯಾಕ್ಗಳನ್ನು, ಗುಟ್ಕಾ ಪ್ಯಾಕ್ಗಳನ್ನು ಬಿಸಾಕೋದು, ನದಿಯಲ್ಲಿ ಕೂಡ ಇವರು ಬಿಯರ್ ಬಾಟ್ಲಿ ನೋಡಿದ್ದಾರೆ. ಪಾಪ ನಮ್ಮಲ್ಲಿ ನಮ್ಮ ಜೊತೆ ಬಂದಂಥ ಚಾರಣಿಗೆ ಹೋದ ಶಾಲೆಯ ಮಕ್ಕಳು ಅಲ್ಲಿ ಸ್ವಚ್ಛ ಪಶ್ಚಿಮ ಘಟ್ಟ ಅಭಿಯಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿದಾಗ ಒಬ್ಬ ಹುಡುಗನಿಗೆ ಕಾಲಿಗೆ ಆ ಬಿಯರ್ ಬಾಟ್ಲಿ ಹೋಗಿ 3 ಇಂಚ್ ಒಳಗೆ ಹೋಗಿತ್ತು, ರಕ್ತ ಬಂತು. ನಾವು ಹುಡುಗರಿಗೆ ಬಿಡಿ, ನಾವು ಒಂದು ಕಡೆ ಹೋಗುವಾಗ ನೋಡುವಾಗ ದಿದೇಶ್ ಹೊರಡ್ರಲ್ಲಿ ಹೋಗುವಾಗ ಒಂದು ಕಡೆ ಒಂದು ಕಡವೆಯ ಕಾಲಿಗೆ ಕುಂಟುತ್ತಾ ಹೋಗ್ತಾ ಇತ್ತು, ಅದು ಕುಂಟಿಸಿದಲ್ಲೆಲ್ಲ ರಕ್ತ ಡ್ರಾಪ್ ಆಗ್ತಾ ಇತ್ತು. ಅಲ್ಲಿ ಹೋಗಿ ನೋಡಿ ನಾವು ಅದರ ಮೂಲವನ್ನು ಹುಡ್ಕೊಂಡು ಹೋದಾಗ ಯಾರೋ ಒಂದು ಬುಷಲ್ಲಿ ಒಂದು ಬಿಯರನ್ನು ಕುಡಿದು ಒಡೆದು ಹಾಕಿ ಹೋಗಿದ್ದು, ಅದರ ಮೇಲೆ ಕಡವೆ ಕಾಲು ಹಾಕಿದೆ, ಕಾಡಿನ ಗೊರಸಿಲುಗಳ ನಡುವೆ ಬಿಯರ್ ಬಾಟ್ಲಿ ಸಿಕ್ಕಾಕೊಂಡಿದೆ. ಅದು ಯಾವ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಸಿಗ್ತದೆ? ಅದನ್ನು ಯಾವ ಮೀಡಿಯಾದವರು ತೋರಿಸ್ಲಿಕ್ಕೆ ಆಗ್ತದೆ? ಅದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಅದರ ಜೀವಮಾನ ಹಿಡಿಯೋದು ಕಾಲು ಕೊಳೆದು ಗ್ಯಾಂಗ್ರೀನ್ ಆಗಿ ಕೊಳೆದು ಹೋಗಬೇಕದು ಸಾಯ್ಬೇಕೆನ್ನುವುದು. ಅಲ್ಲಿಯವರೆಗೆ ನಮ್ಮ ಈ ಕೆಟ್ಟ ಮನುಷ್ಯರು ಅಲ್ಲಿಯೂ ಕೂಡ ಹೋಗಿ ಉಪದ್ರ ಕೊಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ.
0: ಶ್ರೋತೃಗಳೇ, ಶಶಿಧರ್ ಶೆಟ್ಟಿ ಅವರ ಜೊತೆಗಿನ ಮಾತುಕತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಪರಿಸರ ಗೀತೆಯನ್ನು ಕೇಳ್ತಾ ಬರೋಣ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಅತಿಥಿಯಾಗಿ ಇವತ್ತಿನ ಈ ದಿನ ಪರಿಸರ ಪ್ರೇಮಿ ಶಶಿಧರ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಅನೇಕ ಹೋರಾಟಗಳಲ್ಲಿ ನೀವು ಭಾಗವಹಿಸಿದವರು. ಈ ಹೋರಾಟಗಾರರು ಅಂತ ಹೇಳಿದರೆ ಅಧಿಕಾರ ವರ್ಗಕ್ಕೆ ರಾಜಕಾರಣಿಗಳಿಗೆ ಒಂದು ಕಣ್ಣಿರುತ್ತೆ. ಮಕ್ಕಳಿಂದ ಎಂಚಾಂಡ್ ಅಂತ ಕಮ್ಮಿ ಮಲ್ಪವಾಡು ಅಂತ ಹೆಚ್ಚಿನವರು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡೇಂಜರ್ ಅಂತ ಹೇಳಿ ಸೇವ್ ಮಾಡಿಕೊಂಡಿದ್ದಾರೆ ಅಂತ ಕೂಡ ನಾನು ಕೇಳಿದ್ದೇನೆ. ಸೊ ನಿಮಗೆ ಅಂತ ಏನಾದರೂ ಒತ್ತಡ ಅಥವಾ ಏನಾದರೂ ಬೆದರಿಕೆಗಳು ಬಂದಿದೆಯಾ ನಿಮ್ಮ ಈ ಜೀವನದಲ್ಲಿ, ಹೋರಾಟ ಜೀವನದಲ್ಲಿ ಅಂತ?
1: ಅವು ಎಲ್ಲವೂ ಬರ್ತಾ ಇರ್ತದೆ. ಆದರೆ ಬೆದರಿಕೆಗೆ ಹೆದರುವವ ಯಾರು ಹೇಳಿದರೆ, ನಾನು ನನ್ನ ಸ್ವಾರ್ಥಕ್ಕೆ ನಾನು ಹೋರಾಟ ಮಾಡೋದಿದ್ದರೆ, ನಾನು ನನಗೆ ಇನ್ನೊಬ್ಬನ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಅದರಿಂದ ಲಾಭ ತೆಕ್ಕೊಳ್ಳೋದಿದ್ದರೆ, ಅಥವಾ ನಾನೊಂದು ಈಗೆಲ್ಲ ಶಾಲು ಹಾಕ್ಕೊಂಡಿರ್ತಕ್ಕಂಥ ಸಂಘಟನೆಗಳ ಥರ, ನಾನೇನು ನನ್ನ ಗಿಮಿಕಿಗೆ ನನ್ನ ಆಫೀಸ್ ಖರ್ಚಿಗೆ ಅಥವಾ ನನ್ನ ಏನು ಮಕ್ಕಳ ನಮ್ಮ ಪಟಾಲಂಗಳು ನನಗೆ ಬಕೆಟ್ ಹಿಡ್ಕೊಂಡು ತಿರುಗುವವರಿಗೆ ಏನಾದರೂ ಆರ್ಥಿಕವಾಗಿ ಅಭಿವೃದ್ಧಿ ಮಾಡುವಂಥ ಉದ್ದೇಶ ಇದ್ದರೆ ನಾನು ಹೆದರ್ಕೊಳ್ಳುವಂಥದ್ದು ಸಹಜ. ಆದರೆ ನನ್ನ ಉದ್ದೇಶ ನನಗಾಗಿ ಅಲ್ಲ, ಸಮಾಜಕ್ಕಾಗಿ, ಭೂಮಿಗೆ, ಪರಿಸರಕ್ಕಾಗಿ. ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬನು ಸಾಯಲೇಬೇಕು. ಆದರೆ ಪ್ರತಿಯೊಬ್ಬನಿಗೂ ಒಂದು ಗಿಲ್ಟಿ ಫೀಲಿಂಗ್ ಇರ್ತದೆ. ಎದುರು ಇರುವಂಥ ವ್ಯಕ್ತಿ ಯಾರು ಎನ್ನುವಂಥದ್ದು ಪ್ರತಿಯೊಬ್ಬನಿಗೂ ಗಮನದಲ್ಲಿರ್ತದೆ. ಯಾಕಾಗಿ ಅವ ಮಾತಾಡ್ತಾನೆ, ಯಾಕಾಗಿ ಹೋರಾಟ ಮಾಡ್ತಾನೆ ಅನ್ನೋದು ಎಲ್ಲರ ಹತ್ರ ಇರ್ತದೆ. ಆದ್ದರಿಂದ ಈ ಹೆದರಿಕೆ ಮತ್ತು ಭಯ ಅನ್ನುವಂಥದ್ದು ಮನೆಯಲ್ಲಿಡಬೇಕು. ಎಲ್ಲಿಯವರೆಗೆ ನಾವು ಹೆದರಿಕೆ ಮತ್ತು ಮಾತನಾಡದೇ ಇರುವಂಥದ್ದು ಸಂವಿಧಾನಬದ್ಧವಾದಂಥ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸುವುದಿಲ್ಲವೋ ಅದು ಮಹಾ ಅಪರಾಧ. ಇದು ಅಪರಾಧವನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ಯಾರೋ ಮಾಡಿದ ಅಪರಾಧವನ್ನು ಖಂಡಿಸದೇ ಇರುವಂಥದ್ದು ಕೂಡ ಮುಂದಿನ ನಮ್ಮ ತಲೆಮಾರಿಗೆ ನಾವು ಕೊಡುವಂಥ ಅಪಾಯದ ಅಪರಾಧದ ಕಟ್ಟಿಟ್ಟ ಬುತ್ತಿ, ಅಪರಾಧ ಕೊಡುಗೆ.
0: ಮತ್ತೊಂದು ಇಲ್ಲಿ ಗಮನಿಸಬೇಕಾದಂಥ, ಪ್ರತಿಯೊಬ್ಬರಿಗೂ ಕೂಡ ಹೋರಾಟಗಳಲ್ಲಿ ಭಾಗವಹಿಸಲಿಕ್ಕೆ ಅಥವಾ ಬೀದಿ ಬದಿಯಲ್ಲಿ ಮರವನ್ನು ನೆಡಲಿಕ್ಕೆ ಎಲ್ಲ ಸಾಧ್ಯವಾಗದೇ ಇರಬಹುದು. ಅಂಥವರ ಅಟ್ಲೀಸ್ಟ್ ಅವರ ಹಿತ್ತಿಲಾದರೂ ಚೆನ್ನಾಗಿರಬೇಕು ಅಂತ, ಇದರ ಬಗ್ಗೆ ನೀವೇನು ಹೇಳ್ತೀರಿ ಸರ್?
1: ಇವತ್ತು ಕೆಲವರಿಗೆ 5 ಸೆಂಟ್ಸ್ ಜಾಗ ಇದ್ದರೆ ಮನೆಯಲ್ಲೇ ಕೂಡ ಇವತ್ತು ಮನೆಯ ಟ್ಯಾರಸ್ನಲ್ಲಿ ಅವರ ಮನೆಗೆ ಬೇಕಾದಂಥ ತರಕಾರಿಗಳನ್ನು ಅವರ ಮನೆಯಲ್ಲಿ ಉತ್ಪತ್ತಿಯಾದಂಥ ಕಾಂಪೋಸ್ಟ್ ಗೊಬ್ಬರಗಳು ಅಂದರೆ ತರಕಾರಿ ತ್ಯಾಜ್ಯ ಇರ್ಬೋದು ಅಥವಾ ಬೇರೆ ಏನು ತ್ಯಾಜ್ಯಗಳನ್ನು ಬಳಸ್ಕೊಂಡು, ಇವತ್ತು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ತೊಟ್ಟೆ ಸಿಗುತ್ತೆ, ಅದರಲ್ಲಿ ಅವರು ಅವರಿಗೆ ಬೇಕಾದಷ್ಟು ತರಕಾರಿಗಳನ್ನು ಬೆಳೆಸ್ಕೊಳ್ಬೋದು. ಇವತ್ತು ಅಪಾರ್ಟ್ಮೆಂಟಲ್ಲಿದ್ದವರು ಏನು ಮಾಡೋದು ಕೇಳಿದರೆ ಅವರು ಕೂಡ ಮಾಡ್ಬೋದು. ಒಂದು ಬಾಲ್ಕನಿ ಇರುತ್ತೆ, 4 ಗಿಡ ಹಾಕ್ಬೋದು, 2 ಬದನೆ ಗಿಡ, 1 ಶುಂಠಿ ಮತ್ತು ಹಳದಿ ಗಿಡ, ಮತ್ತೊಂದು ಮೆಣಸಿನ ಗಿಡ ಹಾಕ್ಕೊಂಡ್ರೆ ಅವರ ಮನೆಯಲ್ಲೇ ಇವತ್ತು ಕೋಸುವ ತರಕಾರಿ ತಂದ ಸಿಪ್ಪೆಗಳು, ಆ ಚಹಾ ಸೋರಿಸಿದ ಅದರ ಸಿಪ್ಪೆ, ಚಾದು ಫಿಲ್ಟರ್ ಮಾಡಿರುವಂಥದ್ದು, ಕೋಳಿ ಮೊಟ್ಟೆ ಓಡು, ಇದನ್ನೆಲ್ಲ ಹಾಕಿ 4 ತರಕಾರಿ ಗಿಡ ಬೆಳೆಸಲಿ. ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ತಂದ ಕಪ್ಪಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ಒಂದು ಬೀಜವನ್ನು, ಯಾವುದೋ ಒಂದು ದ್ವಿದಳ ಧಾನ್ಯ ಬೀಜವನ್ನು ಅವರ ಮನೆಯ ಮಗು ಹತ್ರ ಅದಕ್ಕೆ ಹಾಕ್ಲಿಕ್ಕೆ ಹೇಳಿ, ಅವರ ಮನೆ ಮಗುವಿಂದನೇ ದಿವಸಕ್ಕೆ 1-2 ಸ್ಪೂನ್ ನೀರು ಹಾಕಿ ಅದರಿಂದ ಬೀಜದಿಂದ ಮೊಳಕೆ ಹೊಡೆಯೋದು, ಗಿಡ ಆಗುವುದು, ಎಲೆ ಬರುವುದು, ಆ ಮಗುವಿಂದ ಅಬ್ಸರ್ವೇಷನ್ ಕೊಟ್ಟರೆ ಅದೇ ಪರಿಸರಕ್ಕೆ ಒಂದು ಕಾಳಜಿ. ಬರೇ ಒಂದು ಸಡನ್ನಾಗಿ ಫ್ಲ್ಯಾಟಲ್ಲಿ ಹೋಗಿ ಬೆಳಿಗ್ಗೆ ಎದ್ಕೊಂಡು ಟ್ಯೂಷನ್ನಿಗೆ, ಅಲ್ಲಿಂದ ಇದು ಶಾಲಾ ವ್ಯಾನಲ್ಲಿ ಆ ಶಾಲೆಗೆ ಹೋಗಿ 24 ಗಂಟೆ ಟ್ಯೂಷನ್ನು ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಬರೇ SLC ಎಕ್ಸಾಮಿಗೆ ಪರಿಸರದ ಬಗ್ಗೆ ಅವರು ಲೆಟ್ರ್ ಬರ್ಕೊಂಡು ಇದು ಪಾಠ ಓದಿ ಡೈಲಾಗ್ ಹೊಡೆದು ಮಾರ್ಕ್ ತಗೊಂಡ್ರೆ ಅದು ಪರಿಸರ ಕಾಳಜಿ ಆಗುವುದಿಲ್ಲ. ಪರಿಸರ ಕಾಳಜಿ ಅನ್ನುವಂಥದ್ದು ಮನಸ್ಸಿಂದ ಬರಬೇಕು, ರಕ್ತದಿಂದ ಬರಬೇಕು, ಅವರ ಪ್ರಜ್ಞೆಯಿಂದ ಬರಬೇಕು, ಬಿಟ್ಟರೆ ಪುಸ್ತಕದ ಬದನೆಕಾಯಿ ಸಾರು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ನಗರವಾಸಿಗಳಿರ್ಬೋದು ಅಥವಾ ಇಲ್ಲಿ ಹಳ್ಳಿಯವಾಸಿಗಳಿರ್ಬೋದು, ಇರುವಂಥ ತಮ್ಮ ಒಂದು 5 ಸೆಂಟ್ಸ್ ಜಾಗ ಇರ್ಬೋದು, 10 ಸೆಂಟ್ಸ್ ಜಾಗ ಇರ್ಬೋದು, 5 ಎಕರೆ ಜಾಗ ಇರ್ಬೋದು, ಅದರಲ್ಲಿ ಪರಿಸರದ ಸ್ವಚ್ಛತೆ ಮತ್ತು ಪರಿಸರದ ಪ್ರಜ್ಞೆ ಅವರ ಮನಸ್ಸಿನಲ್ಲಿ ಮೂಡಿದರೆ ಮಾತ್ರ ಖಂಡಿತವಾಗಿ. ನಮ್ಮ ಹಿರಿಯರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಪರಿಸರ ಮೇಂಟೈನ್ ಮಾಡಿದರು ಅವರು ನೋಡಿ. ಹಿಂದೆ ಕಾಡಿನಲ್ಲಿ ನಮ್ಮ ತೋಟದ ಸುತ್ತಲೂ ಹಲಸಿನ ಬೀಜಗಳನ್ನು ಹಿರಿಯರು ಹಾಕ್ತಾಯಿದ್ರು, ಮಾವಿನ ಬೀಜಗಳನ್ನು ಹಾಕ್ತಾಯಿದ್ರು, ಮಾವಿನ ಮರಗಳಿರ್ತಿತ್ತು, ಹಲಸಿನ ಬೀಜಗಳಿರ್ತಿತ್ತು. ಕಾಡಿಂದ ಬಂದ ಮಂಗಗಳು ಬಂದರೆ ತೋಟದ ಒಳಗೆ ಬರ್ತಾ ಇರಲಿಲ್ಲ, ತೋಟದ ಒಳಗೆ ಹೊರಗಡೆನೇ ಇರುವಂಥ ಮಾವು ಮತ್ತು ಹಲಸು ಅಥವಾ ನೇರಳೆ ಹಣ್ಣು ತಿನ್ಕೊಂಡು ವಾಪಸ್ ಹೋಗ್ತಾಯಿದ್ವು. ಇವತ್ತು ದಿವಸ ಎಲ್ಲರೂ ಹಲಸಿನ ಹಣ್ಣು ತಿಂತಾರೆ, ಗೇರು ಹಣ್ಣು ತಿಂತಾರೆ, ಮಾವಿನ ಹಣ್ಣು ತಿಂತಾರೆ, ಅದರ ಗೊರಟೆಯಿಂದ ಕಸದ ದೃಷ್ಟಿಗೆ ಹಾಕ್ತಾ ಇದ್ದಾರೆ, ಬಿಟ್ಟರೆ ಯಾರು ಒಂದು ಅವರ ಹಿತ್ತಲಲ್ಲೋ ರಸ್ತೆ ಸೈಡಲ್ಲೋ ನೊಟ್ಟು ಬೆಳೆಸುವಂಥ ಪ್ರಜ್ಞೆ ನಮ್ಮ ಜನರಲ್ಲಿ ಇಲ್ಲ. ಇದು ಸಮಸ್ಯೆ. ಬರೇ ಈ ಭೂಮಿ ನಮಗೆ ಮಾತ್ರ, ನಾವು ಮಾತ್ರ ಖುಷಿಪಟ್ಟರೆ ಆಯಿತು, ಮಾರ್ಕೆಟಲ್ಲಿ ಹಣ್ಣು ತೊಗೊಂಡು ತಿಂದರೆ ಸಾಕು ಅನ್ನುವಂಥದ್ದು ಪ್ರಜ್ಞೆಯನ್ನು ಬಿಟ್ಟು ನಮ್ಮ ಜೊತೆ ಭೂಮಿಯನ್ನು ಸಮನಾಗಿ ಹಂಚಿಕೊಂಡಂಥ ಪರಿಸರದ ಇತರ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಅವುಗಳಿಗೂ ಕೂಡ ಉಳಿಸಬೇಕು, ಅವುಗಳಿಗೂ ಕೂಡ ಹಕ್ಕಿದೆ ಅನ್ನುವಂಥ ಒಂದು ಪ್ರಜ್ಞೆ ಮನುಷ್ಯನಿಗೆ ಎಲ್ಲಿವರೆಗೆ ಬೆಳೆಯುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಎಲ್ಲ ದಿನಾಚರಣೆಗಳು ಕೂಡ ಇದೊಂದು ಭಾಷಣದ ವಸ್ತುವಾಗಿ ಹೋಗ್ತದೆ. ಇವಾಗ ನೋಡಿ, ಇವತ್ತು ಮೊನ್ನೆ ಒಂದು ಯಾವುದೋ ಒಂದು ಡೈಲಾಗ್ ಒಂದು ಹೇಳಿದೆ, ಅಕ್ಷಯತ್ರದಿಗೆ ದಿನಾಚರಣೆ ದಿವಸ ಚಿನ್ನ ಖರೀದಿಗೆ ಇರುವಂಥ ಇಂಟ್ರೆಸ್ಟು, ಪರಿಸರ ದಿನಾಚರಣೆ ದಿವಸ ಯಾಕೆ 1-4 ಗಿಡ ನೋಡಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ? ಅದೇ ಒಂದು IPL ಕ್ರಿಕೆಟ್ ಮ್ಯಾಚಿಗೆ ಇರುವಷ್ಟು ತೋರಿಸುವಷ್ಟು ಇಂಟ್ರೆಸ್ಟು ಯಾಕೆ ನನಗೆ ಇಲ್ಲಿ ಪರಿಸರ ದಿನಾಚರಣೆ ದಿವಸ ಇರುವುದಿಲ್ಲ? TV ಸೀರಿಯಲ್ 5 ಗಂಟೆಗೆ 4 ಗಂಟೆಗೆ ಒಂದೊಂದು ಸೀರಿಯಲನ್ನು ಅವರು ಊಟ ಕಾಪಿ ನಿದ್ದೆ ಬಿಟ್ಟು ನೋಡುವಲ್ಲಿ ತೋರಿಸುವಂಥ ಇಂಟ್ರೆಸ್ಟು ಯಾಕೆ ಪರಿಸರ ದಿನಾಚರಣೆ ದಿವಸ ಒಂದು ಗಿಡ ನೆಡಲಿಕ್ಕೆ ಇರುವುದಿಲ್ಲ? ಇದು ಹಾಗಾದರೆ ಇವರ ಒಂದು ಜವಾಬ್ದಾರಿ ಇಲ್ವ ಪ್ರತಿಯೊಬ್ಬ ಮನುಷ್ಯನಿಗೆ? ಇದನ್ನು ಬೆಳೆಸ್ಕೊಳ್ಬೇಕು ಪ್ರತಿಯೊಬ್ಬರು.
0: ಶಶಿಧರ್ ಶೆಟ್ಟಿ ಅವರು ಮೊದಲು ಕನ್ನಡ ಪರ ಸಂಘಟನೆಗಳಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದವರು. ಒಬ್ಬನಿಗೆ ಯಾವುದಕ್ಕಾದರೂ ಹೋರಾಟಕ್ಕೆ ಧುಮುಕಬೇಕು ಅಂತ ಹೇಳಿದರೆ ಅದರ ಹಿಂದೆ ಯಾವುದಾದ್ರೂ ಒಂದು ಪ್ರಭಾವಗಳಿರುತ್ತೆ ಅಂತ. ಸೊ ನಿಮಗೆ ಈ ಪರಿಸರದ ಹೋರಾಟಕ್ಕೆ ಸಕ್ರಿಯವಾಗಲಿಕ್ಕೆ ಇದಕ್ಕೆ ಏನು ಪ್ರಮುಖವಾದಂಥ ಕಾರಣ?
1: ಪರಿಸರ ಅನ್ನುವಂಥದ್ದು ಮೊದಲೇ ಇತ್ತೀಚೆಗೆ ಬಂದಿದ್ದಲ್ಲ, ನಾವು ಮಲೆನಾಡಲ್ಲೇ ಹುಟ್ಟಿ ಬೆಳೆದವರು. ಮಲೆನಾಡಲ್ಲೇ ಹುಟ್ಟಿ ಬೆಳಿಗ್ಗೆ ಶಾಲೆ ಹೋಗೋದಕ್ಕಿಂತ ಮೊದಲು 5 ಗಂಟೆಗೆ ಎದ್ದು ತಂದೆ ಜೊತೆ ಕಾಡಿಗೆ ಹೋಗಿ ಮಳೆಗಾಲದಲ್ಲಿ ಸೊಪ್ಪನ್ನು ಬೇಸಿಗೆಯಲ್ಲಿ ಸೌದೆಯನ್ನು ತಂದು ದನಕರುಗಳ ಕಾಲಡಿಯಲ್ಲಿ ಹಾಕಿ ಮತ್ತೆ ಮನೆಯಲ್ಲೇನೋ ಇಡ್ಲಿಯನ್ನೋ ದೋಸೆನೇ ತಿಂದು ಮತ್ತೆ 10-15 ಕಿಲೋಮೀಟರ್ ಕಾಡಿನಲ್ಲೇ ನಡ್ಕೊಂಡು ಹೋಗಿ ಶಾಲೆ ಡಿಗ್ರಿವರೆಗೆ ಶಾಲೆ ಮುಗಿಸಿ ಬಂದವರು. ನಾನೊಬ್ಬನೇ ಇಲ್ಲ, ನನ್ನ ಜೊತೆ 150 ನಮ್ಮೂರಿನ ಮಕ್ಕಳು ಕೂಡ ಹೋಗಿ ಬರ್ತಿದ್ರು. ಮಳೆ ಬರುವಾಗ ಕಾಡಿನ ಗುಡ್ಡದಲ್ಲಿ ಎಲ್ಲರೂ ಒಟ್ಟಾಗಿ ಕೊಡೆ ಒತ್ತಿ ಹಿಡ್ಕೊಂಡು ಕೂತ್ಕೊಳ್ತಿದ್ವಿ ಮರದ ಕೆಳಗಡೆ, ನವಿಲುಗಳನ್ನು ನೋಡ್ತಿದ್ವಿ, ಜಿಂಕೆಗಳನ್ನು ನೋಡ್ತಿದ್ವಿ, ಮೊಲಗಳ ಮೊಲದ ಮರಿನ ಜೊತೆ ಆಟ ಆಡ್ತಾ ಇದ್ವಿ. ನಮ್ಮ ಕಾಡಿನ 15 ಕಿಲೋಮೀಟರ್ ಕಾಡಲ್ಲಿ ಅಪ್ ಆ್ಯಂಡ್ ಡೌನ್ 15-30 ಕಿಲೋಮೀಟರ್ ಒಂದು ದಿವಸಕ್ಕೆ ನಡೆದುಕೊಂಡು ಬಂದರೂ ಕೂಡ ನಮ್ಮ 150 ಮಕ್ಕಳಲ್ಲಿ ನಾವೆಲ್ಲ ಹಳ್ಳಿಗಳನ್ನ ಒಂದು ಸಾಧಾರಣ ಕುಟುಂಬದಿಂದ ಬಂದವರು, ಯಾರ ಹತ್ರ ಪಾಕೆಟ್ ಮನಿ ಇರಲಿಲ್ಲ, ಅಲ್ಲಿ ಅಂಗಡಿಗಳು ಕೂಡ ಇರಲಿಲ್ಲ. ಆದರೆ ಅಷ್ಟು ದೂರದಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರುವಾಗ ನಮಗೆ ಹಸಿವೆ ಆಗ್ತಾ ಇರಲಿಲ್ಲ, ಯಾಕಂದರೆ ಪರಿಸರ ನಮ್ಮ ಹಸಿವೆಯನ್ನು ನೀಗಿಸ್ತಿತ್ತು. ಕಾಡಿನ ದಾರಿಯಲ್ಲಿರ್ತಕ್ಕಂಥ ಮಾವು, ಹಲಸು, ಹೆಬ್ಬೆಲೆಸು, ಮುಳ್ಳುಹಣ್ಣು, ನೇರಳೆ ಹಣ್ಣು, ಪೇರಳೆ ಹಣ್ಣು, ಕಾಡಿನಲ್ಲಿರುವ ಮರಗಳು ನಮ್ಮ 150 ಮಕ್ಕಳ ಹಸಿವನ್ನು ನೀಗಿಸ್ತಿತ್ತು. ನಮ್ಮ ಬುತ್ತಿಯಲ್ಲಿ ಹಾಕೊಂಡು ಮನೆಗೆ ಬರ್ತಾ ಇದ್ವಿ ಹಣ್ಣುಗಳನ್ನು. ಇವತ್ತು ಅದೇ ದಾರಿಯಲ್ಲಿ ಹೋದರೆ ಒಂದು ಗಿಡಗಳಿಲ್ಲ. ಇವತ್ತು ಅದೇ ಮಕ್ಕಳು ಇವತ್ತು ದಿವಸಕ್ಕೆ 500 ರೂಪಾಯಿ ಪಾಕೆಟ್ ಮನಿ ಕೊಟ್ಟರೆ ಅದಕ್ಕೆ 250 ರೂಪಾಯಿ ಮೊಬೈಲ್ ಕರೆನ್ಸಿಗೆ ಅಥವಾ ಇಂಟರ್ನೆಟ್ಗೆ ಚಾರ್ಜ್ ಮಾಡ್ಕೊಳ್ತಾರೆ, ಮತ್ತೊಂದೇನೋ ಬರ್ಗೋರೋ ಪೀಝನೋ ಅಥವಾ ಇನ್ನೊಂದು ಯಾವ ಐಸ್ ಕ್ರೀಮ್ ತಿಂದು ಖಾಲಿ ಮಾಡ್ತಾರೆ ಬಿಟ್ಟರೆ ಆ ಖುಷಿ ಇಲ್ಲ ಮಕ್ಕಳಿಗೆ. ನಾವು ಊಟ ಮಾಡ್ತಿರುವಂಥದ್ದು ಚಿಕ್ಕರಿರುವಾಗ ಮನೆ ಒಳಗೆ ಡೈನಿಂಗ್ ಟೇಬಲಲ್ಲಿ ಅಲ್ಲ, ರಾತ್ರಿ ನಮ್ಮ ಕುಟುಂಬ ಸ್ವಕುಟುಂಬ ಅಂದರೆ ನಮ್ಮದು ಅವಿಭಕ್ತ ಕುಟುಂಬದಲ್ಲಿ ನಾವು ಊಟ ಮಾಡುವುದು ಮನೆಯ ಹೊರಗಡೆ ಸಗಣಿ ಸಾರಿಸಿದ ಅಂಗಣದಲ್ಲಿ. ಚಂದ್ರಮಾಮನನ್ನು, ಆ ನಕ್ಷತ್ರಗಳನ್ನು, ಈ ಮಿಣುಚು ಹುಳಗಳನ್ನು, ಇಲ್ಲಿಯೋ ಕೂಗುವುದು ಕೂಗುವ ಕಾಡು ಹಕ್ಕಿಯ ಕೂಗನ್ನು ಕೇಳಿಕೊಂಡು ನಾವು ಕತೆ ಕೇಳಿಕೊಂಡು ಅಂಗಣದಲ್ಲಿ ಊಟ ಮಾಡ್ತಿತ್ತು ನಾವು. ಆದರೆ ಇವತ್ತು ಒಂದು ಕೈಯಲ್ಲಿ ರಿಮೋಟ್ ಹಿಡ್ಕೊಂಡು ಒಂದು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಇವತ್ತು ಮ್ಯಾಗಿಯನ್ನು ಪುಸ್ಕ ಅಂತ ಟಿ ವಿ ನೋಡ್ತಾ ಸುರಿತಾ ಇದ್ದಾವೆ ಮಕ್ಕಳು ಡೈನಿಂಗ್ ಟೇಬಲಲ್ಲಿ. ಈ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಹೇಗೆ ಬರುತ್ತೆ? ನಾವು ಚಿಕ್ಕರಿರುವಾಗ ಮಳೆ ಬಂದಾಗ ಮೊದಲ ಮಳೆಯಲ್ಲಿ ಬೈಲಲ್ಲಿ ಆಟ ಆಡ್ತಾ ಇದ್ವಿ, ಬಾರೋ ಬಾರೋ ಮಳೆರಾಯ ಅಂತ, ಹೊಯ್ಯೋ ಹೊಯ್ಯೋ ಮಳೆರಾಯ ಅಂತ, ಜಾಸ್ತಿ ಬಾ ಇನ್ನೂ ಚೆಂಡೆ ಮಾಡು ಒದ್ದೆ ಮಾಡು ಅಂತ ನೃತ್ಯ ಮಾಡ್ತಾ ಇದ್ವಿ ಮಳೆಯಲ್ಲಿ. ಇವತ್ತು ನಮ್ಮ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹೇಳ್ತಾರೆ ರೈನ್ ರೈನ್ ಗೋ ಅವೇ ಆಲ್ ದಿ ಚಿಲ್ಡ್ರನ್ಸ್ ಹೊಂದಿವೆ ಅಂತ ಉಲ್ಟ ಪದ್ಯ ಹೇಳ್ತಾ ಇದ್ದಾವೆ. ಅದಕ್ಕೆ ಮಳೆಗೂ ಕೂಡ ಬೇಜಾರ ಬಂದಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳಿದ್ದಾವೆ ಇವತ್ತು. ಆದ್ದರಿಂದ ಈ ನನಗೆ ಕೂಡ ಅದಕ್ಕೆ ಯಾಕೆ ಹೇಳಿದ್ರೆ ಈ ಪರಿಸರ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ತುಂಬ ಬೇಸರ ಆಗ್ತದೆ. ನಮ್ಮ ಕಾಲಕ್ಕೆ ಮಾತ್ರ ಆ ಖುಷಿ ಹೋಯಿತು. ಸೀಮೆ ಬುಡ್ಡದ ದೀಪವನ್ನು ನೋಡಿದ್ವಿ, ಕರೆಂಟ್ ದೀಪವನ್ನು ನೋಡಿದ್ವಿ. ಆದರೆ ಮುಂದಿನ ಜನಾಂಗಕ್ಕೆ ಇವತ್ತು ಲ್ಯಾಪ್ಟಾಪು, ಕಂಪ್ಯೂಟರ್, ಕ್ರಿಕೆಟ್ ಬ್ಯಾಟ್ ಬಿಟ್ಟರೆ ಬೇರೆ ಖುಷಿಯೇ ಇಲ್ಲಲ್ಲ. ಚೀನಿ ದೊಂಡು, ಹೊಳೆಗುಂಡಿ ಆಟ, ಕಲ್ಲಾಟ, ಈ ಖುಷಿಯೇ ಇಲ್ಲಲ್ಲ. ಏನಾದರೂ ಈ ಮಕ್ಕಳಿಗೆ ಪರಿಸರ, ಮುಂದಿನ ಮಕ್ಕಳಿಗೆ ಪರಿಸರದ ಪ್ರಜ್ಞೆಯನ್ನು ಉಳಿಸಿ ಹೋಗುವ, ಈ ಪರಿಸರದ ರಕ್ಷಣೆಯಲ್ಲಿ ಏನಾದರೂ ನಮ್ಮ ಕೊಡುಗೆಯನ್ನು ಕೊಟ್ಟು ಹೋಗುವ ಅಂತೇಳಿ ಹೇಳಿ ನನ್ನದೊಂದು ಆದರೆ ತೃಪ್ತಿ ಇದೆ. ಅಟ್ಲೀಸ್ಟ್ ಈಗ ಈ ಕೆಲವು ಸೋಷಿಯಲ್ ಮಾಧ್ಯಮಗಳೇನು ಆ ಮೂಲಕ ನಾನು ನನ್ನ ಗೆಳೆಯರ ಜೊತೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಅವರು ಕೂಡ ಇವತ್ತು ಎಷ್ಟೋ ಜನ ಒಂದು ಆ ಪರಿಸರಕ್ಕೆ ಎಲ್ಲೋ ಒಂದು ಟೂರಿಗೆ ಹೋದರೆ ಕಸ ಬಿಸಾಕುವುದನ್ನು ನಿಲ್ಲಿಸಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳನ್ನು ಮೊದಲು ಹಂಟಿಂಗ್ ಮಾಡ್ತಾ ಇದ್ದವರು, ಅವರಿಗೆ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಒಂದು ಅಟ್ಲೀಸ್ಟ್ ಒಂದು ಅವರಿಗೊಂದು ಸಾಮಾಜಿಕ ಪ್ರಜ್ಞೆ, ಈ ಒಂದು ಸೋಷಿಯಲ್ ಅವೇರ್ನೆಸ್, 15 ವರ್ಷದಿಂದ ನಾವೇನು ಪುಷಪ್ ಕೊಡ್ತಾ ಇದ್ದೀವಿ ಒಂದು ಮೂಡಿದೆ ಅನ್ನುವಂಥದ್ದು, ಅದೊಂದು ತೃಪ್ತಿ ನನಗಿದೆ.
0: ಓಕೆ, ಮರಗಳ ರೋದನ ಅಂತ ಹೇಳುವಾಗ ನನಗೊಂದು ಶಶಿಧರ್ ಶೆಟ್ಟಿ ಅವರ ಒಂದು ಹೋರಾಟ ನೆನಪಾಗುತ್ತೆ. ಅದು ಯಾವುದು ಅಂತ ಹೇಳಿದರೆ, ಸ್ವಲ್ಪ ಸಮಯದ ಹಿಂದೆಯಷ್ಟೇ ಜಾಹೀರಾತನ್ನು ಮರಗಳ ಮೇಲೆ ಹಾಕಿ ಅದಕ್ಕೆ ಮೊಳೆ ಹೊಡೆಯುವುದು, ಅಂದರೆ ಆಣಿ ಹೊಡೆಯುವುದನ್ನು ಕೂಡ ನೀವು ವಿರೋಧಿಸಿದವರು.
1: ಅದನ್ನು 2011 ನಾನು ಇದು ಕರ್ನಾಟಕ ಮುಖ್ಯ ಅರಣ್ಯಾಧಿಕಾರಿಗಳಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದು 1972 ಮತ್ತು 1960 ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಮರಗಳಿಗೆ ಕಬ್ಬಿಣದ ತಂಗಿಸಿ ಹಾಕಬಾರ್ದು, ಮೊಳೆ ಹೊಡೆದು ಅಡ್ವರ್ಟೈಸ್ಮೆಂಟ್ ಹಾಕಬಾರ್ದು, ಆದರೆ ಎಲ್ಲ ಕಡೆ ಹಾಕ್ತಾ ಇದ್ದಾರೆ, ನೀವೊಂದು ಸುತ್ತಲೆಯನ್ನು ಹೊರಡಿಸಿ ಅಂತ ಅವ್ರಿಗೆ ಪತ್ರ ಬರೆದೇ ಅದಕ್ಕೆ ರೆಸ್ಪಾನ್ಸ್ ಮಾಡಿದರು ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ. ಎಲ್ಲ DFOಗಳಿಗೆ ಸುತ್ತಲೆಯನ್ನು ಹೊರಡಿಸಿದ್ರು, ಆದರೆ ಎಲ್ಲೂ ಪಾಲನೆ ಆಗ್ತಾ ಇಲ್ಲ. ಇವತ್ತು ಜೀವಮಾನದಲ್ಲಿ ಒಂದು ಗಿಡ ನೆಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಇವರ ಕಂಪನಿಯ ಜಾಹೀರಾತನ್ನು 4-4 ಇಂಚು ಅಥವಾ ಇವರ ಮನೆ ಬಾಡಿಗೆ ಇದೆಯೋ ಅಥವಾ ಇನ್ನೊಂದು ಯಾವ್ಯಾವುದು ನೋ ಪಾರ್ಕಿಂಗ್ ಬೋರ್ಡನ್ನು ಹಾಕ್ಕೊಳ್ಳುವಂಥದ್ದು 4-4 ಇಂಚಿನ ಮೊಳೆಯನ್ನು ಹಾಕ್ಕೊಂಡು ಮರಗಳು ಇದು ರಸ್ತೆ ಬದಿಯ ಮರಗಳಿಗೆ ಹಾಕ್ಕೊಂಡು ಇದು ಮಾಡ್ತಾರೆ, ಇವರು ಜಾಹೀರಾತನ್ನು ಹಾಕ್ಕೊಳ್ತಾರೆ. ನೋಡಿ, ಯಾವ ಮನುಷ್ಯನ ಕಾಲಿಗೆ ಒಂದು ಚಿಕ್ಕ ಮುಳ್ಳುತ್ತಾಗಿದ್ದರೆ ನಾವು ಅದನ್ನು ಇಮಿಡಿಯೇಟ್

0: ಆದ್ದರಿಂದ ಒಳ್ಳೆ ಅಧಿಕಾರಿಗಳು ಕೂಡ ನನಗೆ ಯಾಕಪ್ಪ ಇದೆಲ್ಲ ಉಸಾಬರಿ ಸಹ ಇಲ್ಲಿ ನಾನು ಇವತ್ತು ನಾನು ಜಾಸ್ತಿ ಮಾತಾಡಿದ್ದೆ ನಾಳೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂಥ ಮನೋಭಾವನೆ ಕೂಡ ಅಧಿಕಾರಿಗಳಿಗೆ ಬಂದಿದೆ. ಅಧಿಕಾರಿಗಳನ್ನ ಸುಮ್ಮನೆ ದೂರಿ ಕೂಡ ಪ್ರಯೋಜನ ಇಲ್ಲ. ಆದರೆ ಈ ಪ್ರಜ್ಞೆ ಅನ್ನುವಂಥದ್ದು ಜನರಲ್ಲೇ ಮೂಡಬೇಕಾಗಿ ಬಿಟ್ಟರೆ ಒಂದು ವ್ಯವಸ್ಥೆಯನ್ನು ದೂಷಣೆ ಮಾಡಿಯೋ ಅಥವಾ ಮನೇಲಿ ಕೂತ್ಕೊಂಡು ನಾವು ವಾಟ್ಸ್ಆ್ಯಪ್ ಹೋರಾಟವೋ ಅಥವಾ ಫೇಸ್ಬುಕ್ ಹೋರಾಟ ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇದನ್ನು ನಮ್ಮ ಕೈಯಲ್ಲಿರುವಂಥ ಗೂಗಲನ್ನು ಅಥವಾ ಇಂಟರ್ನೆಟ್ಟನ್ನು ಮೊಬೈಲನ್ನು ಬೇರೆ ಎಲ್ಲ ವಿಚಾರಕ್ಕೆ ಬಳಸ್ತಾ ಇದ್ದಾರೆ ಬಿಟ್ಟರೆ ಒಂದು ಕಾನೂನು ನೋಡಿ, ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಬೈಬಲ್ ಇದೆ, ಕುರಾನ್ ಇದೆ ಅಥವಾ ಭಗವದ್ಗೀತೆ ಇದೆ, ಯಾರು ಆದರೆ ಯಾರ ಮನೆಯಲ್ಲೂ ಸಂವಿಧಾನ ಹೆಚ್ಚಿನ ಜನರ ಮನೆಯಲ್ಲಿಲ್ಲ. ಅಟ್ಲೀಸ್ಟ್ ಒಂದು 5 ಆರ್ಟಿಕಲ್ನ ಜನ ಕಳ್ಕೊಂಡ್ರೆ, ಆರ್ಟಿಕಲ್ 48 ಮತ್ತು 51 ಮತ್ತು 19, 20, 21 ಇದೊಂದು 5 ಆರ್ಟಿಕಲ್ನ ಸ್ಟಡಿ ಮಾಡಿಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪವರ್ಫುಲ್, ಈಸ್ ಎ ಮೋರ್ ಪವರ್ಫುಲ್ ದ್ಯಾನ್ PM. ನಾವು ಅಧಿಕಾರಿಗಳಂತ ಯಾರು ಕರಿತೀವಿ ಅವರು ಅಧಿಕಾರಿಗಳಲ್ಲ, ಅವರು ಜನಸೇವಕರು. ಪಾಲಿಟಿಕ್ಸ್ ಅನ್ನುವಂಥದ್ದು ಉದ್ಯಮ ಅಲ್ಲ, ಇಂಡಸ್ಟ್ರಿ ಅಲ್ಲ. ಅವರು ಬರುವುದು ಸೇವೆಗೆ. ಆದರೆ ಇವತ್ತು ಎಷ್ಟೋ ಜನ ತಮ್ಮ ಪ್ರೊಫೈಲಲ್ಲಿ ಉದ್ಯೋಗ ಪೊಲಿಟಿಷಿಯನ್ಸ್ ಅಂತೇಳಿ ಹಾಕ್ಕೊಂಡಿದ್ದಾರೆ. ಅಂದರೆ ಪೊಲಿಟಿಕ್ಸನ್ನು ಇವತ್ತು ಬಂಡವಾಳ ಅಂತೇಳಿ ಮಾಡ್ಕೊಂಡಿದ್ದಾರೆ, ಬಂಡವಾಳ ಹಾಕಿ ಬಂಡವಾಳ ದುಡ್ಡದ ತೆಗಿತಕ್ಕಂಥ ಉದ್ಯಮ ಅಂತ ನಿರ್ಧಾರ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಜನರಿಗೆ ಎಲ್ಲಿವರೆಗೆ ಕಾನೂನು ಪರಿಜ್ಞಾನ ಇರುವುದಿಲ್ಲವೋ, ಸಂವಿಧಾನವನ್ನು ಓದುವುದಿಲ್ಲವೋ, ಎಲ್ಲಿವರೆಗೆ ತಾನು ಯಾರು ಸ್ವಾತಂತ್ರ್ಯ ಎಂಬ ಅರ್ಥ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳುವುದಿಲ್ಲವೋ, ಅಲ್ಲಿವರೆಗೆ ನಮ್ಮ ಜನ ಸ್ವಾತಂತ್ರ್ಯ ಸಿಕ್ಕಿಯೂ ಕೂಡ ಗುಲಾಮಗಿರಿಯಲ್ಲೇ ಬದುಕ್ತಾ ಇರ್ತಾರೆ.
1: ಮರ ಕಾಡುಗಳ ಬಗ್ಗೆ ತುಂಬ ವಿಷಯ ಎಲ್ಲ ಮಾತಾಡಿದ್ವಿ. ಇನ್ನು ಪರಿಸರ ಅಂತ ಹೇಳುವಾಗ ನೀರು ಕೂಡ ಇಲ್ಲಿ ಬಹಳ ಪ್ರಮುಖವಾದಂಥ ಒಂದು ಭಾಗ. ನೀರನ್ನು ಉಳಿಸೋದು, ಅಂತರ್ಜಲವನ್ನು ವೃದ್ಧಿ ಮಾಡೋದು, ಇವೆಲ್ಲದರ ಜೊತೆಗೆ ನೀರಿನ ನಿರ್ವಹಣೆ ಕೂಡ ಪ್ರಮುಖವಾದಂಥ ಒಂದು ಭಾಗ. ಇದರ ಬಗ್ಗೆ ಇವತ್ತಿನ ಈ ದಿನದ ಮನಸ್ಥಿತಿಯ ಬಗ್ಗೆ ಏನು ಹೇಳ್ತೀರಿ?
0: ನಮ್ಮ ಜನರ ಮನಸ್ಥಿತಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಇವತ್ತಿನ ಮನಸ್ಥಿತಿ, ನೀರಿನ ನಿರ್ವಹಣೆಯಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಒಂದು ಮಸಾಲೆ ದೋಸೆ ತಿಂದು ಕೈ ತೊಳೆಯುವ ನೀರಿನಲ್ಲಿ ಇವತ್ತು ರಾಜಸ್ಥಾನವೋ ಅಥವಾ ಬೀದರಲ್ಲೋ ಇವತ್ತು ಸ್ನಾನ ಮಾಡ್ತಾರೆ ಒಂದು ಆ ನೀರಲ್ಲಿ. ಯಾಕಂದ್ರೆ ನಮಗಿನ್ನು ನೀರಿನ ಪ್ರಜ್ಞೆ ಗೊತ್ತಿಲ್ಲ. ಆದರೆ ಕಳೆದ ಒಂದು ಸಮ್ಮರಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಗೊತ್ತಾಗಿದೆ ಏನಂತೇಳಿ ಹೇಳಿ. ಇನ್ನು ಇದೊಂದು ಈ ಎತ್ತಿನಹೊಳೆ ಯೋಜನೆಯೋ ಅಥವಾ ಇನ್ನೊಂದು ಯಾವುದೋ, ಈಗ ನೋಡಿ ನಮ್ಮ ಸಂಸ್ಕೃತಿ ಅಲ್ಲದ ಬೋರ್ವೆಲ್ಲನ್ನು ಈಗ ತೋಡ್ತಾ ಇದ್ದಾರೆ. ಈ ಬೋರ್ವೆಲ್ ಅನ್ನುವಂಥದ್ದು ಇವತ್ತು ನಮಗೆ ಖುಷಿ ಕೊಡ್ಬೋದು, ಆದರೆ ಇದು ಬೋರ್ವೆಲ್ ಅನ್ನುವಂಥದ್ದು ಇದೇ ಚಿಕ್ಕಬಳ್ಳಾಪುರದಲ್ಲಿ, ಕೋಲಾರದಲ್ಲಿ 82 ಇಸ್ವಿಯಲ್ಲಿ 20 ಇರುವಂಥ ನಮ್ಮ ಜಲ ಬಾವಿಯಲ್ಲಿರುವಂಥ ನೀರು ಇದೇ ಬೋರ್ವೆಲ್ ಸಂಸ್ಕೃತಿಯಿಂದಾಗಿಯೇ ಇವತ್ತು ಸಿಕ್ಕಾಪಟ್ಟೆ ಬೋರ್ವೆಲ್ ತೋಡಿದ್ರಿಂದ 1500 ಇಳಿದಿದೆ. ಇನ್ನು ನಾವು ಕೂಡ ಅದೇ ರೀತಿ ಬೋರ್ವೆಲ್ ಸಂಸ್ಕೃತಿ ಅಂತೇಳಿ ಹೇಳಿ, ನೀವು ಒಮ್ಮೆ ಬೋರ್ವೆಲಲ್ಲಿ ಬಾವಿಯಲ್ಲಿ ನೀರು ಇಲ್ದಿದ್ದರೂ ಬೋರ್ವೆಲಲ್ಲಿ ಸಿಗ್ತದೆ ಅಂತೇಳಿ ಹೇಳಿ ಬೋರ್ವೆಲನ್ನು ತೆಗಿತಾ ಹೋದರೆ ಮುಂದೆ ಕೂಡ ಇಲ್ಲಿ 1500 ತೆಗೆದು ಕ್ಲೋರೈಡ್ಯುಕ್ತ ನೀರನ್ನು ನಾವು ಕುಡಿಬೇಕಾಗತ್ತೆ. ಅದೇ ರೀತಿ ನಮ್ಮಲ್ಲಿ ಇವತ್ತು ಡ್ರೈನೇಜ್ ಸಿಸ್ಟಮ್ ಇಲ್ಲ ಮಂಗಳೂರಿನಲ್ಲಿ. ಇಡೀ ಮಂಗಳೂರಿನ ಜನರ ಗಲೀಜು ಮಾಡಿರುವಂಥದ್ದು ಮ್ಯಾನ್ ಹೋಲ್ಸ್ಗಳು, ಇಂಡಸ್ಟ್ರಿಯಲ್ ವೇಸ್ಟ್ಗಳು, ಹಾಸ್ಪಿಟಲ್ ವೇಸ್ಟ್ಗಳು ನೇರವಾಗಿ ಫಲ್ಗುಣಿ ಮತ್ತು ನೇತ್ರಾವತಿ ನದಿ ನೀರನ್ನು ಸೇರ್ತಾ ಇದೆ. ಇವತ್ತು ನೋಡಿ ಫಲ್ಗುಣಿ ನದಿ ಇವತ್ತು ವಿಷಮಯ ಆಗಿ ಮೀನುಗಳೆಲ್ಲ ಸಾಯ್ತಾ ಇವೆ. ಅದೇ ಮೀನನ್ನು ನಾವು ಹಿಡ್ಕೊಂಡು ಬಂದು ಒಳ್ಳೆ ಫ್ರೈ ಮಾಡಿ ಮಸಾಲ ಫ್ರೈ ಮಾಡಿ ತಿಂತಾ ಇದ್ದೇವೆ. ಇದು ಕ್ಯಾನ್ಸರನ್ನು ನಾವು ಒಳಗೆ ತಗೊಳ್ತಾ ಇರುವಂಥದ್ದು. ಆದರೆ ಅದೇ ನದಿಗೆ ವಿಷ ಹಾಕಬಾರ್ದು, ನಮ್ಮ ಡ್ರೈನೇಜನ್ನು ಅಲ್ಲಿ ಯಾಕೆ ಬಿಡ್ತೀರಿ ಅಂತ ಕಾರ್ಪೊರೇಷನ್ಗೆ ಕೇಳ್ತಕ್ಕಂಥ ಯೋಗ್ಯತೆ ನಮ್ಮ ಜನರಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾವೆ. ನಮ್ಮ ಕಾರ್ಪೊರೇಷನಲ್ಲಿ ಕೂಡ ಇಲ್ಲ, ಇವತ್ತು ಕುಡ್ಸೆಂಪಲ್ಲಿ ಬೇಕಾದಷ್ಟು ದುಡ್ಡಿದೆ, ಡ್ರೈನೇಜ್ ಶುಲ್ಕ ಅಂತ ವಸೂಲು ಮಾಡ್ತಾರೆ. ಇವತ್ತು ದೊಡ್ಡ ಮಳೆ ಬಂದರೆ ಇವತ್ತು ಡ್ರೈನೇಜ್ಗಳು, ಮ್ಯಾನುವಲ್ ಡ್ರೈನೇಜ್ಗಳು ರಸ್ತೆ ತುಂಬ ಹರಿದು ವಾಸನೆ ಬರ್ತಾ ಇದೆ. ಯಾರು ಕೂಡ ಅದ್ರ ಮೇಲೆ ಕಾರ್ ತಗೊಂಡು ಅದ್ರ ಮೇಲೆ ದುಂಕೊಂಡು ಹೋಗ್ತಾರೆ ಬಿಟ್ಟರೆ ಪ್ರಶ್ನೆ ಒಂದು ಮೇಯರನ್ನು ಅಥವಾ ಅಲ್ಲಿ ತಮ್ಮ ಮತ ಹಾಕಿದ ಚುನಾಯಿಸಿದ ಜನಪ್ರತಿನಿಧಿಗಳನ್ನು ಅಥವಾ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ಯಾಕ್ರೆ ಹಿಂಗಾಯಿತು, ನಮ್ಮ ದುಡ್ಡನ್ನೆಲ್ಲ ಏನು ಮಾಡಿದಿರಿ ಅಂತ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಎಲ್ಲಿವರೆಗೆ ಜನ ಬೆಳೆಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇದೇ ರೀತಿ ಇದೆ. ಇನ್ನು ಪ್ರತಿ ಜಲ ಕೂಡ ಮಲಿನವೇ.
1: ಸರ್, ಇಷ್ಟೊತ್ತುಗಳ ಕಾಲ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟಿದ್ದೀರಾ. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಇವತ್ತಿನ ಈ ದಿನ ಬಂದು ಪರಿಸರದ ಬಗ್ಗಿನ ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಇದಕ್ಕಾಗಿ ರೇಡಿಯೋ ಸಾರಂಗ 107.8 FM ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ, ಕೊನೆಯದಾಗಿ ಕೇಳ್ತಿರುವಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಇವತ್ತಿನ ಈ ದಿನದ ವಿಶ್ವ ಪರಿಸರ ದಿನದ ಅಂಗವಾಗಿ ನೀವು ಹೇಳುವಂಥ ಕಿವಿಮಾತು ಏನು?
0: ಪರಿಸರ ದಿನಾಚರಣೆ ಎನ್ನುವಂಥದ್ದು ಅದಕ್ಕೊಂದು ದಿನ ಅಂತ June 5 ಅಂತ ಫಿಕ್ಸ್ ಮಾಡ್ಕೊಳ್ಬೇಡಿ. ವರ್ಷದ ನೋಡಿ, ನೀವು ಪ್ರತಿ ದಿವಸ ನೀವು ಆಕ್ಸಿಜನನ್ನು ಪಡ್ಕೊಳ್ತಾ ಇದ್ದೀರಿ. ಹಾಸ್ಪಿಟ್ಲಲ್ಲಿ ನೀವು ಆಕ್ಸಿಜನ್ ತಗೊಳ್ಬೇಕಿದ್ರೆ ದುಡ್ಡು ಕೊಡಬೇಕು, ಆದರೆ ನೀವು ಇಲ್ಲಿ ಉಚಿತವಾಗಿ ಹೊರಗಡೆ ನೀವು ತಗೊಳ್ತಾ ಇದ್ದೀರಿ. ಉಚಿತವಾಗಿ ನೀವು ಕೊಡ್ತಾ ಇರುವಂಥದ್ದು ಪರಿಸರ. ಆ ಪರಿಸರಕ್ಕೆ ನೀವು ರಿಟರ್ನ್ ಆಗಿ ಏನಾದರೂ ಕೊಡಬೇಕಲ್ಲ, ಏನು ಕೊಡ್ತೀರಿ ಅನ್ನುವಂಥದ್ದು ನೀವು ಆಲೋಚನೆ ಮಾಡಿ. ಅಟ್ಲೀಸ್ಟ್ ಕಸಗಳನ್ನು ಬಿಸಾಕ್ಬೇಡಿ ರಸ್ತೆಗೆ, ನದಿಗೆ ಕಸ ಎಸಿಬೇಡಿ, ಕೆಮಿಕಲನ್ನು ನಿಮ್ಮ ತರಕಾರಿ ಬೆಳೆಸ್ಲಿಕ್ಕೋ ಕೃಷಿಗೋ ಜಾಸ್ತಿ ಬಳಸಬೇಡಿ. ಅಟ್ಲೀಸ್ಟ್ ಒಂದು, ನೀವು ಹಲಸಿನ ಹಣ್ಣು ಮಾವಿನ ಹಣ್ಣು ತಿಂತಿರಲ್ಲ, ನಿಮ್ಮ ಮನೆ ಎದುರುಗಡೆ ಒಂದು ಗಿಡ ನಿಮ್ಮ ಮಗನ ನಿಮ್ಮ ಮಗುವಿನ ಬರ್ಡೇ ದಿವಸ ನಿಮ್ಮ ಮಗುವಿನ ಕೈಯಲ್ಲಿ ನಟ್ಟು ಅದೇ ಮಕ್ಕಳ ಮಗುವಿನ ಕೈಯಿಂದ ಪ್ರತಿ ಸಂಡೆ ನೀರು ಹಾಕಿಸಿ ಬೆಳೆಸಿ. ನೀವು ಈ ಭೂಮಿಯನ್ನು ಬಿಟ್ಟು ಹೋಗೋದಕ್ಕಿಂತ ಮೊದಲು ಒಂದು ಗಿಡವನ್ನು, ಕನಿಷ್ಠ ಒಂದು ಗಿಡವನ್ನು ನಿಮ್ಮ ನೆನಪಿಗೆ ಈ ಭೂಮಿಯಲ್ಲಿ ಬಿಟ್ಟು ಹೋಗಿ. ನಾವು ಮಾಡಿದ ಆಸ್ತಿ, ನಾವು ಮಾಡಿದ ಚಿನ್ನ ನಮ್ಮ ಕುಟುಂಬಕರಿಗೂ ಮಡವದಿ ಮಕ್ಕಳಿಗೋ ಇರ್ಬೋದು, ಆದರೆ ಪರಿಸರಕ್ಕೆ ಈ ಭೂಮಿಗೆ ನಾವು ಕೊಡುವಂಥದ್ದು ಒಂದು ಗಿಡ ಬಿಟ್ಟರೆ ಬೇರೆ ಏನಿಲ್ಲ.

0: ನನ್ನ ನೀವು ಕೊಟ್ಟು ಕೊಡಿ ಅಂತೇಳಿ ಹೇಳಿ ನಿಮ್ಮಿಂದ ಪ್ರೀತಿಪೂರ್ವಕವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ.
1: ವಂದನೆಗಳು ಶಶಿಧರ್ ಶೆಟ್ಟಿಯವರೇ, ನಿಮ್ಮ ಈ ಸಮಾಜಮುಖಿಯಾದಂಥ ಪರಿಸರಮುಖಿಯಾದಂಥ ಕಾರ್ಯ ಮುಂದುವರಿಯಲಿ. ನಿಮ್ಮನ್ನು ನೋಡಿ ಇನ್ನಷ್ಟು ಮನಸ್ಸುಗಳು ನಿಮಗೆ ಕೈ ಜೋಡಿಸಲಿ, ನಿಮ್ಮಿಂದ ಸ್ಫೂರ್ತಿ ತುಂಬಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಮತ್ತೊಮ್ಮೆ ನಿಮಗೆ ರೇಡಿಯೋ ಸಾರಂಗ 107.8 FM ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸರ್.
1: ಶ್ರೋತೃಗಳೇ, ಇದು ಈ ಹೊತ್ತಿನ ಪರಿಸರ ದಿನಾಚರಣೆಯ ವಿಶೇಷ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಇನಿತ್ತ ತುಳು ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರಣ ಕಬಿತೆಲೆನ ಕೇನ್ಗಾ.

ಕವಿತೆದ ಪೊದರ್ ಬಲಿ ತರೆದಾಂತಿಜುವ ಬಲಿ ಬರೋಂದು ಉಂಡು, ಕಣ್ಣು ಕೆಬಿದಾಂತೆ ಗೆಬ್ಬೆಟ್ಟ ಒಂದು. ತರೆದಾಂತಿಜುವ ಬಲಿ

ಒಂದು ಉಂಡು ಕಣ್ಣಿಗೆ ಬಿದಂತೆ ಗೆಬ್ಬಟ್ಟ ಒಂದು ಬಾನ ಮುಟ್ಟುನ ಗುಡ್ಡೆನು ಗೋರು ಗೋರುದು ದಿಂಜಾದು ನುಪ್ಪುದ ಕರನು ನಿಗುತ್ತು ನೀರ್ ಸಂತಾನ ಮಂತದು ಬಾನ ಮುಟ್ಟುನ ಗುಡ್ಡೆನು ಗೋರು ಗೋರುದು ದಿಂಜಾದು ನುಪ್ಪುದ ಕರನು ನಿಗುತ್ತು ನೀರ್ ಸಂತಾನ ಮಂತದು ಪಜ್ಜಿ ಅರೆ ಪಜ್ಜಿಗೆ ಅರ್ಬು ಕೂಟೊಂದು ದೊಂಡೆ ಡಿತ್ತಿನ ತೆಲಿ ಜಪ್ಪಂದ್ಯಾನಗ ಪಜ್ಜಿ ಅರೆ ಪಜ್ಜಿಗೆ ಅರ್ಬು ಕೂಟೊಂದು ದೊಂಡೆ ಡಿತ್ತಿನ ತೆಲಿ ಜಪ್ಪಂದೆ ಆನಗ ತರೆದಾಂತಿ ಜೀವ ಬಲಿ ಬರೊಂದು ಉಂಡು ಕಣ್ಣು ಕೆಬಿದಾಂತೆ ಗೆಬ್ಬಟ್ಟ ಹೊಂದು ಕಾಡು ಮಲೆನು ಕರ್ತು ಮಾರಿ ಬೀರಿನು ದೀದು ಪಕ್ಕಿ ಪರಣೆದ ಬಟ್ಟಲು ಕಂಕನ ಪಾಡ್ದು ಕಾಡು ಮಲೆನು ಕರ್ತು ಮಾರಿ ಬೀರಿನು ದೀದು ಪಕ್ಕಿ ಪರಣೆದ ಬಟ್ಟಲು ಕಂಕನ ಪಾಡ್ದು ತಿಕ್ಕಿನವಳು ಮಾತ ಬಲೆತ್ತು ಪಾಡೊಂದು ದುಂಬು ವೈಪೆರೆ ಬಂಗಾನಗ ತಿಕ್ಕಿನವಳು ಮಾತ ಬಲೆತ್ತು ಪಾಡೊಂದು ತುಂಬು ವೈಪೆರೆ ಬಂಗಾನಗ ತರೆದಾಂತಿ ಜೀವ ಬಲಿ ಬರೋಂದು ಉಂಡು ಕಣ್ಣು ಕೆಬಿದಾಂತೆ ಗೆಬ್ಬಟ್ಟ ಒಂದು ಪರಪಿ ಸುದ್ದೇನು ತಿರ್ಗಾದು ಪಸೆ ಆಜಾದು ಬೈಲು ಉನುಂಗೆಲು ಬುಟ್ಟು ಆದು ಪರಪಿ ಸುದೇನು ತಿರ್ಗಾದು ಪಸೆ ಆಜಾದು ಬೈಲು ಉನ್ಗೆಲು ಬುಟ್ಟು ಆದು ಕುಮೇರು ಜರಿದು ಅಮರೆ ತರೆದು ಬಾಜೆಲ್ಡು ದೊಂಡೆ ಪಸೆ ಆಜಿನಗ ಕುಮೇರು ಜರಿದು ಅಮರೆ ತರೆದು ಬಾಜೆಲ್ಡು ದೊಂಡೆ ಪಸೆ ಆಜಿನಗ ತರೆದಾಂತಿ ಜೂವ ಬಲಿ ಬರೊಂದು ಉಂಡು ಕಣ್ಣು ಕೆಬಿದಂತೆ ಗೆಬ್ಬಟ್ಟ ಅವನು ಪಣವುದಾಸೆಗೆ ಕುಲ್ಲಿ ನಡಿನೇ ಮಾರ್ದು ಊರಿಗು ಬೆರಿಪಾಡ್ದು ಪಣವುದಾಸೆಗೆ ಕುಲ್ಲು ನಡಿನೇ ಮಾರ್ದು ಊರಿಗು ಬೆರಿಪಾಡ್ದು ಮಾಲಿಗೆ ಡುಂತುದು ತಿರ್ತು ತೂದು ನೆಲದಾಂತಿ ಬೆಕ್ಕಸಾದು ಬಾಯಿಬುಡ್ನಾಗ ಮಾಲಿಗೆ ಡುಂತುದು ತಿರ್ತು ತೂದು ನೆಲದಾಂತೆ ಬೆಕ್ಕಸಾದು ಬಾಯಿಬುಡ್ನಾಗ ಮುದೇಲ್ಗೆ ಮಡುದೀದು ನೆಲ ಪತ್ತೆ ರಾನಗ ತರೆದಾಂತಿ ಜೂವ ಬಲಿ ಬರೊಂದುಂಡು ಕಣ್ಣಿಗೆ ಬಿದಂತೆ ಗೆಬ್ಬಟ್ಟ ಒಂದು ನಿದ್ರೆ ಬೂರಂದಿ ಆಸಿಗೆ ಪಡವು ಗಾವಂದಿ ತೆನಸು ಕರ್ಲು ಕರಪುನ ಬಾಜೆಲು ಕಣ್ಣಡು ಮೆನ್ಪುರಿ ರಟ್ಟುನ ಬೊಲ್ಪು ನಿದ್ರೆ ಬೂರಂದಿ ಆಸಿಗೆ ಬಡವು ಗಾವಂದಿ ತೆನಸು ಕರ್ಲು ಕರವುನ ಬಾಜೆಲು ಕಣ್ಣ ಮೆನ್ಪುರಿ ರಟ್ಟುನ ಬೊಲ್ಪು ಕೆಬಿ ಅಡೆಪುನ ಶಬ್ದದ ಮಡೆ ದೆಕ್ಕಂದಿ ಕೈ ಕೆಬಿ ಅಡೆಪುನ ಶಬ್ದದ ಮಡೆ ದೆಕ್ಕಂದಿ ಕೈ ಕಡೆ ತಾಜಿ ಮೂಜಡಿ ಓಲುಂಡು ಎಂಚನ ಕೊಡ್ತಿತ್ತೆ ಎನ್ನಾಲಿಗೆ ಅವಳು ಏರೆಗ್ಲ ಉಪಕಾರಗ ಒಂದು ಎಂಚನ ಕೊಡ್ತಿತ್ತೆ ಎನ್ನಾಲಿಗೆ ಅವಳು ಏರೆಗ ಏರೆಗ್ಲ ಉಪಕಾರಗ ಒಂದು ಎಂಚ ಬೂರ್ಯನ ದಾನ್ನ ಕಕ್ಕೆ ದಿಟ್ಟಿಗೆ ಯಾನು ಎಂಚ ಬೂರ್ಯನ ದಾನ್ನ ಕಕ್ಕೆ ದಿಟ್ಟಿಗೆ ಯಾನು ಬಲಪೆರೆನೇ ಬುಡಂದೆ ಕಟ್ತುದಾಂಡು ಬಲಪೆರೆನೇ ಬುಡಂದೆ ಕಟ್ತುದಾಂಡು ಎನ್ನ ಮುದೇಲ್ಗೆ ಕತ್ತಿ ಬೂರುದಾಂಡು ಯಾನಂಜಿ ಕಣ ನೀರ್ದ ಕನಿಲೆ ಎನ್ನ ಮುದೇಲ್ಗೆ ಕತ್ತಿ ಬೂರ್ದಾಂಡು ಯಾನಂಜಿ ಕಣ ನೀರ್ದ ಕನಿಲೆ ಎನ್ನ ಪೆರಿಯರ್ ಆನಿ ಮಾಡುಗು ಒದಗಿಯರ್ ತರೆಮಿತ್ತು ನಿರಲು ಪೊರುಳು ಆದು ಎನ್ನ ಪೆರಿಯರ್ ಆನಿ ಮಾಡುಗು ಒದಗಿಯರು ತರೆಮಿತ್ತು ನಿರಲು ಪೊರುಳು ಆದು ಪುಟ್ಟುನಗ ತೊಟ್ಟಿಲ್ಗು ಪೋನಗ ಪುಗೆಲ್ಗು ಏರಾದು ಇತ್ತೇರು ಪೆರ್ಮೆಡಾನಿ ಪುಟ್ಟುನಗ ತೊಟ್ಟಿಲ್ಗು ಪೋನಗ ಪುಗೆಲ್ಗು ಏರಾದು ಇತ್ತೇರು ಪೆರ್ಮೆಡಾನಿ ಎಂಚ ನಾಲೈಗು ರುಚಿಯಾದು ಕೊಲ್ತೆನ ಆನಿಗಲಿ ಯಂತ್ರಾಂಡೆನ್ನ ಬದುಕು ಎಂಚ ನಾಲೈಗು ರುಚಿಯಾದು ಕೊಲ್ತೆನ ಆನಿಗಲಿ ಯಂತ್ರಾಂಡೆನ್ನ ಬದುಕು ಯಾನಂಜಿ ಕಣ ನೀರ್ದ ಕನಿಲೆ ಎನ್ನ ಮುದೇಲ್ಡು ಉದಲು ಪುಂಚಗ ಮರಿಕಿಲ್ಲಾದು ತಬುರು ಊರಿ ಪಾಂತೆಗು ತಮೈರೆ ಆದು ಎನ್ನ ಮುದೇಲ್ಡು ಉದಲು ಪುಂಚ ಮರಿಕಿಲ್ಲಾದು ತಬುರು ಉರಿ ಪಾಂತೆಗು ತಮೆರೆ ಆದು ಪಕ್ಕಿಲೆನ ಉಜ್ಜಾಲು ಕಿನ್ನಿಲೆನ ಚಿಲಿಪಿಲಿಗು ಕೆಬಿಯಾದು ತರೆಯಾನು ಆಡಾ ಒಂದಿತ್ತೆ ಪಕ್ಕಿಲೆನ ಉಜ್ಜಾಲು ಕಿನ್ನಿಲೆನ ಚಿಲಿಪಿಲಿಗು ಕೆಬಿಯಾದು ತರೆಯಾನು ಆಡಾ ಒಂದಿತ್ತೆ ಎಂಚ ಪಂಡೇರ ದಾನ್ನ ಬಂಜಿದ ಕುರೆಕರವು ಎಂಚ ಪಂಡೇರ ದಾನ್ನ ಬಂಜಿದ ಕುರೆಕರವು ಎನ್ನ ಸಂತನಗಾನಿ ಆಕಂಡು ತೆಡಿಲು ಯಾನಂಜಿ ಕಣ ನೀರ್ದ ಕನಿಲೆ ಪರವು ಒಲೆಗು ಆದು ಜುವನೇ ಸಂದಾಯ ಗೇನ ಮಾನಿಲು ತಿರ್ಲು ತಿರುವೆರುಂದು ಬರವು ಒಲೆಗು ಆದು ಜುವನೇ ಸಂದಾಯ ಗೇನ ಮಾನಿಲು ತಿರ್ಲು ತಿರುವೆರುಂದು ಕೊಡಿಯಡಿಟ್ಟು ಕುಂದಾಯ ಬೆರಿ ಅಣಿಕ್ಕು ಬಲಾಯ ಸಾಯದ ಗಂಧ ಪತ್ತೆರೆಂದು ಕೊಡಿಯಡಿಟ್ಟು ಕುಂದಾಯ ಬೆರಿ ಅಣಿಕ್ಕು ಬಲಾಯ ಸಾಯದ ಗಂಧ ಪತ್ತೆರೆಂದು ಎಂಚ ಬೂರುಂಡ ಎಂಕು ಬೇರದ ಕಡೆ ಕಣ್ಣು ಎಂಚ ಬೂರುಂಡ ಎಂಕು ಬೇರದ ಕಡೆ ಕಣ್ಣು ಆನಿಗ ಎನೆ ಯಾನು ಬೀದಿ ಪಾಲು ಯಾನಂಜಿ ಕಣ ನೀರ ಕನಿಲೆ ಯಾನಂಜಿ ಕಣ ನೀರ ಕನಿಲೆ ಅಪ್ಪೆಗು ಜಯ ಜಯ ಜಯ ಜಯ ಭಾರತೋ ಅಪ್ಪೆಗು ಜಯ ಜಯ ತುಳುಸಿರಿ ತುಪ್ಪೆಗು.

ನಗ ಸಂಬಂಧ ಪನೊಂದು ಮುಟ್ಟ ಬತ್ತೊಂದು ಸೊಬಗೆರೆ ಒರಪಾಡು ನಕುಲು ಏತು ಜನ ಉಳ್ಳೇರಿಯ ಮೂಲು ನಿನ್ನ ಪೊರ್ಲು ತುಪ್ಪು ನಕುಲು. ಆಂಡಲ ಈದಾಲ ಪೋಡ್ಯಡ, ಆಂಡಲ ಈದಾಲ ಪೋಡ್ಯಡ, ನಡಪಿ ನಡೆ ನುಡುಪಿ ನುಡಿ ಸರಿ ಇತ್ತಂಡ, ನಡಪಿ ನಡೆ ನುಡುಪಿ ನುಡಿ ಸರಿ ಇತ್ತಂಡ, ನಿರ ನೇರೆಗ್ಲ ಪಂದಾಯರ ಒಂದು ನಿನ್ನ ನೇರೆಗ್ಲ ಪಂದಾಯರ ಒಂದು ನಿನ್ನ ಪೊರ್ಲು ತೂಪು ನಕುಲು ಏತಿತ್ತಂಡ ದಾನೆ, ನಿನ್ನ ಪೊರ್ಲು ತೂಪು ನಕುಲು ಏತಿತ್ತಂಡ ದಾನೆ. ನೀರ ಪುರ್ಪೋಲು. ಬರ್ಸ ಪಂಡ ಅವು ಬಜಿ ಬರ್ಸಾತ್, ಬರ್ಸ ಪಂಡ ಅವು ಬಜಿ ಬರ್ಸಾತ್, ಬಾನ ಮರರ್ದು ದೊರೆಯುವ ನೀರ ಪುರ್ಪೋಲು, ಬಾನ ಮರರ್ದು ದೊರೆಯುವ ನೀರ ಪುರ್ಪೋಲು. ಪುಡಮಿ ಮಟ್ಟೆಲು ಸೇರ್ದಕುಲು ಕೊಡಿಪೆರಂಡು ಆದು ಒಸರ ದಂಡುಲು, ಪುಡಮಿ ಮಟ್ಟೆಲು ಸೇರ್ದಕುಲು ಕೊಡಿಪೆರಂಡು ಆದು ಒಸರ ದಂಡುಲು. ಸುದೆತ ಬಲ್ಲಡು ತುರಿದು ಕಟ್ಟಿನ ಎಸಲು ದಾಂತಿನ ಮಾಲೆಲು, ಸುದೆತ ಬಲ್ಲಡು ತುರಿದು ಕಟ್ಟಿನ ಎಸಲು ದಾಂತಿನ ಮಾಲೆಲು. ಕಡಲ ಗರ್ಭಗು ಪೋದು ಸೇರುಣ ಅಪ್ಪೆ ಪೆದ್ದಂದಿ ಬಾಲೆಲು, ಕಡಲ ಗರ್ಭಗು ಪೋದು ಸೇರುಣ ಅಪ್ಪೆ ಪೆದ್ದಂದಿ ಬಾಲೆಲು. ಕೇಯಿತ ಕುರಲಿಡು ದಿಂಜಿ ದುಪ್ಪುನ ಪೆತ್ತ ಬೊರಿಯಂದಿ ಪೇರುಲು, ಕೇಯಿತ ಕುರಲಿಡು ದಿಂಜಿ ದುಪ್ಪುನ ಪೆತ್ತ ಬೊರಿಯಂದಿ ಪೇರುಲು. ಕೈಲು ಬೊಂಡಗು ಕೊನದು ಮೈಪಂದಿ ದೊಂಡೆ ಸಂಪುದ ಅಸರುಳು, ಕೈಲು ಬೊಂಡಗು ಕೊನದು ಮೈಪಂದಿ ದೊಂಡೆ ಸಂಪುದ ಅಸರುಳು. ನೀರಗಾಂತ್ರಡು ಕೋಲ ಬಂಜಿಡು ಪುಟ್ಟು ನಂಚಿನ ಮುತ್ತುಲು, ನೀರಗಾಂತ್ರಡು ಕೋಲ ಬಂಜಿಡು ಪುಟ್ಟು ನಂಚಿನ ಮುತ್ತುಲು. ದುಂಬುದವೆಕ್ಕು ಕೆನ್ನು ಡರಿಪುನ ಬೆಗರ ದಾರೆದ ಪನಿಕುಲು, ದುಂಬುದವೆಕ್ಕು ಕೆನ್ನಿ ಡರಿಪುನ ಬೆಗರ ದಾರೆದ ಪನಿಕುಲು. ಪೂತ ಪೊಟ್ಟೆಡು ದೆಂಗ ದೀತಿನ ತಿಗತ ತೀಪೆದ ಬೊಟ್ಟಲು, ಪೂತ ಪೊಟ್ಟೆಡು ದೆಂಗ ದೀತಿನ ತಿಗತ ತೀಪೆದ ಬೊಟ್ಟಲು. ಆನ ಪೊನ್ನಗು ಅರ್ಕ ಪಾಡಿನ ಮೋಕೆ ಮೋಹದ ಅಂಗುಲು, ಆನ ಪೊನ್ನಗು ಪಂದಿ ಬೊಲ್ನೆ ಮುದ್ದೆಲು. ಕದಿಕೆ ಕನ್ನಿಡು ಕಾಂಡೆ ಮೆನ್ಕುನ ಬಂಗಾರದ ಪರೆಲ್ಲು, ಮಿರಪೇರ ಬಾಲ್ಯದ ಕಡೆ ಬಾಯಿ ಡರಿಪುನ ಅಪ್ಪೆನಮೃತದ ದೊಲ್ಲೆಲು, ಬಾಲ್ಯದ ಕಡೆ ಬಾಯಿ ಡರಿಪುನ ಅಪ್ಪೆನಮೃತದ ದೊಲ್ಲೆಲು. ಬರ್ಸ ಪಂಡಾವು ಬಜಿ ಬರ್ಸ ಅತ್ತ, ಬಾನಮರರ್ದು ದೊರಿವುನ ನೀರ ಪುರ್ಪುಳು. ನಿಕುಲಾಲೆ. ಪುರ್ಪದ ಲೆಕ್ಕ ಅರಲುಲೆ ಮನಸ್ಸಿಡು ಮೋಕೆ ಪುಟ್ಟುನಗ, ಪುರ್ಪದ ಲೆಕ್ಕ ಅರಲುಲೆ ಮನಸ್ಸಿಡು ಮೋಕೆ ಪುಟ್ಟುನಗ, ಬೊಳ್ಳಿದಾಂಚ ಮೆನ್ಕಲೆ ಉಡಲಿಡು ಮೋಕೆ ಉದಿಪುನಗ, ಬೊಳ್ಳಿದಾಂಚ ಮೆನ್ಕಲೆ ಉಡಲಿಡು ಮೋಕೆ ಉದಿಪುನಗ. ಬೀಜಿದು ಬೀಜಿದು ಗಾಳಿಡು ಬಿರೆದು ಬಾನೊಡು ಮೀಂದುನ ಮುಗಲಾಲೆ, ಬೀಜಿದು ಬೀಜಿದು ಗಾಳಿಡು ಬಿರೆದು ಬಾನೊಡು ಮೀಂದುನ ಮುಗಲಾಲೆ. ಮಗರದು ಬರ್ಪುನ ಕಡಲುದ ಸೆರೆತ ತೆಲಿಕೆದ ನೊರೆ ನೊರೆ ನಿಕುಲಾಲೆ, ಮಗರದು ಬರ್ಪುನ ಕಡಲುದ ಸೆರೆತ ತೆಲಿಕೆದ ನೊರೆ ನೊರೆ ನಿಕುಲಾಲೆ. ಪರಿತದು ಪರಿತಿದು ಒಯಿಲುದ ಬೀಸೊಡು ಸಂಪುನು ಕೊರ್ಪುನ ಒಸರಾಲೆ, ಪರಿತದು ಪರಿತದು ಒಯಿಲುದ ಬೀಸೊಡು ಸಂಪುನು ಕೊರ್ಪುನ ಒಸರಾಲೆ. ಭೇದನ ಎನ್ನೆಂದೆ ಸ್ವಾರ್ಥನು ಬಯಕಂದೆ ನಿಕ್ಲೆನ ನಿರೇಲನು ಕೊರ್ಪುನ ಮರ ಆಲೆ, ಭೇದನ ಎನ್ನೆಂದೆ ಸ್ವಾರ್ಥನು ಬಯಕಂದೆ ನಿರೇಲನು ಕೊರ್ಪುನ ಮರ ಆಲೆ. ಪಗೆನೇ ಸಾಧ್ಯನ ಮುಳ್ಳುದ ಬಲ್ಲೆಗು ದಗದಗಾರ್ಲುನ ಸೂವಾಲೆ, ಪಕ್ಕಿದ ಕಂಟೆಲ ಉರಲಾಲೆ, ಇರ್ಲುದ ದವೆಕು ಪೊರ್ಲುದ ಕನಕು ತಿಂಗೊಲ ದೇವೈರ ಬೊಲ್ಪಾಲೆ, ಇರ್ಲುದ ದವೆಕು ಪೊರ್ಲುದ ಕನಕು ತಿಂಗೊಲ ದೇವೈರ ಬೊಲ್ಪಾಲೆ. ಪುರ್ಪದ ಲೆಕ್ಕ ಅರಲುಲಿ ಮನಸ್ಸಿಡು ಮೋಕೆ ಪುಟ್ಟುನಗ, ಬೊಳ್ಳಿದಾಂಚ ಮೆನ್ಕಲೆ ಉಡಲಿಡು ಮೋಕೆ ಉದಿಪ್ಪುನಗ. ಏತು ಮೋಕೆಯ ಬಾನ.

ಸಿಕೆನೆ ಆದು ಆಜುಡುಂದು ಬಾನದಂಚಿಗು ಸುದೆಕ್ ಸಾದಿ ಪಂಡಿನೇರು ಕಡಲುದಂಚಿಗು ಸಿಕೆನೆ ಆದು ಆಜುಡುಂದು ಬಾನದಂಚಿಗು.

ಒಂದು ಬೈತ ಮುಟ್ಟೆಗು ಬಾನನೀಕ್ ಪುಡಮಿಮೀತ್ ಏತು ಮೋಕೆಯ ಪಕ್ಕಿದಾತ ಬೇಲಿದಾಂತಿ ಮಲ್ಲ ಬಿತ್ತಲ ಪಕ್ಕಿಗಾತ ಬೇಲಿದಾಂತಿ ಮಲ್ಲ ಬಿತ್ತಲ ಕಡಿರಂತಾಯೇ ಆತೆ ತೂಲ ಅವಲು ಒಕ್ಕೇಲ ಕಡಿರಂತಾಯೇ ಆತೆ ತೂಲ ಅವಲು ಒಕ್ಕೇಲ ಇರ್ಲ ನಾಲಿಕೆ ಪೇರ ಬೋಲಿಕೆ ಇಜ್ಜಿ ಕುರ್ತೇಲ.

0: ಇಂದು ಇನಿತ್ತ ತುಳು ಪ್ರಸಾರ ಏನೊಂದು ಪುಲೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಒಂದು ರಂಗ್ ರಂಗದ ಬದುಕು.
1: ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ವಿಜಯಶ್ರೀ ಆಲಾಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
2: ನಾನು ಮಕ್ಕಳ ಸಾಹಿತ್ಯ ಮತ್ತು ವರ್ತಮಾನದ ಸವಾಲುಗಳು ಎಂಬ ವಿಷಯದ ಕುರಿತು ಇವತ್ತು ಒಂದಿಷ್ಟು ಹೊತ್ತು ಚರ್ಚಿಸ್ತೇನೆ. ಹೀಗೆಯೇ ಇವತ್ತು ಈ ಮಕ್ಕಳ ಸಾಹಿತ್ಯದ ಕುರಿತಾದ ಸವಾಲು ಇದೆಯಲ್ಲ, ಇದು ನನ್ನ ಸವಾಲು ಕೂಡ ಹೌದಾಗಿರುವುದರಿಂದ ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಒಂದಿಷ್ಟು ಈ ವಿಷಯಗಳನ್ನು ತಿಳ್ಕೊಳ್ಬೋದು ಎಂಬ ಆಸಕ್ತಿಯಿಂದ ಮಾತಾಡ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯವನ್ನು ಕುರಿತು ಒಂದಿಷ್ಟು ಆರಂಭದಲ್ಲಿ, ಮಕ್ಕಳ ಸಾಹಿತ್ಯ ಅಂದರೆ ಏನು ಅನ್ನುವ ಒಂದು ಪ್ರಶ್ನೆ ನಮ್ಮೆದುರು ಬಂದಾಗ, ಮಕ್ಕಳ ಸಾಹಿತ್ಯ ಅಂದರೆ ಮಕ್ಕಳಿಗಾಗಿ ದೊಡ್ಡವರು ಬರೆಯುವ ಸಾಹಿತ್ಯ, ಇದನ್ನು ನಾವು ಮಕ್ಕಳ ಸಾಹಿತ್ಯ ಅಂತ ಕರಿತೇವೆ. ಈಗ ಮಕ್ಕಳು ಕೂಡ ಸಾಹಿತ್ಯವನ್ನು ಬರೀತಾರೆ, ಅನೇಕ ಮಕ್ಕಳು ಒಂದು 8ನೇ ಕ್ಲಾಸ್ ಇರುವಾಗ, ಅದಕ್ಕಿಂತ ಚಿಕ್ಕ ಇರುವಾಗಲೇ ಸಾಹಿತ್ಯವನ್ನು ಬರೀತಾರೆ. ಆದರೆ ಅದನ್ನು ನಾವು ಮಕ್ಕಳ ಸಾಹಿತ್ಯ ಅಂತ ಗುರುತಿಸಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅದು ಮಕ್ಕಳು ಬರೆದ ಸಾಹಿತ್ಯ. ಮಕ್ಕಳ ಸಾಹಿತ್ಯ ಅಂದರೆ ದೊಡ್ಡವರು ತಾವು ಮಕ್ಕಳಿಗಾಗಿ ಏನನ್ನು ಕೊಡಬೇಕು ಅಂತ ಯೋಚಿಸಿ, ಪ್ರಜ್ಞಾಪೂರ್ವಕವಾಗಿ ಯೋಚಿಸಿ, ಆಮೇಲೆ ಅವರ ಕವಿ ಸಮಯದಿಂದ ಪ್ರಭಾವಿತರಾಗಿ ಬರೆಯುವ ಸಾಹಿತ್ಯ ಅನ್ನೋದು ಒಂದು ಸರಿಯಾದ ಅದಕ್ಕೆ ವ್ಯಾಖ್ಯಾನ ಅಂತ ಹೇಳ್ಬೋದು. ಮಕ್ಕಳ ಸಾಹಿತ್ಯ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ, ಅದು ಯಾವುದೇ ಸಾಹಿತ್ಯ ಇರ್ಬೋದು, ಕಾಲದ ಇದಕ್ಕೆ ಪ್ರಭಾವಕ್ಕೆ ಅನುಗುಣವಾಗಿ ಸ್ವರೂಪವನ್ನು ಪಡ್ಕೊಳ್ತದೆ. ಹಾಗೆ ಮಕ್ಕಳ ಸಾಹಿತ್ಯ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿರಬೇಕು ಅಂತ ನಾವು ತುಂಬ ಗಂಭೀರವಾದ ಒಂದು ಆಲೋಚನೆ ಇದು. ಯಾಕೆಂದರೆ ಇವತ್ತಿನ ಬದಲಾದ ಕಾಲಘಟ್ಟ ಮತ್ತು ಸನ್ನಿವೇಶದಲ್ಲಿ ಬಹಳ ಹಿಂದಿನಿಂದಲೂ ಈ ಮಕ್ಕಳ ಸಾಹಿತ್ಯ ಹೇಗೆ ಹುಟ್ಟಿರ್ಬೋದು, ಹೇಗೆ ಹುಟ್ಟಿತು, ಅದ್ರ ಮೂಲ ಏನಿರ್ಬೋದು ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದರೆ, ಮೊದಲ ಮಗು ಹುಟ್ಟಿದಾಗಲೇ ಬಹುಶಃ ಮಕ್ಕಳ ಸಾಹಿತ್ಯ ಹುಟ್ಟಿತು ಅಂತ ವಿಮರ್ಶಕರು ಗುರುತಿಸ್ತಾರೆ. ಯಾಕೆಂದರೆ ಅಪ್ಪ ಅಮ್ಮ ಮತ್ತು ಹಿರಿಯರ ಎದೆಯ ಪ್ರೀತಿ ಕಾವ್ಯವಾಗಿ ಕಥನವಾಗಿ

ಆನೆಗೆ ಖುಷಿ ಪಡಿಸುವ ಆಗಿದೆ. ಒಂದು ದೊಡ್ಡ ಆನೆ ಬಚ್ಚಲ ಮನೆಗೆ ಹೋಗಿ ಕಾಲ್ಜಾರ್ ಬಿತ್ತು ಅನ್ನೋದು. ಹೀಗೆ ಇನ್ನೂ ಅನೇಕ ಇಂಥ ರಚನೆಗಳನ್ನೆಲ್ಲ ನಾವು, ಅದು ತಾಯಂದ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇವೆಲ್ಲವನ್ನು ಹಾಡಿ ಮಕ್ಕಳನ್ನು ಬೆಳೆಸಿರೋದು. ನಮ್ಮ ಕುಂದಾಪುರ ಕನ್ನಡದಲ್ಲೊಂದಿದೆ, ಅದೇನಂದರೆ ಕೈ ಬೆರಳುಗಳನ್ನು ಮಡಿಸ್ತಾ ಇಳೋದು. ಹೀಗೆ ಇದನ್ನು ನಾವು ನೋಡ್ತೇವೆ. ಇಂಥ ಅನೇಕ ಸಾಹಿತ್ಯ ಇದೆ, ಇದು ಮಕ್ಕಳ ಸಾಹಿತ್ಯವೇ. ಅದು ವಿಪುಲವಾಗಿದೆ, ಸಮೃದ್ಧವಾಗಿದೆ ಮತ್ತು ಅಷ್ಟೇ ಮೌಲ್ಯಯುತವಾಗಿದೆ. ಮಕ್ಕಳೆಲ್ಲ ಕೈಗಳನ್ನು ನೆಲದಲ್ಲಿ ಇಟ್ಟು ಅವಲಕ್ಕಿ ಪವಲಕ್ಕಿ ಕಾಂಚಾಣ ಮಿಣಿಮಿಣಿ ಡಾಮ್ ಡೂಮ್ ದಸ್ ಪುಸ್ ಅಂತ ಒಂದು ಮಾತು ಆಡ್ತೀವಿ. ಇವೆಲ್ಲವೂ ಕೂಡ ಮಕ್ಕಳ ಸಾಹಿತ್ಯವೇ, ಯಾಕಂದರೆ ಅದು ಜನಪದ ಸಾಹಿತ್ಯ. ಇಂತಹ ಅನೇಕ ರಚನೆಗಳನ್ನು ನಾವು ಕಾಣ್ತೇವೆ. ನಮ್ಮ ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದಲ್ಲಿ ನೋಡಿದರೆ, ನಮಗೆಲ್ಲರಿಗೂ ಸಾಧಾರಣವಾಗಿ ಗೊತ್ತಿರುವಂತೆ ನವೋದಯ ಕಾಲಘಟ್ಟದ ಕವಿಗಳು ತಮ್ಮ ಬದ್ಧತೆ ಅಂದ್ಕೊಂಡು ಅವರು ಹೇಗೆ ಪ್ರೌಢ ಸಾಹಿತ್ಯವನ್ನು ಬರೆದ್ರು, ಹಾಗೆ ಮಕ್ಕಳ ಸಾಹಿತ್ಯವನ್ನು ಕೂಡ ಬರೆದ್ರು. ಅದರಲ್ಲಿ ಕುವೆಂಪು ಅವರಿಂದ ತೊಡಗಿ ಶಿವರಾಮ್ ಕಾರಂತರು, ಕುವೆಂಪು ಅವರು, ಪಂಜೆ ಮಂಗೇಶ್ವರಾಯರು, ಸಿದ್ದಯ್ಯ ಪುರಾಣಿಕರು, ಹೀಗೆ ಅನೇಕ ಜನರ ಹೊಯ್ಸಳರು, ಆಮೇಲೆ ಇವರು ಅನೇಕ ಜನರ ಹೆಸರುಗಳನ್ನು ನಾವು ತಗೊಂಬೋದು. ಕುವೆಂಪು ಅವರ ಮಕ್ಕಳ ಸಾಹಿತ್ಯ ಉಳಿದ ನವೋದಯ ಕಾಲದ ಕವಿಗಳ

ಮಕ್ಕಳಿಗಾಗಿ ಸಂಸ್ಥೆಗಳನ್ನು ಆರಂಭಿಸಿ ಕೆಲಸ ಮಾಡಿದರು. ಹಾಗೆ ಒಬ್ಬ ಅದ್ಭುತ ಚೇತನ ಕವಿಯವರು, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಬಾಲ ಸಾಹಿತ್ಯ ಪುರಸ್ಕಾರವನ್ನು ನೀಡಿತ್ತು ನಿಮಗೆಲ್ಲ ಗೊತ್ತಿರುವಂತೆ. ಈ ಸಂದರ್ಭದಲ್ಲಿ ನಾನು ಪಳಕಳರ ಒಂದು ಕವಿತೆಯನ್ನು ಓದಿದರೆ ಇಲ್ಲಿ ಇದು ವಿಷಯಾಂತರ ಆಗೋದಿಲ್ಲ, ನಾನಿವತ್ತು ಅದು ನನ್ನ ಕರ್ತವ್ಯ ಅಂದ್ಕೊಂಡು ಅವರ ಒಂದು ಪದ್ಯವನ್ನು ಓದ್ತೇನೆ. ಈ ಪದ್ಯ ತುಂಬ ಚೆನ್ನಾಗಿದೆ ಕೂಡ, ಯಾಕೋ ಗೊತ್ತಿಲ್ಲ ಅನ್ನೋದು ಈ ಪದ್ಯದ ಹೆಸರು. ನನ್ನಪ್ಪ ಅಷ್ಟೆತ್ರ, ನನ್ನಮ್ಮ ಇಷ್ಟೆತ್ರ, ನಾನು ಮಾತ್ರ ಇಷ್ಟೇ ಎತ್ರ, ಯಾಕೋ ಗೊತ್ತಿಲ್ಲ. ಮೀಸೆ ಬಂದಿದ್ದ

ಕಾಣ್ತು. ಅದು ಇವತ್ತು ಮುಂದುವರೆದು ಮಕ್ಕಳ ಸಾಹಿತ್ಯ ಇವತ್ತು ಗಟ್ಟಿ ಕಾಳಿನಂತ ರಚನೆಗಳು ಇವೆ. ಇನ್ನು ಮಕ್ಕಳ ಸಾಹಿತ್ಯ, ಒಂದು ಕ್ಷಣ ಈ ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ. ಮಕ್ಕಳ ಸಾಹಿತ್ಯ ಅಲಕ್ಷಿತ ಅನ್ನುವ ಮಾತು ಸದಾ ಕೇಳಿ ಬರ್ತಾ ಇದೆ. ಹಾಗೆ ಮಕ್ಕಳ ಸಾಹಿತಿಗಳು ಅಲಕ್ಷಿತರು, ಈ ಎರಡೂ ಮಾತು ಕೂಡ ಸತ್ಯ ಕನ್ನಡದ ಸಂದರ್ಭದಲ್ಲಿ. ಯಾಕಂದರೆ ಎಲ್ಲ ವಿಮರ್ಶೆಗಳು ಪ್ರೌಢ ಸಾಹಿತ್ಯದ ಕೃತಿಗಳಿಗೆ ಮೀಸಲಾಗಿವೆಯೇ ಹೊರತು ಮಕ್ಕಳ ಸಾಹಿತ್ಯದ ಕಡೆ ವಿಮರ್ಶಕರು ನೋಡೋದು ತುಂಬ ಕಮ್ಮಿ. ಅದೇ ರೀತಿ ಇನ್ನೊಂದು ಭಾವನೆಯು ನಮ್ಮಲ್ಲಿದೆ, ಓದುಗರಾದ ನಮ್ಮಲ್ಲಿದೆ. ಏನಂದರೆ ಮಕ್ಕಳ ಸಾಹಿತ್ಯ ಅಂದರೆ ಇದನ್ನು ಮಕ್ಕಳು ಮಾತ್ರ ಓದಬೇಕು ಅಂತ ಹಾಗಲ್ಲ. ಮಕ್ಕಳ ಸಾಹಿತ್ಯದ ವ್ಯಾಖ್ಯೆ ಹಾಗೆ ಏನು ಅಂದರೆ ದೊಡ್ಡ

ಮಗು ಅಂದ್ರೇನು, ಇದು ಖಾಲಿ ತಲೆ, ನಾವೇ ತುಂಬಿಸಬೇಕು ಒಳಗೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಈ ನಮ್ಮ ಅಭಿಪ್ರಾಯವನ್ನು ನಾವು ಬದಲಿಸಿದಾಗ ಒಂದು ಒಳ್ಳೆಯ ಸಮಾಜ ಮಕ್ಕಳಿಗೆ ಇಲ್ಲಿ ಆಗ್ತದೆ. ಇನ್ನು ಒಂದು ಅನುಕೂಲಕರ ಮನೆಯಿಂದ ಬಂದ ಮಗುವೇ ಇಷ್ಟು ಅಲಕ್ಷಿತ ಅನ್ನುವಾಗ, ಇನ್ನು ಶೋಷಿತ ಮನೆಯಿಂದ ಬಂದ

ಮಾಹಿತಿಗಳು ಮೊಬೈಲ್, ಆಮೇಲೆ ದೂರದರ್ಶನ, ಆಮೇಲೆ ಇನ್ನು ಯೂಟ್ಯೂಬ್ ಚಾನೆಲ್ಗಳು, ಗೂಗಲ್ ಮುಂತಾದವುಗಳಿಂದ ಭರಪೂರ ಮಾಹಿತಿಗಳು ಸಿಗ್ತಾ ಇವೆ. ಆ ಲೆಕ್ಕಕ್ಕೆ ಇದು ತುಂಬ ಒಳ್ಳೆಯ ಕಾಲ. ಮೊದಲೆಲ್ಲ ನಮಗೊಂದು ಮಾಹಿತಿ ಬೇಕಂದಿದ್ರೆ ಎಲ್ಲೋ ಒಂದು ಪೇಪರ್ ಪೀಸಲ್ಲಿ ಬರ್ಕೊಂಡು ನಾವು ಹುಡುಕಿ ಇದು ಮಾಡಬೇಕಿತ್ತು. ಆದರೆ ಏನು ಮಾಡೋದು, ಅಲ್ಲಿ ಬರುವ ಮಾಹಿತಿಗಳಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹುಡುಕೋದೇ ನಮಗಿವತ್ತು ಹಿರಿಯರಿಗೆ ಕಷ್ಟ ಆಗಿದೆ. ಆಮೇಲೆ

0: ಕೆಲಸಗಳನ್ನ ಕೆಲವು ಕಡೆ, ಕರ್ನಾಟಕದ ಕೆಲವು ಕಡೆ ಗಂಭೀರವಾಗಿ ಈ ಕೆಲಸಗಳು ನಡೀತಾ ಇರೋದನ್ನ ನಾನು ಗಮನಿಸ್ತೇನೆ. ನಾವು ಕೂಡ ಮನಸ್ಸು ಮಾಡಿ ಇವುಗಳನ್ನೆಲ್ಲ ಮಾಡ್ಬೋದು ಅಂತ, ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನೇನಂದ್ರೆ ಕವಿತೆ, ಈ ಒಂದು ಈ ಮಗು ಇದೆಯಲ್ಲ, ಮಗುವಿನ ಬಗ್ಗೆ ನಾವು ಒಂದಿಷ್ಟು ಯೋಚಿಸೋದಾದ್ರೆ, ಮೊದಲೇ ಹೇಳಿದಾಗೆ ನಮ್ಮ ಸಮಾಜದಲ್ಲಿ ನಾವು ದೊಡ್ಡವರಿಗಾಗಿ ಮಾಡಿಕೊಂಡ ವ್ಯವಸ್ಥೆಯಲ್ಲಿ ಒಂದು ಸ್ಪೇಸನ್ನು ಮಾಡಿಕೊಂಡು ಮಕ್ಕಳು ಬದುಕ್ತಾ ಇದ್ದೇವೆ. ಮಗುವನ್ನು ನೆಲದ ನಕ್ಷತ್ರ ಅಂತ ಕರಿಬೋದು. ಇನ್ನು ಕಣ್ಣೆದುರು ಕಾಣುವ ದೇವರು ಏನಾದರೂ ಇದ್ದರೆ ಅದು ಮಗು. ಮಗುವಿನಲ್ಲಿ ಯಾವುದೇ ಕಲ್ಮಶವು ಇಲ್ಲದ ಮನಸ್ಸು ಮತ್ತು ಅಪಾರವಾದ ಜೀವನ ಪ್ರೀತಿ. ಮಗು ಒಂದು ಅಪರಿಚಿತರನ್ನು ಕೂಡ ಅದು ನಂಬುತ್ತದೆ, ಮತ್ತು ಅಪರಿಚಿತರ ಜೊತೆ ಕೂಡ ಖುಷಿಯಾಗಿ ನಗಾಡ್ತದೆ, ಮಾತಾಡ್ತದೆ. ಅದರ ಮನಸ್ಸಿನಲ್ಲಿ ಯಾವುದೇ ಕಳಕು ಇಲ್ಲ. ಇಂತಹ ಮಕ್ಕಳು ತಮ್ಮ ಸುತ್ತಲೂ ಶೋಷಿತ ಮಕ್ಕಳು ತುಂಬ ಜನ ಇದ್ದಾರೆ. ಈ ಕುರಿತು ನಾವು ಗಮನಿಸೋದೇ ಇಲ್ಲ. ನಮ್ಮ ಮನೆ ಮಕ್ಕಳು, ನಮ್ಮ ಶಾಲೆ ಮಕ್ಕಳು, ಹೀಗೆ ಇಷ್ಟೇ ಪ್ರಪಂಚದಲ್ಲಿ ನಾವಿದ್ದೇವೆ. ಇದರಿಂದ ಆಚೆಗೆ ಒಂದು ಇದೆಯಲ್ಲ, ಅದ್ರ ಬಗ್ಗೆ ನಾವು ಯಾವತ್ತೂ ಗಮನಿಸಿಲ್ಲ. ಡೇರೆಗಳಲ್ಲಿ ವಾಸಿಸುವ ಮಕ್ಕಳಿರ್ಬೋದು, ಇವರೆಲ್ಲ ನಾನು ದೆಹಲಿಯಲ್ಲಿ ನೋಡಿದ ಇದಂತೂ ನಂಗೆ ತುಂಬ ಸಂಕಟ ತಂತು. ಬರೀ ರಸ್ತೆಯ ಹತ್ತಿರದ ಒಂದು ಸಣ್ಣ ಫುಟ್ಪಾತ್, ಅದರಲ್ಲಿ ಈ ಕಡೆಯ ದಂಡೆಗೆ ಒಂದು ಡೇರೆಗಳು ಅಷ್ಟೇ, ಇಲ್ಲೇ ರಸ್ತೆ ಫುಟ್ಪಾತ್, ಈ ಕಡೆ ದಂಡೆ, ಅದಕ್ಕೆ ಇವರು ಡೇರೆಗಳನ್ನು ಹಾಕ್ಕೊಂಡು ಬದುಕ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಮಗು, ದೊಡ್ಡವರದ್ದು ಹೇಗೋ ಆಯಿತು, ಅದೂ ಒಂದು ದೊಡ್ಡ ಮಗು ಯಾವ ಥರ ಅದು ಬೆಳೀತಾ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚಿಸ್ಬೇಕು. ನಮ್ಮ ಸರ್ಕಾರ ಅನೇಕ ಇಂಥ ಶೋಷಿತರಿಗಾಗಿ ಅನೇಕ ಸೌಲಭ್ಯಗಳನ್ನು, ಯೋಜನೆಗಳನ್ನು ತರ್ತದೆ. ಅದನ್ನು ನಾವೆಲ್ಲರೂ ಒಂದಿಷ್ಟು, ನಾವು ಮುಖ್ಯವಾಗಿ ಸಾಹಿತಿಗಳಂದರೆ ಸುಮ್ಮನೆ ಅಥವಾ ಬರೆಯೋದು ಮಾತ್ರ ಅಲ್ಲ, ಇಂಥ ಬದ್ಧತೆಯ ಕೆಲಸಗಳು ಕೂಡ ನಮ್ಮ ಜವಾಬ್ದಾರಿ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಸಾಧ್ಯವಾದರೆ ನಮ್ಮಿಂದಾದದ್ದನ್ನು ನಾವು ಮಾಡಬೇಕು ಅಂತ ಹೇಳ್ತಾ, ಈ ನೆಲದ ಎಲ್ಲ ಮಕ್ಕಳು, ಎಲ್ಲ ದೊಡ್ಡವರು ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ಹಾಗೆ ಮೂಡುಬಿದ್ರೆಯ ಈ ಮೊದಲ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯದ ಕುರಿತು ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನಾನು ಪ್ರೌಢ ಸಾಹಿತ್ಯವನ್ನೇ ಬರಿತಾ ಇದ್ದವಳು, 2009-10 ಮಕ್ಕಳ ಸಾಹಿತ್ಯವನ್ನು ಬರೆಯೋಕ್ಕೆ ಆರಂಭಿಸಿದೆ. ಅದು ಬಹುಶಃ ಖುಷಿಯಾದದ್ದು ಇವತ್ತು ಈ ನೆಲದ ಹಿರಿಯ ಮಕ್ಕಳ ಸಾಹಿತಿ ಪಳಕಳ ಸೀತಾರಾಮ್ ಭಟ್ ಅವರನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ನಿಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಇಷ್ಟರವರೆಗೆ ವಿಜಯಶ್ರೀ ಆಲಾಡಿ ಅವರ ಮಾತುಗಳನ್ನ ಕೇಳ್ತಾ ಬಂದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೊದಲನೇ ಕಂತು.

0: ಪಾರ್ಥ, ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರ ಅಂತ ಬಹಳ ಪ್ರಸಿದ್ಧವಾದದ್ದು. ಜೊತೆಯಲ್ಲಿ ಕುರು ಎನ್ನುವ ಒಂದು ಶಬ್ದದ ಮೂಲಕವಾಗಿ ನಮ್ಮ ಕ್ರಿಯಾಶೀಲತೆಯನ್ನು ಮತ್ತಷ್ಟು ಪ್ರಚೋದಿಸುವಂತೆ ನಮಗೊಂದು ಮಾರ್ಗದರ್ಶನವನ್ನೋ ನಿರ್ದೇಶನವನ್ನೋ ಕೊಡ್ತಾ ಇದೆ ಈ ಒಂದು ಪ್ರದೇಶ. ಅನೇಕ ಮಂದಿ ವೀರರು ಇಲ್ಲಿ ಯುದ್ಧವನ್ನು ಮಾಡಿದರು ಒಂದು ಉದ್ದೇಶವನ್ನಿಟ್ಟುಕೊಂಡು, ಅನೇಕ ಮಂದಿ ಧಾರ್ಮಿಕರು ಇಲ್ಲಿ ಯಜ್ಞಗಳನ್ನು ಮಾಡಿದರು, ಇದು ಧರ್ಮಕ್ಷೇತ್ರವೂ ಆಯಿತು. ಗುರುವಿನಿಂದಲೇ ನಿರ್ಮಾಣಗೊಂಡಂತಹ ಪ್ರದೇಶವೇ ಹೌದಾದರೂ ಅನಂತರದ ಪರಂಪರೆಯಿಂದ ಬಂದಂತಹ ಈ ಪ್ರೇರಣೆ, ಇದು ನಮ್ಮೆಲ್ಲರಿಗೂ ಕೂಡ ಸದಾ ಎಚ್ಚರದಲ್ಲಿ ಇರಬೇಕಾದದ್ದು. ಈ ಕುರುಕ್ಷೇತ್ರದಲ್ಲಿ ಸನ್ನಿಹಿತವಾದಂತಹ ಕೌರವ ಪಾಂಡವ ಪಕ್ಷಗಳ ಸೈನಿಕರು ಯೋಧರು ತಮ್ಮದಾದಂತಹ ಧರ್ಮದಲ್ಲಿ ತಮ್ಮದಾದಂತಹ ಯುದ್ಧೋದ್ಯಮದಲ್ಲಿ ಸದಾ ನಿರತರಾಗಿರುವಂತೆ ಪ್ರಚೋದನೆಯನ್ನು ಕೊಡ್ತಾ ಇದೆ ಈ ರಂಗ. ನೋಡಿದೆಯಾ ಎಂತೆಂತಹ ಮಹಾನುಭಾವರೆಲ್ಲ ಈ ಯುದ್ಧರಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ಷಾತ್ರ ಧರ್ಮಕ್ಕೆ ಬೆಲೆಯನ್ನು ಕೊಟ್ಟು ಯುದ್ಧಕ್ಕೆ ಯಾರಾದರೂ ಬನ್ನಿ ನಮಗೆ ಸಹಾಯ ಮಾಡಿ ಅಂತ ಆಹ್ವಾನ ಮಾಡಿದರೆ ಯಾರು ಮೊದಲು ಆಹ್ವಾನ ಮಾಡ್ತಾರೋ ಅವರ ಆಹ್ವಾನಕ್ಕೆ ಕಿವಿಗೊಟ್ಟು ಮೈಗೊಡುವುದಕ್ಕೋಸ್ಕರವಾಗಿ ಬರ್ತಾರೆ. ಯಾರು ಮೊದಲು ಬಂದು ತಮ್ಮನ್ನು ಆಶ್ರಯಿಸ್ತಾರೋ ಅವರಿಗೆ, ಇದು ಲೋಕದ ಒಂದು ಮರ್ಯಾದೆ. ಅಲ್ಲಿ ಪಕ್ಷ ನೋಡಲಿಕ್ಕಿಲ್ಲ, ಮೊದಲು ಯಾರು ಆಹ್ವಾನಿಸ್ತಾರೋ ಅವರಿಗೆ. ಅಲ್ಲದೆ ಇದರ ನೋಡು, ನಮ್ಮ ಪಕ್ಷದಲ್ಲಿರಬೇಕಾದವರು ಕೆಲವರು ಕೌರವರ ಪಕ್ಷದಲ್ಲಿದ್ದಾರೆ,
1: ಹೋಗಿದ್ದಾರೆ
0: ಅಲ್ವಾ?
1: ಹೌದು,
0: ಹೋಗಬಾರದಿತ್ತು ಅವರು ನಿಜವಾಗಿ. ಆದರೆ ಹೋಗ್ತಾರೆ ಯಾಕೆ? ಯುದ್ಧ ಎನ್ನುವುದು ಕ್ಷಾತ್ರ ಧರ್ಮ. ಒಂದು ಉದ್ದೇಶಕ್ಕೋಸ್ಕರವಾಗಿ ಒಬ್ಬ ಯುದ್ಧವನ್ನು ಮಾಡ್ತಾ ಇದ್ದಾನೆ ಒಬ್ಬ ಮಹಾರಾಜ ಅಂತ ಆದರೆ ಅವನ ಕರೆಗೊಂದು ಬೆಲೆ ಉಂಟು. ಇದು ಈ ಕಾಲದ ಒಂದು ಮೌಲ್ಯ. ಸ್ನೇಹಕ್ಕೆ ಬೆಲೆ ಇದೆ, ಬಂಧುತ್ವಕ್ಕೆ ಬೆಲೆ ಇದೆ. ಸ್ನೇಹದ ನೆಲೆಯಿಂದ ಬಂದವರು ಅನೇಕ ಮಂದಿ ಇದ್ದಾರೆ, ಬಂಧುತ್ವದ ನೆಲೆಯಿಂದ ಬಂದವರು ಇದ್ದಾರೆ. ಇಷ್ಟೆಲ್ಲದರ ಜೊತೆಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ವೈಯಕ್ತಿಕ ಉದ್ದೇಶವು ಈ ಪ್ರಪಂಚದಲ್ಲಿ ಉಂಟೆ. ಅದನ್ನು ಯುದ್ಧದ ಮೂಲಕವಾಗಿ ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವವರು ಇದ್ದಾರೆ. ನೀವು ಪಾಂಡವರು ರಾಜಸೂಯಾಗ ಮಾಡಿದಂತಹ ಸಂದರ್ಭಗಳಲ್ಲಿ ಅನೇಕ ಮಂದಿ ರಾಜರ ಜೊತೆಗೆ ಸ್ನೇಹದ ಅಥವಾ ವೈಷಮ್ಯದ ಸಂಬಂಧಗಳನ್ನು ಕಲ್ಪಿಸಿಕೊಂಡವರು ಪಡೆದುಕೊಂಡವರು, ಅದರ ಪರಿಣಾಮವು ಈ ಯುದ್ಧರಂಗದಲ್ಲಿ ಉಂಟು. ಹಳೆ ಲೆಕ್ಕ ತೀರಿಸಲಿಕ್ಕೆ ಅಂತ ಅನೇಕರು ಇಲ್ಲಿಗೆ ಬಂದವರಿದ್ದಾರೆ. ಆದ್ದರಿಂದ ದಿನನಿತ್ಯ ಯುದ್ಧಕ್ಕೆ ನಾವು ರಥವನ್ನೇರಿದ ಸಮಯದಲ್ಲೆಲ್ಲ ನೆನಪಿರಬೇಕಾದದ್ದೇನು? ನಮ್ಮ ಧರ್ಮವನ್ನು ನಾವು ಮರೆಯದಿರೋಣ ಅಂತ. ಅದು ಸ್ವಧರ್ಮ, ನಿನಗೆ ಕ್ಷಾತ್ರದಲ್ಲಿ ಸ್ವಧರ್ಮದ ಜ್ಞಾನ ಇರಬೇಕು, ಪರಿವೇ ಇರಬೇಕು ಅಂತ. ಆದ್ದರಿಂದಲೇ ರಥವೇರಿಸಿ ನಿನ್ನನ್ನು ಮೊದಲು ಏರಿಸಿ ಆಮೇಲೆ ಸಾರಥಿಯಾದ ನಾನು ಕುಳಿತು ನಿನಗೆ ಬೇಕಾದಂತಹ ಪ್ರಚೋದನೆಯನ್ನು ಕೊಡುವುದಕ್ಕೆ ಬೇಕಾಗಿ ಮಾತಿನ ಚಮ್ಮಟಿಗೆ ಆಗಾಗ ಅದನ್ನು ಚರ್ವಣ ಮಾಡಲೇಬೇಕು. ಯಾಕೆಂದರೆ ಯುದ್ಧದಲ್ಲಿ ಎಂದೂ ಕೂಡ ನಾವು ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ಉತ್ಸಾಹವೇ ವೀರರಸಕ್ಕೆ ಸ್ಥಾಯಿ ಭಾವ. ತಿಳಿದವರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾರೆ, ಯಾವ ರಸಕ್ಕೆ ಯಾವ ಸ್ಥಾಯಿ ಭಾವ ಅಂತ. ಆದ್ದರಿಂದ ಉತ್ಸಾಹವನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಯುದ್ಧದ ಆರಂಭದ ಕಾಲದಲ್ಲಿ ನೀನು ಎರಡು ಮೋಹರಗಳ ನಡುವೆ ನಮ್ಮ ರಥವನ್ನು ನಿಲ್ಲಿಸುವ ಅಚ್ಯುತ ಅಂತ ನನ್ನನ್ನು ಕೋರಿಕೊಂಡು ಆಮೇಲೆ ಸೈನ್ಯವನ್ನು ನೋಡಿದ ಮೇಲೆ ಬಂಧುತ್ವದ ನೆಲೆಯಲ್ಲಿ ಏನೇನೋ ಮಾತನಾಡಿ ಬಹಳ ಜಾಣನ ಹಾಗೆ ಮಾತಾಡಿ ಪ್ರಜ್ಞಾವಾದವನ್ನು ಮಾಡಿ ಆ ಮೂಲಕವಾಗಿ ನಾನೇ ಒಂದು ಹಂತದಲ್ಲಿ ನಿನಗೆ ಸಾಕಷ್ಟು ಮತ್ತೆ ಉಪದೇಶವನ್ನು ಕೊಡಬೇಕಾದಂತಹ ಪರಿಸ್ಥಿತಿಯನ್ನು ತಂದಿದ್ದೇನೆ.
1: ಮೋಹವನ್ನು ಕಳೆದಿದ್ದೆ ಸ್ವಾಮಿ.
0: ನಷ್ಟೋ ಮೋಹ ಅಂತ ಹೇಳಿದ್ದಿ ನೀನು, ಅದು ಒಳ್ಳೆಯದಾಯಿತು. ನಿನಗೂ ಆಗಾಗ ನೆನಪಾಗುವುದು ಅದು ಬಹಳ ಒಳ್ಳೆಯದು. ಯಾಕೆಂದರೆ ಈ ನೆನಪು ನಿನ್ನಲ್ಲಿ ಜಾಗೃತವಾಗಿ ಸದಾ ಇದೆ ಅಂತಾದರೆ ನನ್ನ ಕೆಲಸ ಕಡಿಮೆ ಆಗ್ತದೆ. ಹಾಗಾಗಿ ಈ ಹೊತ್ತಿನಲ್ಲಿ ಕುದುರೆಗಳನ್ನು ನಾನು ಕುದುರೆಗಳ ವಾಘೆಯನ್ನು ಹಿಡಿದು ಚಮ್ಮಟಿಗೆಯನ್ನು ಹಿಡಿದು ಸಾರಥ್ಯವನ್ನು ಮಾಡುವಂತಹ ಕೆಲಸವನ್ನು ಮಾಡಿದರೆ ಸಾಕಾಗ್ತದೆ.
1: ಪಾರ್ಥ ಸಾರಥಿಯಾಗಿದ್ದೆ ಸ್ವಾಮಿ.
0: ಹಾಂ, ಇದು ಒಂದು ಹೊಸತಾದಂತಹ ಒಂದು ರೀತಿಯಲ್ಲಿ ನೋಡಿದರೆ ಈ ಕ್ಷೇತ್ರದ ಸೇವೆ. ಯಾಕೆಂದರೆ ನನ್ನಲ್ಲಿಗೆ ಕೌರವ ಮತ್ತು ನೀನು ಇಬ್ಬರೂ ಬಂದು ಸೈನ್ಯದ ಸಹಾಯವನ್ನು ಕೇಳಿದಿರಿ, ಬಲವಾಗಬೇಕು ಉಭಯರಿಗೆ ಅಂತ. ಒಂದು ರೀತಿಯಲ್ಲಿ ಇಬ್ಬರದು ಧರ್ಮ ಒಂದೇ ಅಂತ ಅರ್ಥ. ಬಲವಾಗಲು ಬೇಕು ಉಭಯರಿಗೆ ಅಂದರೆ ಹೇಗೆ? ಒಬ್ಬನಿಗೆ ವಾಚ್ಯವಾದ ಅರ್ಥದಲ್ಲಿ ಬಲವಾಗಬೇಕು ಅಂದರೆ ಅವನಿಗೆ ಸೈನ್ಯ ಸಹಾಯ ಬೇಕು. ಅದಕ್ಕೋಸ್ಕರವಾಗಿ ಯಾದವ ಸೈನ್ಯವನ್ನು ಬಲರಾಮ ಸಹಿತ ಅಂತ ಒಂದು ಪಾಲಿಟ್ಟದ್ದು. ನೀನು ಬಲವಾಗಬೇಕು ಅಂತ ಕೇಳಿದ್ದು ದೈವಿಕವಾದ ಬಲವನ್ನು ಅಪೇಕ್ಷಿಸಿ ಅಂತ ಕಾಣ್ತದೆ. ಹಾಗಾಗಿ ಆಯುಧ ಹಿಡಿದು ಯುದ್ಧ ಮಾಡುವುದಿಲ್ಲ ಎಂದ ನನ್ನನ್ನೇ ನೀನು ಆಯ್ಕೆ ಮಾಡಿಕೊಂಡು, ಸರಿಯಲ್ವಾ?
1: ಹೌದು.
0: ಆದ್ದರಿಂದ ಈಗ ನೀನು ನನ್ನ ಬಲವನ್ನು ನೆಮ್ಮಿಕೊಂಡೇ ಮಾಡುವುದಲ್ಲ, ನಿನ್ನ ಆತ್ಮಬಲವನ್ನು ಹೆಚ್ಚಿಸಿಕೋ. ಯುದ್ಧದಲ್ಲಿ ಯಾರು ಎದುರಿಗೆ ಬರ್ತಾರೆ ಎನ್ನುವುದನ್ನು ನೀನು ಆಲೋಚನೆ ಮಾಡಿಕೋ. ಮೊದಲಿನ ಎಲ್ಲ ಮೋಹಗಳನ್ನು ಕೂಡ ಕಳೆದುಕೋ. ಯುದ್ಧಕ್ಕೋಸ್ಕರವಾಗಿ ಗಾಂಡೀವ ಧನುಸನ್ನೆತ್ತಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಸನ್ನದ್ಧನಾಗು. ನಿನಗೆ ಒಂದು ನೆನಪು ನಾನು ಮಾಡ್ತೇನೆ, ಈ ಅಗ್ನಿದತ್ತವಾದಂತಹ ದಿವ್ಯವಾದ ಭೂಮಿ ತೂಕದ ರಥ, ಇದಕ್ಕೆ ಭೂಮಿ ತೂಕದ ರಥ ಅಂತ ಪ್ರಶಂಸೆ ಉಂಟು. ತೂಕ ಯಾವಾಗಲೂ ಹೆಚ್ಚಾಗುವುದು ಕೇವಲ ಅದರಲ್ಲಿರುವಂತಹ ಸಾಮಗ್ರಿಗಳಿಂದ, ಭೌತಿಕವಾದ ವಸ್ತುಗಳಿಂದಲ್ಲ. ಅದನ್ನು ನಾವು ಹೇಗೆ ಬಳಸ್ತೇವೆ ಮತ್ತು ಯಾಕಾಗಿ ಬಳಸ್ತೇವೆ ಎನ್ನುವುದರ ಮೂಲಕ. ಸಾಮಾನ್ಯವಾದಂಥ ಒಂದು ಕಲ್ಲಿನ ತುಂಡೆಯಾದರೂ ಭೌತಿಕವಾಗಿ ಅದಕ್ಕೆ ಹೆಚ್ಚು ಬೆಲೆಯೇನೂ ಇಲ್ಲ. ಹಾಗಂತ ಅದನ್ನೊಬ್ಬ ದೇವರ ಪೂಜೆಗೆ ಬಳಸ್ತಾನೆ ಅಂತಾದರೆ, ಸುಂದರವಾದಂತಹ ಒಂದು ಶಿಲ್ಪ ಕಲೆಯಲ್ಲಿ ಕಲಾತ್ಮಕವಾದಂತಹ ಒಂದು ಪ್ರತಿಮೆಯನ್ನು ಮಾಡ್ತಾನೆ ಅಂತಾದರೆ ಆಗ ಅದಕ್ಕೆ ಬೆಲೆ ಬರ್ತದೆ. ಆದ್ದರಿಂದ ನಿನ್ನಲ್ಲಿರುವಂತಹ ಈ ಭೂಮಿ ತೂಕದ ರಥ, ನಿನ್ನಲ್ಲಿರುವಂತಹ ಭೂಮಿ ತೂಕದ ನಿನ್ನ ಗಾಂಡೀವ, ನಿನ್ನಲ್ಲಿರತಕ್ಕಂತಹ ದೇವದತ್ತವೆನ್ನುವ ಶಂಖ, ನಾನು ಪಾಂಚಜನ್ಯವನ್ನು ಮೊಳಗುವುದಕ್ಕಿಂತಲೂ ನಿನ್ನಲ್ಲಿರುವ ದೇವದತ್ತವನ್ನು ನೀನು ಮೊಳಗಿಸುವುದು ಬಹಳ ಮುಖ್ಯ. ಈಗ ನನ್ನಲ್ಲಿ ಕೊಳಲು ಸಾಮಾನ್ಯ, ದೇವದತ್ತವನ್ನು ಬಳಸಬೇಕಾದ ಅಗತ್ಯ ಹೆಚ್ಚು ಬರಲಿಲ್ಲ. ನಾನು ಕೊಳಲೂದುತ್ತಿದ್ದವನೇ ಈಗ ಅದರಿಂದ ಬದಲಾಗಿ ಪಾಂಚಜನ್ಯ ಊದಬೇಕೆನ್ನುವ ಹಂತಕ್ಕೆ ಬಂದಿದ್ದೇನೆ. ಈ ಯುದ್ಧರಂಗದಲ್ಲಿ ನಾವು ಶಂಖಗಳನ್ನು ಮೊಳಗಿಸಿದ್ದೆ ಅದಕ್ಕೋಸ್ಕರವಾಗಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ರಥವನ್ನೇರಿದ್ದೀಯಾ, ಯುದ್ಧಕ್ಕೆ ಸನ್ನದ್ಧನಾಗು. ಎದುರಾಗಿ ಇವತ್ತು ಬರುತ್ತಾ ಇರೋರು ನಮ್ಮ ಎದುರಿನಲ್ಲಿ ಸಾಮಾನ್ಯದವರಲ್ಲ,
1: ಭೀಷ್ಮಾಚಾರ್ಯ
0: ಎಂಟು ದಶಕದವರಲ್ಲ, 80 ದಶಕದವರು, ಸಾಮಾನ್ಯದವರಲ್ಲ. ಅಂಥ ಹಿರಿಯರಾದ ಒಬ್ಬರು ವೀರ ಯೋಧರು ನಮ್ಮ ಎದುರು ಬರ್ತಾ ಇದ್ದಾರೆ ಎನ್ನುವ ಎಚ್ಚರದಿಂದ ಅವರನ್ನು ಎದುರಿಸುವುದಕ್ಕೋಸ್ಕರವಾಗಿ ಸಿದ್ಧರಾಗುವ.

0: ಆಶ್ಚರ್ಯಲ್ಲೂ ಇದು. ಕಣ್ಣೆದುರಿನಲ್ಲೇ ಕಾಣಿಸಿಕೊಂಡನಲ್ಲ ಮಹಾನುಭಾವ. ನೋಡಿದರೆ ಆನಂದವೂ ಆಗ್ತದೆ, ಒಂದು ಆತಂಕವೂ ಆಗ್ತದೆ. ಸಮರಾಂಗಣದಲ್ಲಿ ಮುಖಾಮುಖಿಯಾಗಿ ನಿಲ್ಲಬೇಕಾದಾಗ ಇವ ಅಲ್ಲ ಎದುರು ಕಾಣಿಸಬೇಕಾದವ, ಆದರೂ ಬಂದನಲ್ಲ. ಉಳಿದವರಿಗೆಲ್ಲ ಯಾವುದು ಬೇಕು ಬೇಕು ಅಂತ ಕಾಣ್ತದೋ ಅದನ್ನೆಲ್ಲ ನಿಶಂಕೆಯಿಂದ ಬಿಟ್ಟವ ನಾನು. ಉಳಿದವರಿಗೆಲ್ಲ ಯಾವುದು ಬೇಡ ಅಂತ ಕಾಣ್ತದೋ ಅದನ್ನು ಬೇಕಾದಾಗ ಕರೆಯುವ ಸ್ವಾತಂತ್ರ್ಯ ಉಳ್ಳವ ನಾನು. ಆದರೆ ಒಂದು ವೈದೃಶ್ಯ ಏನು ಅಂತಂದ್ರೆ, ಅದನ್ನು ಕರೀಬೇಕು ಅಂತ ಈಗಲೂ ಕಾಣುವುದಿಲ್ವಲ್ಲ. ನನ್ನ ಅಪ್ಪ ಹೇಳಿದ್ದು, ನೀ ಕರೆದಾಗ ಬರ್ತದೆ ಮರಣ, ಆದರೆ ಕರೀಬೇಕು ಅಂತ ಇಲ್ಲಿವರೆಗೆ ಕಾಣಲಿಲ್ಲಲ್ಲ ಇಷ್ಟು ವಯಸ್ಸಾದ ಮೇಲೂ. ಹಾಗಾದರೆ ಏನು ಈ ಜಿಜ್ಞಾಸೆಗೊಂದು ಉತ್ತರ ಸಿಗಬೇಕು ಅಂತ ಆದರೆ ನಾವು ಉತ್ತರ ಕೊಡಬಲ್ಲವರಲ್ಲಿಯೇ ಕೇಳಬೇಡುವ. ಎದುರಿದ್ದ ಮಹಾನುಭಾವವನ್ನು ಕಂಡಾಗ ಆನಂದವಾಯಿತು ಅಂತ ನಾನು ಅದಕ್ಕೆ ಹೇಳಿದ್ದು. ಲೋಕದಲ್ಲಿ ಯಾವ ಪ್ರಶ್ನೆಯನ್ನೇ ಕೇಳಿ ಯಾವನು ಉತ್ತರ ಕೊಡ್ತಾನೋ ಅವಲ್ವ ಮಹಾಮಹೋಪಾಧ್ಯಾಯ. ಮತ್ತೆ ಮೊನ್ನೆ ಮೊನ್ನೆ ಪಾಠ ಮಾಡಿದನಲ್ಲ ಬಹಳ ವಿಸ್ತಾರವಾಗಿ ನನ್ನ ಮೊಮ್ಮಗನಿಗೆ, ಅದನ್ನು ಕಿವಿಯಿಂದ ಕಿವಿಗೆ ನಾನು ಕೇಳಿದಾಗ ಹಾಗಾದರೆ ನಮ್ಮ ಪ್ರಶ್ನೆಯನ್ನು ಇವನು ಮುಂದಿಡಬಹುದಲ್ಲ ಅಂತ ಕಂಡಿತು. ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಕೊಡಬೇಕಾದವ ವಿವೇಕಿಯಾಗಿರಬೇಕು. ಇವನಾದ್ರ ವಿವೇಕವೇ ಮೂರ್ತಿವೆಂತಂದೇ ಇದ್ದಾನೆ. ಹಾಗಿರುವಾಗ ಇವನೆದುರು ನಮ್ಮ ಪ್ರಶ್ನೆಯನ್ನು ಮುಂದಿಟ್ರೆ ಇನ್ನು ಯಾರೋ ಏನೋ ಉತ್ತರ ಕೊಡ್ಲಿಕ್ಕೂ ಇಲ್ಲ, ಬೇಕಾದ ಉತ್ತರವನ್ನು ಇವ ಕೊಡದೇ ಇರ್ಲಿಕ್ಕೂ ಇಲ್ಲ. ಮತ್ತೆ ಕೆಲವರಿಗೆ ಯೋಗ್ಯತೆ ದೊಡ್ಡದು, ಅವರವರಿಗೆ ಬೇಕಾದ ಉತ್ತರ ಸಿಗ್ತದೆ. ಹೇಳುವುದು ಒಂದೇ, ಆದರೂ ಪ್ರತಿಯೊಬ್ಬನಿಗೂ ಅವರಿಗೆ ಯಾವುದು ಉತ್ತರವಾಗಿ ಬೇಕೋ ಅದು ಸಿಗ್ತದೆ. ಹಾಗಿರುವಾಗ ಬಹಳ ಉತ್ತರೋತ್ತರ ನಮಗಿನ್ನಿಲ್ಲ, ಉತ್ತರ ಆದರೂ ಇದ್ದೀತಲ್ಲ ಅನ್ನೋ ಅಭಿಪ್ರಾಯದಿಂದ ಬಂದ ರಥದಲ್ಲಿ ರಥಿಕನಾಗಿ ಉಪಸ್ಥಿತನಾದ ನನ್ನ ಮೊಮ್ಮಗ ಅರ್ಜುನ ಅಸ್ತ್ರ ಪ್ರಯೋಗವನ್ನು ಮಾಡದೆ ಏನೋ ಸಾರಥಿ ಹೇಳಿದ್ದಕ್ಕೆ ತಲೆಯಾಡಿಸ್ತಲ್ಲ, ಅವ ಮೊದಲಿಂದಲೂ ಇವ ಹೇಳಿದ್ದಕ್ಕೆ ತಲೆಯಾಡಿಸುವುದು, ಇವನಿಗೊಂದು ಜನ ಬೇಕು ತಲೆಯಾಡಿಸಲಿಕ್ಕೆ. ಅಂತಹ ಅರ್ಜುನ ಯುದ್ಧಾಸನ್ನನಾಗದೇ ಇದ್ದಾಗ, ಈಗ ಹಾಗಾದ್ರೆ ಯುದ್ಧ ಅಲ್ವೋ, ಮತ್ತೆ ನಮ್ಮ ಕೆಲಸವೂ ಆಗಬೇಕಾದಷ್ಟು ಆಗಿದೆ. ದಿವಸ ಒಂದಕ್ಕೆ 10,000 ಮಂದಿ ವಕಟವರ್ಧನರ ತಲೆ ಕಡಿತೇನೆ, ಹೇಳಿದ್ದೇನೆ ಮಾಡಿದ್ದೇನೆ, ಇನ್ನೀಗ ತಲೆ ಕಡಿಲಿಕ್ಕೆ ಯಾವುದು ಉಳಿಲಿಲ್ಲ. ಅಲ್ಲ ಮಾಡಬಾರದು ಅಂತಿಲ್ಲ, ನಮ್ಮ ಲೆಕ್ಕದ್ದು ಮುಗಿದಿದೆ. ಹಾಗಾದ್ರೆ ನೋಡುವ ಇವನಲ್ಲಿ ಸ್ವಲ್ಪ ಮಾತಾಡಿದ್ರೇನು ಅಂತ ನನಗೆ ಕಂಡದ್ದು. ಅದಕ್ಕೆ ಕೆಲವು ಪ್ರಶ್ನೆಗಳು ಕಾಣ್ತಾ ಉಂಟು ಮೊನ್ನೆಯಿಂದ, ಇವನೆದುರೇ ಅದನ್ನು ಮಂಡಿಸುವುದು ಒಳ್ಳೆಯದಲ್ಲ. ಅದಕ್ಕೆ ಬೇಕಾಗಿ ತನ್ನ ಶರಣರ ಕುರಿತಾಗಿ ಅತ್ಯಂತ ವಾತ್ಸಲ್ಯದಿಂದ ವ್ಯವಹರಿಸುತ್ತಿರುವ, ಅವರನ್ನು ಸದಾಕಾಲ ತಾನು ಪರೆಯುತ್ತೇನೆ ಎನ್ನುವ ವಾಗ್ದಾನಕ್ಕೆ ಬದ್ಧನಾಗಿರುವ ಇವನೆದುರಿನಲ್ಲಿ ನಾನು ಶರಣನಂತೆ ಅಥವಾ ಶರಣನೆಂಬ ವಿಶ್ವಾಸದಿಂದ ನಮ್ಮ ವಿಚಾರವನ್ನು ಮಂಡಿಸೋಣ ಅಂತ ಇದ್ದೇನೆ. ಅದಕ್ಕೆ ಬೇಕಾಗಿ ರಥಿಕನನ್ನಲ್ಲ ಸಾರಥಿಯನ್ನೇ ಮಾತಾಡಿಸೋಣ ಅಲ್ವಾ. ಸ್ವಾಮಿ
1: ನಮೋ ನಮ.
0: ಅಲ್ಲ ಅದು ನಾನು ಹೇಳಬೇಕಾದದ್ದು
1: ಅಲ್ಲ, ನಾನು ಹೇಳಬಹುದು.
0: ನಾನು ರಥದಿಂದ ಇಳಿದು ಬಂದು ಹೇಳಬೇಕು, ಆದರೆ ಇಲ್ಲಿಗೆ ನಾನು ರಥ ಇಳಿದು ಬಂದರೆ ಏನೋ ವಿಪರೀತ ಕಲ್ಪನೆ ಆದೀತು. ಯಾಕಂದ್ರೆ ನಮ್ಮ ಪಕ್ಷದವರು ಎಲ್ಲಿ ಆ ಕಡೆ ಹೋಗುತ್ತಾರೆ ಅಂತ ಇವರು ಕಾಯೋದು,
1: ತಮ್ಮ ಮನೋರಥವೇ ಇಳಿದು ಹೋಯ್ತು ಅಂತ
0: ನಮ್ಮ ಪಕ್ಷದವರಲ್ಲಿ ಈ ಕಡೆ ಬರ್ತಾರೋ ಅಂತ ಅವರು ಕಾಯೋದು. ಈ ಹೊತ್ತಿಗೆ ನಾವು ನಮ್ಮ ರಥ ಇಳಿಯದೆ ಇರುವುದು ಒಳ್ಳೇದಲ್ವಾ?
1: ಒಳ್ಳೇದು, ಒಳ್ಳೇದು.
0: ಮತ್ತೆ ಒಂದು ಈ ರಥಕ್ಕೆ ಕೆಲವರು ಕಣ್ಣಿಟ್ಟಿದ್ದಾರೆ, ನಾನು ಇಳಿದರೆ
1: ಇಳಿತೀಯ
0: ಅಲ್ಲ, ತಾವು ಕೂತ್ಕೊಳ್ಳಬಹುದಲ್ಲ. ಹಾಗಾಗಿ ಅಲ್ಲ, ಅದು ಸ್ವಲ್ಪ ದೊಡ್ಡ ಪ್ರಕರಣವೇ ಆಗಿದೆ ನಮ್ಮಲ್ಲಿ ಬಿಡು. ಈಗ ನಿನ್ನನ್ನು ಕಂಡಾಗ ಕೈ ಮುಗಿದು
1: ಓ
0: ದೀನನಂತೆ ಇದ್ದೇನೆ, ಮಾತಾಡಿಸೋಣ ಅಂತ ಕಂಡಿತು ಮಾತಾಡ್ಲಿಕ್ಕೆ. ಯಾಕಂದ್ರೆ ನಿನ್ನಂತವರು ಸಿಕ್ಕುವಾಗ ನಾವು ಒಂದೊಂದು ಪ್ರಸಂಗ ಮಾಡಿಕೊಂಡ್ರೆ ಬಂತು. ಯಾವಾಗ್ಲೂ ಸಿಗ್ತೀರಾ?
1: ಅಂದ್ರೆ ಮಾತು ಕಥೆ.
0: ಹೌದು ಹೌದು, ಮಾತು ಕಥೆ,
1: ಬರೇ ಮಾತಲ್ಲ. ಅಲ್ಲೊಂದು ಕಥೆ,
0: ಕಥಾ ನಾಯಕನಲ್ಲಿಯೇ ಮಾತಾಡುದು. ಹಾಗೆ ನೋಡಿದ್ರೆ ಆಗ್ಲಿಕ್ಕಿಲ್ವ?
1: ಆದೀತು
0: ಅಂತ
1: ಅದು ಉಲಿಯ ಉಯ್ಯಾಲೆ ಆಗ್ಲಿ
0: ಆಗ್ಲಿಪ್ಪ,
1: ಅದರಲ್ಲಿ ತೂಗುವ
0: ಅಲ್ಲ. ಉಯ್ಯಾಲೆಯನ್ನು ನೀನು ಬಿಡ್ಲಿಕ್ಕಿಲ್ಲ,
1: ಅಲ್ಲಿ ಬಿಟ್ಟ ಅಭ್ಯಾಸ.
0: ಹುಲಿಯನ್ನು ನಾವು ಬಿಡ್ಲಿಕ್ಕೆ. ಹಾಗಾಗಿ ಸ್ವಾಮಿ
1: ಓ
0: ಸಾಮಾನ್ಯನೇ ನೀನು,

0: ಸ್ವಾಮಿ
1: ಆಚಾರ್ಯರೇ,
0: ನಮ್ಮೊಟ್ಟಿಗಿದ್ದರು ಪ್ರತ್ಯೇಕವಾಗಿರುವವ ನೀನು, ಪ್ರತ್ಯೇಕವಾಗಿದ್ದರು ನಮ್ಮೊಟ್ಟಿಗೆ ಇರುವವ ನೀನು. ಇಂತಹ ಶಕ್ತಿ ಇರುವುದು ಯಾರಿಗೆ?
1: ಎಲ್ಲರೊಳಗೊಂದಾಗುವವನಿಗೆ
0: ಅಲ್ಲ, ಎಲ್ಲರೂ ಯಾರೊಳಗಾಗ್ತಾರೋ ಒಂದಾಗಿ
1: ಹಾಗೂ ಹೇಳ
0: ಅವನಿಗೆ ಅಂತ ಹೇಳೋಣ.
1: ಆದೀತು.
0: ನಾವೆಲ್ಲ ನಮ್ಮ ತಾಯಿಯ ಹೊಟ್ಟೆಯಿಂದ ನಮ್ಮ ಸಂಕಲ್ಪ ಇಲ್ಲದೆ ಹೊರಗೆ ಬಂದೆವು. ಆದರೆ ನೀನು ಹಾಗಲ್ಲ, ಸಂಕಲ್ಪ ಮಾಡಿ ಇಂತಹ ತಾಯಿಯ ಹೊಟ್ಟೆಯಿಂದಲೇ ನಾನು ಹೊರಗೆ ಬರುವುದು ಅಂತ ಮೊದಲೇ ನಿರ್ಣಯ ಮಾಡಿ ಅಂತೆಯೇ ಬಂದವ. ನಿನಗೆ ಮೈ ಎಂಬುದು ನಿನ್ನ ಸಂಕಲ್ಪದಂತೆ ಒದಗುವುದು, ನಮಗೆ ಹಾಗಲ್ಲ. ನಮಗೆ ಈ ಪಂಚಭೂತಾತ್ಮಕವಾದ ಒಂದು ಶರೀರ ನಾವು ಎಣಿಸದೇ ಇದ್ದ ಇನ್ಯಾವುದೋ ಶಕ್ತಿಯ ಸಂಕಲ್ಪದಿಂದ ಒದಗುವುದು. ನಾವು ಅಧೀನರು, ನೀನು ಸ್ವತಂತ್ರನಿದ್ದಿ. ಚಿನ್ಮಯ ಅಂತ ಕರೀತಾರೆ. ಯಾವುದಕ್ಕೆ? ಯಾವುದು ಜ್ಞಾನ ಗೋಚರವಾದದ್ದು? ಚಿತ್ಮಯ. ನಿನ್ನನ್ನು ಅದೇ ನೆಲೆಯಿಂದ ನಾವು ಭಗವಂತನೆಂಬ ಆರಾಧನಾ ಬುದ್ಧಿಯಿಂದ ನೋಡಿದಾಗ ಸ್ವಾಮಿನ್
1: ಓ
0: ಹೊಳೆಯುವುದು ನೀನಲ್ಲ, ಆ ಚಿನ್ಮಯ ಎಂಬ ತತ್ವ
1: ಒಳಗಿಂದ ಹೊಳೆಯುತ್ತದೆ
0: ಅಲ್ವಾ? ಒಳಗಿಂದ ಹೊಳಿಬೇಕು ಅಂತ ಆದ್ರೆ ಶಕ್ತಿ ಹೆಚ್ಚು ಬೇಕು. ಹೊರಗೆ ಹೊಳೆಯುವುದು ಎಷ್ಟಿಲ್ಲ ಪ್ರಪಂಚದಲ್ಲಿ, ಈ ಒಳಗಿನಿಂದ ಹೊಳೆಯುವುದು ಅದು ದೊಡ್ಡದು.
1: ಒಳಗು ಹೊಳೆಯುತ್ತದೆ ಅಂತ ಗೊತ್ತಾಗುವುದು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಹೊಳೆಯುವುದಿಲ್ಲ.
0: ಕೆಲವರಿಗೆ ಹೊಳೆಯುವುದು ಒಳಗೆ,
1: ಅದೇ ಒಳಗೆ
0: ಒಳಗೆ ಏನೋ ಹೊಳೆದ ಹಾಗಾಯಿತು. ಆದರೆ ಪ್ರಪಂಚದಲ್ಲಿ ಮೌಲ್ಯ ಕೊಡಬೇಕಾದದ್ದು ಹೊರಗಿನಿಂದ ಹೊಳೆಯುವುದಕ್ಕಲ್ಲ,
1: ಅಲ್ಲ
0: ಒಳಗಿನಿಂದ ಹೊಳೆಯುತ್ತಿರುವುದಕ್ಕೆ, ಸದಾ ಕಾಲ ಹೊಸತನ್ನು ಹೊಳೆಯಿಸುವುದಕ್ಕೆ. ನಿನ್ನೆದುರು ಬಂದಾಗ ಇಷ್ಟೆಲ್ಲ ಯಾಕೆ ಮಾತು ಬರ್ತದೆ ಅಂತಂದರೆ,
1: ಯಾಕೋ
0: ನನ್ನ ಮೊಮ್ಮಕ್ಕಳು ನನ್ನ ತಲೆ ಹಾಳು ಮಾಡಿ ಹಾಕಿದ್ದಾರೆ.
1: ಯಾವ ಮೊಮ್ಮಕ್ಕಳು?
0: 106 ಜನ ಇದ್ದಾರಲ್ಲ.
1: 106 ಅಂದರೆ
0: 106
1: 100 ಮತ್ತು 6.
0: ಹೌದು ಅಲ್ಲ, ನಾವು 106 ಅಂತಲೇ ಹೇಳುವುದು, ಅವರು 100 ಮತ್ತು 6 ಅಂತ ಬೇರೆ ಬೇರೆ ಮಾಡಿಕೊಂಡಿದ್ದಾರೆ. ಈಗ ನೀನು
1: ಅಲ್ಲ, ಹಾಳು ಮಾಡಿದವರು ಯಾರು?
0: ಅಲ್ಲ ಹಾಳು ಅಂತ ನಾನು ಹೇಳುವುದಿಲ್ಲ. ಯಾಕೆ? ನಾವೆಲ್ಲ ಹಾಳು ಅಂತ ಹೇಳಿದರೆ ಮಾಡುವವನು ಒಂದು ಕರ್ತೃತ್ವ ಶಕ್ತಿಯನ್ನು ಒಪ್ಪಿ ಹೇಳಬೇಕಾಗ್ತದೆ. ಆಗ ಅವನೇ ಹಾಳು ಮಾಡಿದನ, ಭಗವಂತ ಇರುವುದು ಹಾಳು ಮಾಡ್ಲಿಕ್ಕ? ಹೀಗೆಲ್ಲ ಪ್ರಶ್ನೆ ಬರುವುದಿಲ್ಲ. ಮತ್ತೆ ಕೆಲವು ಉಗ್ರ ಭಕ್ತರಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಮಾತಾಡಿಬಿಟ್ರೆ ಏನೇನೋ ಆಗಿ ಹೋದೀತು, ಸಂಧಾನದ ಸಭೆಯಲ್ಲಿ ನೋಡ್ಲಿಲ್ಲ.
1: ಹೌದು,
0: ಅಂಥದ್ದಕ್ಕೆ ನಾವು ಆಸ್ಪದ ಕೊಡಬೇಕು. ಹಾಗಾಗಿ ತಾತ್ವಿಕವಾಗಿ ಭಗವಂತನನ್ನು ಚಿನ್ಮಯ ಅಂತ ಗುರುತಿಸುವಾಗ ರೂಪ ಗುಣ ಆಕಾರಗಳಿಂದ ಮೀರಿದ ಇನ್ನೇನೋ ಒಂದು ವ್ಯಾಪಕವಾದ ತತ್ವವೆಂದು ಅಂಗೀಕರಿಸಿ ಅದುವೇ ಮೈಯ ಅಂತೂ ಬಂದದ್ದು. ಆದರೂ ಚಿನ್ಮಯ ಹೌದಲ್ಲ? ಚಿನ್ಮಯ ಹೌದಾದರೂ ಸಾವಯವವಾಗಿರುವುದರಿಂದ ನಮ್ಮ ಮಾತನ್ನು ಕೇಳಲಿಕ್ಕೊಂದು ಕಿವಿ ಇರಬೇಕಲ್ಲ?
1: ಹೌದು
0: ಅಲ್ವಾ?
1: ಆಲಿಸುವುದಕ್ಕೆ ಆಲಿಕೆಯಾಗಿ ಕಿವಿ ಇರ,
0: ಆದ್ದರಿಂದ ಚಿನ್ಮಯನೇ ಲಾಲಿಪುದು.
1: ಆದೀತು.
0: ಮತ್ತೊಂದು, ಲಾಲಿಪುದು ಚಿನ್ಮಯನೇ,
1: ಆಲಿಪುದು ಚಿನ್ಮಯನೇ,
0: ಚಿನ್ಮಯನೇ
1: ಆಲಿಸಿದ ಮೇಲೆ ಲಾಲಿಸುವುದು ಚಿನ್ಮಯ,
0: ಚಿನ್ಮಯನೇ ಅಂತ ಕೇಳುವಾಗ ಈ ಮೊಮ್ಮಕ್ಕಳ ಸಂಬಂಧವನ್ನು ನೋಡಿದರೆ ನೀನು ನನಗೆ ಮೊಮ್ಮಗನೇ ಅಲ್ವಾ?
1: ಹೌದಪ್ಪ, ಒಂದರ್ಥದಲ್ಲಿ ನಾನು ಮೊಮ್ಮಗ.
0: ಹಾಗೆ ಉಳಿದವರಿಗೆಲ್ಲ ದೊಡ್ಡವನಾದ ನೀನು ನನ್ನೆದುರು ಸಣ್ಣವಾಗಲಿಲ್ವ?
1: ಅದೇ ಮೊಮ್ಮಗ ಅಂದರೆ ಸಣ್ಣವನೇ
0: ಅಲ್ವಾ? ಹಾಗೆ ಅಂತ ನಾನು ಉಳಿದವರ ದೃಷ್ಟಿಯಿಂದ ದೊಡ್ಡವನೇ, ಆದರೆ ನಾನು ನಿನ್ನೆದುರು ಸಣ್ಣವನೇ ಅಲ್ವಾ?
1: ಹಾ, ಹಾಗೆ ನೋಡಿದರೆ ಗಂಗೆಯ ಮಗ ನೀನು.
0: ಅಲ್ಲ, ಅದಕ್ಕಿಂತ ಹೆಚ್ಚು ಚಿನ್ಮಯನ ಎದುರಿನಲ್ಲಿ ನಾನೆಂಥದ್ದು?
1: ಅಲ್ಲ, ಅದು ಹೌದು.
0: ಹಾಗಾಗಿ
1: ಗಂಗೆಯ ಮಗನಾಗಿಯೂ ಸಣ್ಣ,
0: ಒಂದು
1: ಯಾರಿಗೆ ಯಾರು ಅಜ್ಜ, ಯಾರಿಗೆ ಯಾರು ಮೊಮ್ಮಗ ಅಂತ ಲೆಕ್ಕ.
0: ಒಂದು ಸಮಾನತೆಯನ್ನು ಸ್ಥಾಪಿಸಿಕೊಳ್ಳೋಣ, ನೀನು ಸ್ವಲ್ಪ ಕೆಳಗಿಳಿದ್ರೆ ನಾನು ಸ್ವಲ್ಪ ಮೇಲೆ ಬಂದರೆ.
1: ಹಾ, ಅದಾದೀತು
0: ಅಲ್ವಾ?
1: ಅದಾದೀತು. ನಾನು ಕೆಳಗಿಳಿಯದೆ ನಿನ್ನ ಮೇಲೆ ಬರುವುದಿಲ್ಲ.
0: ಇಲ್ಲ, ನೀನು ನಮ್ಮನ್ನು ಮೇಲೆ ಎತ್ತಲಿಕ್ಕೆ ಅಲ್ವಾ ಕೆಳಗಿಳಿಯುವುದು?
1: ಅದೇ
0: ಅದನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಿದರೆ ಈ ಮೊಮ್ಮಕ್ಕಳು ತಲೆಹಾಳು ಮಾಡಿದ್ರು ಅಂತ ಯಾಕೆ ಹೇಳಿದೆ ಗೊತ್ತೋ? ಮೊನ್ನೆ ಸುಯೋಧನ ನನ್ನ ಎದುರು ಒಂದು ಪ್ರಶ್ನೆ ಮುಂದಿಟ್ಟ.
1: ಯಾವುದು?
0: ಯಾಕಪ್ಪ ನಿನಗೆ ಪಾಂಡವರ ಬಗ್ಗೆ ದ್ವೇಷ ಅಂತ ಕೇಳಿದರೆ, ದೊರಕಿತು ಪೂರ್ವ ಸಂಬಂಧ, ಪಾಂಡು ತನೆಯರೊಳು ದ್ವೇಷ ಅದರಿಂದ ಅಂತ ಹೇಳಿದ.
1: ಪೂರ್ವ ಸಂಬಂಧ,
0: ಹಾಗಾದ್ರೆ ಈಗ ಬುದ್ಧಿಪೂರ್ವಕವಾಗಿ ಮಾಡಿದ್ದಲ್ವಾ? ನನಗೆ ಗೊತ್ತಿಲ್ಲ ಯಾಕೆ ನನಗೆ ಪಾಂಡವ ದ್ವೇಷ ಉಂಟು ಅಂತ. ನಿಷ್ಪಾಂಡವ ಪೃಥ್ವಿ ಅವನು ಪ್ರತಿಜ್ಞೆ, ಈಗ ಅವನ ಕೈ ಮೀರಿದ್ದು ಇನ್ನೇನೋ ಪ್ರವರ್ತಿಸ್ತದೆ ಅಂತಾದ್ರೆ, ಹಾಗಾದ್ರೆ ಈ ಜನ್ಮದ್ದಲ್ಲ ಅಂತ ಆಯ್ತಲ್ಲ. ಆಗ ಈ ಪಾಂಡವರನ್ನು ನೋಡೋದು ನಾನು, ಇವರು ಎಷ್ಟು ಭಾಗ್ಯವಂತರು.
1: ಏನಾಗಿದೆ?
0: ಏನೂ ಆಗಲಿಲ್ಲಲ್ಲ, ಏನೇನೋ ಮಾಡ್ಲಿಕ್ಕೆ ಹೊರಟರು.
1: ಏನೂ ಆಗಲಿಲ್ಲ ಅಂದ್ರೆ
0: ಯಾವ ಆಪತ್ತಿಗೂ ಒಳಗ ಕಾಡಿಗೆ ಹೋದ್ರೆ. ಹೌದು ಕೃಷ್ಣ, ಅವ್ರು ನಿಜವಾಗಿ ಕಾಡಿನಲ್ಲಿದ್ದದ್ದ,
1: ಮತ್ತೆ
0: ಅರಮನೆಯಲ್ಲಿದ್ದ ಹಾಗೆ ಇದ್ದ.
1: 12 ವರ್ಷ ಕಾಡಿನಲ್ಲಿದ್ದದ್ದು ಪ್ರಸಿದ್ಧವಾಗಿದೆ.
0: ಅರಮನೆಯಲ್ಲಿದ್ದ ಹಾಗೆ ಇದ್ದದ್ದಲ್ವಾ?
1: ಏನು ಅರಮನೆ?
0: ಒಂದು ದಿನ ಆದರೂ ಅವರಿಗೆ ನೆಮ್ಮದಿ ಇಲ್ಲ ಅಂತಾಗಿದ? ಒಂದು ದಿನವಾದರೂ ನಿದ್ರೆ ಇಲ್ಲ ಅಂತಾಗಿದ?
1: ಅಲ್ಲ, ಊಟ
0: ಒಂದು ದಿನವಾದರೂ ಹಸಿವಿಲ್ಲ ಅಂತಾಗಿದ?
1: ಅಲ್ಲ, ಹಸಿವು ಇತ್ತು, ಊಟ ಹೋಯ್ತು, ಒಪ್ಪತ್ತಿನ ಊಟ ಮಾಡಿಕೊಂಡಿದ್ದದ್ದಲ್ಲ.
0: ಈಗ ಹಸಿವು ಉಂಟು ಅಂತ ಆದ್ರೆ ಅವಲ್ಲೋ ಭಾಗ್ಯವಂತ?
1: ಖಂಡಿತವಾಗಿ
0: ಹಸಿವೆ ಇಲ್ಲದ
1: ಹಸಿವಿದ್ದರೆ ಸಾಕಾಗುದಿಲ್ಲ, ಜೀರ್ಣವೂ ಆಗುದಿಲ್ಲ.
0: ಅಲ್ಲ, ಈಗ ಹಸಿವೆ ಇಲ್ಲದವನಿಗೆ ಎಷ್ಟಿದ್ರೇನು?
1: ಅದು
0: ಹಾಸಿಗೆ ಇದ್ರೆ ಸಾಕು, ನಿದ್ರೆ ಬರಬೇಡ,
1: ಬರ್ಬೇಕು ಬರ್ಬೇಕು.
0: ಎಷ್ಟೆಷ್ಟು ಮೆತ್ತನೆ ಮೃದುವಾದ ತಲ್ಪ, ಮಲಗಿ ನಿದ್ದೆ ಬರುವುದಿಲ್ಲ
1: ತಲ್ಪದಲ್ಲಿ ಮಲಗಿದ್ರು ನಿದ್ದೆ ಬರುವುದಿಲ್ಲ,
0: ಏನು ಪ್ರಯೋಜನ? ಹಾಗಾದ್ರೆ ಎಲ್ಲೂ ರೂಢಿಯಿಂದ ಹೇಳ್ತಾರೆ, ಅವನಿಗೆ ಅಷ್ಟು ದೊಡ್ಡ ಸೌಧ ಉಂಟು, ಅಷ್ಟೆಲ್ಲ ಸುಖ ಸಂಪತ್ತುಗಳು ಉಂಟು,
1: ಉಂಟು
0: ಉಣ್ಣುವುದಕ್ಕೆ ಮೃಷ್ಟಾನ್ನ ಉಂಟು,
1: ನಿದ್ದೆ ಬರುವುದಿಲ್ಲ.
0: ಕೆಲವರಿಗೆ ಜೀರ್ಣವೂ ಆಗುದಿಲ್ಲ,
1: ಮತ್ತೆ ಕೆಲವರಿಗೆ ಇನ್ನೊಬ್ಬರಲ್ಲಿ ಉಂಟು ಅಂತ ಆದ್ರೆ ನಿದ್ದೆ ಬರುವುದಿಲ್ಲ.
0: ಅಲ್ಲ, ಅದೇ ಹೇಳಿದ್ದೆ ನಾನು,
1: ಇನ್ನೊಬ್ಬರು ನಿದ್ದೆ ಮಾಡುತ್ತಾರೆ ಅಂದ್ರೆ ಅವರು ನಿದ್ದೆ ಮಾಡುವುದಿಲ್ಲ.
0: ಅಂತೂ ಭಾಗ್ಯಶಾಲಿ ಅಂತ ಲೋಕ ಹೇಳುವವರಿಗೆ ಇದು ಪರಿಸ್ಥಿತಿ ಅಂತಾದ್ರೆ, ಭಾಗ್ಯಹೀನರು ಅಂತ ಹೇಳೋದು ಯಾರನ್ನು?
1: ಯಾರನ್ನು?
0: ಇರ್ಲಿಕ್ಕೆ ಮನೆ ಇಲ್ಲ, ಮಲಗಲಿಕ್ಕೆ ಹಾಸಿಗೆ ಇಲ್ಲ, ಉಣ್ಣೋದಕ್ಕೆ ಮೂರು ಹೊತ್ತು ಹೊಟ್ಟೆ ತುಂಬಾ ಸಿಕ್ಕುವುದಿಲ್ಲ. ಅಯ್ಯೋ, ಏನು ಮಾಡಿದ್ನೋ ಕಳೆದ ಜನ್ಮದಲ್ಲಿ ಪಾಪ, ಹೀಗಾಗಿ ಹೋಯ್ತಲ್ಲ.
1: ತರುತಲವಾಸ ಕರತಲ ಭಿಕ್ಷ.
0: ಅಲ್ಲ, ಅದಾದ್ರೂ ಒಂದು ದೀಕ್ಷೆ ಅಂತ ಇಟ್ಟುಕೊಳ್ಳಲ್ಲ,
1: ಅಷ್ಟೇ ಇರುವುದು
0: ಅಂತ
1: ತಿನ್ಬೇಕಲ್ಲ,
0: ಭಾಗ್ಯಶಾಲಿ ಅಂತ ಹೇಳೋಣವೇ. ಆದ್ರೆ ಹೌದು ಅಂತ ಕಾಣ್ತದೆ ಈಗ ಲೋಕ ದೃಷ್ಟಿಯಿಂದ. ಯಾರು ಭಾಗ್ಯಶಾಲಿಯೋ ಅವನು ಭಾಗ್ಯಶಾಲಿ ಅಲ್ಲವೋ? ಯಾರು ಲೋಕ ದೃಷ್ಟಿಯಿಂದ ಭಾಗ್ಯಹೀನನೋ ಅವನೇ ಭಾಗ್ಯಶಾಲಿಯೋ. ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೆ ಹೊನ್ನಹುದು,
1: ಮುಟ್ಟಿದ್ದು ಮಣ್ಣು ಮುಟ್ಟಿದ್ರು
0: ಚಿನ್ನ.
1: ಚಿನ್ನ.
0: ಪುಣ್ಯಹೀನಗೆ
1: ಇನ್ನಾಗೇನಾಗ್ತದೆ?
0: ನಗರ ಕಾನನ,
1: ಅರಮನೆಯಲ್ಲಿದ್ದರೂ ಅರಮನೆಯ ಸುಖ
0: ಸುಖ ಇಲ್ಲ. ಹಾಗಾದ್ರೆ ಪ್ರಯೋಜನಕ್ಕೆ ಬಾರದೇ ಇದ್ದ ವಸ್ತುವಿನ ವಿಪುಲತೆ ಇದ್ದು ಲಾಭ ಏನು ಎಂಬಾಗ ಇದನ್ನು ನಿರ್ಣಯಿಸತಕ್ಕದ್ದು ಯಾವುದು? ಈಗ ನಾನು ಭಾಗ್ಯಶಾಲಿ ಅಂತ ಆಗಬೇಕು ಅಂತಾದ್ರೆ ಹಿಂದೆ ಯಾವುದೋ ಒಂದು ಇರಬೇಕಲ್ಲ. ನಾನು ಭಾಗ್ಯಶಾಲಿ ಆಗುವಂತೆಯೋ ಅಲ್ಲದೇ ಇರುವಂತೆಯೋ ನಿರ್ದೇಶಿಸತಕ್ಕದ್ದು ಎಲ್ಲ ಹೇಳ್ತಾರೆ. ಅವರವರು ಮಾಡಿದ್ದನ್ನು ಅವರವರು ಉಣ್ಣೋದು,
1: ಎಂಥದ್ದು
0: ಎಂಥದೇ ಆಗಲಿ ಅವರು ಮಾಡಿದ್ದನ್ನು ಅವರು ಉಣ್ಣೋದು. ಒಳ್ಳೇದು ಮಾಡಿದ್ಯೋ ಒಳ್ಳೇದು ಉಣ್ತಿ, ಕೆಟ್ಟದ್ದು ಮಾಡಿದ್ಯೋ ಕೆಟ್ಟದನ್ನು ಉಣ್ತಿ. ಮೊನ್ನೆ ಮೊನ್ನೆ ದ್ವಾರಕೆಗೆ ಬಂದು ನಿನ್ನ ರಥದಲ್ಲಿ ಕೂತವನು,
1: ಹೌದು
0: ನನ್ನ ರಥದ ಹಿಂದಿರುವವನು ಬಂದ್ರಲ್ಲ,
1: ಹೌದು
0: ಕೌರವನು ಅರ್ಜುನ,
1: ಅರ್ಜುನ
0: ನಿನ್ನ ಬಲವನ್ನು ಪಡೆಯುವುದಕ್ಕೆ ಬಂದದ್ದವರು,
1: ಹೌದೌದು.
0: ಆದ್ರೆ ಬಲವನ್ನು ಪಡೆದನು ಅಂತ ಕೇಳಿದ್ರೆ ಕೌರವ ಪಡೆದದ್ದು ಪ್ರಯೋಜನಕ್ಕಿಲ್ಲದೆ ಇದ್ದ ಯಾದವ ಸೇನೆಯನ್ನು, ಅದಕ್ಕೊಂದು ನಾಯಕನೂ ಇಲ್ಲ. ಇವ ಅರ್ಜುನ ನಿನ್ನನ್ನೇ ಪಡೆದ,
1: ಹೌದು.
0: ಹಾಗಾದ್ರೆ ಯಾರಪ್ಪ? ಭಗವಂತನನ್ನೇ ಹೊಂದಿದವಲ್ಲೋ ಭಾಗ್ಯಶಾಲಿ.
1: ಮತ್ತೆ ಅವನಿಗೆ ನನ್ನಲ್ಲಿ ನಾನು ಬರ್ತೇನೆ ಅಂತ ವಿಶ್ವಾಸವೂ ಇರಲಿಲ್ಲ. ಹರಿಯನೀ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆ ಅಂತ ಕೇಳಿದ್ದಾನೆ.
0: ಅಲ್ಲ, ಅದು ಘೋಷಣೆ ಆದ ಮೇಲಲ್ಲೋ?
1: ಅಲ್ಲ, ಅದ ಮೇಲೆ ಅಂದ್ರೆ ಅವನಿಗೆ ಒಳಗೆ ಇದ್ದದ್ದು ಅದುವೆ ಅಂತ.
0: ಅಂದ್ರೆ ಹೊರಡುವಾಗ ಅವ ನಮ್ಮಲ್ಲಿ ಹೇಳಿದ್ದೇನು,
1: ಏನು
0: ಹರಿಯ ತನ್ನೊಳಗು ಮಾಡಪ್ಪೆ ಅಂತ ಹೋದ್ದು. ಅಲ್ಲ, ಅವ ಏನು ಅಂದುಕೊಂಡೋ ಅನ್ನೋದಕ್ಕಿಂತಲೂ ಯಾವುದು ಪರಮ ಸಂಪನ್ನತೆಯೋ ಅದನ್ನು ಅವ ಹೊಂದಲಿಲ್ಲ,
1: ಹೊಂದಲಿಲ್ಲ,
0: ಹೊಂದಿದ್ದು ಪ್ರಯೋಜನಕ್ಕೆ ಬರಲಿಲ್ಲ, ಬರುವುದು ಇಲ್ಲ. ಹಾಗಿರುವಾಗ ಈ ಭಾಗ್ಯಶಾಲಿ ಭಾಗ್ಯಹೀನ ಎಂಬುದಕ್ಕೆ ವ್ಯಾಖ್ಯಾನ ಎಂಥದ್ದು? ಮಾಡಿದ್ದನ್ನುಣ್ಣು ಎಂಬು ಎಂಬಲ್ಲಿ ಪಾಪ ಮಾಡಿದವ ಪಾಪಿಷ್ಟನಾಗ್ತಾನೆ, ಪುಣ್ಯ ಮಾಡಿದವ ಪುಣ್ಯವಂತನಾಗ್ತಾನೆ. ಆದರೆ ಪುಣ್ಯವಂತನಾದವನಿಗೆ ಭಗವಂತ ಸಿಗಬೇಕು ಅಂತ ಆದರೂ ಈ ಪುಣ್ಯವೇ ಬಲ ಅಂತಾದ್ರೆ, ಈಗ ಭಗವಂತ ನಿರ್ದೇಶನ ಮಾಡುವುದೋ ಅಲ್ಲ ನಾವು ಮಾಡಿದ ಕರ್ಮ ನಮ್ಮನ್ನು ನಿರ್ದೇಶನ
1: ಮಾಡುವುದೋ?
0: ಒಂದು ಪ್ರಶ್ನೆ ಬರುವುದು ಹಾಗೆ. ಅವ ಮಾಡಿದ್ದನ್ನು ಉಣ್ತಾನೆ, ಹಾಗಾದ್ರೆ ಭಗವಂತ ಯಾಕಿರುವುದು? ಭಗವಂತನ ದರ್ಶನವಾಗಬೇಕು ಅಂತಾದ್ರೆ ಕೋಟಿ ಜನ್ಮಗಳ ಪುಣ್ಯ ಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗಾದ್ರೆ ಪುಣ್ಯ ಮಾಡಿ ಭಗವಂತ ಸಿಕ್ಕುವುದು ಅಂತಾದ್ರೆ, ಈ ಪುಣ್ಯದ ವೆಚ್ಚದಿಂದ ಭಗವಂತನನ್ನು ಸಂಪಾದನೆ ಮಾಡುವುದು ಅಂತಾದ್ರೆ ಪುಣ್ಯಕ್ಕಿಂತ ಭಗವಂತ ಸಣ್ಣದು ಅಂತಾಗ್ಲಿಲ್ಲ. ಅಲ್ಲ, ದೈವವಾದವೇ ಪ್ರಬಲ ಅಂತ ಆಗುವಾಗ ಇದಕ್ಕೆಂಥದ್ದು ಅರ್ಥ? ಅಲ್ಲ, ಇದೇ ಪ್ರಬಲವಾದ್ರೆ ಅದಕ್ಕೆಂಥದ್ದು ಅರ್ಥ? ಇದನ್ನ ಆಲೋಚನೆ ಮಾಡುವಾಗ ಹೇಳಬಹುದೋ ಹೇಳಬಾರ್ದೋ, ಹೇಳಬಹುದೋ ಹೇಳಬಾರ್ದೋ,
1: ನೀವು ಅರ್ಧ ಹೇಳಿದಾಗಾಯ್ತು.
0: ಹೌದು, ಇನ್ನು ಅರ್ಧ ಹೇಳಲಿಕ್ಕೆ ನಿನ್ನ ಅನುಮತಿ ಬೇಕು.
1: ಅಲ್ಲ, ಕೆಲವರು ಹಾಗೆ ಹೇಳುದು, ಹೇಳಲಾರೇನು ಹೇಳದೆಯೇ ತಾಳಲಾರೇನು.
0: ಅದು ಈಗ ನಾನು ತೊಡಗಿದ್ದು ಅಲ್ಲಿಯೇ, ಹೇಳಲಾರೇನು ಹೇಳದೆ ಉಪಾಯ ಇಲ್ಲ.
1: ಹೌದು.
2: ಇದುವರೆಗೆ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೊದಲನೆಯ ಕಂತು ಕೇಳಿದಿರಿ. ನಾಳೆಯ ಪ್ರಸಾರದಲ್ಲಿ ಮುಂದಿನ ಕಂತು ಕೇಳ್ತಾ ಇರಿ. ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಬಾಳ ಜ್ಯೋತಿ ನೀನು.
1: ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

0: 6266.
1: Yes.
2: Hi, Sanju.
3: Hi, Geeta.
2: Sanju, ನಾವು ಒಟ್ಟಿಗೆ ಹೋಗ್ತಿದ್ದೀನಿ.
3: ಕಂಗ್ರಾಚುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

Radio Sana 101.8.

घट हो आशा का झुरमट हो सपनों का पन घट हो आशा का झुरमट हो तुम नदिया

0: प्रसारण 107.8 FM
1: लाल रंग कब मुझे

Radio Saran 107.8 FM.

Oh,

ఇతిహాస సంఘాలు పోయిన స్థాన చింతమా.

Radio Sarang 107.8 FM. Radio Sarang 107.8 FM.

ஆக்கு ஜெருக்கு ரட்டு பால் தக்குள்ள கந்துக்கு மருந்து